107.8 FM. ಇದು ಬಣ್ಣ ಬಣ್ಣದ ಬದುಕು. ಭಾರತದ ಸಂವಿಧಾನ ಪೀಠಿಕೆ. ಭಾರತದ ಜನತೆಯಾದ ನಾವು ಭಾರತವನ್ನು ಸಾರ್ವಭೌಮ, ಸಮಾಜವಾದಿ, ಧರ್ಮನಿರಪೇಕ್ಷ, ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ಭಾರತದ ಎಲ್ಲಾ ಪ್ರಜೆಗಳಿಗೆ ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು ವಿಚಾರ, ಅಭಿವ್ಯಕ್ತಿ, ನಂಬಿಕೆ, ಧರ್ಮ ಮತ್ತು ಉಪಾಸನೆಯ ಸ್ವಾತಂತ್ರ್ಯವನ್ನು, ಸ್ಥಾನಮಾನ ಮತ್ತು ಅವಕಾಶಗಳ ಸಮಾನತೆಯನ್ನು ದೊರೆಯುವಂತೆ ಮಾಡುವುದಕ್ಕಾಗಿ ವ್ಯಕ್ತಿ ಗೌರವ, ದೇಶದ ಏಕತೆ ಮತ್ತು ಸಮಗ್ರತೆಗಾಗಿ ಎಲ್ಲರಲ್ಲಿ ಭ್ರಾತೃತ್ವ ಭಾವನೆಯನ್ನು ಮೂಡಿಸುವುದಕ್ಕೆ ದೃಢ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನ ಸಭೆಯಲ್ಲಿ 1949 ಇಸವಿಯ ನವೆಂಬರ್ ತಿಂಗಳ 26 ದಿನದಂದು ಈ ಸಂವಿಧಾನವನ್ನು ನಮಗೆ ನಾವೇ ಅರ್ಪಿಸಿಕೊಂಡು ಅಂಗೀಕರಿಸಿ ಶಾಸನವಾಗಿ ವಿಧಿಸಿಕೊಂಡಿದ್ದೇವೆ.

107.8 FM. Radio Saran. Ega app nalu kuda labhya.

आटला सुखुशीन केला गोविताच्या अज्ञानातून।

0: ನನ್ನ ಹೃದಯವತ್ಸಲಿಸಿಕೊಳ್ಳಿ.
1: ಶರಣು ರಾಮನ ದೂತ ಹನುಮ ಶರಣು.

0: 107.8 FM.
1: Radio Saturn 107.8 FM.
2: Radio Saturn. Iga app nalu kuda labhya.

0: You're listening to Radio Sarang, 107.8 FM.
1: Radio Sarang, 107.8 FM. Radio Sarang, Iga Apnalu Kuda Labhya.
0: Radio Sarang, 107.8 FM.
2: ನಾಡು ಕಂಡ ಖ್ಯಾತ ಶಿಕ್ಷಣ ತಜ್ಞ ಕರುಣಾಳು ಬಾಬಿಳಕ್ಕೆ ಖ್ಯಾತಿಯ ಡಾಕ್ಟರ್ ಗುರುರಾಜ್ ಕರಜಗಿ.
3: ನಾನು ಡಾಕ್ಟರ್ ಗುರುರಾಜ್ ಕರಜಗಿ, ನೀವು ಕೇಳ್ತಾ ಇದ್ದೀರಿ ರೇಡಿಯೋ ಸಾರಂಗ 107.8. ನಮ್ಮಲ್ಲಿ ಒಂದು ಮಾತುಂಟು, ಧರ್ಮದಲ್ಲಿ ಎರಡು ಭಾಗ ಇದೆ, ಒಂದು ತತ್ವ ಇದೆ, ಇನ್ನೊಂದು ಆಚಾರ ಇದೆ. ಆಚಾರ ಸಂಪ್ರದಾಯಗಳು ಮಾಡುವಂತ ರೀತಿ, ಅದು ಮುಖ್ಯ ಅಲ್ಲ, ಒಳಗಿನ ತತ್ವ ಮುಖ್ಯ. ನಾವು ತತ್ವ ಬಿಟ್ಟಿದ್ದೀವಿ, ಆಚಾರ ಜೊತೆ ಬಿದ್ದಿದ್ದೀವಿ. ಒಂದು ಮಾತಿದೆ ನಮ್ಮಲ್ಲಿ, ಒಳ್ಳೆ ಮಾತಿದೆ, ಉಕ್ತಿದೆ, ಆಚಾರೋ ಧರ್ಮ ಪಾಲಕ ಅಂತ ಒಂದು ಮಾತಿದೆ. ಈ ಆಚಾರ ಇರೋದು ಧರ್ಮವನ್ನು ರಕ್ಷಣೆ ಮಾಡೋದಕ್ಕೆ ಇರುವಂತಹದ್ದು. ತೆಂಗಿನಕಾಯಿ ತಗೊಂಡಾಗ ತೆಂಗಿನಕಾಯಿ ಚಿಪ್ಪಿನ ಕೆಲಸ ಏನು? ನಮಗ್ ಚಿಪ್ ಬೇಕಾಗಿಲ್ಲ, ತೆಂಗಿನ ಕೊಬ್ಬರಿ ಬೇಕು ಒಳಗಡೆ ನನಗೆ. ಆ ಕೊಬ್ಬರಿ ರಕ್ಷಣೆ ಮಾಡೋದಕ್ಕೋಸ್ಕರ ಇರುವಂತಹದ್ದು ಒಂದು ಪೊರೆ ಅದು ಚಿಪ್. ಆ ಚಿಪ್ಪಿನ ಕೆಲಸ ಅಷ್ಟೇ, ನಾವು ಚಿಪ್ಪೆ ಹಿಡ್ಕೊಂಡಿದ್ವಿ, ಒಳಗಿನ ತತ್ವ ಬಿಟ್ಟಿದ್ದೀವಿ. ಇದು ಬಹಳ ದೊಡ್ಡ ಕೆಲಸ. ನಮ್ಮಲ್ಲಿ ಆಗ್ತಿರೋದು ಹಾಗೇನೆ, ನಾಮ ಉದ್ದ ಹಾಕೋಬೇಕು, ಅಡ್ಡ ಹಾಕೋಬೇಕು, ಜಗಳ. ಆದ್ರೆ ಮೂಲ ಉದ್ದೇಶ ಮರ್ತು ಹೋಗಿದೆ ನಮಗೆ. ಇದಾದದ್ದು ಹಾಗೇನೆ, ಉಪನಿಷತ್ ಸಂಪ್ರದಾಯದಲ್ಲಿ ಬಂದಂತಹ ಜ್ಞಾನದ ಮಾತುಗಳು ಮುಂದೆ ಹೋಗಿ ಅಂಧಶ್ರದ್ಧೆಗೆ ಸಿಕ್ಕಾಕೊಂಡ್ಬಿಟ್ಟು ಅದನ್ನೇ ಚೆನ್ನಾಗಿ ಹೇಳ್ತಾರೆ ನೋಡಿ. ತಿರುಳನ್ನು ಕಡೆಗಾಣಿಸಿ ಬರೀ ಚಿಪ್ಪನ್ನು ಹಿಡ್ಕೊಳ್ಳುವಂತಹ ಪರಿಸ್ಥಿತಿ ಬಂದ್ಬಿಡ್ತು. ಆಚಾರ ಮುಖ್ಯ ಆಗ್ಬಿಡ್ತು ನಮಗೆ. ಅದರಲ್ಲೇ ನಾವು ಅದು ಸತ್ವವನ್ನು ಕಳ್ಕೊಂಡ್ವಿ. ನಾವು ಸತ್ವವನ್ನು ಕಳ್ಕೊಂಡು ಉದ್ದೇಶ ಅದು, ಮೂಲ ಸತ್ವ ಮರೆಯಾಗಿ ಹೋಯಿತು. ಕಣ್ಣಿ ಕಾಣುವಂತ ಚಿಪ್ ಹಿಡ್ಕೊಂಡು ಕೂತಿದ್ದೇವೆ ನಾವು. ಬರೀ ಅವು ಎಡಗೈಲಿ ಹಾಕ್ಬೇಕಾ, ಬಲಗೈಲಿ ಹಾಕ್ಬೇಕು? ವಿವೇಕಾನಂದರು ತಮಾಷೆ ಮಾಡ್ತಾರೆ, ತುಂಬಾ ತಮಾಷೆ ಮಾಡ್ತಾರೆ ಅದ್ರ ಬಗ್ಗೆ. ನಮ್ಮ ಧರ್ಮ ಇವತ್ತು ಟಚ್ ಮಿ ನಾಟ್ ರಿಲಿಜನ್ ಆಗಿಬಿಟ್ಟಿದೆ ಅಂತ. ಮುಟ್ಬೇಡ ಮುಟ್ಬೇಡ ಅನ್ನೋ ರಿಲಿಜನ್ ಆಗಿ ಕೂತಿದೀವಿ ನಾವು. ಬಲಗೈಯಿಂದ ಪೂಜೆ ಮಂಗಳಾರತಿ ಮಾಡ್ಬೇಕೆ, ಪ್ರಸಾದ ಯಾವ ಕೈಲಿ ಕೊಡ್ಬೇಕು, ಇದರಲ್ಲೇ ನಮ್ಮ ಶಕ್ತಿ ಹೋಯ್ತೇವೆ ವಿನಃ ಎಲ್ಲಿ ಮುಖ್ಯವನ್ನ ಕೇಂದ್ರೀಕೃತ ಮಾಡಬೇಕಾಗಿತ್ತು ಮಾಡಲಿಲ್ಲ ಅಂತ ಅದನ್ನ ಹೇಳ್ತಾರೆ. ಉಪನಿಷತ್ತುಗಳ ದಿವ್ಯ ದರ್ಶನ ಕೂಡ ಸ್ವಲ್ಪ ಸಮಯಗಳ ನಂತರ ಅಂಧಶ್ರದ್ಧೆಯಲ್ಲಿ ಸೇರಿ ಹೋಗಿ ನಲಿಗೆ ಹೋಯ್ತದೆ. ಸಿಪ್ಪೆ ಸರ್ವಸ್ವ ಅನ್ನುವಂತ ಕಾಲ ಬಂತು. ಅದನ್ನು ಪ್ರತಿಭಟಿಸಿ ಧರ್ಮವನ್ನು ಉಜ್ವಲಗೊಳಿಸುವಂತ ಒಂದು ಕ್ರಿಯೆ ಬೇಕಾಗಿತ್ತು, ಅವಾಗ ಖಂಡಿತ ಬೇಕಾಗಿತ್ತು. ಆಗ ಬಂದದ್ದು ಜೈನ ಮತ ಬುದ್ಧ ಮತಗಳು. ಆ ಬಂದದ್ದು ಇಂಥ ಪ್ರಯತ್ನದಲ್ಲಿ ಮಹತ್ವವಾದ ದೊಡ್ಡ ಹೆಜ್ಜೆಗಳು. ಯಾವಾಗ ಸಿಪ್ಪೆನೆ ತಿಳ್ಕೊಂಡು ಕೂತಿದ್ದೀವಿ ಮುಖ್ಯ ಅಂತ ಕೂತಾಗ ಆಗ್ತಿರುವಂತಹ ತಪ್ಪುಗಳನ್ನು ಪ್ರತಿಭಟಿಸಿ ಮತ್ತೆ ಧರ್ಮವನ್ನು ಪ್ರಜ್ವಲವಾಗಿ ಮಾಡೋದಕ್ಕೆ ಜೈನ ಧರ್ಮಗಳು ಬುದ್ಧ ಧರ್ಮಗಳು ಬಂತು, ಪ್ರಚಲಿತ ಆಯಿತು. ಅದು ಅವು ಕೂಡ ಏನ್ ಮಾಡಿದ್ವು, ಕೆಲವೊಂದು ಕಾಲದವರೆಗೆ ತುಂಬಾ ಚೆನ್ನಾಗಿ ಸಮರ್ಥವಾಗಿ ನಿಭಾಯಿಸಿದವು ತಮ್ಮ ಕೆಲಸಗಳನ್ನು. ಆದರೆ ಕ್ರಮೇಣ ಅವು ಕೂಡ ಕೇವಲ ಸಂಪ್ರದಾಯದ ಮಾರ್ಗಗಳಾಗಿ ಬಂದು ತಮ್ಮ ಶಕ್ತಿಯನ್ನು ಕಳ್ಕೊಳ್ತಾ ಬಂದವು. ಅಂದ್ರೆ ಇದು ಗಮನಿಸಬೇಕಾದಂತಹ ವಿಷಯ, ಒಂದು ಕಾಲಕ್ಕೆ ಒಂದು ದೊಡ್ಡ ಶಕ್ತಿ ಕಣ್ಮುಂದೆ ಬರ್ತದೆ, ಅದ್ಭುತ ಶಕ್ತಿ ಬರ್ತದೆ. ಆ ಶಕ್ತಿ ಎಷ್ಟು ಪ್ರಖರವಾದದ್ದು ಅಂದ್ರೆ ತನ್ನ ಸುತ್ತಮುತ್ತಲು ಒಂದು ಆವರಣ ಸೃಷ್ಟಿ ಮಾಡಿ ಜನರನ್ನೆಲ್ಲ ಉತ್ಸಾಹಗೊಳಿಸ್ತದೆ. ಅದು ಇರುವಷ್ಟು ಕಾಲ ಜನರನ್ನ ಚೇತೋಹಾರಿಯನ್ನಾಗಿ ಮಾಡ್ತದೆ. ಮುಂದೆ ಆ ಶಕ್ತಿ ಮರೆಯಾದಾಗ ಹಿಂದೆ ಬರುವಂತಹ ಜನ ಆ ಶಕ್ತಿಯನ್ನು ಹಿಡ್ಕೊಳ್ಳೋಕೆ ಶಕ್ತರಾಗಿದ್ರೆ ಮಾತ್ರ ಅದನ್ನು ಮುಂದೆ ತಗೊಂಡು ಹೋಗ್ಬಲ್ರು. ಇದ್ರೆ ಅದನ್ನು ಕ್ರಮೇಣ ಕ್ರಮೇಣ ಕ್ರಮೇಣ ಮರೆಯಾಗಿ ಹೋಗ್ತದೆ. ಈಗ ಆಗಿರುವಂತಹದ್ದು ಬುದ್ಧ ಇದ್ದ, ಮಹಾವೀರ ಇದ್ದ, ಅದ್ಭುತ ಶಕ್ತಿಗಳು ಅವ್ರು ಇರೋವರೆಗೂ ಅವರ ಶಕ್ತಿ ಎಷ್ಟು ದೂರ ಹೋಯ್ತು ಅಲ್ಲಿವರೆಗೂ ಬಂತು. ಮುಂದೆ ಮತ್ತೆ ಸಂಪ್ರದಾಯಕ್ಕೆ ಸಿಕ್ಕಾಕೊಂಡು ಅವು ಕ್ರಮೇಣ ನಲುಗೋಕೆ ಶುರು ಆಯ್ತು.

Radio Sarang 107.8 FM. ಈ ಸಂದರ್ಭದಲ್ಲಿ ಏನ್ ಮಾಡಿದ್ರು, ಶಂಕರಾಚಾರ್ಯರು ಬಂದ್ರು. ಶಂಕರಾಚಾರ್ಯರು ಬಂದು ಈ ಮಾರ್ಗವನ್ನು ಪ್ರತಿಭಟಿಸಬೇಕು ಅಂಥೇಳಿ ತಮ್ಮ ವ್ಯಕ್ತಿತ್ವದ ಶಕ್ತಿಯಿಂದ ವೈದಿಕ ಧರ್ಮವನ್ನು ಮತ್ತೆ ಪುನರುಜ್ಜೀವನಗೊಳಿಸಿದ್ರು. ಆನಂತರ ಅನೇಕ ಜನ ಆಚಾರ್ಯರು ಬಂದರು, ಸಾಧಕರು ಬಂದರು, ಸಿದ್ಧರು ಬಂದರು, ಸಂತರು ಬಂದರು. ತಮ್ಮ ಜೀವನಗಳಿಂದ, ಸಾಧನೆಗಳಿಂದ, ಆಚಾರ ವಿಚಾರಗಳಿಂದ ಏನ್ ಮಾಡಿದ್ರು ಅಂದ್ರೆ ಅನುಭವ ವಾಣಿ ಅನ್ನ ಹೇಳ್ತಾ ಉಪನಿಷತ್ತಿನ ದರ್ಶನ ಏನಿತ್ತೋ ಅದನ್ನು ಹೇಳೋದಕ್ಕೆ ಪ್ರಯತ್ನ ಮಾಡಿದ್ರು, ಬೆಳೆಸ್ಕೊಂಡ್ ಬರೋಕ್ ಪ್ರಯತ್ನ ಮಾಡಿದ್ರು. ಕರ್ನಾಟಕದ ರೀತಿಯಲ್ಲಿ ಹೇಳೋದಾದ್ರೆ ಅನುಭವದ ದೃಷ್ಟಿಯಿಂದ 12ನೇ ಶತಮಾನದಲ್ಲಿ ವಚನ ಸಾಹಿತ್ಯ ಮತ್ತು 15ನೇ ಶತಮಾನದಲ್ಲಿ ದಾಸ ಸಾಹಿತ್ಯ, ಇವೆರಡೂ ತುಂಬಾ ಪ್ರಮುಖ ಘಟ್ಟಗಳನ್ನು ನಾವು ಕಾಣ್ತೇವೆ. ನಾನು ಅಲ್ಲಮನಿಗೆ ಬರಬೇಕಾದ್ರೆ ಇಷ್ಟೆಲ್ಲ ಹೇಳಬೇಕಾಯ್ತು, ಯಾಕಂದ್ರೆ ಅಲ್ಲಮನಿಗೆ ಒಂದು ದೊಡ್ಡ ಹಿನ್ನೆಲೆ ಇದೆ, ಬಹುದೊಡ್ಡ ಹಿನ್ನೆಲೆ ಇದೆ. 12ನೇ ಶತಮಾನದ ಮಧ್ಯಭಾಗದೊಳಗೆ ಈ ಕರ್ನಾಟಕದೊಳಗೆ ಸಮಾಜಕ್ಕೆ ಒಂಥರ ಬಂದಳತೆಯಲ್ಲಿ ಬಂದ ಹಾಗೆ ಅಂಟುಕೊಂಡು ಬಂದಿದ್ದಂತಹ ಒಂದು ಅಂಧಶ್ರದ್ಧೆ ಕೂತಿತ್ತು. ಜನರಿಗೆ ದರ್ಶನ ಬೇಕಾಗಿತ್ತು. ಧರ್ಮ ಎನ್ನುವುದು ಎಷ್ಟು ಬಿಗಿಯಾಗ್ಬಿಟ್ಟಿತ್ತು, ಕೋಟಲೆ ಆದಂಗಾಗಿತ್ತು ಅಂದ್ರೆ ಸಮಾಜವನ್ನು ಒಡೆದು ಛಿದ್ರ ಮಾಡಿತ್ತು. ಈ ಜಾತಿಗಳ ಪಂಗಡ, ಇವರು ಮೇಲಿನವರು ಇವರು ಕೆಳಗಿನವರು ಅನ್ನೋದು ಎಷ್ಟು ಕೆಟ್ಟದಾಗಿ ಕೂತಿತ್ತು ಅಂತಂದ್ರೆ ಅದೊಂದು ರೋಗ, ಜಾಡ್ಯ. ಸಣ್ಣ ಪುಟ್ಟ ರೋಗ ಆದ್ರೆ ಔಷಧಿ ಹಚ್ಚಿ ಕಳಿಸಬಹುದು, ಸೀರಿಯಸ್ ಪ್ರಾಬ್ಲಮ್ ಆದ್ರೆ ಸರ್ಜರಿನೇ ಮಾಡಬೇಕಾಗ್ತದೆ. ಆ ತರ ಪರಿಸ್ಥಿತಿ ಬಂದಿತ್ತು. ಆಗ ಇಂಥ ಬಂಧನಗಳನ್ನೆಲ್ಲ ಒಡೆದುಬಿಟ್ಟು ಈ ಜಾತಿಗಳನ್ನ ಮುಕ್ತ ಮಾಡಿ ಎಲ್ಲರನ್ನು ಒಂದೇ ಹಂತಕ್ಕೆ ತಗೊಂಡ್ಬರ್ಬೇಕಾದ್ರೆ, ಒಂದೇ ಪ್ಲಾಟ್ಫಾರ್ಮ್ ಅಲ್ಲಿ ತಗೊಂಡ್ಬರ್ಬೇಕಾದ್ರೆ ಒಬ್ಬ ಮಹಾತ್ಮ ಬರಬೇಕಾಗಿತ್ತು. ಆ ಮಹಾತ್ಮ ಬಂದಾನೆಯೇ ಅಂತ ಹೇಳಿ ಆಗ ಸಾಮಾನ್ಯ ಜನ ಕಾತರದಿಂದ ಕಾಯ್ತಾ ಇದ್ರು ಅಂತದ್ದು ಬರಲಿ ಅಂತ. ಆಗ ಕನ್ನಡ ನಾಡಿನ ಈ ಜನಜೀವನದ ಕತ್ತಲೆಯಲ್ಲಿ ಬೆಳಕಿನಂತೆ ಬಸವೇಶ್ವರರು ಬಂದರು. ನಿಜವಾಗ್ಲೂ ಬೆಳಕಿನಂತೆ ಬಂದಿತ್ತು. ಈ ಪುರಾತನವಾದಂತಹ ವೀರಶೈವ ಧರ್ಮ, ಹೊಸದಲ್ಲ ಅದು, ಬಹಳ ಪುರಾತನವಾದಂತಹ ವೀರಶೈವ ಧರ್ಮವನ್ನ ಪುನರುಜ್ಜೀವನಗೊಳಿಸಿ ಜನತೆ ಉದ್ಧಾರಕ್ಕೆ ಒಂದು ಮಾರ್ಗವನ್ನಾಗಿ ಮಾಡಿದ್ರು. ಈ ಬಸವೇಶ್ವರರು ಧರ್ಮ ಜಾಗೃತಿಗಾಗಿ ಸಂಸ್ಕೃತವನ್ನು ಅವಲಂಬಿಸಲಿಲ್ಲ, ಬಹಳ ಮುಖ್ಯ ಕೆಲಸ ಮಾಡಿದ್ರು. ನೋಡ್ಬೇಕಾದಂತೂ ಒಬ್ಬ ಮನುಷ್ಯ, ಅತ್ಯಂತ ದೂರದರ್ಶಿತ್ವ ಇರುವಂತಹ ಮನುಷ್ಯ ಹೇಗೆ ಕೆಲಸ ಮಾಡ್ತಾನೆ ಅನ್ನೋದು ಕಲ್ಪನೆ ಬರಬೇಕು. ಯಾರಿಗೂ ಅರ್ಥವಾಗದೇ ಇರುವ ಭಾಷೆಯನ್ನು ಅವ್ರು ಉಪಯೋಗಿಸಲೇ ಇಲ್ಲ. ಯಾಕಂದ್ರೆ ಅರ್ಥವಾಗದೇ ಇರೋದಿದ್ರೆ ಹೃದಯಕ್ಕೆ ಮುಟ್ಟೋದಿಲ್ಲ, ಅದು ಬರೀ ಬಾಯಿಗೆ ಬರಬಹುದೇ ವಿನಃ. ತಾನು ನೋಡಿದ ಎಷ್ಟೋ ಜನ ಮಂತ್ರಗಳನ್ನು ಕಣ್ಣು ಮುಚ್ಚಿ ಹೇಳ್ತಾ ಇರ್ತಾರೆ. ಕಣ್ಣು ಮುಚ್ಚೇ ಹೇಳಬೇಕು ಅದನ್ನಷ್ಟೇ. ಬಾಯಿಯಿಂದ ಮಂತ್ರ ಬರ್ತಾ ಇರ್ತದೆ, ಅರ್ಥಗಳು ನಮ್ಮ ಹೃದಯಕ್ಕೆ ಇಳಿದಿರೋದಿಲ್ಲ. ಅದಾಗಬಾರದು ಅಂತ ಬಸವೇಶ್ವರರು ಏನ್ ಮಾಡಿದ್ರು ಅಂದ್ರೆ ಎಲ್ಲರಿಗೂ ಅರ್ಥವಾಗುವ ಹಾಗೆ, ಅವರ ಮನೆ ಮನೆಗಳಿಗೆ, ಮನ ಮನಗಳಿಗೆ ಮುಟ್ಟುವ ಹಾಗೆ ಅವರ ಭಾಷೆಯಲ್ಲಿ ಬರೆಯೋಕೆ ಶುರು ಮಾಡಿದ್ರು. ಬುದ್ಧ ಅದನ್ನೇ ಮಾಡಿದ್ದು. ಬುದ್ಧ ಜನರಿಗೆ ಅರ್ಥವಾಗುವ ಹಾಗೆ ಅವರ ಭಾಷೆಯಲ್ಲೇ ತನ್ನ ಧರ್ಮವನ್ನು ತಿಳಿಸಿದ. ಹಾಗೆ ಬಸವೇಶ್ವರರು ಕೂಡ ಅರ್ಥವಾಗುವ ಭಾಷೆಯಲ್ಲಿ ಅತ್ಯಂತ ಸುಲಭವಾದ ಕನ್ನಡದಲ್ಲಿ ಬರೆದರು.

0: Radio Sarang 107.8 FM.
1: ನಾನು ಎಷ್ಟೋ ಸಲ ಅನ್ಕೋತೇನೆ, ಇನ್ ದೊಡ್ಡ ಸಾಹಿತಿಗಳೆಲ್ಲ ಇದ್ದಾರೆ ಮುಂದೆ, ಒಂದು ಪ್ರಶ್ನೆ ನನಗೆ ಯಾವಾಗಲೂ ಕಾಡ್ತಾ ಇದೆ. 12ನೇ ಶತಮಾನದಲ್ಲಿ ಬಸವಣ್ಣನಿಗೆ ಸಾಧಿಸಿದಂತ ಸುಲಭ ಕನ್ನಡ ನಮಗೆ ಇವತ್ತಿಗೂ ಸಾಧಿಸೋದಿಲ್ಲ ಯಾಕೆ ಅಂತ. ಕಳ ಬೇಡ, ಕೊಲ ಬೇಡ, ಹುಸಿಯ ನುಡಿಯಲು ಬೇಡ, ಬರೆಯೋಕ್ ಬರ್ತ ಸ್ವಾಮಿ ನಮಗೆ ಇವತ್ತು. ಎಷ್ಟೋ ಜನ ಬರೆದ್ರೆ ಅದು ಏನ್ ಬರೆದಿದ್ದೀರಿ ಅಂತ ಅವ್ರನ್ನೇ ಕೇಳ್ಬೇಕು ಹೋಗಿ ನಾವು. ಅಷ್ಟು ಕಾಂಪ್ಲಿಕೇಟೆಡ್ ಸೆಂಟೆನ್ಸಸ್, ಅರ್ಥನೇ ಆಗುದಿಲ್ಲ. ಯಾಕಾಗುದಿಲ್ಲ? ನನಗೊಂದ್ಸಲ ಇಲ್ಲೇ ಡಿ ವಿ ಜಿ ಅವರು ಹೇಳಿದ ಮಾತು ಇದನ್ನ, ಕೆಲವರು ಯಾಕೆ ಸುಲಭವಾಗಿ ಹೇಳ್ತಾರೆ, ಇಷ್ಟು ಕಷ್ಟದ ವಿಷಯ ಸುಲಭವಾಗಿ ಹೇಳ್ತಾರಲ್ಲ, ಕೆಲವರಿಗೆ ಸುಲಭವಾದ ವಿಷಯ ಕಷ್ಟ ಆಗಿ ಹೇಳ್ತಾರಲ್ಲ ಯಾಕೆ ಅಂತಂದ್ರೆ, ಡಿ ವಿ ಜಿ ಒಂದು ಮಾತನ್ನು ಹೇಳಿದ್ರು, ನನಗಿನ್ನೂ ಮರ್ತಿಲ್ಲ ಅದನ್ನು. ಅವ್ರು ಹೇಳಿದ್ರು, ಎಲ್ಲಿ ಮನಸ್ಸಿನಲ್ಲಿ ಸ್ಪಷ್ಟತೆ ಇದೆಯೋ ಮಾತಿನಲ್ಲಿ ಸ್ಪಷ್ಟತೆ ಬರುತ್ತದೆ. ಮನಸ್ಸಿನಲ್ಲಿ ಗೊಂದಲ ಇದ್ರೆ ನಿಮ್ಮ ಭಾಷೆಯಲ್ಲಿ ಕಾಣಿಸುತ್ತೆ. ಅದು ಎಷ್ಟೋ ದಿನ ಸ್ನೇಹಿತರ ಜೊತೆ ಜಗಳಾಡಿದ್ದುಂಟು ನಾನು, ನೀವು ಬರೀತೀರಪ್ಪ ಅದು ಏನು ವಿಮರ್ಶೆ ಭಾಷೆ, ಅದು ಅರ್ಥನೇ ಆಗೋದಿಲ್ಲ ಅಂತ. ಲೀಗಲ್ ಲ್ಯಾಂಗ್ವೇಜ್ ಇದ್ದಂಗೆ ಅದು ಹೀಗೂ ಅನ್ಸುತ್ತೆ, ಹೀಗೂ ಅನ್ಸುತ್ತೆ. ಲೀಗಲ್ ಲ್ಯಾಂಗ್ವೇಜ್ ಇದ್ದಂಗೆ ನನಗಂತೂ ಆ ಲೀಗಲ್ ಲ್ಯಾಂಗ್ವೇಜ್ ಅರ್ಥ ಆಗೋಲ್ಲ. ಕೆಲವು ಸಲ ವಿಮರ್ಶೆನೂ ಅರ್ಥ ಆಗಲ್ಲ. ನೀವು ಕನೆ ಕೇಳ್ಬೇಕು ಅವ್ರನ್ನ, ಏನ್ ಮೆಚ್ಕೊಂಡು ಬರ್ದಿದ್ದೀರೋ, ಬೈದ್ ಬರ್ದಿದ್ರು, ಏನಪ್ಪ ಇದು? ಯಾಕೆ ಹೇಳ್ತೀನಿ ಅಂದ್ರೆ, ಮನಸ್ಸಿನಲ್ಲಿ ಸ್ಪಷ್ಟತೆ ಇದ್ರೆ ಏನ್ ಹೇಳಬೇಕು ಅಂದ್ರೆ ಭಾಷೆ ಸುಲಲಿತವಾಗ್ತದೆ. ಭಾಷೆ ಸರಿಯಾಗಿ ಬರಲಿಲ್ಲ, ಓದಿದ ಅರ್ಥ ಆಗ್ಲಿಲ್ಲ ಅಂದ್ರೆ ಆ ಹೇಳುವವ್ರ ಮನಸ್ಸಿನಲ್ಲಿ ಸ್ಪಷ್ಟತೆ ಇಲ್ಲ ಅಂತ ಅಷ್ಟಾಗತ್ತೆ. ಬಸವಣ್ಣವರಿಗೆ 12ನೇ ಶತಮಾನದಲ್ಲಿ ಸಾಧಿಸಿದಂತ ಕನ್ನಡ ನಮಗೆ ಇವತ್ತು ಸಾಧಿಸಲಿಲ್ಲ ಅಂತ ಆಗ್ತದೆ. ಮುಂದೆ ಆಗ ಶಿವಶರಣರು ಏನ್ ಮಾಡಿದ್ರು, 10-11ನೇ ಶತಮಾನದಲ್ಲಿ ಇರುವಂತ ನಮ್ಮ ಕನ್ನಡ ಅನ್ನುವಂತಹ ನಾಡಗಿಡಕ್ಕೆ ಒಬ್ಬರು ಹಿರಿಯರು ಚೆನ್ನಾಗಿ ಬರೆದಿದ್ದಾರೆ ಆ ಪದ, ಹಾಗೆ ಓದ್ಬೇಕು ನಾನು. 10-11ನೇ ಶತಮಾನದ ನಮ್ಮ ಕನ್ನಡವೆಂಬ ನಾಡು ಗಿಡಕ್ಕೆ ವೇದ ಉಪನಿಷತ್ತುಗಳ ಗದ್ಯದ ಸರಣಿಯನ್ನು ತಂದು ಕಸಿ ಮಾಡಿ ಪ್ರಸಿದ್ಧವಾದ ವಚನ ಪ್ರಕಾರವನ್ನು ನಿರ್ಮಿಸಿದರು ಅಂತ. ಎಷ್ಟು ಚೆನ್ನಾಗಿದೆ ನೋಡಿ ಮಾತದ್ದು. ಆಗಿದ್ದಂತಹ ದೇಸಿ ಕನ್ನಡ ಏನಿತ್ತೋ ಅದಕ್ಕೆ ಉಪನಿಷತ್ತಿನ ದರ್ಶನವನ್ನು ತಂದು ಗದ್ಯದ ಸರಣಿಯಲ್ಲಿ ತಂದು ವಚನದ ಒಂದು ಅದ್ಭುತವಾದ ಪ್ರಕಾರವನ್ನು ನಿರ್ಮಿಸಿದರು. ಅವರು ತಮಗೆ ತಿಳಿದಂತಹ ಕೆಲವು ಕಡೆ ಮಾತು ಬರ್ತದೆ, ಅವ್ರ ಸಂಸ್ಕೃತ ಗೊತ್ತಿರಲಿಲ್ಲ ಅಥವಾ ತಿಳಿದಿಲ್ಲ ಅಂತ ಕೆಲವರು ಹೇಳ್ತಾರೆ. ಆದ್ರೆ ಕೆಲವರು ಚೆನ್ನಾಗಿ ಓದ್ಕೊಂಡು ಚೆನ್ನಾಗಿ ಅರ್ಥ ಮಾಡಿಕೊಂಡು ನಮಗೋಸ್ಕರ ತುಂಬಾ ಸುಲಭ ಭಾಷೆಯಲ್ಲಿ ತಿಳಿಸಿದ್ರು. ಉಪನಿಷತ್ತುಗಳನ್ನ ಮೊದಲು ತಾವುಂಡು, ಅವ್ರ ಮಾತೇ ಇದೆ ಚೆನ್ನಾಗಿದೆ, ತಮಗೆ ಸುಪರಿಚಿತವಾದ ವೇದೋಪನಿಷತ್ತುಗಳಲ್ಲಿ ಮೊದಲು ತಾವುಂಡು, ಆಮೇಲೆ ಅದನ್ನು ಕನ್ನಡಿಗರಿಗೆ ಕನ್ನಡದ ಚಿಗುರೆಲೆಯ ಮೇಲೆಯೇ ಊಟ ಬಡಿಸಿದರು. ಮಾತೆ ಚೆನ್ನಾಗಿದೆ ನೋಡಿ, ತಾವು ಮೊದಲು ಉಪನಿಷತ್ತನ್ನು ಉಂಡು ಅರ್ಥ ಮಾಡಿಕೊಂಡು ಈ ಕನ್ನಡಿಗರಿಗೆ ಕನ್ನಡದ ಚಿಗುರೆಲೆಯ ಮೇಲೆ ಊಟ ಬಡಿಸಿದರು. ವಚನ ಪ್ರಕಾರದ ಮೂಲ ಸಂಸ್ಕೃತದಲ್ಲಿದೆಯಾದರೂ ಇದು ಅದರ ಪಡಿಯಚ್ಚಾಗದೆ ಪರಿಷ್ಕೃತಿಯಾಯಿತು, ಮೇರುಕೃತಿಯಾಯಿತು ಅಂತ. ತಗೊಂಡ್ರೆ ಕೂಡ ಮೊದಲಿಂದ ಗುರುತಿಲ್ಲದ ಹಾಗೆ ಅದ್ಭುತವಾಗಿ ಸ್ವತಂತ್ರ ಕೃತಿ ಅನ್ನುವಷ್ಟರ ಮಟ್ಟಿಗೆ ಅದ್ಭುತವಾಗಿ ಬಂದ್ಬಿಡ್ತು. ಆಗಿನ ಶಿವಶರಣರಿಗೆ ಅತ್ಯಂತ ಪ್ರಮುಖರಾಗಿದ್ದವರು ಬಸವಾದಿ ಪ್ರಮಥರು. ಬಸವಣ್ಣನವನಿಗೆ ಗುರುವಾಗಿ ಅತಿ ಗಡುಚಾಗಿರುವಂತಹ ಆಧ್ಯಾತ್ಮಿಕ ತತ್ವಗಳನ್ನ ಶರಣರಿಗೆ ಮನನ ಮಾಡಿಕೊಟ್ಟು ಶೂನ್ಯ ಸಿಂಹಾಸನವನ್ನೇರಿ ಅನುಭವ ಮಂಟಪದ ಅಧ್ಯಕ್ಷರಾಗಿ ಈ ಷಟ್ಸ್ಥಲ ಸಿದ್ಧಾಂತದ ತಿರುಳನ್ನ ಎಲ್ಲರಿಗೂ ತಿಳಿಸಿದಂತ ಮಹಾನುಭಾವ ಅಲ್ಲಮ್ಮ ಪ್ರಭು.

0: Radio Saran 107.8 FM.
1: ಇತ್ತೀಚೆಗೆ ನಾನು ಬಸವ ಕಲ್ಯಾಣಕ್ಕೆ ಹೋಗಿದ್ದೆ, ನಾಲ್ಕು ಜಿಲ್ಲೆಗೆ ಹೋಗಿದ್ದೆ. ಹೋದಾಗ ನಾನು ಮೊದಲು ನನ್ನ ಸ್ನೇಹಿತರು ಕರ್ಕೊಂಡು ಹೋದವರಿಗೆ ಹೇಳಿದ್ದೆ,

ಅನುಭವ ಮಂಟಪ ಕರ್ಕೊಂಡು ಹೋಗ್ಬೇಕು ನನ್ನ ಅಂತ. ಸಾಯಂಕಾಲ ಕರ್ಕೊಂಡೋದ್ರು. ಒಂದ್ಸಲ ಆ ಜಾಗದಲ್ಲಿ ಅಡ್ಡಾಡಿದ್ರೆ ಒಂಥರ ರೋಮಾಂಚನ ಆಗ್ತದೆ. ಈ ಜಾಗದಲ್ಲಿ ಅಡ್ಡಾಡಿದ್ರಲ್ಲ ಅವರೆಲ್ಲ ಮಹಾ ದೊಡ್ಡವರು ಅಂತ. ಯಾರು ಯಾವ ಬಂಧಗಳನ್ನು ಇಟ್ಕೊಳ್ದೇನೆ, ಜಾತಿಯನ್ನು ನೋಡದೇನೆ, ಮನುಷ್ಯ ಮನುಷ್ಯ ಸಂಬಂಧಗಳನ್ನು ಬೆಸೆದು ಮೊದಲನೇ ಬಾರಿಗೆ ಯಾವ ಮನುಷ್ಯ ಉಚ್ಚ ಅಲ್ಲ ನೀಚ ಅಲ್ಲ ಅಂತ ತಿಳ್ಕೊಂಡು ಕಲ್ಪನೆ ಮಾಡ್ಕೊಂಡ್ರಲ್ಲ ನೋಡಿ, ಕಲ್ಪನೆ ಮಾಡ್ಕೊಳ್ಳಿ. 21ನೇ ಶತಮಾನಕ್ಕೆ ಕಷ್ಟ ಆಗ್ತಾ ಇದೆ ನಮಗೆ. ಅವ್ರು 12ನೇ ಶತಮಾನಕ್ಕೆ ಸಾಧ್ಯ ಮಾಡಿದ್ರು. ಅದು ಏನು ಚಳುವಳಿ ಆಗಿರ್ಬೇಕಲ್ಲ, ದೊಡ್ಡ ಚಳುವಳಿ ಆಗಿರ್ಬೇಕಲ್ಲ ಅದು. ಅದನ್ನು ಮಾಡಿದಂತ ಮಹಾನುಭಾವರು ಅಲ್ಲಿದ್ರು. ಆದ್ರೆ ಪ್ರಾಮಾಣಿಕವಾಗಿ ಹೇಳ್ತೇನೆ, ಆ ನಿಂತ ನೆಲ ರೋಮಾಂಚನ ಆಗ್ತದೆ. ಆದ್ರೆ ವ್ಯವಸ್ಥೆ ಮಾತ್ರ ಇನ್ನೂ ಅನುಭವ ಮಂಟಪದ ಕಲ್ಪನೆ ಬರಲೇ ಇಲ್ಲ ನನಗದು. ನೋಡಿದಾಗ ನಾನು ಅಲ್ಲಿ ಹೇಳಿದೆ, ಕಣ್ಣು ಕಾಣಬೇಕಪ್ಪ ಬಂದವರಿಗೆ, ಬಂದವರು ಹುಚ್ಚಿಡಿಬೇಕು. ಅಲ್ಲಮ್ಮ ಪ್ರಭುವನ್ ಬಗ್ಗೆ ಓದ್ಕೊಂಡು ಬಂದವರಿಗೆ ಬೇಡ, ಅಲ್ಲಿ ಕೂತಲ್ಲೇ ಆಶ್ಚರ್ಯ ಸಂತೋಷ ಆಗತ್ತೆ ಅವರಿಗೆ. ಅನುಭವ ಮಂಟಪಕ್ಕೆ ಬಂದಾಗ ಕಣ್ಣು ಮುಂದೆ ನಿಲ್ಲಿಸುವ ಹಾಗೆ ಒಂದೇನಾದ್ರೂ ಮಾಡ್ಬೇಕಲ್ಲ ಅಲ್ಲಿ ಅಂತ. ಆ ಜಾಗದಲ್ಲಿ ಶೂನ್ಯ ಸಿಂಹಾಸನದಲ್ಲಿ ಪ್ರತಿಷ್ಠಾಪಿತನಾದಂತ ಅಲ್ಲಮ್ಮ ಪ್ರಭು, ಅದು ಏನು ಶಕ್ತಿ, ದೈತ್ಯ ಶಕ್ತಿ, ಅದು ಅಸಾಧ್ಯ ಶಕ್ತಿ. ಎಲ್ಲವನ್ನ ಸ್ವಾಹ ಮಾಡಿ ತಗೊಳ್ಳುವಂತ ಶಕ್ತಿ, ಮನುಷ್ಯರನ್ನು ಬದಲಾಯಿಸುವಂತ ಶಕ್ತಿ, ಆ ಭಾಷೆ ಮೇಲೆ ಪ್ರಭುತ್ವ, ದರ್ಶನದ ಆಳಕ್ಕೆ ಹೋಗುವಂತ ಶಕ್ತಿ, ಇದೆಲ್ಲವೂ ಆ ಕಂಡರಿಸಿದ್ದು ಆ ಮನುಷ್ಯನಲ್ಲಿ. ನೋಡಿ, ಬಸವಣ್ಣವರ ಹಿರಿಯ ಸಮಕಾಲೀನರು, ಹಿರಿಯರು ವಯಸ್ಸಿನಲ್ಲಿ, ಆ ವಚನಕಾರರಲ್ಲಿ ಅಲ್ಲಮ್ಮ ಪ್ರಭು ಅಗ್ರಣ್ಯರು ಅಂತ ಹೇಳಿದರು. ಆಗಿದ್ದವರು, ಅವ್ರ ಜೊತೆಗಿದ್ದವರು, ಅವ್ರ ವಯಸ್ಸಿನವರು ಅಂದ್ರೆ ಏಕಾಂತದ ರಾಮಯ್ಯ, ಸಕಲೇಶ್ ಮಾದರಸ, ಮಡಿವಾಳ ಮಾಚಯ್ಯ, ಈ ಮುಂತಾದವರು ಏನು ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ರು, ಧಾರ್ಮಿಕ ಕ್ಷೇತ್ರದಲ್ಲಿ, ಸಾಹಿತ್ಯ ಕ್ಷೇತ್ರದಲ್ಲಿ ದೊಡ್ಡ ಕೆಲಸವನ್ನು ಮಾಡಿದರು, ಅವರಿಗೆಲ್ಲ ಹಿಂದೆ ಶಕ್ತಿಯಾಗಿ ನಿಂತು ಅವರ ಕೃತಿಯನ್ನು ದೇದೀಪ್ಯಮಾನವಾಗಿ ಮಾಡಿದಂಥವ್ರು ಅಲ್ಲಮ್ಮ ಪ್ರಭು. ಅಲ್ಲಮ್ಮ ಪ್ರಭು ಬಗ್ಗೆ ನಮಗೆ ಹೆಚ್ಚು ವಿಷಯ ಗೊತ್ತಾಗೋದು ಕೆಲವೊಂದು ಮೂಲಗಳಿಂದ. ಮೊದಲನೇದು ಹರಿಹರನ ಪ್ರಭುದೇವರಗಳಿಂದ, ಈ ಪ್ರಭುದೇವರಗಳಿಂದ ನಮ್ಗೆ ಹೆಚ್ಚು ವಿಷಯ ಗೊತ್ತಾಗ್ತದೆ. ಅದ್ರ ಬಗ್ಗೆ ಸಾಕಷ್ಟು ಚರ್ಚೆ ಇದೆ, ಪುಸ್ತಕಗಳು ನೋಡಿದ್ರೆ. ಒಬ್ಬರು ಇತಿಹಾಸಕಾರರು ಇನ್ನೊಬ್ಬರ ಜೊತೆಗೆ ಹೊಂದಾಣಿಕೆ ಆಗದೇನೆ ಯಾರು ಸರಿ ಯಾರು ತಪ್ಪು ಅಂದು ಅದು ಏನೇನೋ ಭಾವನೆಗಳೇ ಬರ್ತದೆ. ಅಷ್ಟು ಗೋಜಲಿಗೆ ಹೋಗೋದು ಬೇಡ. ಹರಿಹರ ಸರಿಸುಮಾರಾಗಿ ಅಲ್ಲಮ್ಮ ಪ್ರಭುವಿನ ಒಂದೇ ಕಾಲಕ್ಕಿದ್ದಂಥವನು ಅಥವಾ ಒಂದು ತಲೆಮಾರು ವ್ಯತ್ಯಾಸ ಇದ್ದವನು ಅಂತ ಹೇಳ್ತಾರೆ. ಒಂದು ತಲೆಮಾರು ವ್ಯತ್ಯಾಸ ಇದ್ದಿರಬೇಕು ಅಂದ್ರೆ ಅಲ್ಲಮ್ಮ ಪ್ರಭುವಿನ ಜೀವನಕ್ಕೆ ತುಂಬಾ ಹತ್ತಿರದಲ್ಲಿದ್ದವನು ಹರಿಹರ. ಅವನು ಸುಮಾರು 12ನೇ ಶತಮಾನಕ್ಕೆ ಬರೆದಂಥವನು. ಒಟ್ಟಿನಲ್ಲಿ ಅಲ್ಲಮ್ಮ ಪ್ರಭುವನ್ನು ಹತ್ತಿರದಿಂದ ನೋಡಿದಂಥವನು, ಹತ್ತಿರದಿಂದ ಕಂಡವನು, ಅವ್ರ ಬಗ್ಗೆ ಕೇಳಿದಂಥವನು. ಅವನು ಸಾಮಾನ್ಯ ಕವಿಯೇನಲ್ಲ, ಅವನು ಭಕ್ತ ಕವಿನೇ. ಅಲ್ಲಮ್ಮನ ಬಗ್ಗೆ ಮತ್ತು ಅವನ ಆಧ್ಯಾತ್ಮಿಕ ಚಿಂತನೆ ಬಗ್ಗೆ ತುಂಬಾ ಗೌರವ ಒಲವು ಇತ್ತು ಅವನಿಗೆ, ಅವನು ಬರೆದಂಥದ್ದು. ಇನ್ನೂ ಕೆಲವು ವಿಷಯಗಳು ಅಲ್ಲಮ್ಮನ ಬಗ್ಗೆ ಬೇಕಾದಷ್ಟು ಬರ್ತದೆ. ಅವೆಲ್ಲ 15ನೇ ಶತಮಾನದಲ್ಲಿ ಶಿವಗಣಪ್ರಸಾದಿ ಮಹಾದೇವಯ್ಯನವರ ಪ್ರಭುದೇವರ ಶೂನ್ಯ ಸಂಪಾದನೆ ಮತ್ತು ಚಾಮರಸನ ಪ್ರಭುಲಿಂಗಲೀಲೆ ಇವೆಲ್ಲ ಪ್ರವರ್ತಿತವಾದಂತಹ ಬೇಕಾದಷ್ಟು ಕೃತಿಗಳು ಬರ್ತದೆ. ಒಂದು ಚರ್ಚೆ ನೋಡ್ತಾ ಇದ್ದೆ ನಾನು, ಅಲ್ಲಮ್ಮನ ಜೀವನ ಚರಿತ್ರೆಯನ್ನು ಯಾವುದರಿಂದ ನೋಡಬೇಕು ನಾವು, ಪ್ರಭುದೇವರ ರಗಳೆಯಿಂದ ನೋಡಬೇಕಾ ಅಥವಾ ಪ್ರಭುಲಿಂಗಲೀಲೆಯಿಂದ ನೋಡಬೇಕಾ, ಹರಿಹರ ಪ್ರಭುದೇವರ ರಗಳೆಯಿಂದನೋ ಅಥವಾ ಪ್ರಭುಲಿಂಗಲೀಲೆ ಚಾಮರಸ ಅಂತ 15ನೇ ಶತಮಾನದಲ್ಲೋ ಅಂತ ಬೇಕಾದಷ್ಟು ಚರ್ಚೆ ಬರ್ತದೆ. ಅದಕ್ಕೆ ಸಾಮಾನ್ಯವಾಗಿ ಹೇಳೋದು, ಈ ಶೂನ್ಯ ಸಂಪಾದನೆಕಾರರೆಲ್ಲ ಇದ್ದಾರಲ್ಲ, ಅಲ್ಲಮ್ಮ ಪ್ರಭುವಿನ ಜೀವನ ಸ್ವಲ್ಪ ದೂರ ಇದ್ದವರು, 200 ವರ್ಷ 300 ವರ್ಷ 400 ವರ್ಷ ದೂರ ಇದ್ದಂಥವ್ರು. ಇವರು ದೂರ ಇರೋದ್ರಿಂದ ನೋಡಿ, ಯಾವುದೇ ವಸ್ತು ಸ್ವಲ್ಪ ದೂರದಲ್ಲಿದ್ದರೆ ಸ್ವಲ್ಪ ಕಲ್ಪನೆಗಳು ಬರ್ತದೆ, ಸ್ವಕಪೋಲ ಕಲ್ಪಿತ ವಿಷಯಗಳು ಬರ್ತದೆ, ಜನಜನಿತವಾದ ಮಾತುಗಳು ಸೇರ್ಕೊಳ್ತವೆ, ಸ್ವಲ್ಪ ರೊಮ್ಯಾಂಟಿಕ್ ಆಗ್ತದೆ, ಅದು ಬದಲಾವಣೆ ಆಗ್ತದೆ, ಮೂಲದಿಂದ ಸ್ವಲ್ಪ ಬದಲಾವಣೆ ಆಗೋಕೆ ಸಾಧ್ಯ ಇದೆ. ದೂರ ಹೋದಷ್ಟು, ವಸ್ತುವಿನಿಂದ ದೂರ ಹೋದಷ್ಟು ಕಲ್ಪನೆಗೆ ಮುಖ್ಯತೆ ಬರ್ತದೆ. ಆದರೆ ಹರಿಹರ ಹತ್ತಿರವಾಗಿರೋದ್ರಿಂದ, ಆ ಮಾತನ್ನು ಹರಿಹರಿಗೂ ಹೇಳ್ಬೋದು, ಸ್ವಲ್ಪ ದೂರ ಇತ್ತಲ್ಲ ಅವನಿಗೂ, ಒಂದು ತಲೆಮಾರಿನಷ್ಟು ವ್ಯತ್ಯಾಸ ಇತ್ತಲ್ಲ, ಅಲ್ಲೂ ಕೂಡ ಸ್ವಲ್ಪ ಸೇರ್ಕೊಂಡಿರ್ಬೋದೇನೋ, ಆದರೆ ಅಂತರ ಕಮ್ಮಿ ಇರೋದ್ರಿಂದ ಸೇರ್ಕೊಳ್ಳೋ ಅವಕಾಶ ಕಮ್ಮಿ. ಈಗ ಗಾಂಧೀಜಿ ಬಗ್ಗೆ ಯಾರಾದರೂ ಬರೀತಿದ್ರೆ, ಒಂದು 50 ವರ್ಷದ ಹಿಂದೆ ಬರೆದ್ರೆ ಅವರು ನೋಡಿದವರು, ದಾಖಲೆ ಮಾಡಿದ್ದಾರೆ, ಅದು ಹಿಸ್ಟರಿ ಆಗ್ತದೆ. ಈಗ ಯಾರಾದರೂ ಬರದೆ ನೋಡದೇ ಇದ್ದವರು ಬರೆದ್ರೆ, ಅವರು ಏನು ಓದಿದ್ದಾರೋ ಅದಕ್ಕೆ ತಮ್ಮ ಕಲ್ಪನೆಗಳನ್ನು ಸೇರಿಸಿಕೊಂಡು, ತಮಗಿರುವ ಅವ್ರ ಬಗ್ಗೆ ಗೌರವ ಇದ್ರೆ ಅಥವಾ ಗೌರವ ಇಲ್ಲದೆ ಹೋದ್ರೆ ಅದನ್ನೆಲ್ಲ ಸೇರಿಸಿಕೊಂಡು ಒಂದು ವ್ಯಾಖ್ಯಾನ ಮಾಡ್ತಾರೆ. ಇನ್ನು 100 ವರ್ಷ ಹೋದ್ಮೇಲೆ ಅವ್ರು ನೋಡಿಲ್ಲದೆ ಇದ್ದಂಥವ್ರು, ನೋಡಿದವರು ಇರದೇ ಇರುವಂತಹ ಟೈಮ್, ನೋಡಿದವರು ಕೂಡ ಯಾರೂ ಇಲ್ಲ, ಆಗ ಬರೀ ನಾವು ಇರುವಂತಹ ದಾಖಲೆಗಳ ಮೇಲೆ ತಮ್ಮ ಕಲ್ಪನೆಯ ಹಂದರದ ಮೇಲೆ ಬೆಳೆಸಿ ಬರೀಬೇಕಾಗ್ತದೆ. ಎಲ್ಲಿ ಕಲ್ಪನೆ ಹೆಚ್ಚಾಗ್ತಾ ಹೋಗ್ತದೋ ಅಲ್ಲಿ ಮೂಲಕ್ಕೆ ಸ್ವಲ್ಪ ದೂರ ಹೋಗ್ತದೆ ಅಂತ. ಅದಕ್ಕೊಬ್ರು ಬಹಳ ಚೆನ್ನಾಗಿ ಹೇಳ್ತಾರೆ, ನೀವು ಅಲ್ಲಮ್ಮನ ಜೀವಿತ ವಿಚಾರವನ್ನ ಐತಿಹಾಸಿಕವಾಗಿ ಗ್ರಹಿಸಬೇಕು ಅಂದ್ರೆ ಹರಿಹರನ ನಿರೂಪಣೆಯನ್ನು ಪ್ರಧಾನವಾಗಿ ಇಟ್ಕೊಳ್ಬೇಕು, ಉಳಿದವರದನ್ನ ಅಷ್ಟು ಪೂರಕವಾಗಿ ಇಟ್ಕೊಂಡ್ರೆ ಸಾಕು.

0: You're listening to Radio Sarang 107.8 FM.
1: ಈ ಹರಿಹರನ ಬರೆದಂತಹ ಅವನ ಹೊರಗಡೆಯ ಮೂಲಕ ನಾವು ಅಲ್ಲಮ್ಮನ ಜೀವನವನ್ನು ಸ್ವಲ್ಪ ಗಮನಿಸೋಕೆ ಪ್ರಯತ್ನ ಮಾಡೋಣ. ಸ್ವಲ್ಪದರಲ್ಲಿ ಕೆಲವು ವಿಷಯಗಳನ್ನು ಮಾತ್ರ ಪ್ರಸ್ತಾಪ ಮಾಡಕ್ ಬರ್ತೇನೆ. ಅಲ್ಲಮ್ಮ ಬಂದದ್ದು ಬಳ್ಳಿಗಾವಿಯಲ್ಲಿ ಅಂತ, ಇವತ್ತಿನ ಶಿಕಾರಿಪುರ ಹತ್ರ ಬಳ್ಳಿಗಾವಿ ಅಂತ ಊರು. ಅದನ್ನ ಪ್ರಭುನಂಗಲಿಯಲ್ಲಿ ಅಲ್ಲಿ ಚಾಮರಸ ಬರೀತಾನೆ, ಬನವಸೆ ಬಳ್ಳಿಗಾವಿ ಅಂತ. ನೋಡಿ ಎಷ್ಟು ಚೆನ್ನಾಗಿದೆ ಅದು. ಬಳ್ಳಿಗಾವಿ ಊರು, ಅದನ್ನ ಬನವಸೆ ಬಳ್ಳಿಗಾವಿ ಅಂತ ಯಾಕೆ ಬರದ ಅಂತಂದ್ರೆ, ಬಹುಶಃ ಆ ಕಾಲಕ್ಕೆ ಬೇಕಾದಷ್ಟು ಬಳ್ಳಿಗಾವಿಗಳು ಬಂದಿದ್ದಾವು. 200-300 ವರ್ಷ ಆಗಿದೆ ಆಗಿನ ಕಾಲಕ್ಕೂ ಈಗಕ್ಕೂ, ಬೇಕಾದಷ್ಟು ಬಳ್ಳಿಗಾವಿ ಬಂದಿರೋದ್ರಿಂದ ಅದನ್ನು ಸ್ಪಷ್ಟತೆ ಮಾಡೋದಕ್ಕೆ ಈ ಬಳ್ಳಿಗಾವಿ ಬನವಾಸಿ ಹತ್ರ ಇರೋದ್ರಿಂದ ಗುರುತಿಡೋಕೆ ಈಸಿ. ನೋಡಿ, ಯಾವುದೋ ಬಳ್ಳಿಗಾವಿ ಅಂದ್ರೆ ಎಲ್ಲಿ ಅಂತ ಗೊತ್ತಾಗ್ಲಿಕ್ಕಿಲ್ಲ, ಅದಕ್ಕೆ ಬನವಸೆ ಬಳ್ಳಿಗಾವಿ ಅಂತ ಬರೆದಿದ್ದಾನೆ, ಅದರಿಂದ ಅದನ್ನು ಕರೆದಿದ್ದಾನೆ. ಈ ಬಳ್ಳಿಗಾವಿ ಹತ್ರ ಕರವೂರು ಅಂತ ಒಂದು ಗ್ರಾಮ ಇದೆ. ಈ ಅಲ್ಲಮ್ಮ ಹುಟ್ಟೋದಕ್ಕಿಂತ ಮೊದಲು ಅವನ ತಂದೆ ತಾಯಿಗಳು ನಿರಹಂಕಾರ ಸುಜ್ಞಾನಿಯರು ಅಂತ ಅವ್ರ ಹೆಸರು. ತಂದೆ ನಿರಹಂಕಾರ, ತಾಯಿ ಸುಜ್ಞಾನಿ ಅಂತ. ನಿರಹಂಕಾರ ಸುಜ್ಞಾನಿಯರು ತಪಸ್ಸು ಮಾಡಿದ್ದು ಈ ಕರವೂರಿನ ಹತ್ರ ಇರುವಂತಹ ಪೆರ್ಮಲೆ ಅನ್ನುವಂಥ ಬೆಟ್ಟದಲ್ಲಿ ಅಂತ ದೇವರ ಕುರು ತಪಸ್ಸು ಮಾಡಿದ್ರಂತೆ. ಅವರು ಪ್ರಾರ್ಥನೆ ಮಾಡಿಕೊಂಡು ಬೇಡ್ಕೊಂಡ್ರು. ಆ ನಂತರ ಬಂದು ಬೆಳಗಾವಿಗೆ ಬಂದು ನೆಲೆಸಿದ್ರು. ಯಾಕಂದ್ರೆ ಅದು ಹಾಗಿದ್ದುದು ಕೂಡ ಹೇಳ್ತಾ ಇರೋದು, ಮೊದಲು ಇದ್ದದ್ದು ಬಸವಣ್ಣನ ಸವಕಾಲಿನಾದಂತಹ ಗಟ್ಟಿವಾಳಯ ಒಂದು ವಚನದಲ್ಲಿ ಕೂಡ ಹೇಳ್ತಾನೆ, ಅಲ್ಲಿಂದ ಬಂದ್ರು ಅವರು ಅಂತ ಹೇಳ್ತಾರೆ. ಈ ಬಳ್ಳಿಗಾವಿಗೆ ಒಂದು ಇತಿಹಾಸ ಬೇರೆ ಇದೆ ಅಂತ ಹಿಂದೆ. ಇದು 4 ಯುಗಗಳಲ್ಲಿ ಏಕಚಕ್ರಪುರ, ದ್ವಿಚಕ್ರಪುರ, ಪಗರಟಗೆ ಮತ್ತು ಬಲಿಗ್ರಾಮ ಎಂದು ಹೆಸರಿತ್ತಂತೆ ಇದಕ್ಕೆ. ಇದನ್ನು ಹೇಳಿ ಸಿಂಗಿರಾಜ ತನ್ನ ಬಸವ ಪುರಾಣದಲ್ಲಿ ಬರೆದಿದ್ದಾನೆ. ಹೀಗೆ ಈ ಊರಿಗೆ ಅಷ್ಟು ದೊಡ್ಡ ಇತಿಹಾಸ ಇದೆ ಅಂತ ಅಂದ್ರೆ, ಬಹಳ ಪುರಾತನವಾದಂತಹ ಒಂದು ಊರು ಅಷ್ಟು ಹೆಸರಿತ್ತು ಅದಕ್ಕೆ ಅಂತ. ಈ ಪ್ರಭುದೇವರ ಗುರಿಗಳಾದಂತಹ ಅನಿಮಿಷನಾಥ ಅಲ್ಲೇ ಇದ್ದವರು. ಅವ್ರ ಬಗ್ಗೆ ಮುಂದೆ ಸ್ವಲ್ಪ ನೋಡೋಣ, ಅನಿಮಿಷನಾಥರು ಬರುವಂತ ಪ್ರಸಂಗ. ಅದು ಊರು ದೊಡ್ಡ ಊರು, ಆಗಿನ ಕಾಲಕ್ಕೆ ಸುಮಾರು 20,000 ಜನ ಇದ್ರು ಅಂತ ಬರ್ಕೋತಾರೆ. ಅಚ್ಚುಕಟ್ಟಾದ ಊರು, ಸಾಕಷ್ಟು ದೇವಾಲಯಗಳಿತ್ತು, ತುಂಬಾ ಚೆನ್ನಾಗಿತ್ತು ಊರು. ಅಲ್ಲಮ್ಮನ ತಂದೆ ತಾಯಿಗಳ ಹೆಸರನ್ನ ಹರಿಹರ ಮೆನ್ಷನ್ ಮಾಡೋದಿಲ್ಲ, ಹೇಳೋದಿಲ್ಲ. ಆದ್ರೆ ಮುಂದೆ ಇವ್ರು ಬರೀತಾರೆ, ನಮ್ಮ ಚಾಮರಸ ಬರೀತಾನೆ ನಿರಹಂಕಾರ ಸುಜ್ಞಾನಿ ಅಂತ. ಅವ್ರ ಹೆಸರು ಬರೆದಿಲ್ಲ ಅಂತೇಳಿ ಚಾಮರಸ ತಾನು ಕಲ್ಪನೆಯಿಂದ ಸೇರಿಸಿದ ಅಂತ ಚಿಂತೆ ಮಾಡೋ ಕಾರಣ ಇಲ್ಲ. ಯಾಕಂದ್ರೆ ಇದಕ್ಕೆ ಬೇರೆ ಘಟ್ಟಿವಾಳೆ ಎನ್ನುವ ವಚನದಲ್ಲಿ ತಂದೆ ತಾಯಿಗಳ ಹೆಸರು ಕೂಡ ಬರ್ತದೆ ಅನ್ನೋ ಹೇಳ್ತಾರೆ. ಹರಿಹರ ಹೇಳೋದು ನಿರಹಂಕಾರನ್ನ ರಾಜ ಅಂತ ಹೇಳೋದಿಲ್ಲ, ಅವನು ಕರೆಯೋದು ನಾಗವಾಸಕ್ಕೆ ಅಧಿಪತಿ, ನಾಗವಾಸಾಧಿಪತಿ ಅಂತ ಕರೀತಾರೆ. ಈ ನಾಗವಾಸಾಧಿಪತಿ ಅಂದ್ರೆ ಏನು ಅಂತ, ನಾಗವಾಸಾಧಿಪತಿ ಅಂತಂದ್ರೆ ಆಗಿನ ಕಾಲದಲ್ಲಿ ಈ ನೃತ್ಯ ಮಾಡುವ ಜನ ನಟ್ಟುವ ಜಾತಿ ಅಂತ ಕರಿತಿದ್ರು. ನಟ್ಟುವ ಜಾತಿಯವರನ್ನ ನಾಗವಾಸಾಧಿಪತಿಗಳು ಅಂತ ಸೇರಿಸ್ಕೊತಿದ್ರು. ಈ ನೃತ್ಯ ಸಂಗೀತ ಶಾಲೆಗಳಲ್ಲಿ ಅಂತಃಪುರ ವಿಭಾಗಕ್ಕೆ ಈ ನಾಗವಾಸ ಅಂತ ಹೆಸರು, ಅಂತಃಪುರ ವಿಭಾಗಕ್ಕೆ ನಾಗವಾಸ ಅಂತ ಹೆಸರು. ಇವರೇನ್ ಮಾಡ್ತಿದ್ರು ಇವ್ರ ಕೆಲಸ ಅಂದ್ರೆ, ಇದಕ್ಕೆ ನರವಿಂದ ಬೋವಗಾರಿಕೆ ಅಂತ ಹೆಸರು ಅದಕ್ಕೆ. ಈ ಕೆಲಸ ಮಾಡೋದು ಏನ್ ಮಾಡೋದು, ಇವರು ಅಂತಃಪುರದವರಿಗೆ ನಾಟ್ಯ ಕಲಿಸ್ಕೊಡೋದು ಮತ್ತೆ ಬೇರೆ ಕಲೆಗಳನ್ನ ಕಲಿಸಿಕೊಡೋದಕ್ಕೆ ಇರುವಂತವ್ರು. ಆ ಕೆಲಸ ಅಲ್ಲಮ್ಮನ ತಂದೆ ಮಾಡ್ತಾ ಇದ್ರು. ಅಂತಃಪುರದಿಂದ ನೃತ್ಯ ಸಂಗೀತ ಸೇವೆ ಆಗಬೇಕಾದ್ರೆ ನಾಗವಾಸಾಧಿಪತಿ ಎಲ್ಲ ತಯಾರಿ ಮಾಡಬೇಕಾಗ್ತಿತ್ತು, ವ್ಯವಸ್ಥೆಗಳನ್ನು ಮಾಡಬೇಕಾಗ್ತಿತ್ತು. ಅಂತಃಪುರದ ನಾಟ್ಯಕ್ಕೆ ನಿಂತ್ಕೊಂಡಾಗ, ಡಾನ್ಸ್ ಮಾಡೋಕೆ ನಿಂತ್ಕೊಂಡಾಗ ಆತ ಮದ್ದಳೆ ಹಿಡಿದು ಗೀತ ಪ್ರಬಂಧಾದಿ ಜಾತಿಯನ್ನು ನುಡಿಸಬೇಕಾಗಿತ್ತು ಅಂತ ಹೇಳ್ತಾರೆ. ಮೃದಂಗ ನುಡಿಸಬೇಕು, ಮದ್ದಳೆ ನುಡಿಸಬೇಕು. ಹೀಗೆ ನಾಟ್ಯ ಮತ್ತು ಸಂಗೀತ ಶಾಸ್ತ್ರ ಎರಡು ಪ್ರಯೋಗದಲ್ಲಿ ಈ ನಾಗವಾಸಾಧಿಪತಿ ಎಷ್ಟೇ ಪರಿಣತಿಯನ್ನು ಪಡೆದಿದ್ರು ಕೂಡ, ಅಂದ್ರೆ ಆಗ ಕೂಡ ಹೇಗಿತ್ತು ನೋಡಿ, ಅವನು ದೊಡ್ಡ ಸಾಧನೆ ಮಾಡಿದವನು ಸಂಗೀತ ನಾಟ್ಯದಲ್ಲಿ ಮದ್ದಳೆ ನುಡಿಸೋದ್ರೊಳಗೆ ಎಲ್ಲ ಚೆನ್ನಾಗಿದ್ರು ಕೂಡ ಜಾತಿಯಿಂದ ಅಷ್ಟು ದೊಡ್ಡವನಲ್ಲ ಅಂತ ಒಂದಿತ್ತಂತೆ. ಎಷ್ಟು ಚೆನ್ನಾಗಿ ಹೇಳ್ತಾರೆ ಲೇಖಕರು ಬರೀತಾರೆ, ಎಷ್ಟೇ ಪರಿಣತಿಯನ್ನು ಪಡೆದಿದ್ದರೂ ಅವನನ್ನು ಸಮಾಜ ಮೆಳ್ಳಗಣ್ಣಿನಿಂದ ನೋಡುತ್ತಿತ್ತು ಅಂತ. ಅವನ್ ತಪ್ಪಿಲ್ಲ, ಇವ್ರು ಮೆಳ್ಳಗಣ್ಣದು ಏನ್ ಮಾಡಕ್ಕಾಗ್ತದೆ, ಮೆಳ್ಳಗಣ್ಣಿಂದ ನೋಡುತ್ತಿತ್ತು ಅಂದ್ರೆ ಅಷ್ಟು ಒಳ್ಳೇದಲ್ಲ ಅದು ಅಂತ. ಡಾನ್ಸ್ ಮಾಡೋರು ಇವರು ಅಂತ, ಅದು ಬಹಳ ವರ್ಷ ಇತ್ತು ಆ ಸೇರಿದವನು ಅಂತ. ಆದ್ರೆ ಇಂಥ ನಾಗಾದಿ ವಾಸುಪತಿಗೆ ಹುಟ್ಟಿದಂತ ಅಲ್ಲಮ ಶಿಶುವನ್ನ ಹೇಗೆ ವರ್ಣನೆ ಮಾಡ್ತಾನೆ ಅಂದ್ರೆ, ಮರ್ತ್ಯರ ನೆಲದಲ್ಲಿ ಹುಟ್ಟಿದ ಕಲ್ಪವೃಕ್ಷದ ಸಸಿ ಅಂತ ಹರಿಹರ ಕರೀತಾನೆ.

ಈ ಮಾತನ್ನು ಗಮನಿಸಬೇಕು. ಮರ್ತ್ಯರ ನೆಲದಲ್ಲಿ ಹುಟ್ಟಿದ ಕಲ್ಪವೃಕ್ಷದ ಸಸಿ ಎಂದು ಹರಿಹರ ಕರೆದಿದ್ದಾನೆ. ಅಂದ್ರೆ ಹುಟ್ಟಿನಿಂದ ಕೀಳಾದರೂ ಕೂಡ ಆಧ್ಯಾತ್ಮಿಕ ನೆಲೆಗಟ್ಟಿನಲ್ಲಿ ಅಲ್ಲಮ ಅದ್ಭುತ ಸಾಧನೆ ಮಾಡಿದವನು ಅನ್ನೋ ದೃಷ್ಟಿಯಿಂದ ಅದನ್ನು ಹೇಳಿದಂತ ಮಾತು. ಹುಟ್ಟಿದ ಕೂಡಲೇ ಆ ಶಿಶುವನ್ನ, ಅಲ್ಲಮ್ಮ ಪ್ರಭು ಶಿಶುವನ್ನ ತಂದೆ ತಾಯಿಗಳು ಕರ್ಕೊಂಡು ಹೋಗಿ ಆ ಬಳ್ಳಿಗಾವಲಿರುವಂತಹ ಈಶ್ವರ ದೇವಸ್ಥಾನ, ಅದ ಗೊಗ್ಗೇಶ್ವರ ದೇವಸ್ಥಾನ ಅಂತ, ಗೊಗ್ಗೇಶ್ವರ ಅಲ್ಲಿರುವಂತಹ ದೇವರು, ಆ ಗೊಗ್ಗೇಶ್ವರನ ದರ್ಶನ ಮಾಡಿಸ್ತಾರಂತೆ. ಆ ಮಾತು ಎಷ್ಟು ಚೆನ್ನಾಗಿದೆ ಹೇಳಿದ, ಇಷ್ಟ ಆಗ್ತದೆ. ದರ್ಶನ ಮಾಡಿಸಿ ದೇವರ ಪ್ರಸಾದವನ್ನ ಬಾಯಿ ಬೆಣ್ಣೆಯಾಗಿ ಆಸ್ವಾದನೆ ಮಾಡಿಸಿದರು ಅಂತ. ದೇವರ ಪ್ರಸಾದವನ್ನೇ ಫಸ್ಟ್ ಆ ಮಗು ಕೊಟ್ಟರು ಅಂತ, ಈಶ್ವರ ಪ್ರಸಾದದಿಂದ ಬೆಳೆದವನು ಅಂತ. ಅದೇ ಗೋಗೇಶ್ವರ ಇದ್ದದ್ದು ಗೋಹೇಶ್ವರ ಆಗಿ ಗುಹೇಶ್ವರ ಆಗಿರ್ಬೇಕು ಅಂತ, ಗುಹೇಶ್ವರ ಅಂತ ನಮ್ಮ ಅಂಕಿತ ನಾಮ ಇಟ್ಕೊಂಡದಂತೂ ಅಲಮ ಪ್ರಭು ಗುಹೇಶ್ವರ ಅಂತ ಅದೇ ಬಂದಿದೆ ಅಂತ. ಆ ಮಗು ಮುಂದೆ ದೃಷ್ಟಾರನಾಗಿ ಆದಾಗ ಬಹುಶಃ ಪ್ರಸಾದ ಬಲದಿಂದ ಆಯಿತು ಅಂತ ಜನ ನಂಬಿಕೊಂಡು ಹಂಗಾಯ್ತು. ಈ ಅಲ್ಲಮ್ಮ ಬೆಳೆದ ಹಾಗೆ ಕುಮಾರನಾಗಿ ಬಾಲಕನಾಗಿ ಹೇಗೆ ಬೆಳೆದ ಅನ್ನೋದು ಜಾಸ್ತಿ ವಿಷಯ ಸಿಗೋದಿಲ್ಲ ನಮ್ಗೆ. ಆದ್ರೆ ಜೀವನ ಚರಿತ್ರಕಾರರು ಆ ಘಟನೆಗಳನ್ನ ಬೇಕಾದಷ್ಟು ಅತಿಶಯೋಕ್ತಿಗಳಿಂದ ಮಾಡಿದ್ರು ಕೂಡ ಅವರು ಇಂಗಿತ ಗುರುತಿಸಬಹುದು. ಹುಡುಗ ಬೆಳೆದ ಹಾಗೆ ಬುದ್ಧಿಯಿಂದ ತುಂಬಾ ಚುರುಕಾದ, ಬುದ್ಧಿಯ ಜೊತೆಗೆ ಮೃದಂಗ ಮಹಾವಿದ್ಯೆ ಸೇರ್ಕೊಂತು. ಇನ್ನೊಂದು ಬಹಳ ವಿಷಯ ಮುಖ್ಯವಾಗಿರುವಂತಹದ್ದು, ಹೇಳ್ತಾನೆ ನಾಗವಾಸಾಧಿಪತಿಯ ಮನೆಯಲ್ಲಿ ನಾದಮಯ ವಾತಾವರಣದಲ್ಲಿ ಬೆಳೆದಂತ ಅಲ್ಲಮ್ಮ ಮೃದಂಗದ ಬಗ್ಗೆ ಆಸಕ್ತಿ ಪಟ್ಟು ದೊಡ್ಡದೇನಲ್ಲ, ಆಶ್ಚರ್ಯ ಏನಲ್ಲ, ವಾತಾವರಣ ಹಾಗಿತ್ತಲ್ಲ ಮನೆಯಲ್ಲಿ, ನಾದಮಯ ವಾತಾವರಣ ಇತ್ತು, ಅಪ್ಪ

ಇದ್ರು ನೋಡ್ಕೊಂಡು ಕಲ್ತಿರ್ಬೇಕು. ಆದ್ರೆ ವಿಶೇಷ ಆದದ್ದು ಏನಂದ್ರೆ, ಆತ ಬರೀ ಲಲಿತ ಕಲೆಗಳ ಮಾತ್ರ ತನಿದೇನೆ, ಇದ್ರ ಬಗ್ಗೆ ಮಾತ್ರ ವಿಷಯ ಸಂಪಾದನೆ ಮಾಡಿಕೊಳ್ಳದೇನೆ, ನೋಡಿ ವೇದ ಶಾಸ್ತ್ರಗಳ ಜ್ಞಾನ ವಿಜ್ಞಾನಗಳ ಅಪಾರವನ್ನು ಆಪೋಷಣ ತೆಗೆದುಕೊಂಡ ಅಂತ ಹೇಳ್ತಾರೆ. ಬೆಳಿಬೇಕಾದ್ರೆ ಸಾಮಾನ್ಯವಾಗಿ ನೋಡಿ, ನಾವು ಪರಿಸರದಿಂದ ಪಡ್ಕೊಳ್ತೇವೆ ಬಹಳಷ್ಟನ್ನ. ಇವನ ಪರಿಸರ ಬರೀ ಸಂಗೀತ ಲಲಿತ ಕಲೆಗಳಿರುವಂತಹ ಪರಿಸರ, ಆದ್ರೆ ಅದನ್ನು ದಾಟಿ ಆ ಶಕ್ತಿ ಏನಿತ್ತು ಅಂದ್ರೆ ಇದನ್ನು ಪಡ್ಕೊಂತು, ಚೆನ್ನಾಗಿ ಪಡ್ಕೊಂತು. ಇದ್ರ ಜೊತೆಗೆ ಇದನ್ನು ದಾಟಿ ಜ್ಞಾನ ವಿಜ್ಞಾನಗಳ ಬಗ್ಗೆ ದರ್ಶನಗಳ ಬಗ್ಗೆ ಆಳವಾಗಿ ಚಿಂತನೆ ಮಾಡಿಕೊಂಡದ ಅಲ್ಲಮ್ಮ ಅಂತ ಹೇಳ್ತಾರೆ. ನಮಸ್ಕಾರ.

0: Radio Sarang 107.8 FM.
1: ನೀತಿ ನೀತಿ, ಎಷ್ಟೊತ್ತು ನಿಂಗೆ ಸ್ನಾನ ಮಾಡೋದಕ್ಕೆ? ಬೇಗ ಬಾ, ತಿಂಡಿ ಹಾಕಿದ್ದೀನಿ.
2: ಹಾ ಬಂದೆ ಅಮ್ಮ.
1: ಅದೇನು ಬಾತ್ರೂಮ್ನಲ್ಲಿ ನೀರಿನ ಸೌಂಡ್ ಕೇಳ್ತಾ ಇದೆ? ಟ್ಯಾಪ್ ಆನ್ ಮಾಡಿಬಿಟ್ಟಿದ್ಯಾ?
2: ಅದು ಹನಿ ಹನಿ ಅಮ್ಮ, ಇರ್ಲಿ ಪರವಾಗಿಲ್ಲ.
1: ನೀತಿ, ಹನಿ ಹನಿ ಸೇರಿದ್ರೇನೆ ಹಳ್ಳ ಮಗಳೆ. ಭಾರತದಲ್ಲಿ ಅದೆಷ್ಟೋ ಜನರು ಒಂದು ಹನಿ ನೀರಿಗೆ ಪರದಾಡ್ತಾ ಇದ್ದಾರೆ ಗೊತ್ತಾ? ಹೋಗು, ಟ್ಯಾಪ್ ಅನ್ನ ಸರಿಯಾಗಿ ಬಂದ್ ಮಾಡಿ ಬಾ.
2: ಆಯ್ತಮ್ಮ.
3: ಕರ್ನಾಟಕದ 30 ಜಿಲ್ಲೆಗಳಲ್ಲಿ 28 ಜಿಲ್ಲೆಗಳು ನೀರಿನ ಕೊರತೆಯಿಂದ ಬಳಲ್ತಾ ಇದೆ. ಭಾರತದಲ್ಲಿ ಶೇಕಡ 70% ಮೇಲ್ಮೈ ನೀರು ಕಲುಷಿತವಾಗಿದೆ. ನೀರು ಉಳಿಸಲು ಅನೇಕ ರೀತಿಗಳಿವೆ. ಪ್ರತಿಯೊಂದು ನಮ್ಮಿಂದ ಆರಂಭ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.
4: ಹಾಯ್, ನಮಸ್ಕಾರ. ಯಾನ್ ನಿಕಲ್ನ ಅರ್ಜುನ್ ಕಾಪಿಕಾಡ್.
5: ನಮಸ್ಕಾರ.
4: ಯಾನ್ ನಿಕಲ್ನ ವಿಜಯ್ ಕುಮಾರ್ ಕೊಡಿಯಲ್ ಬೈಲ್ ಪಾತೇರೊಂದಲ್ಲ.
5: ಯಾನ್ ಲಯನ್ ಕಿಶೋರ್ ಡಿ ಶೆಟ್ಟಿ ಲಘುಮೆ ತಂಡ ಕುಡ್ಲ.
6: ನಮಸ್ಕಾರ. ಯಾನ್ ನಿಕಲ್ ತಲಿಕದ ಬಳ್ಳಿ ದೇವದಾಸ್ ಕಾಪಿಕಾಡ್.
4: ನಮಸ್ಕಾರ. ಯಾನ್ ನಿಕಲ್ ಹೇಳಿದ ತಿನ್ನು ಕುಸಂದರ ಸಿನ್ನ ವಿಂಡಿ ಪಡೀಲ್ ನಿಕಿರಿಕ್ಕಿನೊಂದು ಪ್ಲೇ 107.8 FM ರಂಗರಂಗದ

0: ಅಮ್ಮ ಸೋನು ಹಾಗೂ ಅವಳ ಪೇರೆಂಟ್ಸ್ ನಾಳೆ ಝೂಗೆ ಹೋಗ್ತಾ ಇದ್ದಾರೆ, ನಾವು ಹೋಗೋಣ?
1: ಅನು, ನಾನ್ ತುಂಬಾ ಬ್ಯುಸಿ ಇದ್ದೇನೆ, ಪಪ್ಪನ ಹತ್ರ ಕೇಳು.
2: ಹಲೋ ಪುಟ್ಟ.
0: ಡ್ಯಾಡಿ ಡ್ಯಾಡಿ, ನಾಳೆ ಸಂಡೇ, ಝೂಗ್ ಹೋಗೋಣ ಪ್ಲೀಸ್.
2: ನಾನ್ ನಿನ್ ಜೊತೆ ಝೂಗ್ ಬಂದ್ರೆ ಆಫೀಸ್ ಕೆಲಸ ಯಾರು ಮಾಡ್ತಾರೆ? ಹೋಗು, ಅಮ್ಮಂಗೆ ಹೇಳು.
0: ಒಂದು ವರ್ಷದಿಂದ ಕೇಳ್ತಿದ್ದೀನಿ, ಡ್ಯಾಡಿ ಕೇಳಿದ್ರೆ ಮಮ್ಮಿ ಕೇಳು ಅಂತಾರೆ, ಮಮ್ಮಿ ಹತ್ರ ಹೇಳಿದ್ರೆ ಡ್ಯಾಡಿ ಕೇಳು ಅಂತಾರೆ, ನಾನ್ ಯಾರ ಜೊತೆ ಆಡ್ಲಿ? ನನ್ನ ಹೊರಗ್ ಕರ್ಕೊಂಡು ಹೋಗೋರು ಯಾರು?
3: ನೀವು ನಿಮ್ಮ ಮಕ್ಕಳಿಗೆ ಕೊಡಬಹುದಾದ ಅದ್ಭುತ ಕೊಡುಗೆ ಎಂದರೆ ನೀವು ಸಂಪಾದಿಸಿದ ಹಣವಲ್ಲ, ನೀವು ಅವರ ಜೊತೆ ಕಳೆಯುವ ಸಮಯ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.
4: ಯಾನ್ ಭಾಸ್ಕರ್ ರೈ ಕುಕ್ಕವಳ್ಳಿ ಪಾತಿರೊಂದುಲ್ಲೆ ರೇಡಿಯೋ ಸಾರಂಗ್ ನಮ್ಮ ಮಾತೆರಳ ಮಾಧ್ಯಮ ಯಾನ್ಲಾ ಕೇನೊಂದುಲ್ಲೆ ನಿಖಿಲ್ಲಾ ಕೇರ್ಲಿ ರಂಗರಂಗದ ಬದುಕು.

0: 107.8 FM ಇದು ಬಣ್ಣ ಬಣ್ಣದ ಬದುಕು. ದಿನದಲ್ಲಿ ಅವೆಷ್ಟೋ ಸುದ್ದಿ, ಯಾವ್ಯಾವ ವಾರ್ತಾಪತ್ರಿಕೆ ಏನೇನ್ ಹೇಳಿದೆ,
1: ಇದು ಸಾರಂಗರ್ಪಿಸುವ ಮಾಧ್ಯಮ ಸುದ್ದಿ.

ನಮಸ್ಕಾರ ಕೇಳುಗರೆ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ್ 107.8 ಎಫ್ಎಂ ಬಣ್ಣ ಬಣ್ಣದ ಬದುಕು. ಈಗ ಮಾಧ್ಯಮ ಸುದ್ದಿ. ಸುದ್ದಿಯನ್ನು ಓದುತ್ತಿರುವವರು ಎಡ್ವರ್ಡ್ ಲೊಬೋ. ಸುದ್ದಿಯ ಮುಖ್ಯಾಂಶಗಳು. ತಮಿಳುನಾಡಿನಲ್ಲಿ ತೀವ್ರಗೊಂಡ ರಾಜಕೀಯ ಬಿಕ್ಕಟ್ಟು. ಎಡಿಎಂಕೆ ಶಾಸಕರು ಪುದುಚೇರಿಗೆ ಸ್ಥಳಾಂತರ. ಮುಂದುವರಿದ ಅಧಿಕಾರ ಗ್ರಹಣ. 3 ದಿನಗಳಲ್ಲಿ ಕೇರಳ ಮುಖ್ಯಮಂತ್ರಿ ಆಯ್ಕೆ. ಬಿಎಸ್ವೈ ಅಭಿಮಾನೋತ್ಸವ. ಕೋಟೆನಾಡು ಭರ್ಜರಿ ಸಿದ್ಧತೆ. ಮಂಗಳೂರು ಮಹಿಳಾ ಕೈದಿಗಳ ಕೈಚಳಕ. ವಿಧ ವಿಧದ ಕರಕುಶಲ ವಸ್ತುಗಳ ಅನಾವರಣ. ಕುಡಿಯುವ ನೀರಿನ ಯೋಜನೆ ವಿಳಂಬವಿಲ್ಲದೆ ವಿದ್ಯುತ್ ಸಂಪರ್ಕ ನೀಡಿ ಸ್ಪೀಕರ್ ಖಾದರ್ ಸೂಚನೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಳೆಯ ಸಿಂಚನ, ತಗ್ಗಿದ ಉಷ್ಣಾಂಶ. ಸುದ್ದಿಯ ವಿವರ. ತಮಿಳುನಾಡಿನಲ್ಲಿ ಸರ್ಕಾರ ರಚನೆ ಕುರಿತ ರಾಜಕೀಯ ಅನಿಶ್ಚಿತತೆ ಮುಂದುವರೆದಿರುವ ಹಿನ್ನೆಲೆಯಲ್ಲಿ ಎಡಿಎಂಕೆ ತನ್ನ ಶಾಸಕರನ್ನು ಪುದುಚೇರಿಯ ಐಷಾರಾಮಿ ರೆಸಾರ್ಟ್ಗೆ ಸ್ಥಳಾಂತರಗೊಳಿಸಿದೆ. ತಮಿಳುನಾಡು ಸಂಸದ ಮತ್ತು ವಿಡಿತೊಳೆ ಚಿರುತೈಗಳ ಕಚ್ಚಿ ವಿಸಿಕೆ ನಾಯಕ ತೋಳ್ ತಿರುಮಾಳವರನ್ ಅವರು ನಿನ್ನೆ ಮಾತನಾಡಿ, ತಮಿಳಿಗ ವೆಟ್ರಿ ಕಳಗ ಮುಖ್ಯಸ್ಥ ವಿಜಯ್ ಅವರು ತಮಗೆ ಕರೆ ಮಾಡಿ ತಮಿಳುನಾಡಿನಲ್ಲಿ ಸರ್ಕಾರ ರಚಿಸಲು ಬೆಂಬಲ ಕೋರಿದ್ದಾರೆ ಎಂದು ತಿಳಿಸಿದ್ದಾರೆ. ಈ ಕುರಿತು ನಟ ರಾಜಕಾರಣಿ ವಿಜಯ್ ಔಪಚಾರಿಕ ಪತ್ರವನ್ನು ಕಳಿಸಿದ್ದಾರೆ ಎಂದು ತಿರುಮಾಳವರನ್ ಅವರು ಹೇಳಿದ್ದಾರೆ. ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಅವರು ರಾಜೀನಾಮೆ ನೀಡಲು ನಿರಾಕರಿಸಿದ ಬೆನ್ನಲ್ಲೇ ರಾಜ್ಯಪಾಲ ಆರ್ ಎನ್ ರವಿ ಅವರು ರಾಜ್ಯ ವಿಧಾನಸಭೆಯನ್ನು ವಿಸರ್ಜಿಸಿದ್ದಾರೆ. ಇದರೊಂದಿಗೆ ಮಮತ್ ಅವರ ಕೊನೆಯ ಪ್ರಯತ್ನವು ವಿಫಲವಾದಂತಾಗಿದೆ. ಕಾಂಗ್ರೆಸ್ ಪಕ್ಷವು ತನ್ನ ಕೇರಳ ಮುಖ್ಯಮಂತ್ರಿ ಆಯ್ಕೆಯನ್ನು ರವಿವಾರದ ವೇಳೆಗೆ ಅಂತಿಮಗೊಳಿಸುವ ನಿರೀಕ್ಷೆಯನ್ನು ಹೊಂದಿದೆ. ತಿರುವನಂತಪುರದಲ್ಲಿ ನಿನ್ನೆ ನಡೆದ ಕಾಂಗ್ರೆಸ್ ಶಾಸಕಾಂಗ ಪಕ್ಷ ಸಿಎಲ್ಪಿ ಸಭೆಯಲ್ಲಿ ಎಐಸಿಸಿ ವೀಕ್ಷಕರು ನೂತನ ಶಾಸಕರು ಮತ್ತು ಹಿರಿಯ ನಾಯಕರಿಂದ ಅಭಿಪ್ರಾಯಗಳನ್ನು ಸಂಗ್ರಹಿಸಿದರು. ಬಿಜೆಪಿಯ ಮಿತ್ರ ಪಕ್ಷವಾದ ಅಸ್ಸಾಂ ಗಣ ಪರಿಷತ್ ಎಜಿಪಿ ಅಸ್ಸಾಂ ಮುಖ್ಯಮಂತ್ರಿಯಾಗಿ ಹಿಮಂತ ಬಿಶ್ವ ಶರ್ಮಾ ಅವರೇ ಮುಂದುವರಿಬೇಕೆಂಬ ಪ್ರಸ್ತಾವವನ್ನು ಮುಂದಿಟ್ಟಿದೆ. ರಾಜ್ಯದಲ್ಲಿ ಮತದಾರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಎಸ್ಐಆರ್ ಪೂರ್ವಭಾವಿ ಮ್ಯಾಪಿಂಗ್ ಕಾರ್ಯ ನಡೀತಾ ಇದ್ದು, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈ ಪ್ರಕ್ರಿಯೆ ಶೇಕಡ 85.3% ಪೂರ್ಣಗೊಂಡಿದೆ. ದಕ್ಷಿಣ ಕನ್ನಡ ಜಿಲ್ಲಾಡಳಿತ ಮಾಹಿತಿ ಪ್ರಕಾರ 2025 ಮತದಾರ ಪಟ್ಟಿಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಟ್ಟು 18,09,936 ಮತದಾರರಿದ್ದು, 15,43,824 ಮತದಾರ ಮ್ಯಾಪಿಂಗ್ ಪ್ರಕ್ರಿಯೆಯನ್ನು ಸ್ಥಳೀಯ ಹಂತದ ಅಧಿಕಾರಿ ಸಿಬ್ಬಂದಿಗಳು ಪೂರ್ಣಗೊಳಿಸಿದ್ದಾರೆ. ಭಾರತ ಜನಗಣತಿ 2027 ಅಂಗವಾಗಿ ಮೊದಲ ಹಂತ ಮನೆ ಪಟ್ಟಿ ಮತ್ತು ಮನೆ ಗಣತಿ ಕ್ಷೇತ್ರ ಕಾರ್ಯಾಚರಣೆಯ ಮುಕ್ತಾಯ ಹಂತದಲ್ಲಿದೆ ಎಂದು ಮಂಗಳೂರಿನ ಮಹಾನಗರ ಪಾಲಿಕೆ ಅಧಿಕಾರಿಗಳು ತಿಳಿಸಿದ್ದಾರೆ. ಏಪ್ರಿಲ್ 16 ಆರಂಭವಾಗಿರುವ ಮೊದಲ ಹಂತದ ಪ್ರಕ್ರಿಯೆ ಮೇ 15 ನಡೆಯಲಿದೆ. ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಅವರ ಅಭಿಮಾನೋತ್ಸವಕ್ಕೆ ಕೋಟೆನಾಡು ಚಿತ್ರದುರ್ಗದಲ್ಲಿ ಭರ್ಜರಿ ಸಿದ್ಧತೆ ನಡೆದಿದೆ. ಅಭಿಮಾನೋತ್ಸವದ ಮುನ್ನ ದಿನ ಇಂದು ಸಂಜೆ ಯಡಿಯೂರಪ್ಪ ಅವರ ಚಿತ್ರದುರ್ಗ ಪುರಪ್ರವೇಶವನ್ನು ಮೈಸೂರು ದಸರಾ ಮಾದರಿಯಲ್ಲಿ ನಡೆಸಲು ತಯಾರಿ ಮಾಡಿಕೊಳ್ಳಲಾಗಿದೆ. ಶಿವಮೊಗ್ಗದಿಂದ ಆಗಮಿಸುವ ಯಡಿಯೂರಪ್ಪ ಅವರನ್ನು ಹೊಳಲ್ಕೆರೆ ರಸ್ತೆಯ ಚಂದ್ರವಳ್ಳಿ ಮೈದಾನದ ಬಳಿ ಸ್ವಾಗತಿಸಲಾಗುವುದು. ನವಧಾನ್ಯಗಳ ಬೃಹತ್ ರಾಶಿಗೆ ಬಿಎಸ್ವೈ ಪೂಜೆ ಸಲ್ಲಿಸುವ ಮೂಲಕ ಅಧಿಕೃತ ಪುರಪ್ರವೇಶವಾಗಲಿದ್ದು, ಬಳಿಕ ಅದ್ದೂರಿ ಮೆರವಣಿಗೆ ನಡೆಯಲಿದೆ. ಅಂಗವಿಕಲರಿಗೆ ಉದ್ಯೋಗಾವಕಾಶ ಮತ್ತು ಕೌಶಲ್ಯಾಭಿವೃದ್ಧಿಗೆ ಆದ್ಯತೆ ನೀಡಲು ಆಗಸ್ಟ್ ತಿಂಗಳಲ್ಲಿ ಅಂಗವಿಕಲರಿಗೆಂದೇ ಪ್ರತ್ಯೇಕ ಉದ್ಯೋಗ ಮೇಳ ಆಯೋಜಿಸಲು ರಾಜ್ಯ ಸರ್ಕಾರ ತೀರ್ಮಾನಿಸಿದೆ. ಇದಕ್ಕಾಗಿ ಆದಿದ್ವಾರ ಅಪ್ಲಿಕೇಶನ್ ಅನ್ನು ಕೌಶಲ್ಯಾಭಿವೃದ್ಧಿ ಸಚಿವ ಡಾ ಶರಣ ಪ್ರಕಾಶ್ ಪಾಟೀಲ್ ಅವರು ಬಿಡುಗಡೆ ಮಾಡಿದ್ದಾರೆ. ಅವರು ನಿನ್ನೆ ವಿಕಾಸಸೌಧದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಅಸಿಸ್ಟೆಕ್ ಫೌಂಡೇಶನ್ ಎಟಿಎಫ್
ಸಹಯೋಗದೊಂದಿಗೆ ಅಭಿವೃದ್ಧಿಪಡಿಸಿರುವ ಆದಿದ್ವಾರ ಅಪ್ಲಿಕೇಶನ್ ಅನ್ನು ಅನಾವರಣಗೊಳಿಸಿದ್ದು, ಈ ಮೂಲಕ ಅಂಗವಿಕಲರು ಉದ್ಯೋಗ ಅವಕಾಶ ಮತ್ತು ಕೌಶಲ್ಯ ಅಭಿವೃದ್ಧಿ ಪಡೆದುಕೊಳ್ಳಲು ಸಹಾಯಕವಾಗಲಿದೆ. ಶೃಂಗೇರಿ ವಿಧಾನಸಭಾ ಕ್ಷೇತ್ರದ ಅಂಚೆ ಮತ ಮರು ಎಣಿಕೆಯಲ್ಲಿ ಪರಾಭವಗೊಂಡಿರುವ ಕಾಂಗ್ರೆಸ್ ಅಭ್ಯರ್ಥಿ ಟಿಡಿ ರಾಜೇಗೌಡ ಮರು ಮತ ಎಣಿಕೆ ಸಂದರ್ಭದಲ್ಲಿ ಮತಪತ್ರಗಳನ್ನು ತಿದ್ದಲಾಗಿದ್ದು, ಇದರ ಬಗ್ಗೆ ತನಿಖೆ ನಡೆಸುವಂತೆ ಚುನಾವಣಾ ಆಯೋಗಕ್ಕೆ ದೂರು ನೀಡಿದ್ದಾರೆ. ರಾಜ್ಯದಲ್ಲಿ ಸಾರ್ವಜನಿಕ ಆರೋಗ್ಯ ತುರ್ತು ಪರಿಸ್ಥಿತಿಗಳು ಮತ್ತು ವಿಪತ್ತುಗಳನ್ನು ಪರಿಣಾಮಕಾರಿಯಾಗಿ ಎದುರಿಸಲು ಬೆಂಗಳೂರಿನ ಆರೋಗ್ಯ ಸೌಧದಲ್ಲಿ ಸ್ಥಾಪಿಸಲಾಗಿರುವ ಅತ್ಯಾಧುನಿಕ ಆರೋಗ್ಯ ತುರ್ತು ಕಾರ್ಯಾಚರಣೆ ಕೇಂದ್ರವನ್ನು ಎಚ್ಇಒಸಿ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಅವರು ನಿನ್ನೆ ಉದ್ಘಾಟಿಸಿದರು. ತುಂಬೆ ವೆಂಟೆಡ್ ಡ್ಯಾಂನಲ್ಲಿ ಜಲಮಟ್ಟ ಇಳಿಕೆಯಾಗಿದ್ದು, ಇದನ್ನು ನಿಭಾಯಿಸುವುದಕ್ಕಾಗಿ ಮಂಗಳೂರು ನಗರಕ್ಕೆ ಎರಡು ದಿನಕ್ಕೊಮ್ಮೆ ನೀರು ಪೂರೈಸಲಾಗ್ತಾ ಇದೆ. ಇದರಿಂದಾಗಿ ನಗರದಲ್ಲಿ ಟ್ಯಾಂಕರ್ ನೀರಿಗೆ ಬೇಡಿಕೆ ಹೆಚ್ಚಾಗ್ತಾ ಇದೆ. ಆದರೆ ಟ್ಯಾಂಕರ್ಗಳಿಗೂ ನೀರಿನ ಅಭಾವ ಈಗ ಎದುರಾಗಿದೆ. ನಗರದಲ್ಲಿ ನಿರ್ಲಕ್ಷ್ಯಕ್ಕೆ ಒಳಗಾಗಿರುವ ಕೆಪಿಟಿ ಬಳಿಯ ಕದ್ರಿ ಎರಡನೇ ಉದ್ಯಾನವನ ಕೊನೆಗೂ ಅಭಿವೃದ್ಧಿ ಕಾಣಲಿದೆ. ಮಂಗಳೂರು ಮಹಾನಗರ ಪಾಲಿಕೆಯ ಅಮೃತ್ ಯೋಜನೆಯಲ್ಲಿ ಸುಮಾರು 3 ಕೋಟಿ ರೂಪಾಯಿ ವೆಚ್ಚದಲ್ಲಿ ಪಾರ್ಕ್ ಅಭಿವೃದ್ಧಿಗೆ ನಿರ್ಧರಿಸಲಾಗಿದೆ. ಈ ನಿಟ್ಟಿನಲ್ಲಿ ಸದ್ಯದಲ್ಲೇ ಟೆಂಡರ್ ಪ್ರಕ್ರಿಯೆ ನಡೆಯಲಿದೆ. ಪಾರ್ಕ್ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ದರ್ಶನ್ ಎಚ್ವಿ ಅವರು ನಿನ್ನೆ ಸ್ಥಳ ಪರಿಶೀಲನೆ ನಡೆಸಿದ್ದಾರೆ. ಕುಡಿಯುವ ನೀರಿನ ಯೋಜನೆಗಳಿಗೆ ವಿಳಂಬ ಮಾಡದೆ ವಿದ್ಯುತ್ ಸಂಪರ್ಕ ನೀಡಲು ವಿಧಾನಸಭಾಧ್ಯಕ್ಷ ಯುಟಿ ಖಾದರ್ ಅವರು ಸೂಚಿಸಿದ್ದಾರೆ. ಪ್ರಜಾಸೌಧದಲ್ಲಿ ಉಳ್ಳಾಲ ತಾಲೂಕು ಬರ ನಿರ್ವಹಣೆ ಮತ್ತು ಪ್ರಾಕೃತಿಕ ವಿಕೋಪ ಮುಂಜಾಗ್ರತಾ ಕ್ರಮಗಳ ಬಗ್ಗೆ ನಿನ್ನೆ ನಡೆದ ಸಭೆಯ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿ, ಹಲವೆಡೆ ಟ್ಯಾಂಕ್ ನಿರ್ಮಿಸಿ ಬೋರ್ವೆಲ್ ಕೊರೆಯಲಾಗಿದ್ದರೂ ವಿದ್ಯುತ್ ಸಂಪರ್ಕ ವಿಳಂಬವಾಗಿ ನೀರು ಪೂರೈಕೆಗೆ ತೊಂದರೆಯಾಗ್ತಾ ಇದೆ. ಠೇವಣಿ ಮೊತ್ತಕ್ಕೆ ಕಾಯದೆ ವಿದ್ಯುತ್ ಸಂಪರ್ಕ ನೀಡಲು ಈಗಾಗಲೇ ಸರ್ಕಾರ ಸೂಚಿಸಿದೆ. ಮುಂದೆ ಗ್ರಾಮ ಪಂಚಾಯತಿಗೆ ಅನುದಾನ ಬಂದಾಗ ಈ ಮೊತ್ತವನ್ನು ಹೊಂದಾಣಿಕೆ ಮಾಡುವಂತೆ ಅವರು ತಿಳಿಸಿದರು. ಮಂಗಳೂರು ನಗರ ವ್ಯಾಪ್ತಿಯಲ್ಲಿ ಕೆಲವೆಡೆ ಖಾಸಗಿ ಸಿಟಿ ಬಸ್ಸುಗಳು ಸೇರಿದಂತೆ ಕೆಎಸ್ಆರ್ಟಿಸಿ ಬಸ್ಸುಗಳು ನಿಗದಿತ ಸ್ಥಳಕ್ಕೆ ಹೋಗದಿರುವುದು ಹಾಗೂ ಟ್ರಿಪ್ ಕಡಿತಗೊಳಿಸಿರುವುದರಿಂದ ಸಾರ್ವಜನಿಕರು ತೀವ್ರ ಸಮಸ್ಯೆ ಅನುಭವಿಸುತ್ತಿರುವ ಕುರಿತು ಹಲವು ದೂರುಗಳು ಸ್ವೀಕೃತವಾದ ಹಿನ್ನೆಲೆಯಲ್ಲಿ ಶಾಸಕ ವ್ಯಾಸ್ ಕಾಮತ್ ಅವರು ಆರ್ಟಿಒ ಕಚೇರಿಯಲ್ಲಿ ಹಿರಿಯ ಅಧಿಕಾರಿಗಳ ಬಸ್ ಸಂಘ ಸಾರ್ವಜನಿಕರ ವಿಶೇಷ ಸಭೆಯನ್ನು ನಡೆಸಿದರು. ಈ ವೇಳೆ ಮಾತನಾಡಿದ ಶಾಸಕರು, ಹಲವಾರು ವರ್ಷಗಳಿಂದ ಇಲ್ಲಿನ ಖಾಸಗಿ ಮತ್ತು ಕೆಎಸ್ಆರ್ಟಿಸಿ ಬಸ್ಸುಗಳು ಉತ್ತಮ ರೀತಿಯಲ್ಲಿ ಸಾರ್ವಜನಿಕ ಸೇವೆ ನೀಡ್ತಾ ಇವೆ. ಆದರೆ ನಡುವೆ ವಾರ್ಡ್ ಸಂಖ್ಯೆ 51 ಸರಿಪಳ್ಳ ಕನ್ನಗುಡ್ಡೆ, ವಾರ್ಡ್ ಸಂಖ್ಯೆ 53 ಬಜಾಲ್ ಪಡ್ಪು ಪಳ್ಳಕೆರೆ ಸೇರಿದಂತೆ ಶಕ್ತಿನಗರ ಮರುವಳಿ ಭಾಗದಲ್ಲಿ ಪರ್ಮಿಟ್ ಇದ್ದರೂ ಬಸ್ಸುಗಳು ಸರಿಯಾಗಿ ಕಾರ್ಯನಿರ್ವಹಿಸದೇ ಇರುವುದು ಸಮಸ್ಯೆಗೆ ಕಾರಣವಾಗಿದೆ ಎಂದು ಅವರು ಹೇಳಿದ್ದಾರೆ. ಬಿಸಿಲ ಬೇಗೆ ಅಧಿಕವಾಗುತ್ತಿರುವ ಮಧ್ಯೆ ಮುಂಗಾರು ಆಗಮನಕ್ಕೆ ದಿನಗಣನೆ ಮಾತ್ರ ಬಾಕಿ ಇದೆ. ಎಲ್ಲ ಕಡೆಯೂ ಕಟ್ಟೆಚ್ಚರ ವಹಿಸುವಂತೆ ದಕ್ಷಿಣ ಕನ್ನಡ ಜಿಲ್ಲಾಡಳಿತ ಸ್ಥಳೀಯ ಆಡಳಿತಗಳಿಗೆ ಮೌಖಿಕ ಸೂಚನೆ ನೀಡಿದೆ. ಈ ಹಿಂದೆ ಮಳೆ ಸಂದರ್ಭ ಅಪಾಯಕಾರಿಯಾಗಿ ಪರಿಣಮಿಸಿದ ವಿವಿಧ ಪ್ರದೇಶಗಳ ಬಗ್ಗೆ ವಿಶೇಷ ನಿಗಾ ವಹಿಸುವಂತೆ ಸೂಚಿಸಲಾಗಿದೆ.

ನಿನ್ನೆ ನಡೆದ ಐಪಿಎಲ್ ಪಂದ್ಯದಲ್ಲಿ ಹಾಲಿ ಚಾಂಪಿಯನ್ಸ್ ಆರ್ಸಿಬಿ ವಿರುದ್ಧ ಲಕ್ನೋ ಸೂಪರ್ ಜೈಂಟ್ಸ್ 9 ರನ್ಗಳ ರೋಚಕ ಜಯ ಗಳಿಸಿದೆ. ಮಳೆ ಬಾಧಿತ ಪಂದ್ಯವನ್ನು 19 ಓವರ್ಗಳಿಗೆ ಕಡಿತಗೊಳಿಸಿ 213 ರನ್ಗಳ ಗುರಿ ನೀಡಲಾಗಿತ್ತು. ಇದನ್ನು ಬೆನ್ನತ್ತಿದ ಆರ್ಸಿಬಿ ಗೆಲುವಿನಂಚಿನಲ್ಲಿ ಅಡವಿತ್ತು. ಇದು ಲಕ್ನೋಗೆ 10 3ನೇ ಗೆಲುವಾದರೆ ಆರ್ಸಿಬಿಗೆ 10 4ನೇ ಸೋಲಿನ ಆಘಾತವಾಗಿದೆ. ಈ ಪಂದ್ಯವನ್ನು ಗೆದ್ದಿದ್ದರೆ ಆರ್ಸಿಬಿ ಅಗ್ರಸ್ಥಾನಕ್ಕೆ ಏರ್ತಾ ಇತ್ತು. ಟಾಸ್ ಸೋತು ಬ್ಯಾಟಿಂಗ್ ನಡೆಸಿದ ಲಕ್ನೋ 19 ಓವರ್ಗಳಲ್ಲಿ 3 ವಿಕೆಟ್ ನಷ್ಟಕ್ಕೆ 209 ರನ್ ಬಾರಿಸಿತು. ಆರ್ಸಿಬಿಗೆ 19 ಓವರ್ಗಳಲ್ಲಿ ಡಕ್ವರ್ತ್ ಲೂಯಿಸ್ ನಿಯಮದ ಪ್ರಕಾರ 213 ರನ್ ಗುರಿ ನೀಡಲಾಗಿತ್ತು. ಆದರೆ ಆರ್ಸಿಬಿ 19 ಓವರ್ಗಳಿಗೆ 6 ವಿಕೆಟ್ ಕಳೆದುಕೊಂಡು 203 ರನ್ ಗಳಿಸಲಷ್ಟೇ ಶಕ್ತವಾಯಿತು.

0: ಹಲವು ದಿನಗಳಿಂದ ವಿಪರೀತ ಶೆಕೆ ಬಿಸಿಲಿನಿಂದ ತತ್ತರಿಸಿ ಹೋಗಿದ್ದ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಿನ್ನೆ ಬೆಳಗ್ಗಿನಿಂದ ಬಹುತೇಕ ಕಡೆಗಳಲ್ಲಿ ಮೋಡ ಕವಿದ ವಾತಾವರಣ ಕಂಡುಬಂದಿದ್ದು ಜಿಲ್ಲೆಯ ಮಂಗಳೂರು, ಬಂಟ್ವಾಳ, ಪುತ್ತೂರು, ಬೆಳ್ತಂಗಡಿ ಭಾಗಗಳಲ್ಲಿ ಬೆಳ್ಳಂಬೆಳಗ್ಗೆ ತನ್ನಗೆ ಮಳೆ ಸುರಿದ ವಾತಾವರಣ ತಂಪಾಗಿಸಲು ಸಹಕಾರಿಯಾಗಿದೆ. ತಂಪು ಗಾಳಿ ಬೀಸಿದ ಕಾರಣ ಉಷ್ಣಾಂಶದಲ್ಲಿ 2 ಅಥವಾ 3 ಡಿಗ್ರಿ ಸೆಲ್ಸಿಯಸ್ ಕುಸಿತ ಕಂಡುಬಂದಿದೆ. ನಿನ್ನೆ ಬೆಳಗಿನ ಮಾಹಿತಿಯಂತೆ ಕಳೆದ 24 ಗಂಟೆಗಳಲ್ಲಿ ಮಂಗಳೂರು 7.1 ಮಿಲಿಮೀಟರ್, ಬಂಟ್ವಾಳ 6.2 ಮಿಲಿಮೀಟರ್, ಪುತ್ತೂರು 8.6 ಮಿಲಿಮೀಟರ್, ಬೆಳ್ತಂಗಡಿ 15.4 ಮಿಲಿಮೀಟರ್, ಸುಳ್ಯ 6.2 ಮಿಲಿಮೀಟರ್, ಕಡಬ 9 ಮಿಲಿಮೀಟರ್, ಮೂಡುಬಿದಿರೆ 11.5 ಮಿಲಿಮೀಟರ್ ಮಳೆಯಾಗಿದೆ. ಹವಾಮಾನ ಇಲಾಖೆ ಸದ್ಯದ ಮಾಹಿತಿಯಂತೆ ಜಿಲ್ಲೆಯಲ್ಲಿ ಮುಂದಿನ 10 ದಿನಗಳವರೆಗೆ ಪೂರ್ವ ಮುಂಗಾರು ಮುಂದುವರಿಯುವ ಲಕ್ಷಣಗಳಿವೆ. ಸಂಜೆ ಅಥವಾ ರಾತ್ರಿ ಗುಡುಗು ಸಹಿತ ಸಾಧಾರಣ ಮಳೆಯಾಗುವ ಸಾಧ್ಯತೆ ಹೆಚ್ಚಿದೆ. ಹೊಡೆದಾಟ, ಹಲ್ಲೆ, ನಿಷೇಧಿತ ವಸ್ತುಗಳ ಪತ್ತೆ ಮತ್ತಿತರ ಋಣಾತ್ಮಕ ವಿಷಯಗಳ ಮೂಲಕ ಹೆಚ್ಚಾಗಿ ಸುದ್ದಿಯಲ್ಲಿರುವ ಮಂಗಳೂರು ವಿಚಾರಣಾ ದಿನ ಕೈದಿಗಳ ಜೈಲಿನಲ್ಲಿ ಧನಾತ್ಮಕ ವಿಚಾರಗಳು ನಡೀತಾ ಇರುತ್ತವೆ. ಈ ಬಾರಿ ಮಹಿಳಾ ಕೈದಿಗಳು ತಮ್ಮ ಕೈಚಳಕ ಮೂಲಕ ಗಮನವನ್ನು ಸೆಳೆದಿದ್ದಾರೆ. ಕೈದಿಗಳ ಮನ ಪರಿವರ್ತನೆಯ ಭಾಗವಾಗಿ ಜೈಲಿನಲ್ಲಿ ನಡೆಯುವ ವಿವಿಧ ಚಟುವಟಿಕೆಗಳಡಿ ಮಹಿಳಾ ಕೈದಿಗಳು ಕರಕುಶಲ ವಸ್ತುಗಳ ಮೂಲಕ ತಮ್ಮ ಕೈಚಳಕವನ್ನು ಪ್ರದರ್ಶಿಸಿದ್ದು 2 ತಿಂಗಳುಗಳಿಂದ ನಡೆದ ತರಬೇತಿ ಮೂಲಕ ಜೈಲಿನ ಮಹಿಳಾ ಕೈದಿಗಳು ಉಳ್ಳನ್ ದಾರ, ಹ್ಯಾಂಡ್ಲೂಮ್ ಬಟ್ಟೆಗಳ ಮೂಲಕ ಬ್ಯಾಗ್, ಟವಲ್, ನೆಲಹಾಸುವಿನಂತಹ ವಸ್ತುಗಳನ್ನು ತಯಾರಿಸಿದ್ದಾರೆ. ಪೇಪರ್ ಬ್ಯಾಗ್ಗಳನ್ನು ರಚಿಸಿ ತಮ್ಮ ಪ್ರತಿಭೆಯನ್ನು ಅನಾವರಣಗೊಳಿಸಿದ್ದಾರೆ. ಕೇಳುಗರೆ ಇವಿಷ್ಟು ಈ ದಿನದ ಮಾಧ್ಯಮ ಸುದ್ದಿ. ಸುದ್ದಿಯನ್ನು ಓದಿದವರು ಎಡ್ವರ್ಡ್ ಲೋಬೋ. ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM. ಬಣ್ಣ ಬಣ್ಣದ ಬದುಕು. ಎಲ್ಲರಿಗೂ ಶುಭ ದಿನ. ನಮಸ್ಕಾರ.
1: ದಿನದಲ್ಲಿ ಅವೆಷ್ಟೋ ಸುದ್ದಿ, ಯಾವ್ಯಾವ ವಾರ್ತಾಪತ್ರಿಕೆ ಏನೇನ್ ಹೇಳಿದೆ, ಇದು ಸಾರಂಗರ್ಪಿಸುವ ಮಾಧ್ಯಮ ಸುದ್ದಿ.

ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ 107.8 FM ಬಣ್ಣ ಬಣ್ಣದ ಬದುಕು. ಕೇಳುಗರೆ, ಈ ದಿನ ರೇಡಿಯೋ ಸಾರಂಗ್ನಲ್ಲಿ ಪ್ರಸಾರವಾಗುವ ಕಾರ್ಯಕ್ರಮಗಳ ವಿವರವನ್ನು ನಾವೀಗ ಕೇಳೋಣ. ಇನ್ನು ಮುಂದೆ ಕೆಲವು ಹೊತ್ತಿನಲ್ಲಿ ಪ್ರಸಾರವಾಗಲಿದೆ ಅಡುಗೆ ಮನೆ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಹಲಸಿನ ಬೀಜದಿಂದ ಮಾಡುವ ತಿಂಡಿಗಳು, ಈ ಬಗ್ಗೆ ಮಾಹಿತಿ ಕೇಳುವಿರಿ. 8:30 ಕೊಂಕಣಿ ಕಾರ್ಯಕ್ರಮ ಕಣಿ ಕಣಿ ಕಾಂತ ಭಾಗ 1. 9:00 ಗಜಲ್ ಹಾಡುಗಳು. 9:30 ಕನ್ನಡ ಕಾರ್ಯಕ್ರಮದಲ್ಲಿ ಜಿಲ್ಲಾ ಸಮ್ಮೇಳನದಲ್ಲಿ ಮಾತನಾಡಿದ ಡಾಕ್ಟರ್ ವರದರಾಜ ಚಂದ್ರಗಿರಿ ಅವರ ಮಾತುಗಳನ್ನು ಕೇಳುವಿರಿ. 10:00 ಹಲೋ ಡಾಕ್ಟರ್ ಕಾರ್ಯಕ್ರಮದ ಪ್ರಸಾರ. 11:00 ಯಕ್ಷಗಾನ ನಚಿಕೇತ ಭಾಗ 5. 11:30 ತುಳು ಕಾರ್ಯಕ್ರಮ ಕಡಲ ಮುತ್ತು ತುಳು ಕಾದಂಬರಿ, ಶ್ರೀಮತಿ ಕುಶಾಲಾಕ್ಷಿ ಕನ್ವತೀರ್ಥ ಅವರ ಕಾದಂಬರಿಯ ಓದು ಭಾಗ 9. 12:00 ತುಳು ಹಾಡುಗಳು. 12:30 ಬಾವಲಹರಿ. 1:00 ಜನಪದ ಹಾಡುಗಳ ಪ್ರಸಾರ. 1:30 ಅಡುಗೆ ಮನೆ. 2:00 ಕೊಂಕಣಿ ಕಾರ್ಯಕ್ರಮ. 2:30 ಗಜಲ್ ಹಾಡುಗಳು. 3:00 ಶ್ರೋತೃಗಳ ಮೆಚ್ಚಿನ ಆಯ್ಕೆ ಹಾಡುಗಳ ನೇರ ಪ್ರಸಾರ ಕಾರ್ಯಕ್ರಮ ಒಲವಿನ ಹಾಡು. 4:00 ಮಾರ್ಗದರ್ಶಿ ಕಾರ್ಯಕ್ರಮದ ಮರುಪ್ರಸಾರ. 5:00 ಡಾಕ್ಟರ್ ಗುರುರಾಜ್ ಖರ್ಜಗಿ. 6:00 ರೇಡಿಯೋ ಸಂಜೆ. 7:00 ತುಳು ಕಾರ್ಯಕ್ರಮ. 7:30 ಕನ್ನಡ ಕಾರ್ಯಕ್ರಮ. 8:00 ಯಕ್ಷಗಾನ. 8:30 ಹಳೆಯ ಜನಪ್ರಿಯ ಹಾಡುಗಳ ಕಾರ್ಯಕ್ರಮ ಎಂದೂ ಮರೆಯದ ಹಾಡು. ಇವಿಷ್ಟು ಈ ದಿನ ರೇಡಿಯೋ ಸಾರಂಗ್ನಲ್ಲಿ ಪ್ರಸಾರವಾಗುವ ಕಾರ್ಯಕ್ರಮಗಳು. ಕೇಳ್ತೈರಿ ರೇಡಿಯೋ ಸಾರಂಗ್ 107.8 FM ಬಣ್ಣ ಬಣ್ಣದ ಬದುಕು.

ನಮಸ್ಕಾರ ಕೇಳುಗರೇ, ಕೇಳ್ತಾ ಇದ್ದೀರಾ? ನಮಸ್ಕಾರ ಕೇಳುಗರೇ, ಕೇಳ್ತಾ ಇದ್ದೀರಾ? ಇದು ರೇಡಿಯೋ ಸಾರಂಗುನ್ 07.8 FM, ಬಣ್ಣ ಬಣ್ಣದ ಬದುಕು. ಇಂದಿನ ಅಡುಗೆ ಮನೆ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದಂತಹ ಸ್ವಾಗತ ಕೇಳುಗರೆ. ಇವತ್ತಿನ ಅಡುಗೆ ಮನೆ ಕಾರ್ಯಕ್ರಮದಲ್ಲಿ ಪುತ್ತೂರಿನ ಸೌಖ್ಯಮೋಹನ್

ಕೇಳುಗರೇ ಕೇಳ್ತಾ ಇರುವುದು ಇದು ರೇಡಿಯೋ ಸಾರಂಗುನ್ 07.8 FM ಬಣ್ಣ ಬಣ್ಣದ ಬದುಕು. ಇಂದಿನ ಅಡುಗೆ ಮನೆ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದಂತಹ ಸ್ವಾಗತ. ಮಾತಾಡ್ತಾ ಇರುವುದು ನಾನು ನಿಮ್ಮ ಆರ್ಜೆ ಸೈಫ್ ಕುತ್ತಾರ್. ಕೇಳುಗರೆ, ಇಂದಿನ ಅಡುಗೆ ಮನೆ ಕಾರ್ಯಕ್ರಮದಲ್ಲಿ ಬೇಗ ಆಗುವ, ಸುಲಭವಾದ ಮತ್ತು ಎಲ್ಲರಿಗೂ ಇಷ್ಟವಾಗುವಂತಹ ತ್ವರಿತ ಪನ್ನೀರ್ ಬುರ್ಜಿ ಅಂದ್ರೆ ಕ್ವಿಕ್ ಪನ್ನೀರ್ ಬುರ್ಜಿ, ಅದರ ರೆಸಿಪಿಯನ್ನ ಇಂದಿನ ಕಾರ್ಯಕ್ರಮದಲ್ಲಿ ತಿಳಿಯೋಣ. ಇದು ಸಸ್ಯಾಹಾರಿಗಳಿಗೆ ಉತ್ತಮ ಆಯ್ಕೆ ಮತ್ತು ಚಪಾತಿ, ಪರೋಟ ಅಥವಾ ಬ್ರೆಡ್ ಜೊತೆಗೆ ಚೆನ್ನಾಗಿ ಹೊಂದುತ್ತೆ. ತ್ವರಿತ ಪನ್ನೀರ್ ಬುರ್ಜಿ, ಕ್ವಿಕ್ ಪನ್ನೀರ್ ಬುರ್ಜಿಯ ಸಮಯ 10 ನಿಮಿಷಗಳು, ಪೂರ್ವ ಸಿದ್ಧತಾ ಸಮಯ 5 ನಿಮಿಷ, ಅಡುಗೆಗೆ ಸಮಯ 5 ನಿಮಿಷ. ತ್ವರಿತ ಪನ್ನೀರ್ ಬುರ್ಜಿ ಮಾಡಲು ಬೇಕಾಗುವ ಸಾಮಗ್ರಿ: ಪನ್ನೀರ್ ತುರಿದ ಅಥವಾ ಸಣ್ಣಗೆ 200 ಗ್ರಾಂ, ಈರುಳ್ಳಿ 1 ಮಧ್ಯಮ ಗಾತ್ರದ್ದು, ಟೊಮೆಟೊ 1 ಮಧ್ಯಮ ಗಾತ್ರದ್ದು, ಹಸಿಮೆಣಸಿನಕಾಯಿ ಸಣ್ಣಗೆ, ಖಾರಕ್ಕೆ ತಕ್ಕಂತೆ 1 ಅಥವಾ 2, ಎಣ್ಣೆ ಅಥವಾ ಬೆಣ್ಣೆ 2 ಚಮಚ, ಜೀರಿಗೆ 1/2 ಚಮಚ, ಅರಿಶಿನ ಪುಡಿ 1/4 ಚಮಚ, ಗರಂ ಮಸಾಲ 1/2 ಚಮಚ, ಉಪ್ಪು ರುಚಿಗೆ ತಕ್ಕಷ್ಟು, ಕೊತ್ತಂಬರಿ ಸೊಪ್ಪು 2 ಚಮಚ. ಮಾಡುವ ವಿಧಾನ: 1 ಬಾಣಲೆಯಲ್ಲಿ ಎಣ್ಣೆ ಅಥವಾ ಬೆಣ್ಣೆಯನ್ನ ಹಾಕಿ ಬಿಸಿ ಮಾಡಿ. ಎಣ್ಣೆ ಬಿಸಿಯಾದ ನಂತರ ಜೀರಿಗೆ ಹಾಕಿ. ಜೀರಿಗೆ ಚಟಪಟ ಎಂದ ಕೂಡಲೇ ಹಸಿಮೆಣಸಿನಕಾಯಿ ಮತ್ತು ಈರುಳ್ಳಿ ಸೇರಿಸಿ. ಈರುಳ್ಳಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗುವವರೆಗೂ ಹುರಿಯಿರಿ. ಈಗ ಟೊಮೆಟೊ ಸೇರಿಸಿ. ಟೊಮೆಟೊ ಮೆತ್ತಗಾಗುವವರೆಗೆ ಚೆನ್ನಾಗಿ ಹುರಿಯಿರಿ. ಇದಕ್ಕೆ ಅರಿಶಿನ ಪುಡಿ, ಗರಂ ಮಸಾಲ ಮತ್ತು ಉಪ್ಪನ್ನ ಸೇರಿಸಿ. ಎಲ್ಲವನ್ನ ಚೆನ್ನಾಗಿ ಮಿಶ್ರಣ ಮಾಡಿ ಮಸಾಲ ಸುವಾಸನೆ ಬರುವವರೆಗೆ 30 ಸೆಕೆಂಡುಗಳ ಕಾಲ ಹುರಿಯಿರಿ. ನಂತರ ತುರಿದ ಪುಡಿ ಮಾಡಿದ ಪನ್ನೀರನ್ನ ಸೇರಿಸಿ. ಮಸಾಲ ಪನ್ನೀರಿಗೆ ಚೆನ್ನಾಗಿ ಹಿಡಿಯುವಂತೆ ನಿಧಾನವಾಗಿ ಮಿಶ್ರಣ ಮಾಡಿ. ಪನ್ನೀರನ್ನ 1-2 ನಿಮಿಷ ಬೇಯಿಸಿ, ನಂತರ ಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿ ಅಲಂಕರಿಸಿ. ಈಗ ನಿಮ್ಮ ಬಿಸಿ ಬಿಸಿ ತ್ವರಿತ ಪನ್ನೀರ್ ಬುರ್ಜಿ ಸಿದ್ಧ. ಇದನ್ನ ಚಪಾತಿ, ಪರೋಟ ಅಥವಾ ಬ್ರೆಡ್ ಟೋಸ್ಟ್ ಜೊತೆಗೆ ತಕ್ಷಣ ಸವಿಯಬಹುದು. ಹಾಗೆ ಕೇಳುಗರೆ, 10 ನಿಮಿಷದಲ್ಲಿ ತಯಾರಿಸಬಹುದಾದ ಮತ್ತೊಂದು ಜನಪ್ರಿಯ ಮತ್ತು ಸುಲಭ ರೆಸಿಪಿಯನ್ನ ಹೇಳಿಕೊಡ್ತಿದ್ದೀನಿ. ಈ ಬಾರಿ ದಕ್ಷಿಣ ಭಾರತದ ಪ್ರಸಿದ್ಧ ತಿಂಡಿ ದಿಢೀರ್ ಅವಲಕ್ಕಿ ಒಗ್ಗರಣೆ. ಇದನ್ನ ತಯಾರಿಸಲಿಕ್ಕೆ ಹೆಚ್ಚು ಸಾಮಗ್ರಿ ಬೇಕು ಅಂತ ಇಲ್ಲ, ಹಾಗಾಗಿ ಅಡುಗೆ ಮನೆಯಲ್ಲಿ ಇದನ್ನ ಸುಲಭವಾಗಿ ಮಾಡಬಹುದು. ಇದಕ್ಕೆ ಸಮಯ 10 ನಿಮಿಷ, ಪೂರ್ವ ಸಿದ್ಧತಾ ಸಮಯ 3 ನಿಮಿಷ, ಅಡುಗೆ ಸಮಯ 7 ನಿಮಿಷ. 1.5 ಕಪ್ ದಪ್ಪ ಅವಲಕ್ಕಿ, 2 ಚಮಚ ಎಣ್ಣೆ, 1/2 ಚಮಚ ಸಾಸಿವೆ, 1/4 ಚಮಚ ಜೀರಿಗೆ, 2 ಚಮಚ ಕಡಲೆ ಬೀಜ, 1 ಚಮಚ ಕಡಲೆಬೇಳೆ, ಕರಿಬೇವು 6-8 ಎಲೆ, ಹಸಿಮೆಣಸಿನಕಾಯಿ, ಖಾರಕ್ಕೆ ತಕ್ಕಂತೆ 1 ಅಥವಾ 2, ಈರುಳ್ಳಿ ಸಣ್ಣಗೆ ಹೆಚ್ಚಿದ್ದು 1/2 ಮಧ್ಯಮ ಗಾತ್ರದ್ದು, ಅರಿಶಿನ ಪುಡಿ 1/4 ಚಮಚ, ಉಪ್ಪು ರುಚಿಗೆ ತಕ್ಕಷ್ಟು, ನಿಂಬೆರಸ 1/2 ಚಮಚ, ಅಲಂಕಾರಕ್ಕೆ ಬೇಕಾಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಇದನ್ನ ಮಾಡುವ ವಿಧಾನ: 1 ದೊಡ್ಡ ಪಾತ್ರೆಗೆ ಅವಲಕ್ಕಿಯನ್ನ ಹಾಕಬೇಕು. ಅವಲಕ್ಕಿಯನ್ನ 1 ಬಾರಿ ನೀರಿನಲ್ಲಿ ಹಾಕಿ ತಕ್ಷಣವೇ ನೀರನ್ನ ಬಸಿದು ಹಾಕಬೇಕು. ಅಂದ್ರೆ ಅಲ್ಲಿ ಅವಲಕ್ಕಿ ಮೆತ್ತಗಾಗಬಾರದು, ಹೀಗಾಗಿ ನೆನೆಸುವ ಅಗತ್ಯವಿಲ್ಲ, ಕೇವಲ ತೊಳೆಯಬಹುದು. ತೊಳೆದ ಅವಲಕ್ಕಿಗೆ ಅರಿಶಿನ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಶ್ರಣ ಮಾಡಿ ಇದನ್ನ ಹಾಗೆ ಇಡಬೇಕು. 1 ಬಾಣಲೆಯಲ್ಲಿ ಎಣ್ಣೆ ಹಾಕಿ ಬಿಸಿ ಮಾಡಿ. ಎಣ್ಣೆ ಬಿಸಿಯಾದ ನಂತರ ಸಾಸಿವೆ ಮತ್ತು ಜೀರಿಗೆ ಹಾಕಿ ಅವು ಸಿಡಿಯಲು ಪ್ರಾರಂಭಿಸಿದ ಕೂಡಲೇ ಕಡಲೆಬೇಳೆ ಮತ್ತು ಕಡಲೆ ಬೀಜವನ್ನು ಸೇರಿಸಿ. ಕಡಲೆ ಬೀಜ ಸ್ವಲ್ಪ ಕೆಂಪಗಾದ ನಂತರ ಕರಿಬೇವು ಮತ್ತು ಹಸಿ ಮೆಣಸಿನಕಾಯಿಯನ್ನು ಸೇರಿಸಿ. ಈಗ ಈರುಳ್ಳಿಯನ್ನು ಸೇರಿಸಬಹುದು. ಈರುಳ್ಳಿ ತಿಳಿ ಗುಲಾಬಿ ಬಣ್ಣಕ್ಕೆ ಬರುವವರೆಗೂ ಅಥವಾ ಮೆತ್ತಗಾಗುವವರೆಗೂ ಹುರಿಯಿರಿ. ಬಾಣಲೆಗೆ ಉಪ್ಪು ಮತ್ತು ಅರಿಶಿನ ಹಾಕಿ ಸಿದ್ಧಪಡಿಸಿದ ಅವಲಕ್ಕಿ ಮಿಶ್ರಣವನ್ನು ಸೇರಿಸಿ. ಎಲ್ಲವೂ ಚೆನ್ನಾಗಿ ಬೆರೆಯುವಂತೆ ನಿಧಾನವಾಗಿ ಮಿಶ್ರಣ ಮಾಡಿ. ಈ ಹಂತದಲ್ಲಿ ಉಪ್ಪು ನೋಡಿಕೊಂಡು ಬೇಕಿದ್ರೆ ಸೇರಿಸಿ. 1 ನಿಮಿಷ ಮುಚ್ಚಳ ಮುಚ್ಚಿ ಸಣ್ಣ ಉರಿಯಲ್ಲಿ ಇರಿಸಿ.
ಇದರಿಂದ ಅವಲಕ್ಕಿ ಒಗ್ಗರಣೆಯ ರುಚಿಯನ್ನ ಹೀರಿಕೊಳ್ಳುತ್ತೆ. ಮುಚ್ಚಳ ತೆಗೆದು ನಿಂಬೆ ರಸ ಸೇರಿಸಿ ಚೆನ್ನಾಗಿ ಮಿಶ್ರಣ ಮಾಡಿ ಮೇಲೆ ಕೊತ್ತಂಬರಿ ಸೊಪ್ಪು ಮತ್ತು ತುರಿದ ತೆಂಗಿನಕಾಯಿಯನ್ನ ಹಾಕಿ ಅಲಂಕರಿಸಬಹುದು. ಈಗ ರುಚಿಯಾದ ಮತ್ತು ಆರೋಗ್ಯಕರವಾದ ದಿಢೀರ್ ಅವಲಕ್ಕಿ ಒಗ್ಗರಣೆ ಸಿದ್ಧವಾಗಿದೆ. ಆದರೆ ಒಂದು ನೆನಪಿಡಿ, ಅವಲಕ್ಕಿಯನ್ನ ನೀರಿನಲ್ಲಿ ಹೆಚ್ಚು ಹೊತ್ತು ನೆನೆಸಿದರೆ ಮೆತ್ತಗಾಗುತ್ತೆ, ಕೇವಲ ಒಮ್ಮೆ ತೊಳೆದರೆ ಸಾಕು. ಹಾಗೆನೆ ಕೇಳುಗರೆ, ಇನ್ನೊಂದು ರೆಸಿಪಿ ಸಿಹಿ ತಿಂಡಿಯ ಬಗ್ಗೆ. ಇದನ್ನ ತಯಾರಿಸಲಿಕ್ಕೆ ತುಂಬಾ ಸುಲಭ ಮತ್ತು ಹಬ್ಬಗಳ ಸಮಯದಲ್ಲೂ ತಕ್ಷಣ ಮಾಡಬಹುದು. ಇದರ ಹೆಸರು ಇನ್ಸ್ಟಂಟ್ ಕೋಕೋನಟ್ ಲಡ್ಡು, ಅಂದ್ರೆ ದಿಢೀರ್ ತೆಂಗಿನಕಾಯಿ ಲಡ್ಡು. ಇದರ ಸಮಯ 10 ನಿಮಿಷ, ಪೂರ್ವ ಸಿದ್ಧತಾ ಸಮಯ 2 ನಿಮಿಷ, ಅಡುಗೆ ಸಮಯ 8 ನಿಮಿಷ. ಇದಕ್ಕೆ ಬೇಕಾಗುವ ಸಾಮಗ್ರಿ: 1.5 ಕಪ್ ಒಣ ತೆಂಗಿನಕಾಯಿ ತುರಿ, 1/2 ಕಪ್ ಹಾಲು, 1/2 ಕಪ್ ಸಕ್ಕರೆ, 1/2 ಕಪ್ ಹಾಲಿನ ಪುಡಿ, 1/4 ಚಮಚ ಏಲಕ್ಕಿ ಪುಡಿ, 1 ಚಮಚ ತುಪ್ಪ. ಅಲಂಕಾರಕ್ಕೆ ಬೇಕಾಗಿ ಗೋಡಂಬಿ ಅಥವಾ ಬಾದಾಮಿ. ಇದನ್ನ ಮಾಡುವ ವಿಧಾನ: 1 ನಾನ್ಸ್ಟಿಕ್ ಬಾಣಲೆಗೆ ತುಪ್ಪ ಹಾಕಿ ಬಿಸಿ ಮಾಡಿ. ತುಪ್ಪ ಕರಗಿದ ನಂತರ ಒಣ ತೆಂಗಿನಕಾಯಿ ತುರಿಯನ್ನ ಹಾಕಿ. ಇದನ್ನ ಸುಮಾರು 1-2 ನಿಮಿಷಗಳ ಕಾಲ ಕಡಿಮೆ ಉರಿಯಲ್ಲಿ ಹುರಿಯಿರಿ. ಅಂದರೆ ಬಣ್ಣ ಬದಲಾಗಬಾರದು, ತೆಂಗಿನಕಾಯಿಯ ಹಸಿ ವಾಸನೆ ಹೋದರೆ ಮಾತ್ರ ಸಾಕು. ಈಗ ಬಿಸಿ ಮಾಡಿದ ಬಾಣಲೆಗೆ ಹಾಲು ಮತ್ತು ಸಕ್ಕರೆಯನ್ನು ಸೇರಿಸಿ. ಸಕ್ಕರೆ ಸಂಪೂರ್ಣವಾಗಿ ಕರಗಿ ಮಿಶ್ರಣವು ಗಟ್ಟಿಯಾಗಲು ಪ್ರಾರಂಭವಾಗುವವರೆಗೆ ಚೆನ್ನಾಗಿ ಮಿಶ್ರಣ ಮಾಡುತ್ತಾ ಇರಿ. ಅಂದರೆ ಸುಮಾರು 3-4 ನಿಮಿಷ. ಈ ಹಂತದಲ್ಲಿ ನಿಮ್ಮಲ್ಲಿ ಹಾಲಿನ ಪುಡಿ ಇದ್ರೆ ಅದನ್ನ ಸೇರಿಸಿ ಮತ್ತೊಮ್ಮೆ ಚೆನ್ನಾಗಿ ಮಿಶ್ರಣ ಮಾಡಿ. ಹಾಲಿನ ಪುಡಿ ಹಾಕುವುದರಿಂದ ಲಡ್ಡು ಹೆಚ್ಚು ರುಚಿಯಾಗುತ್ತೆ ಮತ್ತು ಬೇಗ ಗಟ್ಟಿಯಾಗುತ್ತೆ. ಇನ್ನು ಮಿಶ್ರಣವು ಬಾಣಲೆಯಿಂದ ಬೇರ್ಪಡಲು ಪ್ರಾರಂಭಿಸಿದಾಗ, ಒಂದು ಉಂಡೆ ಕಟ್ಟಲು ಬರುವಷ್ಟು ಗಟ್ಟಿಯಾದಾಗ ಒಲೆಯನ್ನ ಆಫ್ ಮಾಡಿ. ಇದಕ್ಕೆ ಏಲಕ್ಕಿ ಪುಡಿ ಸೇರಿಸಿ ಚೆನ್ನಾಗಿ ಮಿಶ್ರಣ ಮಾಡಿ. ಮಿಶ್ರಣವನ್ನ ತಟ್ಟೆಗೆ ಹಾಕಿ ಸ್ವಲ್ಪ ಆರಲು ಬಿಡಿ. ಕೈ ಸುಡದಷ್ಟು ಬಿಸಿ ಇದ್ರೆ ಸಾಕು. ಕೈಗೆ ಸ್ವಲ್ಪ ತುಪ್ಪವನ್ನ ಸವರಿಕೊಂಡು ಮಿಶ್ರಣವನ್ನ ಸಣ್ಣ ಸಣ್ಣ ಭಾಗವನ್ನಾಗಿ ತೆಗೆದುಕೊಂಡು ಗಟ್ಟಿಯಾದ ಲಡ್ಡುಗಳಾಗಿ ಸುತ್ತಿ. ಪ್ರತಿ ಲಡ್ಡು ಮೇಲೆ ಒಂದು ಗೋಡಂಬಿ ಅಥವಾ ಬಾದಾಮಿ ಇಟ್ಟು ಅಲಂಕರಿಸಿ. ಹೆಚ್ಚು ಸುಂದರವಾಗಿ ಕಾಣಲಿಕ್ಕೆ ಕಟ್ಟಿದ ಲಡ್ಡುವನ್ನ ಒಣ ತೆಂಗಿನಕಾಯಿ ತುರಿಯಲ್ಲಿ ಹೊರಗೆ ಲೇಪಿಸಬಹುದು. ಈಗ ಕೇವಲ 10 ನಿಮಿಷದಲ್ಲಿ ರುಚಿಯಾದ ದಿಢೀರ್ ತೆಂಗಿನಕಾಯಿ ಲಡ್ಡು ಸಿದ್ಧ. ಇದನ್ನ ತಕ್ಷಣವೇ ತಿನ್ನಲು ಕೂಡ ಕೊಡಬಹುದು. ಇದು ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಎಲ್ಲರಿಗೂ ಇಷ್ಟವಾಗುವಂತಹ ಸಿಹಿ ತಿಂಡಿ. ಕೇಳುಗ್ರೆ, ಇದು ಇಂದಿನ ಅಡುಗೆ ಮನೆ ಕಾರ್ಯಕ್ರಮದ 3 ರೆಸಿಪಿಗಳು. ಮುಂದಿನ ಅಡುಗೆ ಮನೆ ಕಾರ್ಯಕ್ರಮದಲ್ಲಿ ಇನ್ನಷ್ಟು ರೆಸಿಪಿಯೊಂದಿಗೆ ಸಿಗೋಣ. ಕೇಳ್ತಾನೆ ಇರಿ, ಇದು ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು.

0: तुम्ही ऐकून असत रेडिओ सारंगी 107.8 FM रंगरंगाळजीनी.
1: Cheers.
2: हॅलो फ्रेंड्स, ನಾನಂತ ಇವತ್ತು ತುಂಬಾ ಖುಷಿಯಲ್ಲಿದ್ದೇನೆ. ನನಗೊಂದು ಒಳ್ಳೆ ಕಂಪನಿಯಲ್ಲಿ ಜಾಬ್ ಆಗಿದೆ. ಬನ್ನಿ, ಈ ಖುಷಿಗೆ ನಾವು ಒಂದೊಂದು ಲಾಂಗ್ ಡ್ರೈವ್ ಹೋಗೋಣ.
3: ಸಾಕು, ಎಷ್ಟು ಕುಡ್ದಿದ್ದೀರಾ ನೀವು? ಗಾಡಿ ನಿಧಾನ ಓಡಿಸು ರಾಹುಲ್, ನನಗೆ ಭಯ ಆಗ್ತಿದೆ.
2: ಅಯ್ಯೋ, ಇವಳೊಬ್ಳು ಹಂಜು ಬುರ್ಕಿ.
4: ಕ್ಷಣಿಕ ಸುಖಕ್ಕಾಗಿ ನಿಮ್ಮ ಹಾಗೂ ಇತರರ ಬದುಕನ್ನು ಕಸಿಯದಿರಿ, ಮದ್ಯವ್ಯಸನಿಗಳಾಗದಿರಿ, ಪಾನಮತ್ತರಾಗಿ ವಾಹನ ಚಲಾಯಿಸದಿರಿ.
5: ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.
6: ಎಲ್ಲರಿಗೂ ನಮಸ್ಕಾರ, ನಾನು ಸಾನ್ವಿ ಭಟ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು.

0: ನಾನು ಸದಾಶಿವ ಆಳ್ವ ತಲಪಾಡಿ, ಯಕ್ಷಗಾನ ಕಲಾವಿದ. ನೀವು ಕೇಳ್ತಾ ಇದ್ದೀರಿ ರೇಡಿಯೋ ಸಾರಂಗ್ 107.8 ಎಫ್ಎಂ, ಬಣ್ಣ ಬಣ್ಣದ ಬದುಕು.
1: You're listening to Radio Sarang 107.8 FM.

0: ಟಾಕ್ 7.8 FM. ಇದು ಬಣ್ಣ ಬಣ್ಣದ ಬದುಕು.
1: ನಾನು ಒಮ್ಮೆ ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಆಗಿದ್ದಾಗ ಯಾರೋ ಅಂಕಲ್ ನನಗೆ ರಕ್ತ ಕೊಟ್ಟು ಹೆಲ್ಪ್ ಮಾಡಿದಂತೆ.
2: ನಾನು ಸರ್ಜರಿ ಆಗಿ ಆಸ್ಪತ್ರೆಯಲ್ಲಿದ್ದಾಗ ನನಗೆ ರಕ್ತ ಬೇಕಿತ್ತು. ಯಾರೋ ಪುಣ್ಯಾತ್ಮ ರಕ್ತ ಕೊಟ್ಟು ನನ್ನ ಜೀವ ಉಳಿಸಿದ.
3: ನನಗೆ ಬೈಕ್ ಆಕ್ಸಿಡೆಂಟ್ ಆಗಿ ICU ಅಲ್ಲಿದ್ದೆ. ಯಾರದೋ ರಕ್ತ ನನ್ನ ಪ್ರಾಣ ಉಳಿಸಿತು.
0: ಹೌದು, ಯಾರದೋ ರಕ್ತ ಇವರ ಪ್ರಾಣವನ್ನು ಉಳಿಸಿದೆ. ನಿಮ್ಮ ರಕ್ತ ಕೂಡ ಯಾರ್ದಾದ್ರೂ ಪ್ರಾಣವನ್ನ ಯಾಕೆ ಉಳಿಸಬಾರದು? ರಕ್ತದಾನ ಮಾಡಿ ಜೀವ ಉಳಿಸಿ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.
4: ನಮಸ್ಕಾರ ಕೇಳುಗರೆ, ಕೇಳ್ತಾ ಇರೋದು ಇದು ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು. ನಾನು ನಿಮ್ಮ RJ ಸೈಫುಲ್ಲಕುತ್ತಾರ್. ಕೇಳುಗರೆ, ಇದೀಗ ಗಜಲ್ ಹಾಡುಗಳನ್ನ ಕೇಳ್ತಾ ಬರೋಣ. ಮೊದಲಿಗೆ ಹಮೇ ಬಿ ಪ್ಯಾರ್ ಕರ್ಲೆ ಈ ಹಾಡನ್ನ ಕೇಳ್ತಾ ಬರೋಣ. ಚಲನಚಿತ್ರ ಜಾನಿಸಾರ್, ಹಾಡಿದವರು ಶ್ರೇಯ ಘೋಷಣ್, ಸಾಹಿತ್ಯ ಮುಜಫರ್ ಅಲಿ.

ಕೇಳುಗ್ರೆ, ಹಮೇ ಬಿ ಪ್ಯಾರ್ ಕರ್ಲಿ ಈ ಅದ್ಭುತವಾದ ಗಜಲ್ ಹಾಡನ್ನ ಕೇಳ್ತಾ ಬಂದ್ರಿ. ಸಿಂಗಾರ್ ಕೆ ರಹನೆ ದೋ ಈ ಹಾಡನ್ನ ಕೇಳ್ತಾ ಬರೋಣ. ಹಾಡಿದವರು ಶ್ರೇಯಾ ಘೋಷಲ್, ಸಂಗೀತ ನಿರ್ದೇಶನ ಶಾಂತನು ಮೊಯಿತ್ರ, ಸಾಹಿತ್ಯ ಗುಲ್ಜರ್.

ಸಿಂಗಾರ್ ಕೆ ರೆಹನೆದು ಈ ಅದ್ಭುತವಾದ ಹಾಡನ್ನ ಶ್ರೇಯ ಘೋಷಲ್ ಅವರ ಧ್ವನಿಯಲ್ಲಿ ಕೇಳ್ತಾ ಬಂದ್ರಿ. ಇದೀಗ ಕುಚ್ ರಿಶ್ತೇತಾ ಉಮರ್ ಅಗರ್ ಈ ಒಂದು ಗಜಲ್ ಹಾಡನ್ನ ಕೇಳ್ತಾ ಬರೋಣ. ಹಾಡಿದವರು ಶ್ರೇಯ ಘೋಷಲ್, ಸಂಗೀತ ನಿರ್ದೇಶನ ದೀಪಕ್ ಪಂಡಿತ್, ಸಾಹಿತ್ಯ

ಕೇಳುಗರೆ, ಐಸಲಗ್ತಾ ಹೇ ಈ ಒಂದು ಹಾಡನ್ನ ಕೇಳ್ತಾ ಬಂದ್ರಿ. ಇದೀಗ ಕರಾರ್ ಎಂಬ ಗಜಲ್ ಹಾಡನ್ನ ಕೇಳ್ತಾ ಬರೋಣ. ಹಾಡಿದವರು ಶ್ರೇಯಾ ಘೋಷಲ್, ಸಂಗೀತ ನಿರ್ದೇಶನ ಸಂಜಯ್ ಲೀಲಾ ಬನ್ಸಾಲಿ, ಸಾಹಿತ್ಯ ಮೊಮಿನ್ ಖಾನ್.

ಕೇಳುಗರೆ, ಇದು ಇವತ್ತು ಮೂಡಿ ಬಂದ ಗಜಲ್ ಹಾಡುಗಳು. ಮುಂದಿನ ಶುಕ್ರವಾರ ಮತ್ತೊಮ್ಮೆ ಗಜಲ್ ಹಾಡುಗಳೊಂದಿಗೆ ಸಿಗೋಣ. ಕೇಳ್ತಾ ಬನ್ನಿ, ಇದು ರೇಡಿಯೋ ಸಾರಂಗ 07.8 FM, ಬಣ್ಣ ಬಣ್ಣದ ಬದುಕು.

0: ಕೇಳ್ತಿರೋದು ರೇಡಿಯೋ ಸಾರಂಗ 107.8 FM. ಇದು ಬಣ್ಣ ಬಣ್ಣದ ಬದುಕು. ಈ ಹೊತ್ತಿನ ಕನ್ನಡ ಪ್ರಸಾರದಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ 27ನೇ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಮಾತನಾಡಿದ ಡಾಕ್ಟರ್ ವರದರಾಜ ಚಂದ್ರಗಿರಿ ಇವರ ಮಾತುಗಳನ್ನು ಕೇಳ್ತಾ ಬರೋಣ.
1: ಎಲ್ಲ ಸಾಹಿತ್ಯ ಬಂಧುಗಳಿಗೂ ನಮಸ್ಕಾರ. ಬಹುತ್ವ ಎನ್ನುವಂತಹ ಒಂದು ಆಶಯವನ್ನ ಸಾಹಿತ್ಯ ವಲಯದಲ್ಲಿ ಇತ್ತೀಚಿನ ವರ್ಷಗಳಲ್ಲಿ ಅನಿವಾರ್ಯವಾಗಿ ನಾವೆಲ್ಲ ಬಳಸ್ತಾ ಬಂದಿದ್ದೇವೆ. ಸಮ್ಮೇಳನಾಧ್ಯಕ್ಷರ ಭಾಷಣದಲ್ಲೂ ಈ ಬಹುತ್ವದ ವಿಚಾರಕ್ಕೆ ಸಂಬಂಧಪಟ್ಟ ಅನೇಕ ಸಂಗತಿಗಳು ಬೇರೆ ಬೇರೆ ರೂಪಗಳಲ್ಲಿ ಬಂದಿತ್ತು. ಸಮ್ಮೇಳನದ ಈ ಮೊದಲ ವೈಚಾರಿಕ ಗೋಷ್ಠಿಗೆ ಕೂಡ ಒಂದು ಪ್ರತ್ಯೇಕ ಶೀರ್ಷಿಕೆಯನ್ನು ಕೊಟ್ಟರು. ಆ ಶೀರ್ಷಿಕೆಗೆ ಕರಾವಳಿಯ ಲೋಕದೃಷ್ಟಿ ಅಂತ ಹೆಸರು ಕೊಟ್ರು. ಆ ಲೋಕದೃಷ್ಟಿ ಯಾವುದು? ಸಾಹಿತ್ಯದ ಮೂಲಕ ನಮ್ಮವರು ಕಂಡುಕೊಂಡಂತಹ ಲೋಕದೃಷ್ಟಿ ಯಾವುದು ಅಂತ ಹುಡುಕ್ತಾ ಹೋದಾಗ ಅದು ಕೂಡ ಅಂತಿಮವಾಗಿ ತಲುಪುವುದು ನಾವು ಹೇಳುವ ಬಹುತ್ವದ ಕಡೆಗೇನೆ. ಅನೇಕ ಹೊಸ ಹೊಸ ಈ ಕಾಲದ ಸವಾಲುಗಳಲ್ಲಿ ಬದುಕುತ್ತಾ ಇರುವ ನಮಗೆ ಸಾಹಿತ್ಯದ ಬಗ್ಗೆ, ಸಂಸ್ಕೃತಿಯ ಬಗ್ಗೆ ಮಾತನಾಡುವ, ಒಂದಷ್ಟು ಜಾಗೃತಿಯ ಕೆಲಸಗಳನ್ನು ಮಾಡುವ ನಮಗೆ ನಮ್ಮ ಹಿಂದಿನ ಸಾಹಿತ್ಯ ಪರಂಪರೆಯಿಂದ ಸ್ಫೂರ್ತಿ ಪಡೆಯುವ ಹಾಗಾಗಬೇಕೆನ್ನುವುದು ಸಮ್ಮೇಳನದ ಮಹಾ ಉದ್ದೇಶಗಳಲ್ಲಿ ಒಂದು. ಹಾಗೆ ನೋಡಿದರೆ ನಮ್ಮ ಜಿಲ್ಲೆಯ ಲೋಕದೃಷ್ಟಿ ಇದನ್ನು ಒಂದೋ ಎರಡೋ ವಾಕ್ಯಗಳಲ್ಲಿ, ಘಟಕಗಳಲ್ಲಿ ಹಿಡಿದಿಡ್ಲಿಕ್ಕೆ ಸಾಧ್ಯ ಅಂತಂದರೆ ನಾನು ಹೀಗೆ ಪ್ರಯತ್ನ ಮಾಡಲಿಕ್ಕೆ ನೋಡ್ತೇನೆ. ನನಗೆ ಎರಡು ಸಂಗತಿಗಳು ನಮ್ಮ ಜಿಲ್ಲೆಯ ಸಾಹಿತ್ಯ ಸಂದರ್ಭದಲ್ಲಿ ಬಹಳ ಬಹಳ ಮುಖ್ಯ ಆಗ್ತದೆ. ಒಂದು ಸಮನ್ವಯ ದೃಷ್ಟಿ. ನಾನದನ್ನು ವಿವರಿಸ್ತೇನೆ, ಯಾಕೆ ಇದನ್ನು ಆಯ್ಕೆ ಮಾಡಿಕೊಂಡೆ, ಎಲ್ಲಿಂದ ಸಿಕ್ತು ನನಗೆ ಇದು ಅಂತ. ಒಂದು ಸಮನ್ವಯ ದೃಷ್ಟಿ, ಇನ್ನೊಂದು ನಿರಂತರವಾಗಿ ಹೊಸತನಕ್ಕೆ ತುಡಿಯುವ ಮನಸ್ಸು. ಈ ಎರಡು ಸಂಗತಿಗಳನ್ನು ಇಟ್ಕೊಂಡು ಕಳೆದ ಒಂದು 500-600 ವರ್ಷದ ದಕ್ಷಿಣ ಕನ್ನಡದ ಸಾಹಿತ್ಯವನ್ನು ನಮಗೆ ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯ ಆದರೆ ಮುಂದಿನ ಒಂದಷ್ಟು ಕಾಲ ಹೊಸ ಹೊಸ ಸವಾಲುಗಳನ್ನು ಎದುರಿಸುವಾಗ ನಮಗೊಂದಷ್ಟು ಪ್ರಚೋದನೆ ಆಗ್ಬೋದು ಎನ್ನುವುದು ನನ್ನ ಆಸೆ. ಈ ಎರಡು ಘಟಕಗಳು ತುಂಬಾ ವಿಶಾಲವಾದ ಅರ್ಥದಲ್ಲಿ ಇದು ಕೇವಲ ದಕ್ಷಿಣ ಕನ್ನಡದ ಲೋಕದೃಷ್ಟಿಯೇ ಆಗಬೇಕಾಗಿಲ್ಲ, ಇದು ಕರ್ನಾಟಕದ ಲೋಕದೃಷ್ಟಿಯೂ ಹೌದು, ಇನ್ನಷ್ಟು ವಿಸ್ತರಿಸಿದರೆ ಇದು ಭಾರತದ ಲೋಕದೃಷ್ಟಿಯೂ ಹೌದು. ಇದನ್ನ ಸ್ಪಷ್ಟಪಡಿಸಲಿಕ್ಕೆ ನಾನು ಒಂದು 3 ಕವಿಗಳ, ನನಗೆ ಸಾಹಿತ್ಯದ ಚೌಕಟ್ಟು ಕೊಟ್ಟಿರುವುದರಿಂದ 3 ಕವಿಗಳ ಉಲ್ಲೇಖದಿಂದ ಇದನ್ನ ಸ್ಪಷ್ಟಪಡಿಸಲಿಕ್ಕೆ ನೋಡ್ತೇನೆ, ಪ್ರಯತ್ನ ಮಾಡುತ್ತೇನೆ. ನಾನು ಈ 3 ಕವಿಗಳನ್ನ ದಕ್ಷಿಣ ಕನ್ನಡದ, ಮತ್ತೆ ಪುನಃ ಕೆಲವು ಜಸ್ಟಿಫಿಕೇಶನ್ಗಳನ್ನು ಕೊಡಬೇಕು ನಾನು. ದಕ್ಷಿಣ ಕನ್ನಡ ಅಂತಂದ್ರೆ ಇವತ್ತಿನ ದಕ್ಷಿಣ ಕನ್ನಡ ಅಂತ ತಿಳ್ಕೊಳ್ಬಾರದು. ಈಗಾಗಲೇ ಅನೇಕ ಸಂದರ್ಭದಲ್ಲಿ ನಾವು ಮಾತಾಡ್ತೇವೆ, ಅದರಲ್ಲಿ ಉಡುಪಿ ಮತ್ತು ಕಾಸರಗೋಡು ಅಂತರ್ಗತವಾದಂತಹ ಕರಾವಳಿ ಜಿಲ್ಲೆ ಶೀರ್ಷಿಕೆ ಕೊಡುವಾಗಲೂ ಕೂಡ ಕರಾವಳಿಯ ಲೋಕದೃಷ್ಟಿ ಅಂತ ಕೊಟ್ಟಿದ್ದಾರೆ, ದಕ್ಷಿಣ ಕನ್ನಡದ ಲೋಕದೃಷ್ಟಿ ಅಂತ ಕೊಡಲಿಲ್ಲ. ಹಾಗಾಗಿ ನಾನು ದಕ್ಷಿಣ ಕನ್ನಡ ಅಂತ ಹೇಳಿದ್ರೆ ಅದು 3 ಜಿಲ್ಲೆಗಳಿಗೆ, ಒಟ್ಟು ಕರಾವಳಿಗೆ ಅನ್ವಯವಾಗುವಂಥದ್ದು. ಕರಾವಳಿಯ 3 ಕವಿಗಳ ಹೆಸರನ್ನು ಇಲ್ಲಿ ಉಲ್ಲೇಖ ಮಾಡಿ ನನ್ನ ಮಾತುಗಳನ್ನು ಪ್ರಾರಂಭ ಮಾಡ್ತೇನೆ. ಇವರು ಈ ಭಾಗದ ಪರಂಪರೆಯ ನಿರ್ಮಾಪಕರು, ಈ ಭಾಗದ ಯುಗ ಪ್ರವರ್ತಕರು. ಅದರಲ್ಲಿ ಮೊದಲನೆಯವರು ಬಹಳ ಚಂದದ ಒಂದು ಪ್ರಾರ್ಥನೆಯ ಹಾಡನ್ನು ಇಲ್ಲಿ ನಾವು ಕೇಳಿದ್ದೆವು. ಆ ಹಾಡಿನ ಕರ್ತೃ ರತ್ನಾಕರ ವರ್ಣಿ. ರತ್ನಾಕರ ವರ್ಣಿ ಮೂಡುಬಿದಿರೆಯಲ್ಲಿದ್ದ ವ್ಯಕ್ತಿ, 15-16 ಶತಮಾನದಲ್ಲಿದ್ದಂಥ ವ್ಯಕ್ತಿ. ಬಹಳ ಸ್ಪಷ್ಟವಾದ ಒಂದು ಉದ್ದೇಶಕ್ಕೋಸ್ಕರ ವರ್ಣಿಯ ಹೆಸರಿನಲ್ಲಿ ಪ್ರಸ್ತಾಪ ಮಾಡ್ತಾ ಇದ್ದೇನೆ. ನಾನು ಮಾತಾಡ್ತಾ ಇರೋದು ಲೋಕದೃಷ್ಟಿಯ ಬಗ್ಗೆ. ನಾನು ಸಾಹಿತ್ಯದ ಚರಿತ್ರೆಯನ್ನ ಮಾತಾಡ್ತಾ ಇಲ್ಲ. ರತ್ನಾಕರ ವರ್ಣಿಗಿಂತ ಹಿಂದೆ ಕವಿಗಳಿರಲಿಲ್ವಾ ಅಂತ ಕೇಳಬೇಡಿ. ಕನ್ನಡ ಸಾಹಿತ್ಯ ಚರಿತ್ರೆಯನ್ನ ಪೂರ್ವದ ಹಳಗನ್ನಡ ಕಾಲಕ್ಕೆ, ದಕ್ಷಿಣ ಕನ್ನಡದ ಚರಿತ್ರೆಯನ್ನ ಪೂರ್ವದ ಹಳಗನ್ನಡ ಕಾಲಕ್ಕೆ ತಕ್ಕೊಂಡು ಹೋದವರಿದ್ದಾರೆ. ಕ್ರಿಸ್ತಶಕ 7ನೇ ಶತಮಾನದ ವಡ್ಡರ್ಸೆ ಶಾಸನದಿಂದ ಈ ಭಾಗದ ಶಾಸನದ ಅಧ್ಯಯನಗಳು ಪ್ರಾರಂಭ ಆದದ್ದಿದೆ. ಅಷ್ಟು ಹಿಂದಕ್ಕೆ ನಾನು ಹೋಗ್ತಾ ಇಲ್ಲ. ನಾನು ರತ್ನಾಕರ ವರ್ಣಿಯನ್ನ ಇಲ್ಲಿಂದ ಒಂದು 500 ವರ್ಷಗಳ ಹಿಂದಕ್ಕೆ ತಗೊಂಡು ಹೋದ್ರೆ ರತ್ನಾಕರ ವರ್ಣಿಯನ್ನ ಒಂದು ಮಾಡೆಲ್ ಅಂತ ತಗೊಳ್ತಾ ಇದ್ದೇನೆ. ಲೋಕದೃಷ್ಟಿಗೆ ಒಂದು ಮಾದರಿ ಲಕ್ಷಣ ರತ್ನಾಕರ ವರ್ಣಿ. ಎರಡನೆಯದ್ದು ಕುಂಬಳೆಯ ಪಾರ್ಥಿಸುಬ್ಬ. ಯಾಕೆ ಪಾರ್ಥಿಸುಬ್ಬನನ್ನು ಆಯ್ಕೆ ಮಾಡಿಕೊಂಡಿದ್ದೇನೆ ಅಂತ ಮತ್ತೆ ವಿವರಿಸುತ್ತೇನೆ. ಮೂರನೆಯದ್ದು ನಂದಳಿಕೆಯ ಮುದ್ದಣ ಲಕ್ಷ್ಮೀನಾರಾಯಣ, 19ನೇ ಶತಮಾನದವರು. ಈ ಮೂರು ಕವಿಗಳನ್ನ ಕರಾವಳಿಯ ಪ್ರಾತಿನಿಧಿಕ ಕವಿಗಳು ಅಂತ ಗುರುತಿಸಿಕೊಂಡು ಈ ಮೂರು ಕವಿಗಳು ಕಂಡರಿಸಿದ ಲೋಕದೃಷ್ಟಿ 21ನೇ ಶತಮಾನದಲ್ಲಿ ಈ ಕಾಲಕ್ಕೂ ನಮ್ಗೆ ಎಷ್ಟು ಮುಖ್ಯ ಆಗ್ತದೆ, ಹೇಗ್ ಮುಖ್ಯ ಆಗ್ತದೆ ಅಂತ ಕೆಲವು ಮಾತುಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಭರತೇಶ ವೈಭವ ಅಂತ ಒಂದು ಕೃತಿಯನ್ನ ರತ್ನಾಕರ ವರ್ಣಿ ಬರೆದದ್ದು ನಮ್ಗೆಲ್ಲ ಗೊತ್ತಿದೆ. ರತ್ನಾಕರ ವರ್ಣಿ ಮೂಡುಬಿದ್ರೆ ಅವನು ಕಾರ್ಕಳದ ಭೈರರಸರ ಆಸ್ಥಾನ ವಿದ್ವಾಂಸ ಅಂತ ಕರೆಸಿಕೊಂಡವನು. ಆ ವಿಷಯಗಳೆಲ್ಲ ನಮ್ಗೆ ಗೊತ್ತಿದೆ. ರತ್ನಾಕರ ವರ್ಣಿ ಅದುವರೆಗೆ ಕನ್ನಡದಲ್ಲಿ ಇದ್ದಿಲ್ಲದ ಒಂದು ಹೊಸ ಛಂದಸ್ಸನ್ನ ಜನಪ್ರಿಯಗೊಳಿಸಿದವ, ಸಾಂಗತ್ಯ. ಇಲ್ಲಿ ಯಾರಾದರೂ ಸಾಹಿತ್ಯದ ವಿದ್ಯಾರ್ಥಿಗಳಿದ್ರೆ ನಾವು ಪಂಪನಿಂದ ಪ್ರಾರಂಭ ಮಾಡಿ ಚಂಪು, ವಚನ, ರಗಳೆ, ಷಟ್ಪದಿ ಇಂತೆಲ್ಲ ಛಂದಸ್ಸನ್ನ ಕಲಿತೇವಲ್ವಾ, ಆ ಛಂದಸ್ನಲ್ಲಿ ಸಾಂಗತ್ಯ ಅಂತ ಒಂದು ಛಂದಸ್ಸಿದೆ. ಧೈರ್ಯವಾಗಿ ಹೇಳಬಹುದು, ಸಾಂಗತ್ಯ ಎನ್ನುವ ಛಂದಸ್ಸನ್ನ ಕನ್ನಡಕ್ಕೆ ಕೊಟ್ಟದ್ದು ದಕ್ಷಿಣ ಕನ್ನಡ ಜಿಲ್ಲೆ. ನಮ್ಮ ಈ ಊರಿನ ಒಂದು ಜಾನಪದ ಮಟ್ಟನ್ನ ಬೇಸ್ ಆಗಿ ಇಟ್ಟುಕೊಂಡು ಬೆಳೆಸಿದಂತಹ ಒಂದು ಹಾಡುಗಬ್ಬ ಸಾಂಗತ್ಯ. ಅದನ್ನ ರತ್ನಾಕರ ವರ್ಣಿಯೇ ಪ್ರಾರಂಭ ಮಾಡಿದ ಅಂತ ಹೇಳಲಿಕ್ಕಾಗುವುದಿಲ್ಲ. ರತ್ನಾಕರ ವರ್ಣಿಗಿಂತ ಸ್ವಲ್ಪ ಮೊದಲೇ ಇದ್ದ ಕಲ್ಯಾಣ ಕೀರ್ತಿಯ ಹೆಸರಿನಲ್ಲೇನೋ ಅದರ ಆ ಚರಿತ್ರೆ ಓದುವಾಗ ಸಿಗತ್ತೆ. ಆದ್ರೆ ಅದಕ್ಕೆ ಬಹಳ ವಿಶೇಷವಾದಂತ ಒಂದು ಶಕ್ತಿಯನ್ನು ತುಂಬಿದವ ರತ್ನಾಕರ ವರ್ಣಿ. ನಾನು ಹೇಳಿದೆ, ನಮ್ಮ ಜಿಲ್ಲೆಯ ಕರಾವಳಿಯ ಲೋಕದೃಷ್ಟಿಯ ಬಹಳ ಮುಖ್ಯವಾದ ಸಂಗತಿ ಏನು ಅಂತಂದ್ರೆ ಹೊಸತನಕ್ಕೆ ತೆರೆದುಕೊಳ್ಳುವುದು. ಛಂದಸ್ನಲ್ಲಿ ಕೂಡ ಒಂದು ಹೊಸತನಕ್ಕೆ ತೆರೆದುಕೊಂಡಂತಹ ಒಂದು ವಿಶೇಷವನ್ನ ರತ್ನಾಕರ ವರ್ಣಿಯಲ್ಲಿ ನಾವು ಕಾಣಬಹುದು ಎನ್ನುವುದು ಒಂದಂಶ. ಅದರ ಜೊತೆಗೆ ಈ ಮೂರೂ ಕವಿಗಳು ಮೂಲತಃ ತುಳುವರಾಗಿರಬಹುದು ಅಂತ ನನ್ನ ಊಹೆ. ನನ್ನ ಹತ್ರ ದಾಖಲೆಗಳಿಲ್ಲ. ರತ್ನಾಕರ ವರ್ಣಿ ಮೂಡುಬಿದ್ರೆ ಅವನ ಮಾತೃಭಾಷೆ ಖಂಡಿತವಾಗಿ ತುಳು ಆಗಿದ್ದಿರಬಹುದು. ಎಂಚ ಪೊರ್ಲಾಂಡು ಅಂತ ಹೇಳುವ ಒಂದು ಉಲ್ಲೇಖವನ್ನ ಆಗ ಹಾಡಿನಲ್ಲೂ ಬಂತು. ನಾವೆಲ್ಲ ಶಾಲೆಗೆ ಹೋಗುವಾಗ ರತ್ನಾಕರ ವರ್ಣಿ ಆ ಭಾಗ ಬಂದಾಗ ಥ್ರಿಲ್ ಆಗ್ತಿದ್ದೆವು. ರತ್ನಾಕರ ವರ್ಣಿ ತುಳುಮಲ್ಲಿ ಮಾತನಾಡಿದ್ದಾನೆ. ಸಹಜವಾಗಿ ಈ ಕಡೆಯ ದಕ್ಷಿಣ ಕನ್ನಡ ಜಿಲ್ಲೆಯ ಜೈನರು ತುಳುವರು, ರತ್ನಾಕರ ವರ್ಣಿ ತುಳುವ ಅಂತ ಇಟ್ಕೊಳ್ಳೋಣ. ಪಾರ್ಥಿಸುಬ್ಬಂತೂ 100% ತುಳುವ, ಅದರಲ್ಲಿ ಸಂಶಯವೇ ಬೇಡ. ನಂದಳಿಕೆ ಮುದ್ದಣನು ತುಳುವನೇ ಹೌದು. ಹಾಗಾಗಿ ಮೂರೂ ತುಳು ಹಿನ್ನೆಲೆಯ ವ್ಯಕ್ತಿಗಳು ಕನ್ನಡದ ಮಹತ್ವದ ಕಾವ್ಯಗಳನ್ನ ಕೊಟ್ಟರು ಅನ್ನೋದನ್ನ ಇನ್ನೊಂದು ದೃಷ್ಟಿಯಲ್ಲಿ ನೋಡಿದ್ರೆ ಒಂದು ಭಾಷಾ ಸಮನ್ವಯಕ್ಕೆ ಅವತ್ತಿನಿಂದಲೇ ಮಾದರಿಗಳಾಗಿ ನಮ್ಮ ಎದುರುಗಡೆ ಇರುತ್ತಾರೆ ಎನ್ನುವುದು ನಮಗೆ ಖುಷಿ ಕೊಡುವ ಮತ್ತೊಂದು ಅಂಶ. ಹೀಗೆ ಒಂದು ಕಡೆ ಧರ್ಮ ಸಮನ್ವಯ ಜೈನ ಎನ್ನುವ ಹಿನ್ನೆಲೆಯಲ್ಲಿ ಹೇಳ್ತಾ ಇದ್ದೇನೆ, ಮತ್ತೊಂದು ಕಡೆ ಭಾಷಾ ಸಮನ್ವಯ ಮತ್ತು ಹೊಸತನಕ್ಕೆ ತೆರೆದುಕೊಂಡಂತಹ ರತ್ನಾಕರ ವರ್ಣಿಯ ಇನ್ನೊಂದು ಮುಖ್ಯ ಅಂಶವನ್ನು ಕೂಡ 21ನೇ ಶತಮಾನದ ಹಿನ್ನೆಲೆಯಲ್ಲಿ ನಾನು ಹೇಳಬೇಕು ನಿಮ್ಮ ಗಮನಕ್ಕೆ. ನಾವು ರತ್ನಾಕರ ವರ್ಣಿಯ ಭರತೇಶ ವೈಭವವನ್ನು ಕುರಿತು ಮಾತನಾಡುವಾಗೆಲ್ಲ ಯೋಗ ಭೋಗ ಸಮನ್ವಯ ಅಂತ ಒಂದು ಸಂಗತಿಯನ್ನ ಹೇಳುತ್ತೇವೆ. ಯೋಗ ಭೋಗ ಸಮನ್ವಯ. ಅವನು ಜೈನ ಧರ್ಮಕ್ಕೆ ಜಿನ ಧರ್ಮಕ್ಕೆ ನಿಷ್ಠನೆ. ಆದರೆ ಗಮನಿಸಬೇಕಾದ ಅಂಶ ಅಂತಂದ್ರೆ ರತ್ನಾಕರ ವರ್ಣೀಯವರೆಗೆ ಯೋಗ ಭೋಗ ಸಮನ್ವಯದ ಸಂಗತಿಗಳನ್ನ ಜೈನ ಕವಿಗಳು ಪ್ರತಿಪಾದಿಸಿದ್ದಿಲ್ಲ. ನಮ್ಮಲ್ಲಿ ಅದುವರೆಗೆ ಇದ್ದಂತಹ ಪಂಪನ ಆದಿಪುರಾಣ, ರನ್ನ, ಚನ್ನ, ಪೊನ್ನ ಇವರೆಲ್ಲರೂ ಕೂಡ ತೀರ್ಥಂಕರರ ಕಥೆಯನ್ನು ಬರೆದದ್ದು. ಮೊದಲ ಬಾರಿಗೆ ತೀರ್ಥಂಕರರನ್ನು ಬದಿಗಿರಿಸಿ ಚಕ್ರವರ್ತಿಯನ್ನ ನಾಯಕನನ್ನಾಗಿ ಮಾಡಿದ್ದು ರತ್ನಾಕರ ವರ್ಣಿ. ಆ ಮೂರು ತೀರ್ಥಂಕರರಿಗೆ ಸಂಬಂಧಪಟ್ಟಂತೆ ಇರುವ ಕಾವ್ಯಗಳಲ್ಲೆಲ್ಲ ಅವರು ಅನಿವಾರ್ಯವಾಗಿ ಏನು ಮಾಡಬೇಕಾಗಿತ್ತು ಅಂತಂದ್ರೆ, ಅವರು ಭೋಗವನ್ನ ಎಷ್ಟೇ ವೈಭೋಗದಲ್ಲಿ ವಿವರಿಸಿದ್ರು ಕೂಡ ಅಂತಿಮವಾಗಿ ಆ ಭೋಗಕ್ಕಿಂತ ವೈರಾಗ್ಯ ಮುಖ್ಯ ಎನ್ನುವುದರ ಕಡೆಗೆ ಬರಬೇಕಾಗಿತ್ತು. ಹಾಗಾಗಿ ಪಂಪನಾಗಲಿ, ಪೊನ್ನನಾಗಲಿ, ರನ್ನನಾಗಲಿ, ಅವರು ವೈರಾಗ್ಯವನ್ನ ಕೇಂದ್ರ, ಅಲ್ಲಿ ಯೋಗ ಭೋಗ ಸಮನ್ವಯ ಇಲ್ಲ, ಭೋಗಕ್ಕಿಂತ ವೈರಾಗ್ಯ ಮುಖ್ಯ ಅಂತಿತ್ತು. ಆದರೆ ರತ್ನಾಕರ ವರ್ಣಿ ಮೊದಲ ಬಾರಿಗೆ ಅದನ್ನ ಯೋಗ ಭೋಗ ಸಮನ್ವಯ ಎನ್ನುವ ಹಾಗೆ ಅದನ್ನು ಬದಲಾವಣೆ ಮಾಡಿದ ಎನ್ನುವುದು. ರತ್ನಾಕರ ವರ್ಣಿಯ ಆಶಯ ಏನಿತ್ತು ಅಂತಂದ್ರೆ ಭೋಗದೊಳಗಿದ್ದುಕೊಂಡೇ ವೈರಾಗ್ಯವನ್ನು ಪ್ರತಿಪಾದಿಸಲಿಕ್ಕೆ ಸಾಧ್ಯ, ಯೋಗವನ್ನು ಪ್ರತಿಪಾದಿಸಲಿಕ್ಕೆ ಸಾಧ್ಯ ಎನ್ನುವ ಒಂದು ಟರ್ನಿಂಗ್ ಪಾಯಿಂಟ್ ಅನ್ನ ಮಾಡಿದ್ದು ರತ್ನಾಕರ ವರ್ಣಿ. ಇದು ಕೇವಲ ನಾನು ಹೇಳಿದ್ದು ಅಂತ ಅಲ್ಲ, ಈ ಬಗ್ಗೆ ಜಿ ಎಸ್ ಶಿವರುದ್ರಪ್ಪನಂತ ಹಿರಿಯವರು ಕೂಡ ಹಿಂದೆ ಪ್ರತಿಪಾದನೆ ಮಾಡಿದ್ದಿದೆ. ನನ್ನ ಪಾಯಿಂಟ್ ಏನು ಅಂತಂದ್ರೆ, ಯಾಕೆ ರತ್ನಾಕರ ವರ್ಣಿ ಈ ಬಗೆಯ ಬದಲಾವಣೆಯನ್ನು ಮಾಡಿದ ಅಂತಂದ್ರೆ, ರತ್ನಾಕರ ವರ್ಣಿ ಬರೆಯುವ ಕಾಲಕ್ಕಾಗಲೇ ವೀರಶೈವ ಧರ್ಮ ಕರಾವಳಿಯಲ್ಲಿ ಕೆಳದಿ ಅರಸರ ಮೂಲಕ ಜನಪ್ರಿಯ ಆಗಿತ್ತು. ಈ ಭಾಗದಲ್ಲಿ ಅನೇಕ ವೀರಶೈವ ಮಠಗಳಿತ್ತು, ಆ ಪ್ರಭಾವ ಅವನ ಮೇಲೆ ಆಗಿದ್ದಿರಬಹುದು. ಉಡುಪಿಯಲ್ಲಿ ಮಾಧ್ವ ಮಠದ ಪ್ರಭಾವ ಅವನಿಗೆ ಆಗಿದ್ದಿರಬಹುದು. ಅದುವರೆಗೆ ಜೈನ ಕೇಂದ್ರಿತವಾಗಿದ್ದಂತ ಮನಸ್ಸು ಜೈನೇತರ ಧರ್ಮಗಳ ಕಡೆಗೂ ಆತ ಸಂಚರಿಸಿದ್ರ ಫಲವಾಗಿ ಇಂಥ ಅನೇಕ ಸಂಗತಿಗಳನ್ನ ಶಿವರುದ್ರಪ್ಪನವರು ಅನೇಕ ದಾಖಲೆಗಳನ್ನು ಕೊಡ್ತಾರೆ. ಭರತೇಶ ವೈಭವದ ಒಳಗಡೆ ವೀರಶೈವ ಪ್ರಭಾವಗಳಿರುವುದರ ಬಗ್ಗೆ ಸಂಶೋಧನೆಗಳಾಗಿವೆ. ಈ ಎಲ್ಲ ಹಿನ್ನೆಲೆಗಳು ಅಂತಿಮವಾಗಿ ಏನು ಹೇಳುತ್ತದೆ ಅಂತಂದ್ರೆ, ಒಂದು ಧರ್ಮ ಸಮನ್ವಯದ ಈ ಮಣ್ಣಿನ ಗುಣ ಅಂತ ನಾವು ಹೇಳುವ ಒಂದು ಧರ್ಮ ಸಮನ್ವಯದ ಅಂಶವನ್ನ ರತ್ನಾಕರ ವರ್ಣಿ ಅವತ್ತೇ ಪ್ರತಿಪಾದನೆ ಮಾಡಿದ್ದಾನೆ. ಇಷ್ಟು ಸಾಕು, ಅದನ್ನು ಇನ್ನೂ ಮುಂದುವರಿಸ್ತಾ ಇಲ್ಲ ನಾನು. ಎರಡನೆಯ ವ್ಯಕ್ತಿ ಈಗಾಗಲೇ ಪ್ರಸ್ತಾಪ ಮಾಡಿದೆ, ಕುಂಬಳೆಯ ಪಾರ್ಥಿಸುಬ್ಬ. ಇವತ್ತು ದಕ್ಷಿಣ ಕನ್ನಡದ ಸಾಹಿತ್ಯದ ಬಗ್ಗೆ ಯಾರಾದರೂ ಮಾತಾಡ್ತಾರೆ ಅಂತ ಆದ್ರೆ, ಯಕ್ಷಗಾನ ಸಾಹಿತ್ಯವನ್ನು ಹೊರತುಪಡಿಸಿ ದಕ್ಷಿಣ ಕನ್ನಡದ ಸಾಹಿತ್ಯವನ್ನು ಮಾತನಾಡಲಿಕ್ಕೆ ಸಾಧ್ಯ ಇಲ್ಲ, ಮಾತಾಡಿದ್ರೆ ಅದು ಅಪೂರ್ಣ. ಒಂದು ಕಾಲ ಇತ್ತು ಕೆಲವು ವರ್ಷಗಳ ಹಿಂದಿನವರೆಗೆ ಯಕ್ಷಗಾನ ಪ್ರಸಂಗ ಸಾಹಿತ್ಯವನ್ನು ನಮ್ಮ ಮುಖ್ಯವಾಹಿನಿಯಲ್ಲಿ ತರ್ತಾನೆ ಇರಲಿಲ್ಲ. ಈಗಲೂ ಕೆಲವು ಗೆರೆಗಳೆಲ್ಲ ಇರಬಹುದು, ಇಲ್ಲ ಅಂತಲ್ಲ, ಆದ್ರೆ ಇವತ್ತು ಯಾರು ಕೂಡ ಪ್ರಸಂಗ ಸಾಹಿತ್ಯವನ್ನ ದೂರ ಮಾಡುವುದಿಲ್ಲ. ಸ್ನೇಹಿತರೆ, 500 ವರ್ಷಗಳ ಹಿಂದೆ ಕುಂಬೆಯ ಪಾರ್ಥಿಸುಬ್ಬ ಕೇರಳದ ಕಡೆಗೆ ಹೋಗಿ ರಾಮನಾಟ್ಯಂನಂತಹ ಕಥಕಳಿ ರೂಪವನ್ನ ಅಧ್ಯಯನ ಮಾಡಿ ತನ್ನ ಊರಿನಲ್ಲಿ ಪ್ರಸಂಗ ಸಾಹಿತ್ಯ ವೇದಿಕೆಯಲ್ಲಿ ಯಕ್ಷಗಾನವನ್ನು ಪ್ರದರ್ಶಿಸಲಿಕ್ಕೆ ಬೇಕಾದ ಒಂದು ಪ್ರಸಂಗ ಸಾಹಿತ್ಯವನ್ನ, ಅದಕ್ಕೆ ರಾಗ ತಾಳ ಲಯ ಇತ್ಯಾದಿಗಳನ್ನೆಲ್ಲ ಜೋಡಿಸಿ ಹೊಂದಿಸಿ ಮಾಡಿದ ಒಂದು ಒಂದು ಒಂದು ಒಂದು ವಿಶೇಷ ಇದೆಯಲ್ಲ, ಒಂದು ಸಾಧನೆ ಇದೆಯಲ್ಲ. ನಾವು ಸುಮ್ಮನೆ ಅಲ್ಲ ಪಾರ್ಥಿಸುಬ್ಬನನ್ನ ಯಕ್ಷಗಾನದ ಪಿತಾಮಹ ಅಂತ ಕರೆಯೋದು. ಇವತ್ತು ಯಕ್ಷಗಾನದಂತ ಒಂದು ಕಲೆ ಕರಾವಳಿಯನ್ನು ಪ್ರಭಾವಿಸಿದ ರೀತಿಯನ್ನ ಗಮನಿಸಿದ್ರೆ ನಾವು ಹೇಗೆ ಪಾರ್ಥಿಸುಬ್ಬನನ್ನ ಯುಗ ಪ್ರವರ್ತಕ ಅಂತ ಹೇಳದಿರ್ಲಿಕ್ಕಾಗ್ತದೆ? ಆ ಯಕ್ಷಗಾನದಲ್ಲಿ ಕೂಡ ಅವನು ಸಾಮಾಜಿಕ ಮೌಲ್ಯಗಳನ್ನು ತಂದಿದ್ದಾನೆ. ಇವತ್ತು ಕೂಡ ಯಕ್ಷಗಾನ ಅತ್ಯಂತ ಒಂದು ಪ್ರಮುಖವಾದ ವೇದಿಕೆ, ಅದರಲ್ಲಿ ಮೌಲ್ಯ ಪ್ರತಿಪಾದನೆ ಇದೆ, ಸಾಮಾಜಿಕ ಜಾಗೃತಿ ಇದೆ. ಜಾತಿ ಮತ ಪಂಥಗಳನ್ನು ಮೀರಿದ ಹಾಗೆ ಯಕ್ಷಗಾನ ಬೆಳೆದಿದೆ. ಜಬ್ಬರ ಸಮೋ ಇಲ್ಲಿ ನಮ್ಮ ಉದಾಹರಣೆಯಾಗಿ ಮಾದರಿಯಾಗಿ ವೇದಿಕೆಯಲ್ಲಿದ್ದಾರೆ. ಪ್ರಭಾಕರ ಶಿಶಿಲ ಅವರು ಅನೇಕ ಹೊಸ ಪ್ರಸಂಗಗಳನ್ನು ಪೌರಾಣಿಕವನ್ನು ಹೊರತುಪಡಿಸಿ ಸಾಮಾಜಿಕ ಪ್ರಸಂಗಗಳನ್ನು ಯಕ್ಷಗಾನದಲ್ಲಿ ಮಾಡಬಹುದು ಎನ್ನುವುದರಂತ ಪ್ರಯೋಗಗಳನ್ನು ಮಾಡಿದವರು. ಹಾಗಾಗಿ ಯಕ್ಷಗಾನ ಎನ್ನುವಂಥ ಒಂದು ಮಾಧ್ಯಮ ಇವತ್ತು ದಕ್ಷಿಣ ಕನ್ನಡದ ಸಾಹಿತ್ಯದಲ್ಲಿ ಒಂದು ಪ್ರಮುಖ ಬದಲಾವಣೆಯನ್ನ ಮಾಡಿದ. ಇವತ್ತು ಕೂಡ ನಮ್ಮ ತಾಳಮದ್ದಲೆ, ಅಲ್ಲಿ ಬರುವಂತ ಸಂವಾದ, ಅಲ್ಲಿ ಬರುವಂತ ಭಾಷಾ ಪ್ರಯೋಗ, ಇದರ ಬಗ್ಗೆ ಅನೇಕ ಕನ್ನಡೇತರರು ಕೂಡ ಆಶ್ಚರ್ಯ ಪಡುವ ಹಾಗಿದೆಯಲ್ಲ. ಇದು ಈ ಲೋಕದೃಷ್ಟಿ, ಈ ಹೊಸತನಕ್ಕೆ ತೆರೆದುಕೊಳ್ಳುವಂತಹ ಈ ಬಗೆ ನಾವು ಪಾರ್ಥಿಸುಬ್ಬನಿಂದಲೂ ಕಲಿಬೇಕಾದದ್ದಿದೆ. ಒಂದು ವಾದ ಇದೆ, ಪಾರ್ಥಿಸುಬ್ಬನಿಗಿಂತಲೂ ಮೊದಲೇ ಯಕ್ಷಗಾನ ಪ್ರಸಂಗ ಮಾಡಿದ್ದ ವಾರಂಬಳ್ಳಿ ವಿಷ್ಣು ಮುಂತಾದವರ ಬಗ್ಗೆ ಕಾರಂತರ ಉಲ್ಲೇಖ ಮಾಡಿದ್ದೆಲ್ಲ ಇದೆ. ಆದರೆ ಇವತ್ತು ಬಹುತೇಕ ಯಕ್ಷಗಾನದ ಪಿತಾಮಹ ಪಾರ್ಥಿಸುಬ್ಬ ಅಂತಲೇ ಒಪ್ತಾ ಇದ್ದೇವೆ. ನಾವು ಆ ಚರ್ಚೆಗೆ ನಾನು ಹೋಗ್ತಾ ಇಲ್ಲ. ಇನ್ನು ಮೂರನೆಯದು ಮುದ್ದಣ. ಎಂತ ಕ್ರಿಟಿಕಲ್ ಕಾಲದಲ್ಲಿದ್ದಂತಹ ವ್ಯಕ್ತಿ ಅವನು. ಹಲವು ವಿಷಯಗಳಿಗೆ ಮುದ್ದಣ ಒಂದು ಮಾಡೆಲ್. ನಾವು ಹೊಸಗನ್ನಡದ ಮುಂಗೋಳಿ ಅಂತ ಕರೀತೇವೆ. ಯಾವ ರಾಜಾಶ್ರಯವೂ ಇಲ್ಲದೆ ಒಬ್ಬ ಸಾಮಾನ್ಯ ಕವಿ ಕೂಡ ಅಸಾಮಾನ್ಯ ಸಾಧನೆಯನ್ನು ಮಾಡಬಲ್ಲ ಎನ್ನುವುದಕ್ಕೆ ನಂದಳಿಕೆ ಲಕ್ಷ್ಮೀನಾರಾಯಣ ಉದಾಹರಣೆ. ರಾಮಾಶ್ರಮೇದಾಗಲಿ, ಅದ್ಭುತ ರಾಮಾಯಣ ಆಗಲಿ, ಗದ್ಯ ಸಾಹಿತ್ಯಕ್ಕೆ ಒಂದು ದೇಸಿ ಹಿನ್ನೆಲೆಯ ಅಂಶವನ್ನು ಪ್ರತಿಪಾದಿಸಿ ಆತ ಕನ್ನಡವನ್ನು ಎತ್ತರಿಸಿದ ರೀತಿಯನ್ನ ಈ ಹೊಸತನ ಎಲ್ಲಿಂದ ಬಂತದು? ಯಾವುದು ಪ್ರೇರಣೆ ಆಯಿತು ಅವನಿಗೆ? ಅಷ್ಟರಲ್ಲೇ ನಮ್ಗೆ ಇಂಗ್ಲಿಷ್ ಭಾರತ ಈ ಭಾಗಕ್ಕೆ ಬಂದಿತ್ತು, ಇಂಗ್ಲಿಷ್ ಶಾಲೆಗಳು ಬಂದಿತ್ತು, ಹೊಸ ಶಿಕ್ಷಣ ಪದ್ಧತಿ ಬಂದಿತ್ತು. ಮುದ್ದಣನಿಗೆ ಗೊತ್ತಾಗಿತ್ತು ಮುಂದೆ ಕನ್ನಡದ ಸ್ವರೂಪಗಳು ಈ ರೀತಿಯಲ್ಲ ಆಗಬಹುದು ಅಂತ. ಹಾಗಾಗಿ ಆ ಹಳೆಗನ್ನಡ ಮತ್ತು ಹೊಸಗನ್ನಡ ಎರಡರ ಸಮನ್ವಯ ಎನ್ನುವಂತಹ, ಮತ್ತೆ ಸಮನ್ವಯದ ಪ್ರತಿಪಾದನೆಯನ್ನು ಮಾಡಿದಂತಹ ಮುದ್ದಣ ನಿಜಕ್ಕೂ ಒಂದು ಯುಗ ಪ್ರವರ್ತಕ ಅಂತ ನಾವು ಒಪ್ಪಲೇಬೇಕು. ಹಾಗಾಗಿ ಈ ಮೂರು ಕವಿಗಳನ್ನ ಇಟ್ಟುಕೊಂಡು ನಾನು ನಮ್ಮ ಲೋಕದೃಷ್ಟಿಯನ್ನು ಅಧ್ಯಯನ ಮಾಡ್ತಾ ಹೋದ್ರೆ ಅಲ್ಲಿಂದ ಪ್ರಾರಂಭವಾಗಿ ಇಲ್ಲಿಯವರೆಗೂ ಈ ಲೋಕದೃಷ್ಟಿಯ ಥ್ರಿಲ್ ಆಗುವಂತ ಅನೇಕ ಸಂಗತಿಗಳನ್ನ ನಾವು ಮತ್ತೆ ಮತ್ತೆ ನೆನಪು ಹಾಕಿಕೊಳ್ತಾ ಹೋದ್ರೆ ಇವತ್ತು 21ನೇ ಶತಮಾನದಲ್ಲಿ ಕೆಲಸ ಮಾಡ್ತಾ ಇರುವ ನಮಗೆ ಖುಷಿ ಆಗ್ಬೇಕು, ಅಭಿಮಾನ ಪಡಬೇಕು. ಒಂದು ಮೂರ್ನಾಲ್ಕು ಆಯುಷ್ಯಮ ಈ ಮೂರು ಕವಿಗಳಲ್ಲದೆ ಒಂದು ಮೂರ್ನಾಲ್ಕು ಸಂಗತಿಗಳನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಬಾಸೆಲ್ ಮಿಷನ್, ಹೆಚ್ಚು ವಿಸ್ತಾರ ಬೇಕು ಅಂತ ಇಲ್ಲ, ಎಲ್ರಿಗೂ ಗೊತ್ತಿರುವಂತ ಸಂಗತಿ ಇದು. 1841ರಲ್ಲಿ ಮಂಗಳೂರಿನಲ್ಲಿ ಜರ್ಮನಿಯಿಂದ ಬಂದ ಒಂದು ಮಿಷನರಿ ಸಂಸ್ಥೆ ಜರ್ಮನ್ ಇವಾಂಜಲಿಕಲ್ ಮಿಷನ್ ಪ್ರೆಸ್ ಅಂತ ಒಂದು ಪ್ರೆಸ್ ಅನ್ನ ಸ್ಥಾಪನೆ ಮಾಡ್ತದೆ. ಅವರ ಆ ಪ್ರೆಸ್ ನಲ್ಲಿ ಏನ್ ಮಾಡಿದ್ರು ಇತ್ಯಾದಿಗಳು, ಅಥವಾ ಅವರು ಆ ಪ್ರೆಸ್ ಮಾಡುವುದರ ಉದ್ದೇಶ ಇತ್ಯಾದಿಗಳು ನಮ್ಗೆ ಈಗ ಸೆಕೆಂಡರಿ. ಆದ್ರೆ ಸ್ನೇಹಿತರೆ, ಅದೇ ಪ್ರೆಸ್ ನಲ್ಲಿ ಮೊದಲ ಬಾರಿಗೆ ಕನ್ನಡದ ಜೈಮಿನಿ ಭಾರತ ಪ್ರಿಂಟ್ ಆದದ್ದು, ಅದೇ ಪ್ರೆಸ್ ನಲ್ಲಿ ಕನ್ನಡದ ಬಸವ ಪುರಾಣ ದಾಸರ ಪದಗಳು ಪ್ರಿಂಟ್ ಆಗಿ ನಮ್ಗೆ ಸಿಕ್ಕಿತ್ತು. 1843ರಲ್ಲಿ ಅದೇ ಪ್ರೆಸ್ ನಲ್ಲಿ ಹರ್ಮನ್ ಮೊಗ್ಲಿಂಗ್ ಎನ್ನುವವ ಕನ್ನಡದ ಮೊದಲ ಪತ್ರಿಕೆಯನ್ನು ಪ್ರಾರಂಭ ಮಾಡಿತ್ತು. ಯಾವ ಲೋಕದೃಷ್ಟಿ ಇತ್ತು ಅವರಿಗೆ? ಅವರು ಕಂಡ ಲೋಕದೃಷ್ಟಿ ಯಾವುದಾಗಿತ್ತು? ಆ ಹರ್ಮನ್ ಮೊಗ್ಲಿಂಗ್ ಮಂಗಳೂರು ಸಮಾಜ ಇವತ್ತು ಕೂಡ ಯಾವುದೇ ಕರ್ನಾಟಕದ ಯಾವುದೇ ಮೂಲೆಯಲ್ಲಿ ಯಾವುದೇ ರಸಪ್ರಶ್ನೆಯಲ್ಲಿ ಕ್ವಿಜ್ ಅಲ್ಲಿ ಕೇಳುವ ಪ್ರಶ್ನೆ, ಕನ್ನಡದ ಮೊದಲ ಪತ್ರಿಕೆ ಯಾವುದು? ನಾವು ಅಭಿಮಾನದಿಂದ ಹೇಳುತ್ತೇವೆ, ಅದು ಮಂಗಳೂರು ಸಮಾಚಾರ. ಮಂಗಳೂರಿನಲ್ಲಿ ಹುಟ್ಟಿದ್ದು ಸ್ವಾಮಿ, ಜರ್ಮನಿಯ ಒಬ್ಬ ಬಂದದ್ದು. ಏನ್ ಮೆಸೇಜ್ ಕೊಡ್ತಾನೆ ಜರ್ಮನಿಯ ಒಬ್ಬ ಮಂಗಳೂರಿಗೆ ಬಂದು ಪ್ರೆಸ್ ಮಾಡಿ ಕನ್ನಡದಲ್ಲಿ ಪ್ರಿಂಟ್ ಮಾಡಿ? ಯಾವ ಸಂದೇಶ ಇದು? ಇದು ಯಾವ ಲೋಕದೃಷ್ಟಿ? ಒಪ್ಪದಿರ್ಲಿಕ್ಕೆ ಸಾಧ್ಯವಾಯ್ತು ನಮಗೆ. ಇದು ಮಂಗಳೂರು ಯೂನಿವರ್ಸಿಟಿಯ ವೇದಿಕೆ. ಇದೇ ವೇದಿಕೆಯಲ್ಲಿ ಪ್ರತಿ ವರ್ಷ ಕಾನ್ವೋಕೇಶನ್ ಆದಾಗ PhDಗಳನ್ನು ಪ್ರದಾನ ಮಾಡ್ತಾರೆ, ಅನೇಕರಿಗೆ ಈಗಾಗಲೇ ಕೊಟ್ಟಿದೆ. ಸ್ನೇಹಿತರೆ, ಕನ್ನಡದಲ್ಲಿ ಕೆಲಸ ಮಾಡಿದ್ದಕ್ಕೋಸ್ಕರ ಮೊದಲ PhD ಕೊಟ್ಟದ್ದು ಹರ್ಮನ್ ಮೊಗ್ಲಿಂಗ್ ಅವನಿಗೆ ಟ್ಯೂಬಿಂಗನ್ ಯೂನಿವರ್ಸಿಟಿಯಲ್ಲಿ 1858ನೇ ಇಸವಿಯಲ್ಲಿ ಕನ್ನಡದ ಕೆಲಸ ಮಾಡಿದ್ದಕ್ಕೆ ಮೊದಲ PhD. ಖುಷಿ ಪಡಬೇಕಲ್ಲ ನಾವು ವಿಷಯಕ್ಕೆ ಸಂಬಂಧಪಟ್ಟಂತೆ. ಅವನ ಹಿಂದೆ ಮತ್ತೊಬ್ಬ ಬಂದಿದ್ದಾನೆ, ಫರ್ಡಿನಾಲ್ಡ್ ಕಿಟೆಲ್. ಕನ್ನಡಕ್ಕೆ ಕೊಟ್ಟ ಕಾಂಟ್ರಿಬ್ಯೂಷನ್ ಎಷ್ಟು ದೊಡ್ಡದದು. ಕನ್ನಡ ಕಿಟೆಲ್ ಡಿಕ್ಷನರಿ ಇವತ್ತು ಕೂಡ ಯಾರಾದರೂ ಡಿಕ್ಷನರಿಯ ಬಗ್ಗೆ ಮಾತಾಡ್ತಾರೆ ಅಂದ್ರೆ ಕಿಟಲಿಗೆ ಒಂದು ನಮಸ್ಕಾರ ಮಾಡಿ ಮುಂದಕ್ಕೆ ಹೋಗ್ಬೇಕು. ಅಷ್ಟು ಅದ್ಭುತವಾದ ಕೆಲಸವನ್ನ ಈ ವ್ಯಕ್ತಿಗಳು ಮಾಡಿದ್ರು ಅಂತಂದ್ರೆ, ಕಿಟಲಿಗೂ ಕನ್ನಡದ ಕೆಲಸಕ್ಕೋಸ್ಕರ ಟ್ಯೂಬಿಂಗನ್ ಯೂನಿವರ್ಸಿಟಿ PhD ಅನ್ನು ಕೊಟ್ಟಿತ್ತು. ಅದುವರೆಗೂ ನಮಗೆ ಗೊತ್ತಿಲ್ಲದ ಅನೇಕ ಸಂಗತಿಗಳನ್ನ ಕುಮಾರವ್ಯಾಸ, ಪಂಪರಾಮಾಯಣ, ಜಗನ್ನಾಥ ವಿಜಯ, ಜೈಮಿನಿ ಭಾರತ ಇಂಥ ಕಾವ್ಯಗಳ ಕೆಲವು ಭಾಗಗಳನ್ನು ತೆಗೆದು ಸಂಕಲನ ಮಾಡಿ ಕಾವ್ಯ ಮಂಜರಿತ ಒಂದು ಪುಸ್ತಕ ಮಾಡಿ ತಗೊಳ್ಳಿ ಓದ್ಕೊಳ್ಳಿ ಅಂತ ಕಿಟಲ್ ಕೊಟ್ಟ ಅಲ್ಲ. ಇದ್ಯಾವ ಲೋಕದೃಷ್ಟಿ, ಯಾವ ಸಮನ್ವಯ ಇಲ್ಲಿರುವುದು? ಅಷ್ಟು ಮಾತ್ರ ಅಲ್ಲ, ಶಬ್ದವಣಿಯರ್ಪಣ, ಛಂದಸ್ಸು, ಗ್ರಂಥ ಸಂಪಾದನೆ ಕಿಟ್ಟಲು ಮುಟ್ಟದ ವಿಷಯಗಳಿಲ್ಲ. ಕನ್ನಡದ ಬೆಳವಣಿಗೆ ಈ ಜರ್ಮನ್ ಮಿಷನರಿಗಳು ಕೊಟ್ಟ ಕಾಂಟ್ರಿಬ್ಯೂಷನ್ ಅನ್ನ ನಾವು ಎಲ್ಲಿಡಬೇಕು? ಅದರಿಂದ ನಾವು ಸ್ಫೂರ್ತಿ ಪಡ್ಕೊಳ್ಬೇಡುವೆ. ಇದು ಈ ಮಣ್ಣು ಕೊಟ್ಟದ್ದು ಸ್ವಾಮಿ, ದಕ್ಷಿಣ ಕನ್ನಡ ಕೊಟ್ಟದ್ದಿದು. ಈ ಸಮನ್ವಯ, ಈ ಹೊಸ ಆಲೋಚನೆಗಳು ನಮಗೆ ಯಾವತ್ತೂ ಕೂಡ ಮೋಟಿವೇಶನ್ ಎನ್ನುವ ಕಾರಣಕ್ಕೋಸ್ಕರ ಇಲ್ಲಿ ಪ್ರಸ್ತಾಪ ಮಾಡಿತ್ತು. ಇನ್ನು ಮುಂದೆ ಹೋಗೋಣ. ಹೊಸಗನ್ನಡದ ಅರುಣೋದಯ ಬಂತು, ಮುಂಬೆಳಗು. ಬೇರೆ ಬೇರೆ ಹೆಸರುಗಳಲ್ಲಿ ಇದನ್ನು ಅಧ್ಯಯನ ಮಾಡಿದರು. ಬ್ರಿಟಿಷ್ ವಸಾಹತು ಶಾಹಿ ಪ್ರಾರಂಭ ಆದ ನಂತರ, ವಸಾಹತು ಶಾಹಿ ಎನ್ನುವ ಶಬ್ದ ಕ್ಲೀಶೆ ಆಗ್ತದೆ ಅಂತಂದ್ರೆ ಬ್ರಿಟಿಷ್ ಗವರ್ಮೆಂಟ್ ಅಂತ ಇಟ್ಕೊಳ್ಳಿ. ಅದು ಬಂದ ನಂತರ ನಮ್ಮಲ್ಲಿ ಅನೇಕ ಬದಲಾವಣೆಗಳು ನಮ್ಮಲ್ಲಿ ಆಯಿತು. ಒಪ್ಕೊಳ್ಬೇಕು ನಾವು ಅದನ್ನು.

ಟೀಕೆಗಳು ನಮ್ಮನ್ನು ಹೆಚ್ಚಿಸಿದವು, ಮೀಮಾಂಸೆಗಳು ವಿಮರ್ಶೆಗಳು ಎಲ್ಲ ಬಂತು, ಸಾಹಿತ್ಯ ತತ್ವಗಳು ಬಂತು. ಇದರೆಲ್ಲದರ ಜೊತೆಗೆ ಒಂದಷ್ಟು ತಲ್ಲಣಗಳು ಬಂತು, ರಾಷ್ಟ್ರೀಯತೆ ಮತ್ತೆ ಉದ್ದೀಪನ ಆಯಿತು. ಎಲ್ಲದಕ್ಕೂ ಕೂಡ ಕರಾವಳಿ ನಿರಂತರವಾಗಿ ಸ್ಪಂದಿಸ್ತಾ ಬಂತು. ಕಾದಂಬರಿ ಅಂತ ಒಂದು ಫಾರ್ಮ್, ಇಂಗ್ಲಿಷ್ ಅಲ್ಲಿ ನಾವೆಲ್, ಅದು ಇಂಗ್ಲಿಷ್ನ ಮೂಲಕ ನಮಗೆ ಬಂದದ್ದು ಹೌದು. ಅದು ಬಂದು ಮೊದಲು ಅನುವಾದಗಳ ಮೂಲಕ ಬಂತು. ಅದೆಲ್ಲ ಬಂದಾದ ನಂತರ ಓ ಇದನ್ನು ನಾವು ಮಾಡಬಹುದು ಅಂತ ಪ್ರಯೋಗ ಮಾಡಿದವರಲ್ಲಿ ಮಂಗಳೂರಿನವರು ಕೂಡ ಇದ್ರು. 1899 ಗುಲ್ವಾಡಿ ವೆಂಕಟರಾಯರು ಇಂದಿರಾಬಾಯಿ ಅಂತ ಒಂದು ಕಾದಂಬರಿಯನ್ನ ಬರೆದ್ರು. ಇದು ಕನ್ನಡದ ಮೊದಲ ಸಾಮಾಜಿಕ ಕಾದಂಬರಿ ಅಂತ ಇವತ್ತು ಕೂಡ ದಾಖಲಾಗಿದೆ. ಈ ಹೊಸತನಕ್ಕೆ ತೆರೆದುಕೊಳ್ಳುವಂತ ಈ ಪ್ರವೃತ್ತಿ. ಒಂದ್ 4 ವರ್ಷ ಕಳೆದ ಮೇಲೆ ಬೋಳಾರ ಬಾಬುರಾವ್ ಎನ್ನುವರು ವಾಗ್ದೇವಿ ಅಂತ ಮತ್ತೊಂದು ಕಾದಂಬರಿಯನ್ನು ಬರೆದ್ರು. ಇದು ಕೇವಲ ಕಾದಂಬರಿ ಎನ್ನುವ ಹೊಸ ಸಂಗತಿಯನ್ನು ತಂದ್ರು ಎನ್ನುವುದು ಮಾತ್ರ ಅಲ್ಲ, ಆ ಕಾದಂಬರಿಯ ಒಳಗಡೆ ತಂದ ಸಂಗತಿಗಳು ಕೂಡ, ಅದು ಬಾಲ್ಯ ವಿವಾಹವನ್ನು ನಿಷೇಧ ಮಾಡುವಂತದ್ದಿತ್ತು ಅಥವಾ ವಿಧವಾ ವಿವಾಹವನ್ನು ಪ್ರೋತ್ಸಾಹ ಮಾಡುವಂತ ಸಂಗತಿಗಳಿತ್ತು, ಇಲ್ಲಿ ಆಗ್ತಾ ಇದ್ದಂತಹ ಕೆಟ್ಟ ಆಚರಣೆಗಳನ್ನು ನಿಷೇಧ ಮಾಡುವುದಿತ್ತು. ಗಮನಿಸಿ, ಈ ಎಲ್ಲ ಹೊಸ ಆಲೋಚನೆಗಳು ಕನ್ನಡದ ಸಾಹಿತಿಗಳು ಸ್ಪಂದಿಸಿದ್ದು. ಅದರ ಹಿಂದೆನೆ ಸುವಾಸಿನಿ ಅಂತ ಒಂದು ಪತ್ರಿಕೆ ಮಂಗಳೂರಿನಲ್ಲಿ ಪ್ರಾರಂಭ ಆದಾಗ ಪಂಜೆ ಮಂಗೇಶ್ವರಾಯರು ಸಣ್ಣ ಕಥೆಗಳನ್ನು ಬರೀಲಿಕ್ಕೆ ಪ್ರಾರಂಭ ಮಾಡಿದರು. ಆ ಸಣ್ಣ ಕತೆ ಶಾರ್ಟ್ ಸ್ಟೋರಿ ಎನ್ನುವಂಥದ್ದು ಈ ಭಾಗದಲ್ಲೇ ಜನಪ್ರಿಯ ಆಯಿತು. 1900 ನನ್ನ ಚಿಕ್ಕ ತಾಯಿ ಅಂತ ಒಂದು ಕಥೆಯನ್ನ ಪಂಜೆ ಮಂಗೇಶ್ವರಾಯರು ಬರೆದರು. ಆದರೆ ಸಾಹಿತ್ಯ ವಲಯ 1910 ನಂತರ ಮಾಸ್ತಿಯವರು ಬರೆದ ಕಥೆಯನ್ನೇ ಒಪ್ಪಿ ಸಣ್ಣ ಕಥೆಗಳ ಜನಕ ಅಂತ ಮಾಸ್ತಿಯನ್ನು ಕರೆದದ್ದಿದೆ. ಆಕೃತಿಯಲ್ಲಿ ಅದು ಪಂಜೆಯವರು ಬರೆದದ್ದು ಸಣ್ಣ ಕತೆ ಅಲ್ಲ ಎನ್ನುವಂತ ಚರ್ಚೆ ಒಂದು ವಲಯದಲ್ಲಿ ಆಗ್ತಾ ಇದ್ದದ್ದು ಹೌದು. ಆದರೆ ಮಾಸ್ತಿಯವರೇ ಹೇಳಿದ್ದಾರೆ, ನನಗಿಂತ ಸ್ಪಷ್ಟವಾಗಿ ನನಗಿಂತ ಮೊದಲೇ ಪಂಜೆಯವರು ಬರೆದಿದ್ದಾರೆ. ಪಂಜೆಯವರಂತೂ ಮಾಡಿದಂತಹ ಈ ಕೆಲಸಗಳಿರಲಿ ಅಥವಾ ಇಂಗ್ಲಿಷ್ ಗೀತಗಳು ಬರುವುದಕ್ಕಿಂತ ಮೊದಲೇ ಹಟ್ಟಿಯಂಗಡಿ ನಾರಾಯಣರಾಯರು ಆಂಗ್ಲ ಕವಿತಾವಳಿ ಅಂತ ಇಂಗ್ಲಿಷ್ ಕವನಗಳನ್ನು ಕನ್ನಡಕ್ಕೆ ತಂದಿದ್ರು. ಹೀಗೆ ನವೋದಯದ ಆರಂಭ ಕಾಲದಲ್ಲಿ ಮಾಡಿದಂತಹ ಈ ಕೆಲಸಗಳು ಕೂಡ, ಹೊಸ್ತಕ್ಕೆ ತೆರೆದುಕೊಳ್ಳುವಂತಹ ಕೆಲಸಗಳು ಕೂಡ ಈ ಭಾಗದಲ್ಲಿ ಆಯಿತು. ನಮಗೆ ಮತ್ತೆ ಮತ್ತೆ ಪ್ರಚೋದನೆ ಕೊಡಬೇಕಾದ ಅಂಶ ಇದು. ಒಂದೋ ಎರಡು ವಿಚಾರ ಹೇಳಿ ಮುಗಿಸ್ತೇನೆ. ನಾನು ಎರಡು ವಾಹಿನಿಗಳನ್ನು ಉದ್ದೇಶಪೂರ್ವಕ ಉಲ್ಲೇಖ ಮಾಡ್ತೇನೆ. ಒಂದು ಅದಕ್ಕೆ ಪಂಜೆ ವಾಹಿನಿ ಅಂತ ಕೊಡ್ತೇನೆ, ಮತ್ತೊಂದಕ್ಕೆ ಗೋವಿಂದ ಪೈ ವಾಹಿನಿ ಅಂತ. ಪಂಜೆಯವರು ಏನ್ ಮಾಡಿದ್ರು ಅಂತಂದ್ರೆ, ಆರಂಭದ ಶಾಲೆಗಳಾದಾಗ ಅವರು ಶಾಲೆ ಇನ್ಸ್ಪೆಕ್ಟರ್ ಆಗಿದ್ರು, ಅಧ್ಯಾಪಕರಿಗೆ ಟ್ರೈನಿಂಗ್ ಕೊಡುವಂತಹ ಟ್ರೈನರ್ ಆಗಿದ್ರು. ಅನೇಕ ಪಠ್ಯ ಪುಸ್ತಕಗಳನ್ನು ಶಾಲೆಯ ವಿದ್ಯಾರ್ಥಿಗಳಿಗೋಸ್ಕರವೇ ತಯಾರು ಮಾಡಿದ್ರು. ಸ್ನೇಹಿತರು ಅದರ ಬಗ್ಗೆ ಹೆಚ್ಚಿನ ಮಾಹಿತಿ ಬೆಳಕು ಚೆಲ್ಲಬಹುದು ಅಗತ್ಯ ಬಂದ್ರೆ. ಅವರು ದೊಡ್ಡ ಒಂದು ಅಧ್ಯಾಪಕ ಪರಂಪರೆ ಇಲ್ಲಿ ಬೆಳಿಲಿಕ್ಕೆ ಕಾರಣರಾದ್ರು. ಮತ್ತು ಆ ಅಧ್ಯಾಪಕರು ಶಾಲೆಗಳಲ್ಲಿ ಕನ್ನಡವನ್ನು ಬೋಧಿಸುವ ಹಾಗೆ ಬಾಲ ಸಾಹಿತ್ಯ ಮಂಡಳಿ ಅಂತ ಮಾಡಿ ಅನೇಕ ಪಠ್ಯ ಪುಸ್ತಕಗಳು ಬರುವ ಹಾಗೆ ಮಾಡಿದ್ದು ಪಂಜೆಯವರು. ಇನ್ನೊಂದು ಗೋವಿಂದ ಪೈ ಅವರು, ಅನೇಕರು ತಪ್ಪು ತಿಳ್ಕೊಂಡಿದ್ದಾರೆ, ಗೋವಿಂದ ಪೈ ಅವರು ಯಾವ ಶಾಲೆಯಲ್ಲಿ ಅಧ್ಯಾಪಕರಾಗಲಿಲ್ಲ. ಗೋವಿಂದ ಪೈ ಇನ್ನೊಂದು ರೀತಿಯಲ್ಲಿ ನಮಗೆ ಮಾಡೆಲ್. ಅವರು ಅಧ್ಯಾಪಕರೇ ಅಲ್ಲ, ಆದರೆ ಅವರು ಮಾಡಿದಂತಹ ಕೆಲಸ, ಅವರು ಮಾಡಿದಂತಹ ಸಂಶೋಧನೆ, ಇವತ್ತು ಯಾರಾದರೂ ಕನ್ನಡದ ಯಾವುದೇ ಸಂಶೋಧಕರು ಆಳವಾದ ಕನ್ನಡ ಸಂಶೋಧನೆಗೆ ಹೋದರೆ ಗೋವಿಂದ ಪೈಗೆ ನಮಸ್ಕಾರ ಮಾಡಿ ಹೊರಡಬೇಕು. ಅಷ್ಟು ಅದ್ಭುತವಾದಂತಹ ಸಂಗತಿಗಳನ್ನು, ತನ್ನ ಹೆಸರಿನ ಕೊನೆಯಲ್ಲಿ ಗೋವಿಂದ ಪೈ, ಪೈ ಎಲ್ಲಿಂದ ಬಂತು ಎನ್ನುವುದರಿಂದ ಪ್ರಾರಂಭ ಮಾಡಿ ಕಾರ್ಕಳದ ಗೊಮ್ಮಟನ ಎತ್ತರದವರೆಗೆ ಗೋವಿಂದ ಪೈ ಅವರ ಸಂಶೋಧನೆಯ ವ್ಯಾಪ್ತಿ ಸಮುದ್ರದಷ್ಟು ವಿಸ್ತಾರ, ಆಳ ಮತ್ತು ಅಗಲ. ಇಂಥ ಅದ್ಭುತವಾದ ಪ್ರಚೋದನೆ, ಅದು ಬೆಳೆದು ಬಂದಂತ ಒಂದು ಸ್ಟ್ರೀಮ್, ಇದು ಕರಾವಳಿ ಕಂಡಂತ ಲೋಕದೃಷ್ಟಿ. ಆಗ ಅವರಲ್ಲಿ ಏನ್ ಕಂಡಿದ್ರು ಅವರು? ಅದು ಅಲ್ಲದೆ ನಮ್ಮಲ್ಲಿ ಕಾವ್ಯ ಬರೆಯುವಾಗ ಪ್ರಾಸ ಇಟ್ಟು ಬರೀಬೇಕು ಅಂತಲೇ ನಿಯಮ ಇತ್ತು. ಮೊದಲ ಬಾರಿಗೆ ಪ್ರಾಸ ಮೀರಿದ್ದು ಗೋವಿಂದ ಪೈ, ಆಮೇಲೆ ಎಷ್ಟು ಜನಪ್ರಿಯ ಆಯ್ತದ. ದಕ್ಷಿಣ ಕನ್ನಡದ ಕವಿಗಳ ಈ ಸಾಧನೆ, ಒನ್ ಸ್ಟೆಪ್ ಅಹೆಡ್ ಎನ್ನುವಂತ ಈ ಸಾಧನೆ ಇದೆಯಲ್ಲ, ಇದು ಯಾವ ಕಾಲಕ್ಕೂ ಕೂಡ ನವನವೀನ ಮತ್ತು ನಮಗೆ ಪ್ರಚೋದನೆ ಕೊಡುವಂಥದ್ದು. ಉದ್ಮಲ್ ರಂಗರಾಯರು ಮಾಡಿದಂತ ಕೆಲಸಗಳು ಇಂಡೈರೆಕ್ಟ್ ಆಗಿ ಅನೇಕ ಸಾಹಿತಿಗಳಿಗೆ ಕೂಡ ದೊಡ್ಡ ಪ್ರಚೋದನೆ ಕೊಟ್ಟಿತ್ತು. ಪಂಜೆಯವರು

0: ಜೊತೆಗೆ ಇದ್ದಂತಹ ಉಳ್ಳಾಲ ಮಂಗೇಶ್ವರಾಯರು ಈ ತರದ ವ್ಯಕ್ತಿಗಳು, ಅವರು ಸಹಪಂಕ್ತಿ ಭೋಜನವನ್ನ ಶಾಲೆಯಲ್ಲಿಯೂ ಹಾಸ್ಟೆಲ್ನಲ್ಲೂ ಮಾಡುವ ಮೂಲಕ ಗುದ್ಮಲ್ ರಂಗರಾಯರಿಗೆ ಸಾಥಿ ನೀಡಿದ್ರು. ಆ ಒಂದು ಅವೇರ್ನೆಸ್ ಅಲ್ಲಿ ಕ್ರಿಯೇಟ್ ಆಯಿತು. ಹೊಲೆಯನು ಯಾರು ಎನ್ನುವ ಪದ್ಯವನ್ನು ಗೋವಿಂದ ಪೈ ಬರೆದ್ರೆ, ಹೊಲೆಯನ ಹಾಡು ಎನ್ನುವ ಇನ್ನೊಂದು ಪದ್ಯವನ್ನ ಪಂಜೆಯವರು ಬರೆದಿದ್ರು ಆ ಕಾಲಕ್ಕೆ. ಆಮೇಲೆ ಕಾರಂತರ ಚೋಮನ ದುಡಿಗೆ, ಕೈಯಾರ ಕಿಂಜನರಿಗಳ ಕೊರಗ ಎನ್ನುವಂತಹ ಪದ್ಯಗಳಿಗೆ ಈ ಸಂಗತಿಗಳು ಮುಂದೆ ಪ್ರಚೋದನೆ ಆಯಿತು. ಇದು ಯಾವ ದೃಷ್ಟಿ? ಈ ದೃಷ್ಟಿಯನ್ನು ನಾವು ಹೇಗೆ ಗೌರವಿಸಬೇಡ್ವೆ? ಅದೇ ಪಂಜೆಯವರು ಆಮೇಲೆ ಡೊಂಬರ ಚೆನ್ನೈ ಬಗ್ಗೆ ಪದ್ಯ ಬರೆದ್ರು, ಕೋಟಿ ಚೆನ್ನೈಯನ್ನ ಪಾಡ್ದನಗಳನ್ನು ಇಟ್ಕೊಂಡು ಪದ್ಯ ಬರೆದ್ರು. ಈ ಬೆಳವಣಿಗೆ ಹೀಗೆ ಮುಂದುವರಿತಾ ಹೋಯ್ತು. ಇದರ ಜೊತೆಗೆ ಮಹಿಳಾ ಸಾಹಿತ್ಯ, ಸರಸ್ವತಿ ಬಾಯಿ ರಾಜವಾಡೆಯವರ ಕೆಲಸ, ಪಡುಕೊಣೆ ವಾಸಂತಿ ಬಾಯಿಯವರ ಕೆಲಸ, ಈ ತರದ್ದೆಲ್ಲ ಇದೆ. ಅದನ್ನು ಸದ್ಯಕ್ಕೆ ಮುಂದುವರಿಸ್ತೇನೆ. ಇನ್ನೊಂದು ಅಂಶ ಗಮನಿಸಬೇಕಾದದ್ದು, ಇವತ್ತೆಲ್ಲ ದಕ್ಷಿಣ ಕನ್ನಡದ ಕನ್ನಡವನ್ನ ಬೇರೆ ಜಿಲ್ಲೆಯವರು ಕೆಲವೊಮ್ಮೆ ತಮಾಷೆ ಮಾಡ್ತಾರೆ. ದಕ್ಷಿಣ ಕನ್ನಡದವರು ತುಂಬಾ ಕೃತಕವಾಗಿ ಮಾತಾಡ್ತಾರೆ. ಕೆಲವೊಮ್ಮೆ ಸಿನಿಮಾಗಳಲ್ಲೂ ಸೀರಿಯಲ್ಗಳಲ್ಲೂ ಕೋಡಂಗಿ ಪಾತ್ರಕ್ಕೋಸ್ಕರ ದಕ್ಷಿಣ ಕನ್ನಡದ ಲ್ಯಾಂಗ್ವೇಜ್ ತರುವಲ್ಲಿವರೆಗೆ ನಮ್ಮನ್ನು ತಮಾಷೆ ಮಾಡುದಿದೆ. ಹಾಗೆ ತಮಾಷೆ ಮಾಡಿದ ಅದೇ ವ್ಯಕ್ತಿಗಳು ದಕ್ಷಿಣ ಕನ್ನಡದ ಭಾಷಾ ಪ್ರೌಢಿಮೆಯನ್ನು ಮಾತ್ರ ಅಷ್ಟೇ ಗೌರವಿಸ್ತಾರೆ. ನನ್ನ ಅನುಭವ, ಎಲ್ಲಿಂದ ಬಂತು ನಮ್ಗೆ ಈ ಭಾಷಾ ಪ್ರೌಢಿಮೆ? ಕಾರಣ ಕೊಡಬಹುದು, ನಮ್ಮ ಮಾತೃಭಾಷೆಗಳು ಬೇರೆ ಇತ್ತು, ನಾವು ಕನ್ನಡವನ್ನು ಕಲಿತು ಮಾತನಾಡಿದ್ದು ಇತ್ಯಾದಿಗಳು ಹೇಳಬಹುದು. ಆದರೆ ಅದರ ಹಿಂದೆ ಒಂದು ದೊಡ್ಡ ಪಂಡಿತ ಪರಂಪರೆಯ ಪ್ರಭಾವ ಈ ಜಿಲ್ಲೆಯಲ್ಲಿತ್ತು. ಆ ಪಂಡಿತರು ಏನು ಲೋಕದೃಷ್ಟಿಯನ್ನು ಕಂಡಿದ್ರು? ಶುದ್ಧಾಶುದ್ಧ ಕನ್ನಡ ಅಂತ ಪುಸ್ತಕ ಬರೆದವರಿದ್ದಾರೆ ಈ ಊರಿನಲ್ಲಿ. ನಮ್ಮ ಇವತ್ತು ಕೂಡ ಹಳ್ಳಿಗಳಲ್ಲಿ ಅನೇಕರನ್ನು ನಾನು ಕಂಡಿದ್ದೇನೆ. ಯಾವುದಾದ್ರೂ ವಿಷಯಗಳು ಬಂದಾಗ, ನಾನು ಕೆಲವೊಮ್ಮೆ ನನ್ನ ಕಾಲೇಜಿನಲ್ಲಿದ್ದಾಗ ಕೆಲವರು ಹಿಂದೆ ಫೋನ್ ಮಾಡ್ತಾ ಇದ್ರು, ಹಿರಿಯರು 80 ವರ್ಷದ ಆಟಿದವರು, ವರದರಾಜ ಈ ಶಬ್ದದ ಮೂಲ ರೂಪ ಹೀಗಲ್ಲ, ಹಾಗ ಆ ಶಬ್ದ ಹೇಗಾದ್ರೆ ಅವರಿಗೇನು? ಆದ್ರೆ 80 ದಾಟಿದವರು ಕೂಡ ಶಬ್ದದ ಬಗ್ಗೆ, ಭಾಷೆ ಬಗ್ಗೆ ಇಟ್ಕೊಂಡ ಕಾಳಜಿ ಈ ಮಣ್ಣಿನ ಗುಣ. ಅದು ಮುಳಿಯ ತಿಮ್ಮಪ್ಪಯ್ಯನಂತವರಿಂದ ಪ್ರಾರಂಭ ಆಗಿ ಸೇಡಿಯಾಪ ಕೃಷ್ಣಭಟ್ರು, ಪೆರಡಾಲ ಕೃಷ್ಣಯ್ಯನವರು, ಆ ಪಟ್ಟಿ ಇನ್ನು ತುಂಬಾ ಇದೆ. ಇದೆಲ್ಲಿಂದ ಬಂತಿದು? ನೀರ್ಚಾಲ್ನಲ್ಲಿ ಒಂದು ಶಾಲೆ ಇತ್ತು, ಪಂಡಿತರನ್ನೇ ಸೃಷ್ಟಿಸಿದ ಶಾಲೆ, ಕೈಯಾರರು ಕೂಡ ಅಲ್ಲಿನ ವಿದ್ಯಾರ್ಥಿಗಳು. ಒಬ್ಬ ವ್ಯಕ್ತಿಯನ್ನು ಉಲ್ಲೇಖ ಮಾಡಿ ನನ್ನ ಮಾತನ್ನು ಮುಗಿಸ್ತೇನೆ. ಇದರ ಜೊತೆಗೆ ಇನ್ನೂ ಸೇರಿಸುವಂತ ಸುಮಾರಿದೆ. ಉದಾಹರಣೆಗೆ ತುಳುವನ್ನು ಮುಟ್ಲಿಕ್ಕಿಲ್ಲ ನಾನು. ತುಳು ಸಾಹಿತ್ಯ ಬೇರೆನೇ ಇದೆ, ಅದರ ಬಗ್ಗೆ ಮಾತನಾಡಲಿಕ್ಕೆ ಹೋದ್ರೆ ಇನ್ನೊಂದಷ್ಟು ಸಮಯ ಬೇಕು. ಅಥವಾ ಅತ್ಯಂತ ಶ್ರೀಮಂತವಾದ ತುಳುನಾಡಿನ ಜಾನಪದ, ಎಂತ ಅದ್ಭುತವಾದ ಮೆಸೇಜ್ ಅನ್ನ ಜಾನಪದ ಕೊಟ್ಟಿದೆ, ಅದನ್ನೆಲ್ಲಿ ಮಾತನಾಡಲಿಕ್ಕೆ ಹೋದ್ರೆ ನನಗೆ ಸಮಯ ಸಾಕಾಗ್ಲಿಕ್ಕಿಲ್ಲ, ಬಿಡ್ತೇನೆ. ಈ ಕಾಲಕ್ಕೆ ಬರೋಣ. ಇವತ್ತು ನಿಮ್ಮ ಕೈಯಲ್ಲೆಲ್ಲ ಮೊಬೈಲ್ ಇದೆ, ನಿಮ್ಮ ಮನೆಯಲ್ಲಿ ಲ್ಯಾಪ್ಟಾಪ್ ಡೆಸ್ಕ್ಟಾಪ್ ಇದೆ, ನೀವು ಕನ್ನಡದಲ್ಲಿ ಆರಾಮವಾಗಿ ಟೈಪ್ ಮಾಡ್ತೀರಲ್ಲ. ಈ ಕನ್ನಡದ ಟೈಪ್ ಮಾಡುವ ಕೆ ಅಂತ ಓದ್ತಿದ್ರೆ ಮಾನಿಟರಲ್ಲಿ ಕಾ ಅಂತ ಬರುವ ಹಾಗೆ ಮಾಡಿದ್ದು ಕಿನ್ನಿ ಕಂಬಳ ಪದ್ಮನಾಭ ರಾವ್ ಅವರು, ಕೆ ಪಿ ರಾವ್ ಅವರು, ಪುನಃ ದಕ್ಷಿಣ ಕನ್ನಡವೇ. ಅಷ್ಟು ಮಾತ್ರ ಹೇಳಿದ್ರೆ ಸಾಕಾಗುವುದಿಲ್ಲ. ಕೆ ಪಿ ರಾಯರು ಕೆಲವು ಸಮ್ಮೇಳನಗಳ ಹಿಂದೆ ಪೊಳಲಿ ಸಮ್ಮೇಳನದಲ್ಲಿ ಅವರು ನಾವು ಸಮ್ಮೇಳನ ಅಧ್ಯಕ್ಷ ಮಾಡಿದ್ದೆವು. ಕೆ ಪಿ ರಾಯರು ಕಂಪ್ಯೂಟರ್ ಇಂಜಿನಿಯರ್, ಇದನ್ನೆಲ್ಲ ಮಾಡಿದ ಮೇಲೆ 3 CDs ಹಾಕಿ, 1 CD ಕರ್ನಾಟಕ ಗವರ್ಮೆಂಟ್ಗೆ, ಸಂಸ್ಕೃತಿ ಇಲಾಖೆ ಗಣಕ ಪರಿಷತ್ತಿಗೆ ಕೊಟ್ಟರು, ಮತ್ತೊಂದು CD ಚಂದ್ರಶೇಖರ ಕಂಬಾರಿ ಕೊಟ್ಟರು, ತಾನು ಮಾತ್ರ ಸುಮ್ಮನಿದ್ರು. ಆ CD ಅವರು ಕಾಪಿ ರೈಟ್ ಇಟ್ಟುಕೊಂಡಿರ್ತಿದ್ರೆ ಕೆ ಪಿ ರಾಯರ್ ಇವತ್ತು ಕೋಟ್ಯಾಧಿಪತಿ ಆಗ್ತಿದ್ರು. ಇವತ್ತು ಬರಿಗಾಲ ಸಂತನಾಗಿ ಮಣಿಪಾಲದಿಂದ ಪುತ್ತೂರಿಗೆ ಉಡುಪಿಗೆ ನಡ್ಕೊಂಡು ಹೋಗುವ ಆ ಖುಷಿಯನ್ನು ಅನುಭವಿಸ್ತಾ ಇದ್ದಾರೆ. ಯಾವ ದೃಷ್ಟಿ ಇದು? ಇಷ್ಟೆಲ್ಲ ಸಾಧನೆ ಮಾಡಿದಂತ ವ್ಯಕ್ತಿ ಕೂಡ ನಾನು ಮಾಡಿದ ಈ ಕನ್ನಡದ ಸಂಶೋಧನೆ ಸಮಾಜಕ್ಕಿರಲಿ ಅಂತ ಹೇಳಿದ ಈ ದೃಷ್ಟಿಯನ್ನು ನಾವು ಅಲ್ಲಗೆಳೆದಿರ್ಲಿಕ್ಕೆ ಸಾಧ್ಯವೇ? ಇದನ್ನು ಒಪ್ಪದಿರ್ಲಿಕ್ಕೆ ಸಾಧ್ಯವೇ? ಇವತ್ತು ದಕ್ಷಿಣ ಕನ್ನಡದವರ ಮಾತನಾಡುವಾಗ, ದಕ್ಷಿಣ ಕನ್ನಡದವರ ಬಗ್ಗೆ ಮಾತನಾಡುವಾಗ ಅನೇಕ ಋಣಾತ್ಮಕ ಅಂಶಗಳನ್ನ ಬೇರೆ ಬೇರೆ ಕಾರಣಗಳಿಗೋಸ್ಕರ ಹೇಳುವುದಿದೆ. ಅವರೆಲ್ಲರೂ ನೆನಪಿಕೊಳ್ಳಿಡಬೇಕಾದಂತ ಸಂಗತಿ, ಈ ಮಣ್ಣು ಕನ್ನಡಕ್ಕೆ ಕೊಟ್ಟ ಕೊಡುಗೆ ಅದನ್ನು ಯಾರೂ ಅಲ್ಲಗೆಳಿಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಎದುರುಗಡೆ ಉಳಿದ ಎಲ್ಲ ಸಂಗತಿಗಳು ನಗಣ್ಯ. ನೀವು ಹೇಳುವ ಲೋಕದೃಷ್ಟಿ, ಸಮನ್ವಯ, ಹೊಸತನಕ್ಕೆ ತೆರೆದುಕೊಳ್ಳುವುದನ್ನು 500 ವರ್ಷಗಳಿಂದ ಇವತ್ತಿನವರೆಗೂ ಪಾಲಿಸಿಕೊಂಡು ಬಂದಂಥ ಈ ಜಿಲ್ಲೆ ಸಮ್ಮೇಳನದಲ್ಲಿ ಇಂಥ ಆಶಯಗಳು ನಮಗೆ ಒಂದಷ್ಟು ಹೊಸ ಸ್ಫೂರ್ತಿಯನ್ನು ಕೊಡಬೇಕೆನ್ನುವ ಕಾರಣಕ್ಕೋಸ್ಕರ ಇದನ್ನು ಉಲ್ಲೇಖ ಮಾಡಿದ್ದೇನೆ. ಇಂಥ ಒಂದು ವಿಶೇಷವಾದ, ಇದು ನಾನು ಹೇಳ್ತಾ ಇರೋದು ಸಾಹಿತ್ಯ ಮಾತ್ರ, ಇದನ್ನ ಶಿಕ್ಷಣಕ್ಕೂ ಧರ್ಮಕ್ಕೂ ವಿಸ್ತರಿಸಿದ್ರೆ ಎಂಥ ಅಗಾಧವಾದ ಅಪೂರ್ವವಾದಂತಹ ಒಂದು ಜಿಲ್ಲೆ ನಮ್ಮದು ಅಂತ ನಾವು ಅಭಿಮಾನ ಪಡಬೇಕು. ಸಾಹಿತ್ಯ ಸಮ್ಮೇಳನದ ವೇದಿಕೆ ಅಲ್ಲದೆ ಮತ್ತೆಲ್ಲಿ ಇದನ್ನು ಪ್ರಸ್ತಾಪ ಮಾಡಬೇಕಾದ್ದು? ನಾವು ಪ್ರಚೋದನೆ ಪಡ್ಕೊಳ್ಳೋಣ. ಇಂಥ ಒಂದು ವಿಶೇಷ ಕಾರ್ಯಕ್ರಮವನ್ನು ಜೋಡಿಸಿದ್ದಕ್ಕಾಗಿ ನಾನು ಸಂಘಟಕರಿಗೆ ಮತ್ತೊಮ್ಮೆ ಪ್ರೀತಿಯ ಅಭಿನಂದನೆಗಳನ್ನು, ಧನ್ಯವಾದಗಳನ್ನು ಹೇಳಿ ನನ್ನ ಮಾತನ್ನು ಮುಗಿಸುತ್ತೇನೆ.
1: ಇಷ್ಟರವರೆಗೆ ಡಾಕ್ಟರ್ ವರದರಾಜ ಚಂದ್ರಗಿರಿ ಇವರ ಮಾತುಗಳನ್ನು ಕೇಳ್ತಾ ಬಂದ್ರಿ. ಇದು ರೇಡಿಯೋ ಸಾರಂಗ 107.8 FM.

0: 107.8 FM. ಇದು ಬಣ್ಣ ಬಣ್ಣದ ಬದುಕು.
1: ನೀವು ಕೇಳ್ತಾ ಇರೋದು ಧ್ವನಿ ಮುದ್ರಿತ ಪ್ರಸಾರ.

0: ಹಲೋ ಹಾಯ್ ನಮಸ್ಕಾರ, ಕೇಳ್ತಿರೋದು ರೇಡಿಯೋ ಸಾರಂಗ್ 107.8 FM, ಇದು ಬಣ್ಣ ಬಣ್ಣದ ಬದುಕು. ಹಲೋ ವೆಲ್ನಾಕ್ ಕನ್ನಡ ಪ್ರಸಾರ ಕಾರ್ಯಕ್ರಮ ಸರ್ಕಾರಿ ವೆಲ್ನಾಕ್ ಆಸ್ಪತ್ರೆ ಮಂಗಳೂರು ಹಾಗೂ ರೇಡಿಯೋ ಸಾರಂಗ್ ಸಹಯೋಗದಲ್ಲಿ ಮೂಡಿ ಬರ್ತಾ ಇರುವಂತಹ 159ನೇ ಸಂಚಿಕೆ ಇದು. ಇವತ್ತು ನಾವು ಮಾತಾಡ್ತಿರುವಂತಹ ವಿಷಯ ಸುಟ್ಟ ಗಾಯಗಳ ನಿರ್ವಹಣೆ ಅನ್ನುವಂಥದ್ದು. ಈ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆ ಡಾಕ್ಟರ್ ಕೃಷ್ಣ ಪ್ರಸಾದ್ ಶೆಟ್ಟಿ ಅವರು, ತಜ್ಞರು, ಪ್ಲಾಸ್ಟಿಕ್ ಸರ್ಜರಿ ವಿಭಾಗ, ಜಿಲ್ಲಾ ಸರ್ಕಾರಿ ವೆಲ್ನಾಕ್ ಆಸ್ಪತ್ರೆ ಮಂಗಳೂರು, ಇಲ್ಲಿ ಸೇವೆಯನ್ನ ಸಲ್ಲಿಸುತ್ತಿರುವವರು. ಇದಕ್ಕಿಂತ ಮುಂಚೆ ಕೂಡ ಇವರು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಭಾಗಿಯಾಗಿದ್ರು. ನಾವು ಪ್ಲಾಸ್ಟಿಕ್ ಸರ್ಜರಿಯ ಬಗ್ಗೆ ಅನೇಕ ವಿಷಯಗಳನ್ನು ಮಾತಾಡಿದ್ವಿ. ಇವತ್ತು ಸುಟ್ಟ ಗಾಯಗಳ ಬಗ್ಗೆ ನಾವು ಮಾತಾಡಬೇಕು. ಬೇರೆ ಬೇರೆ ಕಾರಣಗಳಿಂದಾಗಿ, ಬೇರೆ ಬೇರೆ ಅವಘಡಗಳಿಂದಾಗಿ ಕೆಲವೊಮ್ಮೆ ಸುಟ್ಟ ಗಾಯಗಳು ಆಗುವಂತದ್ದು, ಅಥವಾ ಬೆಂಕಿಯ ಸ್ಪರ್ಶಕ್ಕೆ ನಾವು ಒಳಗಾಗುವಂತದ್ದು ಹೀಗೆಲ್ಲ ಆಗುತ್ತೆ. ಈ ಸಂದರ್ಭದಲ್ಲಿ ಎಲ್ಲಕ್ಕಿಂತಲೂ ಹೆಚ್ಚು ನಮ್ಗೆ ಆಗೋದು ಯಾವನು ಅಂತ ಹೇಳಿದ್ರೆ ಗರಿಬಿಡಿ ಆಗಿಬಿಡ್ತೇವೆ. ಆ ಸಂದರ್ಭದಲ್ಲಿ ಏನ್ ಮಾಡೋದು, ಏನ್ ಮಾಡಬಾರದು, ಇದ್ರ ಬಗ್ಗೆ ನಮ್ಗೆ ಗೋಚರ ಆಗೋದಿಲ್ಲ. ಸೊ ಎಲ್ಲದರ ಬಗ್ಗೆ ಮಾತಾಡಬೇಕಾಗಿದೆ, ಬೇರೆ ಬೇರೆ ವಿಷಯಗಳಿಗೆ ಚರ್ಚೆ ಆಗಬೇಕಾಗಿದೆ. ನಾನು ಡಾಕ್ಟರ್ನ ಬಹಳ ಪ್ರೀತಿಯಿಂದ ಇವತ್ತಿನ ಈ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತಾ ಡಾಕ್ಟರ್. ನಮಸ್ತೆ.
1: ನಮಸ್ತೆ, ಧನ್ಯವಾದಗಳು ಅಭಿಷೇಕ್ ಅವರು.
0: ಎಸ್ ಎಸ್ ಡಾಕ್ಟರ್, ಇವತ್ತು ನಾವು ಮಾತಾಡ್ತಿರುವಂತದ್ದು ಸುಟ್ಟ ಗಾಯಗಳ ನಿರ್ವಹಣೆ. ಒಂದು ಕಡೆ ದೀಪಾವಳಿ ಕೂಡ ಹತ್ರ ಬರ್ತಾ
1: ಅಲ್ವಾ,
0: ಹೆಚ್ಚಾಗಿ ಇಂತ ಒಂದು ಏನು ತೊಂದರೆಗಳು ಪಟಾಕಿಯಿಂದ ಸುಡುವಂತದ್ದೆಲ್ಲ ಆಗ್ತದೆ. ಎಸ್ ಡಾಕ್ಟರ್, ಅದರ ಬಗ್ಗೆ ಮತ್ತೆ ಮಾತಾಡೋಣ. ಮೊದಲಿಗೆ ನಾವೀಗ ನೀವೀಗ ಅನೇಕ ವರ್ಷಗಳಿಂದ ಇಂತ ಒಂದು ನಿರ್ವಹಣೆಗಳನ್ನು ನೀವು ಮಾಡ್ತಾ ಇದ್ದೀರಿ ಇಂತ ತೊಂದರೆಗಳು ಆದವರಿಗೆ. ಈ ಸುಟ್ಟ ಗಾಯಗಳು ಡಾಕ್ಟರ್ ಹೆಚ್ಚಾಗಿ ಯಾವ ಯಾವ ಕಾರಣಗಳಿಂದಾಗಿ ಆಗುತ್ತೆ ನೀವು ನೋಡಿದಂತ ಮಟ್ಟಿನಲ್ಲಿ?
1: ಹೌದು, ಈ ಸುಟ್ಟ ಗಾಯ ಅನ್ನುವಂಥದ್ದು ಬಹಳ ಒಂದು ಕಾಮನ್ ಆಗಿರುವಂತಹ ಒಂದು ಅವಘಡಗಳು. ಇದು ಮನೆಯಲ್ಲಿ ಆಗಿರ್ಬೋದು ಅಥವಾ ಯಾವುದೋ ಒಂದು ಪಬ್ಲಿಕ್ ಪ್ಲೇಸ್ ಅಲ್ಲಿ ಬೆಂಕಿ ಅವಘಡ ಆಗಿರುವಂತದ್ದು ತುಂಬಾ ಕಾಮನ್ ಆಗಿರುತ್ತದೆ. ಮುಖ್ಯವಾಗಿ ಮನೆಯಲ್ಲಿ ಬಹಳ ಕಾಮನ್ ಆಗಿ ಆಗುತ್ತೆ. ಸೊ ಈ ಕಿಚನ್ ಆಕ್ಸಿಡೆಂಟ್ಸ್ ಅಂದ್ರೆ ಅಡಿಗೆ ಕೋಣೆಯಲ್ಲಿ ಆಗುವಂತಹ ಕೆಲವು ಸಣ್ಣ ಪುಟ್ಟ ಆಕ್ಸಿಡೆಂಟ್ಸ್ ಇಂದಾಗಿ ತುಂಬಾ ಜನರಿಗೆ ಈ ಸುಟ್ಟ ಗಾಯ ಆಗ್ತದೆ. ಉದಾಹರಣೆಗೆ ಈ ಬಿಸಿ ನೀರು, ಕುದಿಯುವ ನೀರು, ಮತ್ತೆ ಬಿಸಿ ಹಾಲು, ಟೀ ಕಾಮನ್, ಬೆಳಗ್ಗೆ ಜಾವದಲ್ಲಿ ನಾವು ಟೀ ಕುಡಿತೀವಿ. ಸೊ ಇದರಿಂದಾಗಿ ಬಹಳ ಜನರಿಗೆ ಬೈ ಮಿಸ್ ಆಗಿ ಅದು ಅದರ ಮೈ ಮೇಲೆ ಬಿದ್ದು ಬೇರೆ ಬೇರೆ ಭಾಗಗಳಿಗೆ, ಎದೆ ಭಾಗ, ಕಾಲಿನ ಭಾಗ, ಕೈ ಭಾಗ, ಹೀಗೆ ಬಹಳ ಕಾಮನ್ ಆಗಿ ಸುಟ್ಟ ಗಾಯ ಆಗ್ತದೆ. ಬೇರೆ ಕಾರಣ ಅಂತ ಹೇಳಿದ್ರೆ ಈ ಬಿಸಿ ವಸ್ತುಗಳು ಅಂತ ಹೇಳಿದ್ರೆ ಐರನ್ ಬಾಕ್ಸ್, ಮತ್ತೆ ಹಾಟ್ ಆಬ್ಜೆಕ್ಟ್ಸ್ ಏನಾದ್ರೂ ಮನೆಯಲ್ಲಿ, ಈಗ ಬಿಸಿ ಪಾತ್ರೆಗಳು, ಅದನ್ನು ಮುಟ್ಟಿದ್ರೆ ಇಮಿಡಿಯೇಟ್ ಆಗಿ ಸಣ್ಣ ಪುಟ್ಟದಾಗಿ ಒಂದು ಅವಘಡ ಆಗುತ್ತೆ. ಬೇರೆ ಪಬ್ಲಿಕ್ ಪ್ಲೇಸ್ ಅಲ್ಲಿ ಅಂತ ಹೇಳಿದ್ರೆ ಈ ನಾವು ನೋಡಿರ್ಬೋದು ನ್ಯೂಸ್ ಅಲ್ಲೂ ಬರ್ತದೆ, ಫೈರ್ ಆಕ್ಸಿಡೆಂಟ್ಸ್, ಅದು ಸಿಲಿಂಡರ್ ಶಾರ್ಟ್ ಸರ್ಕ್ಯೂಟ್ ಆಗಿ ಬರ್ನ್ ಆಗಿರುವಂತದ್ದು, ಅಥವಾ ಸಿಲಿಂಡರ್ ಬ್ಲಾಸ್ಟ್ ಆಗಿ, ಗ್ಯಾಸ್ ಸಿಲಿಂಡರ್ ಬ್ಲಾಸ್ಟ್ ಆಗಿರುವಂತಹ ಒಂದು ಅವಘಡಗಳು. ಇಂಥದ್ರಲ್ಲಿ ಇಂಥ ಒಂದು ಬೇರೆ ಬೇರೆ ಕಾರಣದಿಂದ ಆಗ್ತದೆ. ಇಲ್ಲ ಅಂತ ಹೇಳಿದ್ರೆ ಇಂಡಸ್ಟ್ರಿಯಲ್, ಈಗ ಉದಾಹರಣೆಗೆ ನಮ್ದೀಗ ಮಂಗಳೂರಲ್ಲಿ ಬಹಳ ಕೆಮಿಕಲ್ ಇಂಡಸ್ಟ್ರೀಸ್ ಬಹಳ ಇದೆ. ಸುಮಾರು ಪೇಷಂಟ್ಸ್ ಅಲ್ಲಿ ಆಸಿಡ್ ಬರ್ನ್ಸ್ ಆಗಿ ಬರ್ತಾರೆ, ಆಸಿಡ್ ಇಂದ ನಾವು ಹ್ಯಾಂಡಲ್ ಮಾಡುವಂತದ್ದು. ಈವನ್ ಮನೆಯಲ್ಲಿರುವಂತಹ ಸಣ್ಣ ಬ್ಯಾಟರಿ ಆಸಿಡ್ ಇಂದ ಇರುತ್ತಲ್ಲ, ಅದರಿಂದ ಒಂದು ಪೇಷಂಟ್ಸ್ ಗೆ ಬರ್ನ್ ಆಗಿ ಬರುವಂತದ್ದು ಬಹಳ ಕಾಮನ್.
0: ಎಸ್ ಡಾಕ್ಟರ್, ಇದರಲ್ಲಿ ನಾವು ಮಾತಾಡ್ತಾ ಹೋಗುವಾಗ ಒಂದಿಷ್ಟು ಪರ್ಸೆಂಟ್ ಬಗ್ಗೆ ಮಾತಾಡ್ತೇವೆ, ಇಷ್ಟು ಪರ್ಸೆಂಟ್ ಸುಟ್ಟ ಗಾಯ, ಇಷ್ಟು ಪರ್ಸೆಂಟ್ ತೊಂದರೆ ಆಗಿರುವಂತದ್ದು ಅಂತ. ಇದ್ರ ಬಗ್ಗೆ ಸ್ವಲ್ಪ ನಾವು ಹೇಳೋದಾದ್ರೆ ಯಾವ ಯಾವ ಇದನ್ ಯಾವ ಯಾವ ರೀತಿಯ ಸುಟ್ಟ ಗಾಯಗಳನ್ನ ತಾವು ಹೇಗೆ ಅದನ್ನ
1: ಅಸೆಸ್ ಮಾಡಿ? ಈ ಸುಟ್ಟ ಗಾಯ ನಾವು ನಾರ್ಮಲ್ ಆಗಿ ಒಂದು ಈ ನಮ್ಮ ದೇಹದ ಎಷ್ಟು ಪರ್ಸೆಂಟೇಜ್ ಭಾಗ ಇನ್ವಾಲ್ವ್ ಆಗಿದೆ ಅಂದ್ರೆ ಎಷ್ಟು, ಉದಾಹರಣೆಗೆ ಈಗ ಎಲ್ಲ ಒಂದು ಫುಲ್ ಕೈ ಇನ್ವಾಲ್ವ್ ಆಗಿದೆ ಅಥವಾ ಫುಲ್ ಕಾಲ್ ಸುಟ್ಟಿದೆ ಅಂತ ಹೇಳಿದ್ರೆ ಒಂದು ಒಂದು 9% ಅಂತ ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ ಒಂದು ಬಾಡಿದ್ದು. ಅಥವಾ ಮುಖ ಅಷ್ಟೇ ಸುಟ್ಟಿದೆ, ಮುಖ ಸುಟ್ಟಿದ್ರೆ 9%, ಎದೆ ಮತ್ತೆ ಹೊಟ್ಟೆ ಭಾಗ ಸುಟ್ಟಿದ್ರೆ 18%, ಆತರ ಎಲ್ಲ ಕ್ಯಾಲ್ಕುಲೇಟ್ ಮಾಡ್ತೇವೆ. ಸಿಂಪಲ್ ಆಗಿ ಹೇಳ್ಬೇಕು ಅಂತ ಹೇಳಿದ್ರೆ ಆ ಒಂದು ಸುಟ್ಟಿರೋ ಒಂದು ವ್ಯಕ್ತಿಯ ಕೈಯ ಅಂಗ ಇರುತ್ತಲ್ಲ ಅದನ್ನ ನಾವು 1% ಅಂತ ಕ್ಯಾಲ್ಕುಲೇಟ್ ಮಾಡ್ತೇವೆ. ಸೊ ಅದಕ್ಕಿಂತ ಒಂದೊಂದು ಕೈಯನ್ನು ಇಲ್ಲಿ ಇಟ್ಕೊಂಡು ಹೋದ್ರೆ ಎಷ್ಟು ಪರ್ಸೆಂಟೇಜ್ ಆಗುತ್ತೆ ಅದ್ರ ಮೇಲೆ ನಾವು ಟೋಟಲ್ ಪರ್ಸೆಂಟೇಜ್ ಕ್ಯಾಲ್ಕುಲೇಟ್ ಮಾಡೋದು. ಸಿಂಪಲ್ ಆಗಿ ಹೇಳ್ಬೇಕು ಅಂತ. ಸೊ ಇದು ಒಂದು ವಿಜುವಲ್ ಅಸೆಸ್ಮೆಂಟ್ ಅಂದ್ರೆ ಈಗ ಪೇಷಂಟ್ಸ್ ಅನ್ನ ಹಾಸ್ಪಿಟಲ್ ಗೆ ತಗೊಂಡು ಹೋಗ್ಬೇಕಾ ಅಥವಾ ಹಾಸ್ಪಿಟಲ್ ಗೆ ಬಂದ ಮೇಲೆ ಈ ಪೇಷಂಟ್ ಅನ್ನ ನಾವು ವಾರ್ಡಲ್ಲಿ ಟ್ರೀಟ್ಮೆಂಟ್ ಕೊಡಬೇಕಾ ಅಥವಾ ಐಸಿಯುಲ್ಲಿ ಕೊಡಬೇಕಾ ಅಂತ ಒಂದು ಎಮರ್ಜೆನ್ಸಿ ಆಗಿ ಮಾಡುವಂತಹ ಒಂದು ಅಸೆಸ್ಮೆಂಟ್ ಗೆ ಈ ಪರ್ಸೆಂಟೇಜ್ ಬಹಳ ಹೆಲ್ಪ್ ಆಗುತ್ತೆ. ಸೊ ಉದಾಹರಣೆಗೆ ಈಗ ಮನೆಯಲ್ಲಿ ಈಗ ಬರ್ನ್ ಆಗಿದೆ, ಕನ್ಫ್ಯೂಷನ್ ಇರ್ತದೆ ಹಾಸ್ಪಿಟಲ್ ಹೋಗ್ಬೇಕಾ ಬೇಡ ಅಂತೇಳಿ. ಸೊ ಆಗಿರುವಾಗ ನಾವು ಸಿಂಪಲ್ ಆಗಿ ಜನರಿಗೆ ಏನ್ ಹೇಳು ಅಂತ ಹೇಳಿದ್ರೆ, ಅಂಗೈಗಿಂತ ಜಾಸ್ತಿ ಏನಾದ್ರು ಬರ್ನ್ ಆಗಿದ್ರೆ, ಆ ವ್ಯಕ್ತಿಯ ಅಂಗೈಗಿಂತ, ನಮ್ಮ ಈಗಲ್ಲ ಅಂಗೈ ಅಲ್ಲ, ಅಂಗೈಗಿಂತ ಜಾಸ್ತಿ ಸರ್ಫೇಸ್ ಏರಿಯಾ ಅಂದ್ರೆ ಬಾಡಿ ಏರಿಯಾ ಬರ್ನ್ ಆಗಿದೆ ಅಂತ ಹೇಳಿದ್ರೆ, ಅಂತ ಪೇಷಂಟ್ಸ್ ಗೆ ಹಾಸ್ಪಿಟಲ್ ಕೇರ್ ಅಂದ್ರೆ ಅಥವಾ ಡಾಕ್ಟರ್ನ ಒಂದು ಕನ್ಸಲ್ಟ್ ಆಗುವಂತ ಅವಶ್ಯಕತೆ ಬರ್ತದೆ. ಸೊ ಹಂಗೆ ಅಷ್ಟೇ ಇದ್ರೆ ಅವರನ್ನ ಮನೆಯಲ್ಲಿ ನಾವು ಟ್ರೀಟ್ಮೆಂಟ್ ಮಾಡಬಹುದು. ಜಸ್ಟ್ ಒಂದು ವಿಜುವಲ್ ಅಸೆಸ್ಮೆಂಟ್ ಅಷ್ಟೇ.
2: ಓಕೆ. ಎಸ್ ಡಾಕ್ಟರ್, ಇನ್ನು ಈ ಸುಟ್ಟ ಗಾಯಗಳ ಬಗ್ಗೆ ಮಾತಾಡುವಾಗ, ಕೆಲವೊಮ್ಮೆ ಈ ಸುಟ್ಟ ಗಾಯಗಳು ಕೇವಲ ಮೇಲ್ಗಡೆ ಬಬಲ್ ಟೈಪ್ ಅಲ್ಲಿ ಬಂದು ಇರುತ್ತೆ, ಕೆಲವೊಮ್ಮೆ ಸ್ವಲ್ಪ ಡೀಪ್ ಆಗಿರುತ್ತೆ. ಸೊ ಇದರಲ್ಲೂ ಕೂಡ ನೀವು ಕೆಲವೊಂದಿಷ್ಟು
1: ಯಾಕಂತೇಳಿದ್ರೆ, ಇದು ಮುಖ್ಯವಾಗಿ ಈ ನಾನೀಗ ಹೌಸ್ ಹೋಲ್ಡ್ ಆಕ್ಸಿಡೆಂಟ್ಸ್ ನಾವೇನು ಹೇಳಿದ್ವಿ, ಉದಾಹರಣೆಗೆ ಐರನ್ ಬಾಕ್ಸ್ ಆಗಿ ಟಚ್ ಆಗಿ ಬಿಸಿನೀರು ತಾಗಿರುವಂತದ್ದು, ಇದರ ನಾರ್ಮಲ್ ಆಗಿ ಫಸ್ಟ್ ಅಥವಾ ಸೆಕೆಂಡ್ ಡಿಗ್ರಿ ಅಂತ ಹೇಳ್ತೀವಿ ನಾವು. ಈ ನಾರ್ಮಲ್ ಆಗಿ ಡಿಗ್ರಿ ಅಂತ ಒಂದು 4 ಡಿಗ್ರೀಸ್ ವರೆಗೆ ನಾವು ಕ್ಯಾಟಗರೈಸ್ ಮಾಡ್ತೇವೆ. ಅದೇ ಲೇಯರ್ ಎಷ್ಟು ಥಿಕ್ನೆಸ್, ಎಷ್ಟು ದಪ್ಪ ಸ್ಕಿನ್ ಆ ಸುಟ್ಟ ಗಾಯದಿಂದಾಗಿ ಇನ್ವಾಲ್ವ್ ಆಗಿದೆ, ಎಫೆಕ್ಟ್ ಆಗಿದೆ ಅಂತ ನೋಡ್ಕೊಂಡು ನಾವು ಡಿವೈಡ್ ಮಾಡುವಂಥದ್ದು. ಮನೆಯಲ್ಲಿರುವ ಆಕ್ಸಿಡೆಂಟ್ಸ್ ಎಲ್ಲ ಫಸ್ಟ್ ಅಥವಾ ಸೆಕೆಂಡ್ ಡಿಗ್ರಿ ಅಂದ್ರೆ ಒಂದು ಸ್ಕಿನ್ನ ಮೇಲ್ಭಾಗ ಅಷ್ಟೇ ಇನ್ವಾಲ್ವ್ ಆಗಿರುವಂತದ್ದು. ಸಿಂಪಲ್ ಆಗಿ ಹೇಳಬೇಕು ಅಂತ ಹೇಳಿದ್ರೆ, ಬರೀ ರೆಡ್ನೆಸ್ ಇರ್ತದೆ ಸುಟ್ಟ ಮೇಲೆ ಅಂತ ಹೇಳಿದ್ರೆ ಅದು ಫಸ್ಟ್ ಡಿಗ್ರಿ. ಎಲ್ಲಿಯಾದ್ರೂ ಅವರಿಗೆ ಆ ವ್ಯಕ್ತಿಗೆ ಒಂದು ಬ್ಲಿಸ್ಟರ್ ಆಗಿದೆ ಅಂದ್ರೆ ಗುಳ್ಳೆಗಳಾಗಿದೆ ಅಂತ ಹೇಳಿದ್ರೆ ಅದು ಸೆಕೆಂಡ್ ಡಿಗ್ರಿ. ಸೊ ಸಿಂಪಲ್ ಆಗಿ ಹೇಳುವಂತ ಅಂದ್ರೆ ಸ್ವಲ್ಪ ಡೀಪ್ ಆಗಿ ಬರ್ನ್ ಆಗಿದೆ. ಸೊ ಇನ್ನೊಂದು ಮುಖ್ಯವಾಗಿ ಹೇಳಬೇಕು ಅಂತ ಹೇಳಿದ್ರೆ ನೋವು, ಈ ನೋವಿನ ನಾವು ಇಂಟೆನ್ಸಿಟಿ, ಜಾಸ್ತಿ ನೋವಿದೆ ಅಥವಾ ಕಮ್ಮಿ ನೋವಿದೆ, ಇದರ ಮೇಲೆ ನಾವು ಅದನ್ನ ಡಿಫ್ರೆನ್ಶಿಯೇಟ್ ಮಾಡ್ತೇವೆ. ಜನರಿಗೆ ಹೇಳ್ಬೇಕು ಅಂತ ಹೇಳಿದ್ರೆ ಜನರಲ್ ಆಗಿ, ಸೊ ಜಾಸ್ತಿ ನೋವಿದ್ರೆ ಒಳ್ಳೇದನ್ನು ತಿಳ್ಕೊಬೇಕು ಐಡಿಯಲ್ ಆಗಿ. ಯಾಕೆಂತ ಹೇಳಿದ್ರೆ ಜಾಸ್ತಿ ನೋವಿದೆ ಅಂತ ಹೇಳಿದ್ರೆ ಇನ್ನು ಅವ್ರದ್ದು ನರ ಇನ್ನು ಇನ್ವಾಲ್ವ್ ಆಗಿಲ್ಲ, ನರ್ವ್ಸ್ ಅಂತ ಹೇಳ್ತೇವಲ್ಲ ಅದು ಇನ್ವಾಲ್ವ್ ಆಗಿಲ್ಲ. ಸೊ ಮೋರ್ ಪೇನ್ ಇಸ್ ಬೆಟರ್, ಸ್ವಲ್ಪ ಅದು ಬೇಗನೆ ಹೀಲ್ ಆಗುತ್ತೆ. ಬಟ್ ಪೇನ್ ಕಡಿಮೆ ಇದೆ ಅಂತ ಹೇಳಿದ್ರೆ ಸುಮಾರು ಜನ ಪೇನ್ ಕಡಿಮೆ ಇದೆ ಖುಷಿ ಪಡಬೇಕು ಅಂತ ಇಲ್ಲ, ಯಾಕಂದ್ರೆ ಪೇನ್ ಕಡಿಮೆ ಇದೆ ಅಂತ ಹೇಳಿದ್ರೆ ಈ ಸುಟ್ಟ ಗಾಯದಲ್ಲಿ ತುಂಬಾ ಡೀಪ್ ಆಗಿ ಬರ್ನ್ ಆಗಿದೆ ಅಂತ ಅರ್ಥ. ಸೊ ಡೀಪ್ ಬರ್ನ್ಸ್ ಅಲ್ಲಿ ಪೇನ್ ಸ್ವಲ್ಪ ಕಡಿಮೆ, ತುಂಬಾನೇ ಕಡಿಮೆ ಇರ್ತದೆ. ಬಟ್ ಸೂಪರ್ಫಿಷಿಯಲ್ ಪೇನ್ ಬರ್ನ್ಸ್ ಅಲ್ಲಿ ಬಹಳ ಪೇನ್ ಇರ್ತದೆ, ಗುಳ್ಳೆಗಳಾಗಿರ್ತದೆ. ಸೊ ಇಂಥ ಸಂದರ್ಭದಲ್ಲಿ ಆ ಪೇಷಂಟ್ಸ್ ಗೆ ಒಳ್ಳೆಯ ಒಂದು ರಿಕವರಿ ಆಗಬಹುದು ಅಂತ ನಾವು ಒಂದು ಜಸ್ಟ್ ಒಂದು ಮೆಷರ್ ಮಾಡಬಹುದು.
2: ಎಸ್ ಡಾಕ್ಟರ್, ಇನ್ನು ನಾವು ನೇರವಾಗಿ ಇಂಥ ಸಂದರ್ಭಗಳಲ್ಲಿ ಇಂಥ ವಗಡುಗಳು ಆದಾಗ ನಾವು ಮೊದಲು ಏನ್ ಮಾಡಬೇಕು ಅಂತ ಮನೆಯಲ್ಲಿ?
3: ನೀವು ಕೇಳ್ತಾ ಇರೋದು ಧ್ವನಿ ಮುದ್ರಿತ ಪ್ರಸಾರ.
1: ಹೌದು, ಈ ಒಂದು ನಾನು ಮುಂಚೆನೆ ಹೇಳಿದಾಗೆ ಬೇರೆ ಬೇರೆ ಇಂಟೆನ್ಸಿಟಿಯಲ್ಲಿ ಬರ್ನ್ ಆಗ್ತದೆ. ಒಂದು ಸೀರಿಯಸ್ ಬರ್ನ್ಸ್ ಇರಬಹುದು, ಮೈನರ್ ಬರ್ನ್ಸ್. ಉದಾಹರಣೆಗೆ ನಾವು ಸ್ಟಾರ್ಟ್ ಮಾಡೋ ಸಣ್ಣ ಪುಟ್ಟ ಬೆಂಕಿಯ ಒಗ್ಗಡಗಳು, ಈಗ ಬಿಸಿನೀರು ಬಿದ್ರೆ ಉದಾಹರಣೆಗೆ ಮನೆಯಲ್ಲಿ ಆಗಿರುವಂತದ್ದು. ಸೊ ಸಿಂಪಲ್ ಆಗಿ ಎಲ್ಲರೂ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ತುಂಬಾ ಮಿಸ್ಕನ್ಸೆಪ್ಷನ್ ಇದೆ. ಡೈರೆಕ್ಟ್ ಆಗಿ ಫ್ರಿಡ್ಜ್ ಓಪನ್ ಮಾಡ್ತಾರೆ, ಐಸ್ ಕ್ಯೂಬ್ ತಗೋತಾರೆ ಹಾಕ್ತಾರೆ, ಐಸ್ ಕೋಲ್ಡ್ ವಾಟರ್ ಹಾಕ್ತಾರೆ. ಹಾಗೆ ಹಾಕುವಂತ ಅವಶ್ಯಕತೆ ಇಲ್ಲ. ನಾನು ಹೇಳೋದಂದ್ರೆ ಎಲ್ಲಾ ಒಂದು ಸುಟ್ಟ ಗಾಯದಲ್ಲಿ ನಾವು ಬೇಸಿಕ್ ಫಸ್ಟ್ ಏಡ್ ಮ್ಯಾನೇಜ್ಮೆಂಟ್ ಹೇಗಿರುತ್ತೆ ಅಂತ ಹೇಳಿದ್ರೆ, ನೀರಲ್ಲಿ ತೊಳಿಬೇಕು, ಅದಂತೂ ಗ್ಯಾರಂಟಿ. ಯಾವಾಗಲೂ ರನ್ನಿಂಗ್ ವಾಟರ್ ಅಂದ್ರೆ ಟ್ಯಾಪ್ ವಾಟರ್, ಮನೆಯಲ್ಲಿ ಟ್ಯಾಪ್ ಇರ್ತದೆ, ಟ್ಯಾಪ್ ಅಂಡರ್ ಆ ಒಂದು ಸುಟ್ಟ ಒಂದು ಭಾಗ ಇರ್ತದೆ, ಕೈ ಇರ್ತದೆ, ಕಾಲು ಇರ್ತದೆ, ಎಲ್ಲ ಅದನ್ನ ಇಟ್ಟು ಕಂಟಿನ್ಯೂಸ್ ಆಗಿ 10-15 ನಿಮಿಷ ಆ ಒಂದು ನಾರ್ಮಲ್ ಟೆಂಪರೇಚರ್ ಇರುವಂತ ವಾಟರ್ ಅಲ್ಲಿ ವಾಶ್ ಮಾಡಬೇಕು.
2: ಗುಳ್ಳೆ ಇದ್ರು
1: ಇದು ಹೇಗೆ ಹೆಲ್ಪ್ ಮಾಡುತ್ತೆ ಅಂತ ಹೇಳಿದ್ರೆ, ಒಂದು ನೋವು ಕಡಿಮೆ ಮಾಡ್ತದೆ, ಸ್ವೆಲ್ಲಿಂಗ್ ಇದ್ರೆ ಅದನ್ನು ಕಡಿಮೆ ಮಾಡ್ತದೆ. ಸೊ ಮತ್ತೇನಾದ್ರೂ ಇನ್ಫೆಕ್ಷನ್ ಇದ್ರೂ ಅದನ್ನು ಹೋಗಲಾಡಿಸ್ತದೆ ನೀರು. ಸುಮಾರು ಜನ ಏನ್ ಮಾಡ್ತಾರೆ, ವಾಶ್ ಮಾಡೋದಿಲ್ಲ, ಡೈರೆಕ್ಟ್ ಆಗಿ ಟೂತ್ ಪೇಸ್ಟ್ ಏನೋ ತೆಗೆದು ಹಾಕ್ಬಿಡ್ತಾರೆ, ಹಲ್ದಿ ಹಾಕ್ಬಿಡ್ತಾರೆ. ಸೊ ಇದರಿಂದ ಏನಾಗುತ್ತೆ, ಇಲ್ಲಾಂದ್ರೆ ಐಸ್ ಕ್ಯೂಬ್, ಈಗ ಕೋಲ್ಡ್ ವಾಟರ್ ಯಾಕೆ ಹಾಕ್ಬಾರ್ದು ಅಂತ ಸುಮಾರು ಜನ ಯೋಚನೆ ಮಾಡ್ತಾರೆ. ಈಗ ವಾರ್ಮ್ ಬಿಸಿತ ಆಗಿದ್ರೆ ಕೋಲ್ಡ್ ಆಪೋಸಿಟ್, ಸೊ ಆತರ ಇರುದಿಲ್ಲ. ಯಾಕಂದ್ರೆ ಕೋಲ್ಡ್ ವಾಟರ್ ಇಂದ ನಮ್ಮ ರಕ್ತನಾಳಗಳು, ಈ ಚರ್ಮಕ್ಕೆ ಹೋಗುವಂತ ರಕ್ತನಾಳಗಳು ಸಂಕುಚಿತಾಗ್ತದೆ. ಸಂಕುಚಿತಾಗಿ ಆ ಒಂದು ಸಣ್ಣ ಫಸ್ಟ್ ಡಿಗ್ರಿ ಬರ್ನ್ ಇದ್ದದ್ದು ಇನ್ನು ಡೀಪ್ ಆಗಿ ಸೆಕೆಂಡ್ ಡಿಗ್ರಿ ಆಗುವಂತ ಚಾನ್ಸಸ್ ಜಾಸ್ತಿ ಇರ್ತದೆ. ಸೊ ಅದಕ್ಕೆ ನಾರ್ಮಲ್ ವಾಟರ್, ಟ್ಯಾಪ್ ವಾಟರ್ ಇದೆ, ಟ್ಯಾಪ್ ವಾಟರ್ ಅಂದ್ರೆ ಅದನ್ನ ಕ್ಲೀನ್ ಮಾಡಬೇಕು. ಅದಾದ್ಮೇಲೆ ಈಗ ಸುಮಾರು ಜನ ಕ್ವಶನ್ ಇರ್ತದೆ, ಯಾಕೆ ಟೂತ್ ಪೇಸ್ಟ್ ಯಾಕೆ ಹಾಕ್ಬಾರ್ದು ಅಥವಾ ಹಲ್ದಿ ಹಾಕ್ಬಾರ್ದು ಅಂತ. ಸೊ ನಮ್ದು ಈಗ ಬರ್ನ್ಸ್, ನಾನೊಂದು ಸರ್ಜನ್ ಪಾಯಿಂಟ್ ಅಲ್ಲಿ ನಾನು ಯೋಚನೆ ಮಾಡಬೇಕು ಅಂತ ಹೇಳಿದ್ರೆ, ನಾರ್ಮಲ್ ಆಗಿ ನಾವು ಫೇಸ್ ಮಾಡುವಂತ ಪ್ರಾಬ್ಲಮ್ಸ್ ಇನ್ಫೆಕ್ಷನ್. ಈ ಚರ್ಮ ಅನ್ನುವಂಥದ್ದು ಒಂದು ದೊಡ್ಡ ಭಾಗ ನಮ್ಮ ಬಾಡಿ, ಅದು ಅದೊಂಥರ ಗೇಟ್ ವೇ ತರ ಇನ್ಫೆಕ್ಷನ್ ತಡೆಗಟ್ಟಬೇಕು ಅಂತ. ಈ ಬರ್ನ್ ಪೇಷಂಟ್ಸ್ ಅಲ್ಲಿ ಯಾರೇ ಇರಲಿ, ಸಣ್ಣ ಬರ್ನ್ಸ್ ಅಲ್ಲಿ ದೊಡ್ಡ ಬರ್ನ್ಸ್ ಅಲ್ಲಿ ಮೇನ್ ಪ್ರಾಬ್ಲಮ್ ಇನ್ಫೆಕ್ಷನ್. ಸೊ ಇನ್ಫೆಕ್ಷನ್ ಆಗೋ ಕಾರಣ ನಾವು ಈಗ ಮನೆಯಲ್ಲಿ ಈ ಟೂತ್ ಪೇಸ್ಟ್ ಇರಲಿ, ಈ ಹಲ್ದಿ ಇರಲಿ, ನಮ್ಗದ್ರ ಎಷ್ಟು ಸ್ಟೆರಲ್ ಇದೆ ಅಂತ ನಮ್ಗಂತೂ ಗೊತ್ತಿಲ್ಲ. ಸುಮ್ಮನೆ ಹಾಕಿದ್ರೆ ನಮ್ಮ ಕೈಯಿಂದ ಬರುವಂತ ಇನ್ಫೆಕ್ಷನ್ ಇಮಿಡಿಯೇಟ್ ಆಗಿ ಪೇಷಂಟ್ಗೆ ತಾಕ್ತದೆ. ಇದರಿಂದಾಗಿ ಅವಾಗ ಗೊತ್ತಾಗುದಿಲ್ಲ, ಒಂದು 4-5 ದಿವಸ ಆದ್ಮೇಲೆ ಇನ್ನು ಗಾಯ ಮಾಯಲಿಕ್ಕೆ ಟೈಮ್ ಹಿಡಿತದೆ, ಪೇಷಂಟ್ಗೆ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಜಾಸ್ತಿ. ಅದಕ್ಕೆ ನಾವು ಬೆಸ್ಟ್ ಅಡ್ವೈಸ್ ಹೇಳೋದು ಅಂತ ಹೇಳಿದ್ರೆ ಆಂಟಿಬಯೋಟಿಕ್ ಕ್ರೀಮ್. ಯಾವ್ದಾದ್ರ ಮನೆಯಲ್ಲಿ ಯಾವುದೇ ಆಂಟಿಬಯೋಟಿಕ್ ಕ್ರೀಮ್ ಇದ್ರು ಸಹ ಜಸ್ಟ್ ಅದರ ಮೇಲೆ ಒಂದು ಲೇಪ ತರ ಹಾಕಿ, ಈ ಬರ್ನೋಲ್ ಎಲ್ಲರ ಮನೆಯಲ್ಲಿ ಬರ್ನೋಲ್ ಇರ್ತದೆ, ಸೊ ಅದನ್ನ ಹಾಕುವಂಥದ್ದು, ಅದನ್ನ ಹಾಕಿ ಓಪನ್ ಬಿಟ್ಟು ಅದೇ ಹೇಳಿದ್ನಲ್ಲ ಅವಾಗ ಪರ್ಸೆಂಟೇಜ್ ತುಂಬಾ ಜಾಸ್ತಿ ಇದೆ, ತುಂಬಾ ಜಾಸ್ತಿ ಏರಿಯಾ ಇದೆ ಅಂತ ಹೇಳಿದ್ರೆ ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕು. ಸಣ್ಣದೇ ಅಂತ ಹೇಳಿದ್ರೆ ಮನೆಯಲ್ಲಿ ಅದನ್ನ ಮ್ಯಾನೇಜ್ ಮಾಡೋದು, ಓಪನ್ ಬಿಟ್ಟು ಮ್ಯಾನೇಜ್ ಮಾಡಬೇಕು. ಸೊ ಮನೆ ಕೆಲವರು ಕೌಡಂಗ್ ನಾನು ನೋಡಿದ್ದೇನೆ, ಕೆಲವು ಪ್ಲೇಸ್ ಅಲ್ಲಿ ಇದನ್ನ ಸೆಗಣಿ ಹಾಕೊಂಡೆಲ್ಲ ಬಿಡ್ತಾರೆ ಆ ಒಂದು ಸುಟ್ಟ ಗಾಯದ ಮೇಲೆ, ಅಂದ್ರೆ ಕಡಿಮೆ ಆಗ್ತದೆ ಅಂತ ಹೇಳಿ. ಅದಂತೂ ಮಾಡಲೇಬಾರ್ದು, ಯಾಕಂದ್ರೆ ಅದರಲ್ಲಿ ಆಗುವಂತ ಇನ್ಫೆಕ್ಷನ್ ಸಣ್ಣ ಬರ್ನ್ ಇಂದ ಆ ಪೇಷಂಟ್ ಜೀವ ಕಪ್ಪಾಗಿದೆ ಅಂತ ನೋಡಿದ್ದೇನೆ. ಸೊ ಅದೆಲ್ಲ ಅವಾಯ್ಡ್ ಮಾಡ್ಬೇಕಂತ.
2: ಸೊ ಮನೆಯಲ್ಲಿ ನಾವು ಮೊದಲು ಮಾಡಬೇಕಾದಂತ ಕೆಲಸ
1: ಅಂದ್ರೆ
2: ಟ್ಯಾಪ್ ವಾಟರ್
1: ಮತ್ತಿನ್ನೊಂದು ಅಂತ ಹೇಳಿದ್ರೆ ಈಗ ಮೇಜರ್ ಅವಘಡ, ಈಗ ಏನಾದರೂ ಸಿಲಿಂಡರ್ ಬ್ಲಾಸ್ಟ್ ಆಯ್ತು ಮನೆಯಲ್ಲಿ ಅಥವಾ ಯಾರಾದ್ರೂ ಕಿಚನ್ ಅಲ್ಲಿ ಬೆಂಕಿ ಹತ್ಕೊಳ್ತು ಅಂತ ಹೇಳಿದ್ರೆ ಮುಖ್ಯವಾಗಿ ಮಾಡಬೇಕು ಅಂತ ಹೇಳಿದ್ರೆ ಆ ಒಂದು ವ್ಯಕ್ತಿಯನ್ನ ಆ ಜಾಗದಿಂದ ದೂರ ತಗೊಂಡು ಹೋಗ್ಬೇಕು. ಈಗ ಬೆಂಕಿಯ ಸೋರ್ಸ್ ಇರ್ತದೆ, ಅದರಿಂದ ದೂರ ತಗೊಂಡು ಹೋಗ್ಬೇಕು. ದೂರ ತಗೊಂಡು ಆ ಒಂದು ಓಪನ್ ಸ್ಪೇಸ್, ಈಗ ಮನೆ ಇದ್ರೆ ವರಾಂಡ ತಗೊಂಡು ಹೋಗ್ಬೇಕು, ಅಥವಾ ಏನಾದ್ರು ಪಬ್ಲಿಕ್ ಫಂಕ್ಷನ್ ಅಲ್ಲಿ ರೂಮ್ ಒಳಗಿದ್ರೆ ಅವರನ್ನ ಹೊರಗೆ ಬಯಲಿಗೆ ತಗೊಂಡು ಬಂದವರನ್ನ ಅಲ್ಲಿ ಅವರಿಗೆ ಫಸ್ಟ್ ಏಡ್ ಕೊಡ್ಬೇಕು.
2: ಓಕೆ ಓಕೆ. ಈಗ ಒಂದು ವೇಳೆ ನೀವು ಹೇಳಿದಕ್ಕೆ ಆ ಸಮಯದಲ್ಲಿ ಈಗ ಗ್ಯಾಸ್ ಸಿಲಿಂಡರ್ ಬ್ಲಾಸ್ಟ್ ಎಲ್ಲ ಆಗುವಾಗ ಈಗ ಒಂದು ದೇಹ ಉರಿತಾ ಇದೆ ಅಂತ ಹೇಳಿ ಬೆಂಕಿ, ಆ ಸಮಯದಲ್ಲಿ ಮೊದಲು ಅದನ್ನು ನಂದಿಸುವಂತ ಕೆಲಸವನ್ನು
1: ಮಾಡಬೇಕು.
2: ಹೇಗೆ
1: ಹೇಗೆ? ಸೊ ಇದು ಎರಡು ಟೈಪ್ ಬರ್ತದೆ. ಈಗ ಒಂದು ಆ ಒಂದು ವ್ಯಕ್ತಿ ಜೊತೆಗಿರೋರು ಇರ್ತಾರೆ, ಇಲ್ಲಾಂದ್ರೆ ಆ ವ್ಯಕ್ತಿ ಖುದ್ದಾಗಿರ್ತಾರೆ. ಆ ವ್ಯಕ್ತಿ ಖುದ್ದಾಗಿ ಯಾರಾದ್ರೂ ಇದ್ರೆ ಅವರಿಗೆ ಬೆಂಕಿ ಹತ್ಕೊಂಡು ಅಂತ ಹೇಳಿದ್ರೆ ಫಸ್ಟ್ ಆ ಒಂದು ಕೆಳಗೇನಾದ್ರು ರೋಲ್ ಮಾಡ್ಬೇಕು ನೆಲದ ಮೇಲೆ. ಟು ರೋಲ್ ಮಾಡಿ ಅದನ್ನ ನಂದಿಸ್ಲಿಕ್ಕೆ ಟ್ರೈ ಮಾಡಬೇಕು. ಸೆಕೆಂಡ್, ಆ ಪ್ಲೇಸ್ ಇಂದ ಫಸ್ಟ್ ಗೆ ದೂರ ಓಡಬೇಕು. ದೂರ ಓಡಬಾರ್ದು, ಯಾಕಂದ್ರೆ ಓಡಿದಷ್ಟು ಅದು ಬೆಂಕಿ ಜಾಸ್ತಿ ಹತ್ಕೊತದೆ. ಜಸ್ಟ್ ಮೂವ್ ಆಗ್ಬೇಕು ಅಷ್ಟೇ, ಒಂದು ಜಾಗ ಇನ್ನೊಂದು ಜಾಗಕ್ಕೆ ಮೂವ್ ಆಗಿ ಹೊರಗೆ ಬಂದು ಎಲ್ಲಿ ವೆಂಟಿಲೇಷನ್ ಚೆನ್ನಾಗಿರ್ತದೆ ಅಂತ ಜಾಗದಲ್ಲಿ ಹೋಗಿ ನಿಂತ್ಕೋಬೇಕು. ನನಗೆ ಒರಾಂಡ ಅಂತ ಹೇಳಿದೆ ಅಥವಾ ಬಯಲು ಪ್ರದೇಶ, ಅಲ್ಲಿಗೆ ಪಕ್ಕನೆ ಎಲ್ಲಿ ಓಪನ್. ಸೊ ಅಲ್ಲಿ ಬಂದು ಒಂದ ನೆಲದಲ್ಲಿ ಹೊರಡಾಡಬೇಕು, ಇಲ್ಲ ಅಂತ ಹೇಳಿದ್ರೆ ಯಾವ್ದೋ ಬಟ್ಟೆಗೆ ಏನಾದ್ರು ಬೆಂಕಿ ಹತ್ಕೊಂಡಿದ್ರೆ ಆ ಬಟ್ಟೆನ ಫುಲ್ ತೆಗಿಲಿಕ್ಕೆ ಟ್ರೈ ಮಾಡಿ. ಇನ್ನೊಂದು, ಬೇರೆಯವ್ರನ್ನ ನಾವು ಸೇವ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೇವೆ ಅಂತ ಹೇಳಿದ್ರೆ ಫಸ್ಟ್ ನಾವು ನಮ್ಮ ಸೇಫ್ಟಿ ನೋಡ್ಕೋಬೇಕು ಅಂತ. ಮತ್ತೆ ಆ ಒಂದು ವ್ಯಕ್ತಿಯನ್ನ ಮತ್ತೆ ಓಪನ್ ಸ್ಪೇಸ್ ತಗೊಂಡು ಹೋಗಿ ಯಾವ್ದೊಂದು ಬ್ಲಾಂಕೆಟ್ ಕಂಬಳಿ ಇರ್ತದೆ, ಬ್ಲಾಂಕೆಟ್
2: ಸೆಣಬಿನ ಗೋಣಿಯನ್ನ,
1: ಗೋಣಿ ಹೌದು, ಗೋಣನ್ನ ಹಾಕ್ಬಹುದು. ಇಲ್ಲಾಂದ್ರೆ ಅದೇ ಆ ವ್ಯಕ್ತಿಯನ್ನ ನೆಲದ ಮೇಲೆ ಹೊರಳಾಡಿಸಿ ಆ ಬೆಂಕಿಯನ್ನು ನಂದಿಸಲಿಕ್ಕೆ ಟ್ರೈ ಮಾಡಬೇಕು. ಆದಷ್ಟು ಆ ಬಟ್ಟೆಗಳನ್ನ ತೆಗೆದು ಬಿಸಾಡ ಹೋಗಿ ಮಾಡಬೇಕು,
2: ಪ್ರಯತ್ನ ಮಾಡಬೇಕು ಅಂತ. ಕೆಲವೊಮ್ಮೆ ಏನಾಗುತ್ತೆ ಅಂತ ಹೇಳಿ ಡಾಕ್ಟರ್, ಈ ನೈಲಾನ್,
1: ಹೌದು ನೈಲಾನ್ ಕೊಡಿ,
2: ಅದು ಮೈಗೆ ಅಂಟಿಕೊಂಡು
1: ಬಿಡ್ತದೆ.
2: ಸೊ ಆ ಸಂದರ್ಭದಲ್ಲಿ ಕೂಡ ನೀರ್ ಹಾಕಬಹುದು.
1: ನೀರ್ ಹಾಕಬಹುದು, ಎಸ್, ನೀರ್ ಹಾಕೋದು ಬೇಸಿಕ್. ನೀರ್ ಹಾಕಿದ್ರಿಂದ ಇದೆಲ್ಲ ನಾನು ಹೇಳಿದ ಉಪಯೋಗಗಳು ಬಹಳ ಇದೆ. ಮತ್ತೆ ಅಂಟಿಕೊಂಡಿದ್ದನ್ನ ಮತ್ತೆ ನಾವು ಸ್ಲೋ ಆಗಿ ಹೊರಗೆ ಬರ್ತೀವಿ, ಹಾಸ್ಪಿಟಲ್ ಅಲ್ಲಿ ಮಾಡಬಹುದು. ಅದಕ್ಕೆ ನಾವು ಹೇಳೋದು ಕಾಟನ್ ಬಟ್ಟೆ ಹಾಕೊಳ್ಳಿ, ನೈಲಾನ್ ಅವಾಯ್ಡ್ ಮಾಡಿ ಕಿಚನ್ ಅಲ್ಲಿ ಇರುವಾಗ ಅಂತ. ಅದು ತುಂಬಾ ಮುಂಚೆಯಿಂದನೇ ಇರುವಂತಹ ಒಂದು ಮೇನ್ ಇರೋದು. ಸೊ ಮುಖ್ಯವಾಗಿ ಈ ಒಂದು ವೆಂಟಿಲೇಷನ್ ಯಾಕೆ ಇಂಪಾರ್ಟೆಂಟ್ ಹೇಳಿ ಅಂತ ಹೇಳಿದ್ರೆ, ನಾವು ನೋಡಿದ ಹಾಗೆ ಈ ಬರ್ನ್ಸ್ ಪೇಷಂಟ್ ಅಲ್ಲಿ ಜೀವಕ್ಕೆ ಅಪಾಯ ಆಗೋದು ಇನ್ಹಲೇಷನ್, ಅಂದ್ರೆ ಶ್ವಾಸ ತಗೊಂಡಾಗ ಕಾರ್ಬನ್ ಮೊನಾಕ್ಸೈಡ್ ಪಾಯ್ಸನಿಂಗ್ ಅಂತ ಹೇಳ್ತೇವೆ. ಅವರಿಗೆ ಸುಟ್ಟಿರೋದಿಲ್ಲ, ಕೈ ಅಷ್ಟೊಂದು ಸ್ವಲ್ಪ ಸ್ವಲ್ಪ ಸುಟ್ಟಿರ್ತದೆ, ಬಟ್ ಅವರು ಸ್ಮೋಕ್ ಇನ್ಹೇಲ್ ಮಾಡಿರ್ತಾರೆ, ಅದರಿಂದಾಗಿ ಅವರು ಜೀವಕ್ಕೆ ಅಪಾಯ ಆಗೋದು ಬಹಳ ನೋಡಿದ್ದೇವೆ. ಅದು ಜಾಸ್ತಿ ಡೆತ್ ಗೆ ಕಾರಣ ಆಗ್ತದೆ. ಸೊ ಅದಕ್ಕೋಸ್ಕರ ಕಿಚನ್ಗೆ ಹೋದ್ಕೊಳ್ಳೆ ಕಿಟಕಿ ಓಪನ್ ಮಾಡಬೇಕು. ಒಂದು ಕಿಟಕಿ ಓಪನ್ ಮಾಡಿ, ಇಲ್ಲಾಂದ್ರೆ ಪೇಷಂಟ್ ಜನನ ಆ ವ್ಯಕ್ತಿಯನ್ನ ವರಾಂಡಕ್ಕೆ ತಗೊಂಡೋಗಿ ಫಸ್ಟ್ ಏಡ್
2: ಕೊಡ್ಬೇಕು. ಎಸ್ ಎಸ್, ತುಂಬಾ ಅಗತ್ಯವಾದಂತ ಹಾಗೆ ಬೇಕಾಗಿರುವಂತಹ ಮಾಹಿತಿಯನ್ನು ಡಾಕ್ಟರ್ ಅವರು ಕೊಡ್ತಾ ಇದ್ದಾರೆ. ಕೇಳಿದ್ರೆ ನೀವು ಕೂಡ ಏನು ಕರೆಯನ್ನ ಮಾಡಬಹುದು. ಕಾಲ್ ಮಾಡಬೇಕಾದ ಸಂಖ್ಯೆ 6364204949, ಈ ಸಂಖ್ಯೆಗೆ ಕಾಲ್ ಅನ್ನ ಮಾಡಿ ಸುಟ್ಟ ಗಾಯಗಳನ್ನ ನಿರ್ವಹಣೆ ಮಾಡುವಂತದ್ದು ಹೇಗೆ ಎನ್ನುವುದರ ಬಗ್ಗೆ ನಾವು ಮಾತಾಡ್ತಿರುವಂತದ್ದು ಡಾಕ್ಟರ್ ಕೃಷ್ಣ ಪ್ರಸಾದ್ ಶೆಟ್ಟಿ ಅವರು ನಮ್ಮ ಜೊತೆ ಇವತ್ತು ಮಾತಾಡ್ತಾ ಇದ್ದಾರೆ. ನೀವು ಕೂಡ ಕರೆಯನ್ನ ಮಾಡಬಹುದು, ನಿಮ್ಮಲ್ಲಿರುವಂತಹ ಪ್ರಶ್ನೆಗಳನ್ನು ಕೂಡ ನೀವು ಖಂಡಿತವಾಗಿಯೂ ಕೇಳಬಹುದು ಅಂತ ಹೇಳ್ತಾ. ಇನ್ನು ಡಾಕ್ಟರ್, ಇದಾದ ನಂತರ ನೆಕ್ಸ್ಟ್ ನಾವು ಮಾಡಬೇಕಾಗಿರೋದು ಹತ್ತಿರದ ಆಸ್ಪತ್ರೆಗೆ ಕರ್ಕೊಂಡು
1: ಹೋಗುವಂತರು
2: ಕಾಲ್ ಇದ್ದಾರೆ, ಮಾತಾಡಿಬಿಡುವ. ಹಲೋ, ನಮಸ್ಕಾರ.
3: ನೀವು ಕೇಳ್ತಾ ಇರೋದು ಧ್ವನಿ ಮುದ್ರಿತ ಪ್ರಸಾರ.
2: ನಮಸ್ತೆ, ಹೇಳಿ ಯಾರು?
1: ನಮಸ್ತೆ, ನಮಸ್ತೆ.
4: ಪ್ರತಿ ಶುಕ್ರವಾರ ಒಬ್ಬೊಬ್ಬರ ಡಾಕ್ಟರ್ ಬಂದು ಒಳ್ಳೆ ಅನುಭವವನ್ನು ನೀವು
1: ಕೊಡ್ತೀರಾ,
4: ಹಾಗಾಗಿ ನಾವು ತುಂಬಾ ಸಂತೋಷದಲ್ಲಿದ್ದೇವೆ. ಕಾರನ್
1: ಹೇಳುವುದರಲ್ಲಿ
4: ನಿಮ್ಮ ಹತ್ರ
1: ಕೇಳುವುದೇಳಿದ್ರೆ,
4: ಬೆಂಕಿ ಹತ್ತಿದ್ರೆ ಮತ್ತೆ ಮೈಗೆ ಪದಾರ್ಥ ನೀರು ಅದು ಇದು ಬಿದ್ರೆ ಕೆಲವರು ನೀರು ಹಾಕ್ತಾರೆ, ಕೆಲವರು ತೆಂಗಿನೆಣ್ಣೆ ಹಾಕ್ತಾರೆ.
1: ಇಲ್ಲ,
4: ಅದು ತೆಂಗಿನೆಣ್ಣೆ ಹಾಕಿದ್ರೆ ಏನಾಗ್ತದೆ ಹೇಗೆ ಅಂತ ನೀವೊಂದು ಹೇಳಿ. ಅದನಂತರ ನೀರು ಹಾಕಿದ್ರೆ ಸಹ ನನ್ನ ಮೈಯಲ್ಲಿ ಪದಾರ್ಥ ಬಿದ್ದಿತ್ತು ಮದುವೆದು, ಬಿಜರಿಂದ ಕೆಳಗಿನ ತನಕ. ಆಗ ನನಗೆ ಅವರು ನೀರನ್ನು ಹಾಕಿದ್ರು, ಚಿಕ್ಕ ಹಳ್ಳಿ ಇರುವಾಗ, ಈಗ ಅಲ್ಲ, ಚಿಕ್ಕ 12 ವರ್ಷದಲ್ಲಿರುವಾಗ ಆಗ ಶುರು ಆಯ್ತು. ಉರಿ ಉರಿ ಹೇಳಿದ್ರೆ ಕೂತ್ಕೊಳ್ಳಿಕ್ಕೆ ಆಗುದಿಲ್ಲ, ನಿಂತುಕೊಳ್ಳಿಕ್ಕೆ ಆಗುದಿಲ್ಲ, ಮಲಗ್ಲಿಕ್ಕೆ ಆಗುದಿಲ್ಲ. ಆಗ್ತಾ ಇತ್ತು ಉರಿ ಶುರು ಆಯ್ತು. ಅದಕ್ಕೆ ಏನು ಮಾಡ್ಬೇಕಿತ್ತು ಅಂತ ಈಗ ಕೇಳುವವರಿಗೆ ನಾನು ನಿನ್ನಿಂದ ಒಂದು ಪ್ರಶ್ನೆಗೆ ಉತ್ತರ ಕೇಳಲಿಕ್ಕೆ ಬಯಸುತ್ತೇನೆ. ನಿಮಗೆ ಧನ್ಯವಾದ.
1: ಧನ್ಯವಾದ. ಓಕೆ, ತುಂಬಾ ಒಂದು ಪ್ರಾಕ್ಟಿಕಲ್ ಪಾಯಿಂಟ್ ಹೇಳಿದ್ದಾರೆ. ಪದಾರ್ಥ ಬಿದ್ದದ್ದು
2: ಹೌದೌದು,
1: ಸೀಮೆಎಣ್ಣೆ ಹೇಳಿದ್ರು ತುಂಬಾನೇ ಒಂದು ರಾಂಗ್. ಅದು ರಾಂಗ್. ಈಗ ಸೀಮೆಎಣ್ಣೆ ಬ್ಯಾನ್ ಮಾಡಿದ್ದಾರೆ, ಈಗ ಕೆಲವು ಸಿನಿಮಾ ಬ್ಯಾನ್ ಬೇರೆ ಬೇರೆ ಕಾರಣಗಳಿಂದ.
2: ಮತ್ತೆ ಬೆಂಕಿ ಮೈಯಲ್ಲಿ ಇರುವಾಗ ಸೀಮೆಎಣ್ಣೆ ಹಾಕಿದ್ರೆ
1: ಹೌದು, ಅದು ತುಂಬಾನೇ ರಾಂಗ್ ಆಗ್ತದೆ. ಸೊ ಅದನ್ನು ಮಾಡ್ಲಿಕ್ಕೆ ಹೋಗ್ಬೇಡಿ ಯಾರು ಅದು ಟೋಟಲಿ, ಯಾಕಂದ್ರೆ ಅದೊಂದು ಸೀಮೆಎಣ್ಣೆ ಅನ್ನೋ ಒಂದು ಕೆಮಿಕಲ್. ಸೊ ಸುಟ್ಟ ಮೇಲೆ ಸೀಮೆಎಣ್ಣೆ ಹಾಕಿದ್ರೆ ಅದು ಬೆಂಕಿಗೆ ತುಪ್ಪ ಸುರಿದಾಗಿ ಆಗ್ಬಹುದು. ಮತ್ತೆ ಈಗ ಅವರು ಕೇಳಿದ ಒಂದು ಪ್ರಶ್ನೆ, ಪದಾರ್ಥದ ಮೇಲೆ ನೀರು ಹಾಕಿದ ಮೇಲೆ ಉರಿ ಬಂತು ಅಂತ. ಸೊ ನಾರ್ಮಲ್ ಆಗಿ ಇದೊಂದು ಕೆಮಿಕಲ್ ಟೈಪ್. ಈಗ ಬಿಸಿ ಪದಾರ್ಥ, ಅದ್ರ ಜೊತೆಗೆ ಅವರ ಪದಾರ್ಥದಲ್ಲಿ ಮೋಸ್ಟ್ಲಿ ಸ್ಪೈಸ್ ಐಟಮ್ ಮಸಾಲ ಹಾಕಿರ್ತಾರೆ, ತುಂಬಾ ಸಿಂಪಲ್. ಸೊ ಆ ಮಸಾಲದಿಂದಾಗಿ ಅದು ಉರಿ ಬಂದಿರ್ತದೆ. ಸೊ ಅದಕ್ಕೋಸ್ಕರ ನಾವೇನ್ ಹೇಳುದು, 10-15 ನಿಮಿಷ ಕಂಟಿನ್ಯೂಸ್ ಫ್ಲೋ ವಾಟರ್ ಅಲ್ಲಿ ನಾವು ಅದನ್ನ ವಾಶ್ ಮಾಡಬೇಕು. ನೀರು ಹಾಕ್ತಾನೆ ಇರಬೇಕು. ಟ್ಯಾಪ್ ಎಲ್ಲರ ಮನೆಯಲ್ಲಿದೆ, ನೀರಿದೆಲ್ಲ.
2: ಟ್ಯಾಪ್ ಇಲ್ದಿದ್ರು ಕೂಡ
1: ಕಂಟಿನ್ಯೂಸ್ ಆಗಿ ಫ್ಲೋ ಅಲ್ಲಿ ಅವಾಗ ಎರಡು ಹೆಲ್ಪ್ ಆಗ್ತದೆ. ಒಂದು ಸ್ವಲ್ಪ ಏರಿಯಾ ಕೋಲ್ಡ್ ಕೂಲ್ ಆಗ್ತದೆ, ಮತ್ತೆ ಆ ಒಂದು ಕೆಮಿಕಲ್ ಮಸಾಲ ಇದ್ದದೆಲ್ಲ ವಾಶ್ ಔಟ್ ಆಗಿ ಹೋಗ್ತದೆ, ನೋ ಇವೆಂಚುಲಿ ಕಡಿಮೆ ಆಗ್ತದೆ. ಸೊ ಅದೊಂದು
2: ಹೇಳಿ. ನೀವು ಕೂಡ ಕಾಲ್ ಮಾಡಿ 6364204949 ಈ ಸಂಖ್ಯೆ ಕರೆಯನ್ನ ಮಾಡಿ ಅಂತ ಹೇಳ್ತಾ. ಎಸ್ ಡಾಕ್ಟರ್, ನಾವು ಮಾತಾಡ್ತಾ ಇದ್ವಿ. ನಂತರ ನಾವು ಆಸ್ಪತ್ರೆಗೆ ವ್ಯಕ್ತಿಯನ್ನ ಹೆಚ್ಚಿನ ಅಂದ್ರೆ ನೀವು ಆಗ್ತಾನೆ ಹೇಳಿದ ಹೆಚ್ಚಿನ ಭಾಗ ಸುಟ್ಟಿದೆ ಅಂತ ಹೇಳಿದ್ರೆ ಮನೆಗೆ ಐ ಮೀನ್ ಹಾಸ್ಪಿಟಲ್ಗೆ ಕೊಂಡೋಗಬೇಕಾಗುತ್ತೆ. ಒಂದು ವೇಳೆ ಕಡಿಮೆ ಪರ್ಸೆಂಟೇಜ್ ಅಂತ ಇದ್ರೆ ಮನೆಯಲ್ಲೇ ಮ್ಯಾನೇಜ್ ಮಾಡಬಹುದು ಅಂತ ಹೇಗೆ ಡಾಕ್ಟರ್ ಮ್ಯಾನೇಜ್?
1: ಈಗ ಒಂದಂತ ಹೇಳಿದ್ರೆ ಆ ಒಂದು ಭಾಗವನ್ನು ಓಪನ್ ಬಿಡಬೇಕು, ಮುಖ್ಯವಾಗಿರುವಂತಹ ಗಾಳಿ ಆಡುವಂತಹ ಒಂದು ಫ್ಯಾನ್ ಕೆಳಗಡೆ ನಾವು ಮಲಗಲಿಕ್ಕೆ ಹೇಳ್ತೀವಿ ಪೇಷಂಟ್ನ. ಮತ್ತೆ ಲೂಸ್ ಬಟ್ಟೆಗಳನ್ನು ಧರಿಸಬೇಕು. ಮತ್ತೆ ಮುಖ್ಯವಾದ ಪಾಯಿಂಟ್ ನಾನು ಅವಾಗ ಹೇಳಬೇಕು ಅಂತ ಇಚ್ಛೆ ಪಟ್ಟಿದ್ದೇನೆ ಅವಾಗ ಏನಂತ ಹೇಳಿದ್ರೆ, ಈಗ ಒಂದು ಟೈಟ್ ಐಟಮ್ಸ್, ಈಗ ನಾವು ಕೈಯನ್ನ ಸುಟ್ಟಿದ್ ಅಂತ ಹೇಳಿದ್ರೆ ಉಂಗುರ ಇದ್ರೆ ಉಂಗುರ ತೆಗಿಬೇಕು, ಕೀಚೆ ಇದು ಚೈನು ತೆಗಿಬೇಕು, ಬೆಲ್ಟ್ ತೆಗಿಬೇಕು ಅಂತ ಫಸ್ಟ್ ನಾವು ಅಂತ ಟೈಟ್ ಬಟ್ಟೆಗಳನ್ನ ಲೂಸ್ ಮಾಡಬೇಕು. ಯಾಕೆಂತ ಹೇಳಿದ್ರೆ ಸುಟ್ಟ ಒಂದು ತಾಸು ಅಥವಾ 2 ತಾಸು ಆದ್ಮೇಲೆ ಸ್ವೆಲ್ಲಿಂಗ್ ಸ್ಟಾರ್ಟ್ ಆಗ್ತದೆ. ಸ್ವೆಲ್ಲಿಂಗ್ ಸ್ಟಾರ್ಟ್ ಆದ್ಮೇಲೆ ನಾವು ಅದನ್ನ ತೆಗಿಲಿಕ್ಕೆ ಬರುದಿಲ್ಲ. ಸೊ ಇಮಿಡಿಯೇಟ್ ಆಗಿ ಅಂತ ಒಂದು ಪಾರ್ಟ್ ಅನ್ನ ತೆಗೆದು, ಈಗ ಉದಾಹರಣೆಗೆ ಸಣ್ಣ ಪರ್ಸೆಂಟೇಜ್ ಬರ್ನ್ ಇದ್ರೆ ಅಂತದನ್ನ ಫಸ್ಟ್ ಅದನ್ನ ಮಾಡ್ಬೇಕು ಮನೆಯಲ್ಲಿ. ಈಗ ಕಿವಿ ಬರ್ನ್, ಕೆಲವರಿಗೆ ಕಿವಿಗೆ ನೀರು ಬೀಳ್ತದೆ, ಬಿಸಿ ನೀರು ಬೀಳ್ತದೆ, ಅವಾಗ ಏನಾಗುತ್ತೆ ಅದು ಕಿವಿ ರಿಂಗ್ ಇರ್ತದಲ್ಲ, ಮತ್ತೆ ಅದನ್ನ ಓಲೆ ತೆಗಿಲಿಕ್ಕೆ ಬರುದಿಲ್ಲ. ಅವಾಗ ಅದು ಟೈಟ್ ಆದಾಗ ಏನಾಗುತ್ತೆ, ಅದು ಅಂತ ಗ್ಯಾಂಗ್ರೇನ್ ಆಗುವ ಚಾನ್ಸ್ ಇರ್ತದೆ, ಅಥವಾ ಬೆರಳುಗಳು ಅಥವಾ ಕಿವಿ ಭಾಗ ಎಲ್ಲೇ ಇರಲಿ. ಸೊ ಫುಲ್ ಲೂಸ್ ಬಟ್ಟೆಗಳನ್ನು ಧರಿಸಿ ಮನೆಯಲ್ಲಿ ರೆಸ್ಟ್ ತಗೋಬೇಕಾಗ್ತದೆ. ಜಾಸ್ತಿ ಹೊರಗಡೆ ಅಡ್ಡಾಡಬಾರ್ದು ಧೂಳಿಗೆಲ್ಲ, ಸೊ ಇನ್ಫೆಕ್ಷನ್ ಆಗುವ ಚಾನ್ಸ್ ಇರ್ತದೆ. ಮತ್ತೆ ಯಾವ್ದೋ ಸಿಂಪಲ್ ಆಂಟಿಬಯೋಟಿಕ್ ಕ್ರೀಮ್ ಇದೆ ಅದನ್ನ ಹಚ್ಚಿ ಓಪನ್ ಬಿಟ್ಟು ಬಿಡಬೇಕು. ಈಗ ಒಂದು ಫಸ್ಟ್ ಡಿಗ್ರಿ ಬರ್ನ್ ಅಂತ ಹೇಳಿದ್ರೆ ಒಂದು ವಾರದಲ್ಲಿ ಅವರಿಗೆ ವಿದೌಟ್ ಸ್ಕಾರ್ ಹೀಲ್ ಆಗ್ತದೆ. ನಾನು ಅವಾಗ ಹೇಳಿದ ಬ್ಲಿಸ್ಟರ್ ಇಲ್ಲದೆ, ಬರೀ ಕೆಂಪು ಅದು ಜಸ್ಟ್ ರೆಡ್ನೆಸ್ ಅಷ್ಟೇ ಇದೆ ಅಂತಂದ್ರೆ. ಸೊ ಆ ಒಂದು ವಾರ ಅವರು ಜಾಸ್ತಿ ಟ್ರಾವೆಲ್ ಮಾಡೋದನ್ನ ಸ್ವಲ್ಪ ಅವಾಯ್ಡ್ ಮಾಡಬಹುದು, ಅಥವಾ ಹೊರಡೆ ಜಾಸ್ತಿ ಈ ಧೂಳಿರೋ ಜಾಗಕ್ಕೆ ಹೋಗೋದನ್ನ ಅವಾಯ್ಡ್ ಮಾಡಿ ಲೂಸ್ ಬಟ್ಟೆ ಧರಿಸಿಕೊಂಡು ಮನೆಯಲ್ಲಿ ಫ್ಯಾನ್ ಕೆಳಗಡೆ ಮಲಗಿದ್ರೆ
2: ಡ್ರೆಸ್ಸಿಂಗ್ ಮಾಡಬೇಕು ಅಂತೇನಿಲ್ಲ,
1: ಅವಶ್ಯಕತೆ ಇಲ್ಲ. ಓನ್ಲಿ ಅದೇ ಹೇಳಿದಲ್ಲ, ಪರ್ಸೆಂಟೇಜ್ ಒಂದು 5 ಅಥವಾ 10% ಮೇಲೆ ಹೋದ್ರೆ, ಅಥವಾ ಬಟ್ಟೆಗಳು ಒರೆಸ್ತಾ ಇದೆ ಅಂತ ನಡೆಯುವಾಗ ಕೆಲವು ತೊಡೆ ಭಾಗದಲ್ಲಿ ಕೆಲವರಿಗೆ ಈ ಗುಪ್ತಾಂಗಗಳಲ್ಲಿ ಬರ್ನ್ ಆಗ್ತದೆ, ಆ ಸಮಯದಲ್ಲಿ ಒಂದು ಡ್ರೆಸ್ಸಿಂಗ್ ಮಾಡಿ ಒಂದು ಮಾಡುವಂತ ಅವಶ್ಯಕತೆ ಬರ್ತದೆ. ಯಾಕಂದ್ರೆ ನಡೆಯುವಾಗ ಒರೆಸ್ತದೆ, ಅವರಿಗೆ ನೋವಾಗ್ತದೆ ಜಾಸ್ತಿ. ಸೊ ಅಂತ ಸಮಯದಲ್ಲಿ ಡ್ರೆಸ್ಸಿಂಗ್ ಮಾಡುವಂತದ್ದು. ಇನ್ನೊಂದು ಅಂತ ಹೇಳಿದ್ರೆ, ಈ ಸೆಕೆಂಡ್ ಡಿಗ್ರಿ ಬರ್ನ್ಸ್ ಅಲ್ಲಿ ಕೊಲಾಜಿನ್ ಡ್ರೆಸ್ಸಿಂಗ್ ಅಂತ ನಾವು ಹಾಸ್ಪಿಟಲ್ ಅಲ್ಲಿ ಮಾಡ್ತೇವೆ, ಅಂದ್ರೆ ಸ್ಟೆರೈಲ್ ವೇ ಅಲ್ಲಿ. ಈಗ ಗುಳ್ಳೆಗಳು ಬಂದಿದೆ, ನಾವು ಅದನ್ನ ಹಾಸ್ಪಿಟಲ್ ಅಲ್ಲಿ ಗುಳ್ಳೆಗಳನ್ನ ಹಾಸ್ಪಿಟಲ್ ಮಾತ್ರ ತೆಗಿಬೇಕು. ಸುಮಾರು ಜನ ಹೇಳ್ತಾರೆ ಮನೆಯಲ್ಲಿ ಗುಳ್ಳೆ ನೋಡಿರಿ, ಹೊಡೆದು ಬಿಟ್ಟು ಇದು ಮಾಡಿ ಆಯ್ ಮಾಡಿ, ಇಲ್ಲ, ನೀವು ಮನೆಯಲ್ಲಿ ಗುಳ್ಳೆಗಳಾಗಿದೆ ಮನೆಯಲ್ಲೇ ಮ್ಯಾನೇಜ್ ಮಾಡ್ತೀರಾ ಅಂತ ಹೇಳಿದ್ರೆ ಒಡಿಲಿಕ್ಕೆ ಹೋಗ್ಬಾರ್ದು. ಅದು ತನ್ನಷ್ಟಕ್ಕೆ ಹೊಡೆದ್ರೆ ಮತ್ತೆ ನೀರು ಹಾಕಿ ಅದನ್ನ ವಾಶ್ ಮಾಡ್ಬೇಕೆ ಹೊರತು, ನಾವೇ ಅದನ್ನ ಒಡಿಲಿಕ್ಕೆ ಟ್ರೈ ಮಾಡಿ ಅದನ್ನ ನೀರನ್ನು ತೆಗಿಲಿಕ್ಕೆಲ್ಲ ಟ್ರೈ ಮಾಡಬಾರ್ದು. ಅದರಷ್ಟಕ್ಕೆ ಅದು ಫ್ಲಾಟ್ ಆಗಿ ಅದು ನ್ಯಾಚುರಲ್ ಕವರ್ ತರ ಒಂದು ಆಕ್ಟ್ ಮಾಡ್ತದೆ ಗುಳ್ಳೆಗಳು. ನಾವೇ ಒಡಿಲಿಕ್ಕೆ ಟ್ರೈ ಮಾಡಿ ಮನೆಯಲ್ಲಿ ಅಂತ ಹೇಳಿದ್ರೆ ಅದು ಇನ್ಫೆಕ್ಷನ್, ಯಾಕಂದ್ರೆ ಗುಳ್ಳೆ ಒಳಗೆ ನೀರಿರ್ತದೆ, ಅದು ಪ್ರೋಟೀನ್ ಕಂಟೆಂಟ್, ಈ ಒಂದು ಕ್ರಿಮಿಗಳಿಗೆ ಒಂದು ಬೆಳವಣಿಗೆ ಆಗುವ ಹೆಲ್ಪ್ ಆಗುವಂತ ಒಂದು. ಸೊ ನಾವು ಸೂಜಿ ತಗೊಂಡು ಒಡಿದ್ವಿ ಅಂತ ಹೇಳಿದ್ರೆ ಅದಂತ ಇನ್ಫೆಕ್ಷನ್ ಆದ್ರೆ ದಟ್ ಈಸ್ ಎಕ್ಸ್ಟ್ರಾ ಪ್ರಾಬ್ಲಮ್ಸ್. ಸೊ ಇಂಥ ಕಂಡೀಷನ್ ಕೆಲವು ಸೆಕೆಂಡ್ ಡಿಗ್ರಿ ಬರ್ನ್ಸ್ ನಾವು ಕೊಲಾಜನ್ ಡ್ರೆಸ್ಸಿಂಗ್ ಅಂತ ಮಾಡ್ತೇವೆ. ಅಂದ್ರೆ ಒಂದು ಚರ್ಮವದ್ದೇ ಒಂದು ಭಾಗ ಕೊಲಾಜನ್ ಅಂತ ಹೇಳಿ, ಅದನ್ನ ನಾವು ಹಾಸ್ಪಿಟಲ್ ಅಲ್ಲಿ ಸ್ಟೆರೈಲ್ ಕಂಡೀಷನ್ ಅಂದ್ರೆ ಬಹಳ ಕ್ಲೀನ್ ಕಂಡೀಷನ್ ಅಲ್ಲಿ ತೆಗೆದು ಗುಳ್ಳೆಗಳನ್ನ ಮಾಡಿ ಅದನ್ನ ಗುಳ್ಳೆಗಳನ್ನ ತೆಗೆದು ಅದರ ಮೇಲೆ ನಾವು ವೈಟ್ ಶೀಟ್ ಅನ್ನು ಹಾಕ್ತೇವೆ. ಯಾಕೆ ಹಾಕ್ತೇವೆ ಅಂತ ಹೇಳಿದ್ರೆ, ಒಂದು ಚರ್ಮ ಬೆಳಿಲಿಕ್ಕೆ ಬೇಗ ಬೆಳಿಲಿಕ್ಕೆ ಹೆಲ್ಪ್ ಆಗ್ತದೆ, ಇನ್ನೊಂದು ನೋವು ಕಡಿಮೆ ಆಗ್ತದೆ, ಮತ್ತೆ ಫ್ಯೂಚರ್ ಅಲ್ಲಿ ಸ್ಕಾರ್ ಆಗುವಂತ ಚಾನ್ಸಸ್
2: ಕಡಿಮೆ ಆಗ್ತದೆ ಅಂತ. ಇನ್ನೊಂದು ಡಾಕ್ಟರ್, ಈ ಬೆಂಕಿಯ ಸುಟ್ಟಾಗ ನಮ್ಗೆ ಅತಿ ಹೆಚ್ಚಾಗುದು ಊರಿ.
1: ಊರಿ, ಹೌದು.
2: ಸೊ ಊರಿ ಕಡಿಮೆ ಆಗೋದಕ್ಕೆ ಏನಾದ್ರೂ ಮನೆಯಲ್ಲಿ ಏನಾದ್ರೂ ಮಾಡಬಹುದು?
1: ಮನೆಯಲ್ಲಿ ಅಂತ ಹೇಳಿದ್ರೆ ಅದೇ ಉರಿ, ನಾವೀಗ ಟ್ಯಾಬ್ಲೆಟ್ ತಗೋಬಿ ನಾವಂತ ಹೇಳುದು ಅನಾಲಿಸಿಕ್ ತಗೋಬಹುದು ಅಂತ ಹೇಳಿ ಸ್ಪೆಸಿಫಿಕ್ ಆಗಿ. ಯಾಕಂದ್ರೆ ಉರಿ ಯಾಕೆ ಬರ್ತದೆ ಅಂತ ಹೇಳಿದ್ರೆ, ಆ ನರಸು ಅಂತ ಹೇಳ್ತೀವಲ್ಲ ಅದು ಫುಲ್ ಬರ್ನ್ ಆಗಿಲ್ಲ ಉರಿ ಅಂತ ಅವಾಗ ಹೇಳಿದಾಗ ನಾನು, ಒಳ್ಳೇದು ಅಂತಾನೆ. ಉರಿ ಅಂತ ಹೇಳಿದ್ರೆ ಒಂದು ನಾಲ್ಕೈದು ದಿವಸ ಉರಿ ತಡ್ಕೊಂಡ್ರೆ ಮತ್ತೆ ಹೀಲ್ ಆಗ್ತದೆ. ಅಲ್ಲಿವರೆಗೆ ನೀವು ಟ್ಯಾಬ್ಲೆಟ್ ಪೇನ್ ಕಿಲ್ಲರ್ಸ್ ತಗೊಂಡು ಮ್ಯಾನೇಜ್ ಮಾಡಬಹುದು. ಕೆಲವರು ಈ ಲಿಗ್ನೋಕೇನ್ ಜೆಲ್ಲಿ ಅಂತ ಬರ್ತದೆ, ಪೇನ್ ಕಡಿಮೆ ಆಗ ಜೆಲ್ಲಿ ಅಂತ ಬರ್ತದೆ, ಅದನ್ನ ಹಾಕೋಬಹುದು. ಇದು ಡಾಕ್ಟರ್ಸ್ ಅಡ್ವೈಸ್, ಹಾಕೊಂಡು ಅದನ್ನ ಸೂದಿಂಗ್ ಎಫೆಕ್ಟ್ ಮಾಡ್ತದೆ. ಮತ್ತೆ ನಾವು ಅದನ್ನ ಲೂಸ್ ಬಟ್ಟೆ ಹಾಕಿ ಗಾಳಿ ಫ್ಯಾನ್ ಅಡಿಗೆ ಇಡೋದೆ ಅದಕ್ಕೆ ಹೀಲಾಗ್ಲಿಕ್ಕೆ ಹೆಲ್ಪ್ ಆಗ್ತದೆ. ಇನ್ನೊಂದು ಉರಿ ಸಹ ಅದರಲ್ಲಿ ಸ್ವಲ್ಪ
2: ಕಡಿಮೆ ಆಗ್ತದೆ. ಎಸ್, ಡಾಕ್ಟರ್, ಇದು ಮನೆಯಲ್ಲಿ ಮಾಡಬಹುದಾದಂತದ್ದು. ಇನ್ನು ಇದಕ್ಕಿಂತ ಹೆಚ್ಚು ಪರ್ಸೆಂಟೇಜ್ ಗಳು ಬಂದಾಗ ಹಾಸ್ಪಿಟಲ್ ಹೋಗುವಂತ ಅನಿವಾರ್ಯ. ಆ ಸಂದರ್ಭದಲ್ಲಿ ಮಾಡುವಂತ ಮೊದಲ ಕೆಲಸ ಏನು? ಹಾಗಿನ ಹಾಸ್ಪಿಟಲ್ ಗೆ ಯಾರಾದ್ರೂ ಕರ್ಕೊಂಡು ಬರಬೇಕು ಅಂತ ಹೇಳಿದ ಅಂತವ್ರನ್ನ ಹೇಗೆ ಕರ್ಕೊಂಡು ಬರಬೇಕು?
1: ಒಂದೊಂದು ಅವಾಗ ಹೇಳಿದಾಗ ನಾನು ಫಸ್ಟ್ ಏಡ್ ಪೇಷಂಟ್ ಇದ್ದು ಬಟ್ಟೆ ಎಲ್ಲ ತೆಗೆದು ಅಥವಾ ಯಾವ್ದಾದ್ರು ನೀರಲ್ಲಿ ಫಸ್ಟ್ ಏಡ್ ಬಂದ್ರೆ ಟ್ಯಾಬ್ಲೆಟ್ ಕಂಟ್ರೋಲ್ ಮಾಡಿ. ಇನ್ನೊಂದು ಹೇಳಿದ್ರೆ ಯಾವ್ದಾದ್ರು ಟೈಟ್ ಐಟಮ್ಸ್ ಇದ್ರೆ ಬೆಲ್ಟ್ ಅಥವಾ ಚೈನ್ ರಿಂಗ್ಸ್ ಎಲ್ಲ ತೆಗೆದು ಫಸ್ಟ್ ಏಡ್ ಕೈ ಮಾಡಬೇಕು. ಮತ್ತೆ ಆ ಪೇಷಂಟ್ ಗೆ ಬಾಯಲ್ಲಿ ತಗೊಳ್ಲಿಕ್ಕೆ ಆಗ್ತದೆ ಅಂತ ಹೇಳಿದ್ರೆ ನೀರು ಮೇನ್ ಆಗಿ ಪ್ರಾಬ್ಲಮ್ ಆಗುವಂತದ್ದು ಒಂದು ನೀರಿನ ಪ್ರಾಬ್ಲಮ್ ಬಾಡಿಯಲ್ಲಿ, ವಾಟರ್ ಲಾಸ್ ಅಂತ ಹೇಳ್ತೀವಿ ಬಾಡಿಯಿಂದ. ಸೊ ಪೇಷಂಟ್ ಹೊರಳಿ ತಗೊಳ್ಳುವಂತ ಚಾನ್ಸಸ್ ಇದ್ರೆ ತಗೊಳಕ್ಕೆ ಬಿಡಬೇಕು ನೀರು ಕುಡಿಲಿಕ್ಕೆ. ಹಾಗೆ ಹಾಸ್ಪಿಟಲ್ ಗೆ ಅವ್ರನ್ನ ಅದೇ ಒಂದು ಲೂಸ್ ಬಟ್ಟೆ ಹಾಕಿರೋ ಕರ್ಕೊಂಡು ಬರ್ಬೇಕು ಮೇನ್ ಆಗಿ ಲೂಸ್ ಬಟ್ಟೆ.
2: ಒಬ್ರು ಕಾಲ್ ಡಾಕ್ಟರ್. ಹಲೋ, ನಮಸ್ಕಾರ.
5: ನಮಸ್ತೆ
2: ನಮಸ್ತೆ ಡಾಕ್ಟರ್.
5: ನಮಸ್ತೆ
2: ನಮಸ್ತೆ.
5: ಇದು ಸುಟ್ಟ ಗಾಯಗಳಿಂದ ಆದ ಚರ್ಮಕ್ಕೆ ಮತ್ತೆ ಜೋಡಿಸಲು ರಿಪ್ಲೇಸ್ಮೆಂಟ್ ಮಾಡ್ಲಿಕ್ಕೆ ಚರ್ಮದ ಅವಶ್ಯಕತೆ ಇರ್ತದೆ. ಚರ್ಮ ಕೂಡ ಅಲ್ಲಿ ಕೂಡ ದಾನಿಗಳ ಅವಶ್ಯಕತೆ ಇದೆ ಅಂತ ಹೇಳಿ ಹೇಳಿದ್ದನ್ನು ಕೇಳಿದ್ದೇನೆ. ಈ ಚರ್ಮದಾನ ಮಾಡುವುದಾದ್ರೆ ಅದು ಮರಣ ನಂತರ ಮಾತ್ರ ಅಥವಾ ಮತ್ತೊಂದು ಬ್ಯಾಂಕ್ ಇದೆಯಾ? ಈ ಕಣ್ಣಿನ ಬ್ಯಾಂಕ್ ಒಂದೊಂದು ಬ್ಯಾಂಕ್ ಇದ್ದಾಗ ಇದರ ಬ್ಯಾಂಕ್ ಕೂಡ ಇದೆಯಾ? ಅದು ಮಂಗಳೂರಲ್ಲಿ ಇದೆಯಾ? ಈ ಬಗ್ಗೆ ಸ್ವಲ್ಪ ಮಾಹಿತಿ ಬೇಕಾಗಿತ್ತು ಡಾಕ್ಟರ್. ನಾನು ರೇಡಿಯೋದಲ್ಲಿ ಕೇಳ್ತೇನೆ.
2: ಈ ಬಗ್ಗೆ ಉತ್ತರವನ್ನು ಕೊಡೋಣ. ಇದು ಮುಂಚೆ ಇದನ್ನು ಮುಗಿಸಬೇಕು. ಮೊದಲು ಅದೇ ಆಸ್ಪತ್ರೆ ಬಂದ್ರೆ ಬಂದ್ ಮಾಡಿದ್ರೆ
1: ನಾವು ಅದೇ ಫಸ್ಟ್ ಒಂದು ಬರ್ನ್ ಇದ್ದು ಪರ್ಸೆಂಟೇಜ್ ಅಸೆಸ್ ಮಾಡ್ತೇವೆ, ಎಷ್ಟು ಪರ್ಸೆಂಟ್ ಬರ್ನ್ ಆಗಿದೆ. ಮತ್ತೆ ಮುಖ್ಯವಾಗಿ ಪೇಷಂಟ್ ಗೆ ಇನ್ಹಲೇಷನ್ ಅಂದ್ರೆ ಉಸಿರಾಟದಲ್ಲಿ ಅದು ಮುಖದ ಬರ್ನ್ ಆಗಿದೆ ಅಥವಾ ಅವರು ಆ ಸ್ಮೋಕ್ ಅನ್ನ ತಗೊಂಡಿದ್ದಾರೆ, ಇದು ಬಹಳ ಮ್ಯಾಟರ್ ಆಗುತ್ತೆ. ಯಾಕಂದ್ರೆ ಪೇಷಂಟ್ ಇದ್ದು ಲೈಫ್ ಅಂಡ್ ಡೆತ್ ಅದರಲ್ಲಿ ಡಿಸೈಡ್ ಆಗುತ್ತೆ. ಎಷ್ಟೇ ಪರ್ಸೆಂಟ್ ಈಗ 5% 10% ಬರ್ನ್ ಇದ್ರು ಪೇಷಂಟ್ ಕಾರ್ಬನ್ ಮೊನಾಕ್ಸೈಡ್ ಅನ್ನ ತಗೊಂಡಿದ್ರೆ ಅದಕ್ಕೆ ನಾವು ಪೇಷಂಟ್ ಕೇಳ್ತೀವಿ ಎಲ್ಲಿ ಆಗಿದೆ ಕಿಚನ್ ಒಳಗೆ ಎಷ್ಟೊತ್ತಾಯ್ತು ಎಷ್ಟೊತ್ತರೆಗೆ ಬರ್ನ್ ಆಗಿದೆ ಕ್ಲೋಸ್ಡ್ ಸ್ಪೇಸ್ ಅಂತೆಲ್ಲ ಕೇಳ್ತೇವೆ. ಅದರಲ್ಲಿ ರಫ್ ಆಗಿ ನಾವು ಅಸೆಸ್ ಮಾಡ್ತೇವೆ ಪೇಷಂಟ್ ಗೆ ಉಸಿರಾಟದಲ್ಲಿ ಅದು ಆ ಒಂದು ಸುತ್ತಿಗೆ ಹೋಗಿದೆ ಲಂಗ್ಸ್ಗೆ ಹೋಗಿದೆ ಅಂತ. ಇಲ್ಲಿ ಏನಂತ ಹೇಳಿದ್ರೆ ನಾವು ಅದನ್ನ ಅಸೆಸ್ ಮಾಡ್ತೇವೆ. ಅಸೆಸ್ ಮಾಡಿ ಪೇಷಂಟ್ ಗೆ ಇಲ್ಲಿ ವಾರ್ಡ್ ಅಥವಾ ಐಸಿಯುಲ್ಲಿ ಕೇರ್ ಕೊಡ್ಬೇಕು. ಈಗ ಲಂಗ್ಸ್ ಗೆ ಎಫೆಕ್ಟ್ ಆಗಿದ್ರೆ ಯಾಕಂದ್ರೆ ಬಿಸಿ ಗಾಳಿ ಮೂಗಲ್ಲಿ ಹೋಗುದು ಅಂತ ಹೇಳಿದ್ರೆ ಸುಟ್ಟು ಬಿಡ್ತದಲ್ಲ, ಸುಟ್ಟು ಅವರಿಗೆ ಜೊತೆ ಕಾರ್ಬನ್ ಮೊನಾಕ್ಸೈಡ್ ಆಗಿ ಲಂಗ್ಸ್ ಡ್ಯಾಮೇಜ್ ಆಗ್ತದೆ ಎಷ್ಟೇ ಏಜ್ ಇರಲಿ. ಸೊ ಅದು ಬಹಳ ಸೀರಿಯಸ್ ಇಶ್ಯೂ ಅಂತ ನಾವು ಐಸಿಯುಲ್ಲಿ ಟ್ರೀಟ್ಮೆಂಟ್ ಕೊಡುವಂತ ಒಂದು ಪ್ಲಾನ್ ಮಾಡ್ತೇವೆ ಅಂತ ಪೇಷಂಟ್ಸ್. ಸೊ ಬೇರೆ ಪೇಷಂಟ್ಸ್ ನಾವು ಆ ಪರ್ಸೆಂಟೇಜ್ ವಿಭಾಗದಲ್ಲಿ ಫಸ್ಟ್ ಗೆ ಒಂದು ಬಾಡಿ ಫುಲ್ ಬಾತ್ ಕೊಡ್ತೀವಿ. ಎಲ್ಲ ಪೇಷಂಟ್ಸ್ ಫುಲ್ ಬಾತ್ ನಾರ್ಮಲ್ ವಾಶ್ ಮಾಡುವಂತ ಹೀಗೆ ನಾವು ಮನೆಯಲ್ಲಿ ಕೊಟ್ಟಿದ್ರು ಇಲ್ಲಿ ಮತ್ತೆ ರಿಪೀಟ್ ಮಾಡ್ತೇವೆ. ಮತ್ತೆ ಈ ಕೊಲಾಜಿನ್ ಡ್ರೆಸ್ಸಿಂಗ್ ಅಥವಾ ಯಾವ್ದು ಸ್ಟೆರೈಲ್ ಡ್ರೆಸ್ಸಿಂಗ್ ಆಂಟಿಬಯೋಟಿಕ್ ಸಿಲೋರೆಕ್ಸ್ ಆಂಟಿಬಯೋಟಿಕ್ ಹಾಕಿ ಅದಕ್ಕೆ ಡ್ರೆಸ್ಸಿಂಗ್ ಮಾಡುವಂತ ವ್ಯವಸ್ಥೆ ಮಾಡ್ತೇವೆ. ಡೀಪ್ ಬರ್ನ್ಸ್ ಇದ್ರೆ ಈಗ 3rd degree ಆತರ ಇಲ್ಲಂದ್ರೆ ನಾವು ಅವ್ರನ್ನ ಆಪರೇಷನ್ ಥಿಯೇಟರ್ ತಗೊಂಡೋಗಿ ಎಲ್ಲಿ ಸತ್ತಿರೋ ಚರ್ಮ ಇರ್ತಲ್ಲ ಅದನ್ನ ನಾವು ತೆಗೆದು ಅದಕ್ಕೆ ನಾವು ಸ್ಕಿನ್ ಈಗ ಅವ್ರು ಹೇಳಿದ್ರಲ್ಲ ಸ್ಕಿನ್ ಬ್ಯಾಂಕ್ ಅಲ್ಲಿ ನ್ಯಾಚುರಲ್ ನಾರ್ಮಲ್ ಸ್ಕಿನ್ ಹಾಕುವಂತ ಒಂದು ಸರ್ಜರಿ ಮಾಡುವಂತ ಅವಶ್ಯಕತೆ ಬರ್ತದೆ.
2: ಓಕೆ, ಎಸ್, ಅವರ ಕೇಳಿದಂತ ಪ್ರಶ್ನೆಗೆ ನಾವು ಉತ್ತರ ಕೊಡುವ ಜಯಪ್ರಕಾಶ್ ಅವರು.
1: ಹೌದು. ಸೊ ಇದನ್ನ ನಾನು ಲಾಸ್ಟ್ ನನ್ನ ಒಂದು ಟಾಕ್ ಅಲ್ಲಿ ಹೇಳಿದ್ದೆ ಸ್ಕಿನ್ ಬ್ಯಾಂಕ್ ಬಗ್ಗೆ ಮುಖ್ಯವಾದ ಪಾಯಿಂಟ್. ಯಾಕೆಂತ ಹೇಳಿದ್ರೆ ಇದು ನಾರ್ಮಲ್ ಆಗಿ 3rd degree ಬರ್ನ್ಸ್ ಅಂತ ಹೇಳಿದ್ರೆ ಈ ಬೆಂಕಿ ಅವಗಡಲ್ಲಿ ಆಗ್ತದೆ ಅಥವಾ ಸೂಸೈಡಲ್ ಬರ್ನ್ಸ್ ಅವರೆಲ್ಲ ಜಾಸ್ತಿ ಹೊತ್ತು ಬರ್ನ್ ಆದಾಗ ಜಾಸ್ತಿ ಡೀಪ್ ಆಗಿ ಹೋಗಿರ್ತದೆ. ಚರ್ಮಕ್ಕಿಂತ ಕೆಳಭಾಗ ಫ್ಯಾಟ್ ಅಥವಾ ಮಸಲ್ ಲೇಯರ್ ವರೆಗೆ ಸಹ ಅವರದ್ದು ಚರ್ಮ ಸುಟ್ಟು ರೆಡ್ ಆಗಿರ್ತದೆ. ಅಂತ ಪೇಷಂಟ್ಸ್ ಅಲ್ಲಿ ನಾವು ಬರೀ ಡ್ರೆಸ್ಸಿಂಗ್ ಅಲ್ಲಿ ಅಥವಾ ಹೀಗೆ ಗ್ಲೂಕೋಸ್ ಎಲ್ಲ ಕೊಟ್ಟು ಮ್ಯಾನೇಜ್ ಮಾಡ್ಲಿಕ್ಕೆ ಆಗುದಿಲ್ಲ. ಅವ್ರನ್ನ ಆಪರೇಷನ್ ತಗೊಂಡೋಗಿ ಅದನ್ನ ನಾವು ತೆಗಿಬೇಕಾಗ್ತದೆ. ತೆಗೆದ ಮೇಲೆ ಒಂದು ಗಾಯ ಉಳಿತದೆ, ಅದರ ಮೇಲೆ ನಾವು ಚರ್ಮ ಹಾಕಬೇಕು. ಆ ಚರ್ಮವನ್ನು ಆ ಒಂದು ವ್ಯಕ್ತಿಯಿಂದನೂ ಹಾಕಬಹುದು ಅಥವಾ ವ್ಯಕ್ತಿಯ ಪೂರ್ತಿ ಬಾಡಿಯಲ್ಲಿ ಚರ್ಮ ಸುಟ್ಟಿದ್ರೆ ನಾವು ಇಲ್ಲಿ ಹಾಕ್ಲಿಕ್ಕೆ ಆಗುದಿಲ್ಲ. ಸೊ ಬೇರೆ ವ್ಯಕ್ತಿಯಿಂದನೂ ಹಾಕುವಂತದ್ದು. ಸೊ ಆ ಬೇರೆ ವ್ಯಕ್ತಿ ಅಂತ ಎಲ್ಲರನ್ನ ಹಾಕ್ಲಿಕ್ಕೆ ಬರುದಿಲ್ಲ. ಒಂದು ಅವರ ಪೇರೆಂಟ್ಸ್ ಇದ್ರೆ ಈಗ ಮಕ್ಕಳಿದ್ರೆ ಅಂತ ಹೇಳಿದ್ರೆ ಅಪ್ಪಂದ ಅಥವಾ ಅಮ್ಮನ ಚರ್ಮನ ಹಾಕಬಹುದು. ಸಮ್ ಟೈಮ್ಸ್ ತಗೊಳ್ಳುತ್ತದೆ. ಇಲ್ಲ ಅಂತ ಹೇಳಿದ್ರೆ ನಾವು ಈ ತರ ಮರಣ ನಂತರ ಈಗ ನಾವು ಕಿಡ್ನಿ ಡೊನೇಷನ್ ಅಂತ ಹೇಳ್ತೀವಿ ಅಥವಾ ಆತರ ಡೊನೇಷನ್ಸ್ ಕಾರ್ನಿಯಾ ಐ ಡೊನೇಷನ್ ಅದೇ ತರ ಚರ್ಮ ಡೊನೇಷನ್. ಸೊ ಈ ಒಂದು ಯಾವ್ದೋ ಕಾರಣದಿಂದ ಡೆತ್ ಆಗಿರ್ತಾರೆ ಅಂತ ಒಂದು ಪೇಷಂಟ್ಸ್ ಇಂದ ನಾವು ಚರ್ಮವನ್ನು ತಗೊಂಡು ಅದನ್ನ ನಾವು ಸ್ಟೋರ್ ಮಾಡ್ತೇವೆ. ಸ್ಟೋರ್ ಮಾಡಿ ಇಂತ ಒಂದು ಬರ್ನ್ಸ್ ಕೇಸ್ ಬಂದ್ರೆ ನಾವು ಆ ಚರ್ಮವನ್ನು ಈ ಬರ್ನ್ ಏರಿಯಾ ಮೇಲೆ ಇಲ್ಲಿ ಸುಟ್ಟಿರ್ತಲ್ಲ ಅದರ ಮೇಲೆ ನಾವು ಚರ್ಮ ಹಾಕಿ ಪೇಷಂಟ್ ನ ಜೀವ ಉಳಿಸಲಿಕ್ಕೆ ಒಂದು ಟ್ರೈ ಮಾಡುವಂತ.
2: ಸೊ ಹಾಗಾದ್ರೆ ಅವ್ರು ಕೇಳಿದಂತಹ ಪ್ರಶ್ನೆಗೆ ಉತ್ತರವನ್ನು ಕೊಡದೆ ಮರಣ ನಂತರ ಕೊಡುವಂತದ್ದು. ಒಂದ್ ವೇಳೆ ಈಗ ಆಪ್ತರು ಅಂತ ಹೇಳಿದ್ರೆ ತಾಯಿ ತಂದೆ ಅವರು ತಮ್ಮ ಮಕ್ಕಳಿಗೆ ಕೊಡಬಹುದು ಅಂತ ನೀವು ಹೇಳ್ತಿರೋದು. ಓಕೆ, ಈಗ ಆ ಚರ್ಮ ಮರಣ ನಂತರದ್ದು ಯಾರ ಚರ್ಮ ಯಾರಿಗೂ ಕೂಡ ಅದು
1: ಕೊಡಬಹುದು. ಯಾಕಂತ ಹೇಳಿದ್ರೆ ಚರ್ಮ ಅನ್ನುವಂಥದ್ದು ಅಲ್ಲಿ ರಿಜೆಕ್ಷನ್ ಅಂದ್ರೆ ಮೇನ್ ಪ್ರಾಬ್ಲಮ್ ಅಂತ ಹೇಳಿದ್ರೆ ಕಿಡ್ನಿ ನಾವು ಮ್ಯಾಚ್ ಮಾಡಬೇಕು,
2: ಬ್ಲಡ್ ಕೂಡ
1: ಬ್ಲಡ್ ಮ್ಯಾಚ್ ಮಾಡಬೇಕಾಗುತ್ತೆ. ಚರ್ಮದ ಮತ್ತೆ ಈ ಕಣ್ಣ ದಾನದಲ್ಲಿ ಒಂದು ಅಡ್ವಾಂಟೇಜ್ ಅಂತ ಹೇಳಿದ್ರೆ ಅದು ನಮಗೆ ಮ್ಯಾಚ್ ಮಾಡುವ ಅವಶ್ಯಕತೆ ಇಲ್ಲ. ಸೊ ಅದು ಆ ಒಂದು ಚರ್ಮಕ್ಕೆ ಚರ್ಮವೇ ಉತ್ತರ. ಅವತ್ತು ನಾನು ಹೇಳಿದಾಗೆ ಸುಟ್ಟ ಚರ್ಮ ಹೋಗಿದೆ, ನಾವು ಚರ್ಮವೇ ಕೊಡಬೇಕು. ಅದಕ್ಕಿಂತ ಬೇರೆ ನಾವು ಏನು ಹಾಕಿದ್ರು ಸಹ ಬರ್ತದೆ ಸ್ವಲ್ಪ ದಿವಸ, ಬಟ್ 100% ಚರ್ಮವೇ. ಸೊ ಚರ್ಮ ರಿಜೆಕ್ಟ್ ಆಗುದಿಲ್ಲ, ಒಂದು ಪೇಷಂಟ್ ರಿಯಾಕ್ಷನ್ ಆಗುದಿಲ್ಲ. ಈಗ ಬ್ಲಡ್ ಆ ಕಡೆ ಕಡೆ ರಿಯಾಕ್ಷನ್ ಆಗ್ತದೆ, ಬಟ್ ಚರ್ಮ ಅಥವಾ ಕಾರ್ನಿಯಾ ಅಥವಾ ಕಣ್ಣಿನ ದಾನದಲ್ಲಿ ಆತರ ರಿಯಾಕ್ಷನ್ ಆಗೋ ಚಾನ್ಸಸ್ ಬಹಳ ಕಡಿಮೆ ಆಗುದಿಲ್ಲ ನಾರ್ಮಲ್ ಆಗಿ. ಮತ್ತೆ ಆ ಚರ್ಮ ಒಂದು 2 ವಾರ ಇದ್ದು ಆ ಪೇಷಂಟ್ ನ ಜೀವ ಉಳಿಸಲಿಕ್ಕೆ ಒಂದು ಹೆಲ್ಪ್
2: ಮಾಡುತ್ತೆ. ಈಗ ಸದ್ಯಕ್ಕೆ ಮಂಗಳೂರಿನ ಮಟ್ಟಿಗೆ ನೋಡೋದಾದ್ರೆ
1: ಹೌದು,
2: ಹೀಗೆ ದಾನ ಮಾಡುವವರ ಸಂಖ್ಯೆ ಇದು ಅವೇರ್ನೆಸ್ ಆಗಿದ.
1: ಹೌದು, ಈ ಅವೇರ್ನೆಸ್ ಬಗ್ಗೆ ನಾವು ತುಂಬಾನೇ ಒಂದು ಆಂದೋಲನ ತರ ಮಾಡುವಂತ ಒಂದು ಪ್ಲಾನ್ ಮಾಡಿದ್ದೇವೆ. ಮಣಿಪಾಲದಲ್ಲಿ ಇದೊಂದು ಸ್ಕಿನ್ ಬ್ಯಾಂಕ್ ಇದೆ, ಈಗ ವೆನ್ಲಾಕಲ್ಲು ಶುರು ಮಾಡುವಂತ ನಾವು ಪ್ಲಾನ್ ಅಲ್ಲಿ ಇದ್ದೀವಿ. ಇನ್ನು ಅಗತ್ಯ ಬಿದ್ದರೆ ನಾವು ಮಣಿಪಾಲದಿಂದ ತರಿಸ್ತೇವೆ ನಾರ್ಮಲ್ ಆಗಿ ಸ್ಕಿನ್ ಅನ್ನು. ಸೊ ಮುಖ್ಯವಾಗಿ ಅಂತ ಹೇಳಿದ್ರೆ ಈ ಅವೇರ್ನೆಸ್ ಜನ, ಇದ್ರ ಮೂಲಕ ಒಂದು ಅವೇರ್ನೆಸ್ ಬಂದ್ರೆ ಜನ ಹೇಳಿದ ಅಂದ್ರೆ ಈಗ ಡೆತ್ ಆಗುವ ಸಮಯದಲ್ಲಿ ಸೊ ಕೊಡುವ ಒಂದು ಇದ್ರೆ ಒಂದು ಮನುಷ್ಯನಿಂದ ಅಟ್ಲೀಸ್ಟ್ 3 ಸುಟ್ಟ ಪೇಷಂಟ್ಸ್ ಅನ್ನ ನಾವು ಜೀವ
2: ಉಳಿಸಬಹುದು. ಇನ್ನು ಮತ್ತೊಮ್ಮೆ ನಾವು ಇನ್ನಷ್ಟು ಸುಟ್ಟ ಗಾಯಗಳ ಬಗ್ಗೆ ಮಾತಾಡಬೇಕಾಗಿದೆ, ಅನೇಕ ವಿಷಯಗಳು ಬಾಕಿ ಇದೆ, ಮಾತಾಡೋಣ. ಸಣ್ಣ ವಿರಾಮ ಕೇಳ್ತಿರೋದು ರೇಡಿಯೋ ಸರಂಗ 107.8 FM. ಹಲೋ,
3: ನೀವು ಕೇಳ್ತಾ ಇರೋದು ಧ್ವನಿ ಮುದ್ರಿತ ಪ್ರಸಾರ.

0: ಎಸ್, ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಸಾರಂಗ್ 107.8 ಎಫ್ಎಂ. ಹೆಲೋ ವೆಲ್, ನಾವು ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ಸುಟ್ಟ ಗಾಯಗಳ ನಿರ್ವಹಣೆಯ ಬಗ್ಗೆ ನಮ್ಮ ಜೊತೆ ಡಾಕ್ಟರ್ ಕೃಷ್ಣ ಪ್ರಸಾದ್ ಶೆಟ್ಟಿ ಅವರು, ಪ್ಲಾಸ್ಟಿಕ್ ಸರ್ಜರಿ ವಿಭಾಗದ ತಜ್ಞರು, ಮಾತಾಡ್ತಾ ಇದ್ದಾರೆ. ನಿಮ್ಮಲ್ಲೂ ಕೂಡ ಪ್ರಶ್ನೆಗಳಿದ್ರೆ ಖಂಡಿತವಾಗಿಯೂ ತಾವು ಕೇಳಬಹುದು. ಅನೇಕ ವಿಷಯಗಳು ಇಷ್ಟೊತ್ತು ಚರ್ಚೆ ಆಗಿದೆ. ಇನ್ನು ಡಾಕ್ಟರ್, ನಿಮ್ಮ ಹತ್ರ ಕೇಳುವಂತದ್ದು, ಈಗ ಸುಟ್ಟ ಗಾಯಗಳು ಆದ ನಂತರ ಪ್ರಮುಖವಾಗಿ ನಾವು ನೋಡುವಂತದ್ದು ಆ ಜಾಗದಲ್ಲಿ ಕಲೆ ಉಳಿಯುವಂತದ್ದು. ಎಸ್ ಡಾಕ್ಟರ್, ಇದ್ರ ಬಗ್ಗೆ ಏನ್ ಹೇಳ್ತೀರಿ? ಎಲ್ಲಾ ಸುಟ್ಟ ಗಾಯಗಳು ಕೂಡ ಕಲೆಯನ್ನ ಉಳಿಸಿಯೇ ಹೋಗುತ್ತಾ ಹೇಗೆ?
1: ಸೊ ಈ ಫಸ್ಟ್ ಡಿಗ್ರಿ ಬರ್ನ್ಸ್ ಅಂತ ಹೇಳ್ತೀವಲ್ಲ, ಇದರಲ್ಲಿ ನಾರ್ಮಲ್ ಆಗಿ 100% ಹೀಲಿಂಗ್ ಇರ್ತದೆ, ಕಲೆ ಇರೋದಿಲ್ಲ. ಅಂದ್ರೆ ಒಂದು ವಾರ ಎರಡು ವಾರ ಇರ್ತದೆ, ಅವರು ವ್ಯಕ್ತಿಗಳಿಗೆ ಒಂದು ಪೇಷಂಟ್ಸ್ ಗೆ ಟೆನ್ಷನ್ ಇರ್ತದೆ ಕಲೆ ಉಳಿತದ ಅಂತ. ತುಂಬಾ ಈ ಗುಳ್ಳೆಗಳು ಆಗದಿರುವಂತದ್ದು ಸಣ್ಣ ಸೂಪರ್ಫಿಷಿಯಲ್ ಬರ್ನ್ಸ್ ಅಲ್ಲಿ ನಾರ್ಮಲ್ ಆಗಿ ಕಲೆ ಆಗುದಿಲ್ಲ. ಅದೊಂದು ನಾವು ಟೈಮ್ ಕೊಡಬೇಕಷ್ಟೇ, ಒಂದು ತಿಂಗಳು ಎರಡು ತಿಂಗಳು ವೇಟ್ ಮಾಡಿದ ಮೇಲೆ ಅದು ನಾರ್ಮಲ್ ಆಗ್ತದೆ. ಈಗ ಸೆಕೆಂಡ್ ಡಿಗ್ರಿ ಬರ್ನ್ಸ್, ಈಗ ಗುಳ್ಳೆಗಳಾಗಿದೆ ಅಂತ ಹೇಳಿದ್ರೆ ಆ ಒಂದು ಕಂಡೀಷನ್ ಅಲ್ಲಿ ಕಲೆಗಳು ಉಳಿಯುವಂತ ಚಾನ್ಸಸ್ ಇರ್ತದೆ. ಎಸ್ಪೆಷಲಿ ಈ ನಮ್ಮ ಒಂದು ಚರ್ಮ ಇಂಡಿಯನ್ಸ್ ಇತ್ತು, ಸೌತ್ ಇಂಡಿಯನ್ಸ್ ಚರ್ಮ ಇತ್ತು ಅಂತ ಹೇಳಿದ್ರೆ ಯಾವುದೇ ಒಂದು ಗಾಯ ಆದ್ರೂ ಕಲೆ ಉಳಿಯುವಂತ ಒಂದು ಟೈಪ್ ನಮ್ದು ಚರ್ಮ ಟೈಪ್. ಸೊ ಇಂತ ಸಮಯದಲ್ಲಿ ನಾವ್ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಸಿಂಪಲ್ ಆಗಿ ಮನೆಯಲ್ಲಿ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಒಂದು ಸುಟ್ಟ ಗಾಯ ಹೀಲ್ ಆದ್ಮೇಲೆ ಒಣಗಿದ ಮೇಲೆ ನಾವು ಅದಕ್ಕೊಂದು ಮಸಾಜ್, ಕೊಕೊನಟ್ ಆಯಿಲ್, ಮನೆಯಲ್ಲೆಲ್ಲ ತೆಂಗಿನೆಣ್ಣೆ ಇರ್ತದೆ, ಸೊ ಕೊಕೊನಟ್ ಆಯಿಲ್ ಮಸಾಜ್ ಮಾಡಿ ಅದನ್ನ ಈ ಆ ಒಂದು ಹೀಲಿಂಗ್ ಸ್ಕಾರ್ ಅಂತ ಹೇಳ್ತೀವಿ, ಸ್ಕಾರ್ ಅನ್ನ ಒಂದು ಅವಾಯ್ಡ್ ಮಾಡುವಂತದ್ದು ಮಾಡಬಹುದು. ಕಂಟಿನ್ಯೂಸ್ ಆಗಿ ಕೊಕೊನಟ್ ಆಯಿಲ್ ಮಸಾಜ್ ಮಾಡಿ ಅದನ್ನ ವೆಟ್ಟಿಡ್ಬೇಕು, ಒಂದು ಒಂದು ಅದನ್ನ ಒಂದು ಎರಡು ತಿಂಗಳು ಮಾಡಬೇಕಾಗ್ತದೆ ಮಾಡುವಂತದ್ದು. ಇಲ್ಲಾಂತ ಹೇಳಿದ್ರೆ ಕೆಲವು ಸಲ ಏನಾಗುತ್ತೆ, ವಿಕಾರವಾಗಿ ಬರ್ತದೆ ಕೆಲವು ಮುಖದಲ್ಲಿ ಬರುವಂತದ್ದು. ಅಂತ ಸಮಯದಲ್ಲಿ ಅವರು ಪ್ಲಾಸ್ಟಿಕ್ ಸರ್ಜರಿಯ ಹೆಲ್ಪ್ ತಗೊಂಡು ಅದಕ್ಕೆ ಕ್ರಮೇಣ ಬೇಕಾಗುವಂತದ್ದು ಒಂದು ಟ್ರೀಟ್ಮೆಂಟ್, ಈಗ ಕೆಲವು ಸ್ಕಾರ್ ಜೆಲ್ ಅಂತ ಬರುತ್ತೆ ಅಥವಾ ಲೇಸರ್ ಥೆರಪಿ, ಆದ್ರೆ ಅದಕ್ಕೆಲ್ಲ ಹೋಗಿ ಅದಕ್ಕೆ ಟ್ರೈ.
0: ಓಕೆ, ಈಗ ಯಾವ ರೀತಿಯ ಸುಟ್ಟ ಗಾಯದಿಂದ ಯಾವ ರೀತಿಯ ವಿಕಾರತೆ ಬಂದರೂ ಕೂಡ ಅದನ್ನ ಪ್ಲಾಸ್ಟಿಕ್ ಸರ್ಜರಿ ಮೂಲಕ ಸರಿ ಮಾಡುವಂತದ್ದು ವ್ಯವಸ್ಥೆ ಇದೆ?
1: ಹೌದು, ವ್ಯವಸ್ಥೆ ಇದೆ. ಯಾಕಂತ ಹೇಳಿದ್ರೆ ಈಗ ಪ್ಲಾಸ್ಟಿಕ್ ಸರ್ಜರಿ ಅಂತ ಹೇಳಿದ್ರೆ ಈ ಸುಟ್ಟ ಗಾಯಗಳಲ್ಲಿ ಎರಡು ವಿಧಾನ ಇದೆ. ಒಂದು ಅಂತ ಹೇಳಿದ್ರೆ ಕಾಸ್ಮೆಟಿಕ್, ಒಂದು ನೋಡ್ಲಿಕ್ಕೆ ಈಗ ಮುಖದಲ್ಲಿ ಕಲೆ ಆಗಿದೆ ಅಂತ ಹೇಳಿದ್ರೆ ಅವರಿಗೆ ಯಾವ ತರ ಬೇಕು, ಈಗ ಪೇಷಂಟ್ಸ್ ಗೆ ಚೆನ್ನ ಕಾಣಿಸ್ಬೇಕಾಗಿರ್ಬೋದು, ಆತರ ಅದರಲ್ಲಿ ಮಾಡುವಂತ ಸರ್ಜರಿಸು ಬೇರೆ ಟೈಪ್ ಇರ್ತದೆ. ಇನ್ನೊಂದು ಫಂಕ್ಷನಲ್ ಕೆಲಸ ಮಾಡುವಂತದ್ದು, ಈಗ ತುಂಬಾ ಸುಟ್ಟ ಗಾಯ ಆಗಿರುತ್ತೆ, ಈಗ ಕೈ ವಿಕಾರ ಆಗಿರ್ತದೆ ಅಥವಾ ಮುಖ ಕುತ್ತಿಗೆ ವಿಕಾರ ಆಗಿರ್ತದೆ, ಫಂಕ್ಷನಲ್ ಸರ್ಜರಿ, ಅದನ್ನು ಪ್ಲಾಸ್ಟಿಕ್ ಸರ್ಜರಿ ಅನ್ನು ನಾವು ಮಾಡ್ತೇವೆ.
0: ಮಾಡಬಹುದು. ಅದೊಬ್ರು ಕಾಲ್ ಇದ್ದಾರೆ, ಮಾತಾಡಿಬಿಡು. ನಮಸ್ಕಾರ.
2: ಹಲೋ,
0: ನಮಸ್ತೆ.
2: ಹಲೋ, ನಮಸ್ತೆ. ನಾನು ಇಲ್ಲಿ ಕೊಟ್ಟಾರದಿಂದ ಕುಸುಮಾಕರ್ ಅಂತ ಹೇಳಿ. ಡಾಕ್ಟರ್ ನಮಸ್ಕಾರ.
1: ನಮಸ್ತೆ.
2: ಅದೇ, ತುಂಬಾ ಮಾಹಿತಿ ಕೊಡ್ತಾ ಇದ್ದೀರಾ, ನಾವು ಕೇಳಿದೆ. ಈಗದ್ದಲ್ಲ, ತುಂಬಾ ಸ್ವಲ್ಪ ವರ್ಷದ ಮುಂಚೆ ಅಲ್ಲಿ ಅಲ್ಲಿ ಪ್ರದೇಶದಲ್ಲಿ ಈ ಬಿಸಿ ನೀರು ಬಿದ್ರೆ ಏನಾದ್ರೂ ಶಾಯ ಹಾಕುದು ಪೆನ್ನದ್ದು, ಮತ್ತೆ ಕೆಲವು ಗಂಧ ಅರೆದು ಮುಚ್ಚಿಸ್ತಾ ಇದ್ರೆ ಅದಕ್ಕೆ ನೋಡಿದೆ. ಮತ್ತೆ ಕೆಲವು ಈ ದನದ್ದು ಸೆಗಣಿ ಕೂಡ ಅದಕ್ಕೆ ಹಚ್ಚುದು ನೋಡಿದ್ದೇನೆ. ಅದರಲ್ಲಿ ಎಲ್ಲ ಮದ್ದಿನ ಗುಣ ಇತ್ತ ಅದು? ಈಗ ಎಲ್ಲ ಈಗ ಕೂಡ ಅಲ್ಲಿಗೆ ಹೋದ್ರೆ ಅದೇ ಮಾಡ್ತಾರೆ ಕೆಲವು, ಅದು ಸಮವ ಅಂತ ನನ್ನ ಪ್ರಶ್ನೆ. ರೇಡಿಯೋದಲ್ಲಿ ಕೇಳ್ತೇನೆ ಸರ್.
1: ಹೌದು, ಇದಾಗ್ಲೇ ಹೇಳಿದ ಹಾಗೆ ಇನ್ಫೆಕ್ಷನ್ ಯಾವ ಆ ಟೈಮಲ್ಲಿ ಗೊತ್ತಾಗುದಿಲ್ಲ ಯಾರಿಗೂ. ಇನ್ಫೆಕ್ಷನ್ ಡೆವಲಪ್ ಆಗೋದು 4-5 ದಿವಸ ಆದ್ಮೇಲೆ, ಫಸ್ಟ್ 3 ಡೇಸ್ ಅಲ್ಲಿ ಏನೂ ಆಗುದಿಲ್ಲ, ಸ್ಕಿನ್ ಹಾಗೆ ಇರ್ತದೆ. ಸೊ ಎಲ್ಲ ತಿಳ್ಕೊತಾರೆ ನಾವು ಸೆಗಣಿ ಹಾಕಿದೆ, ಶಾಯಿ ಹಾಕಿದೆ, ಇಂಪ್ರೂವ್ ಆಗಿದೆ, ಏನಾಗಿಲ್ಲ. ಕೆಲವರು ಪಾಸ್ ಆಗ್ತಾರೆ ಶಾಯಿ ಹಾಕಿದ್ರೆ, ಯಾಕಂದ್ರೆ ನಾರ್ಮಲ್ ಹಾಗೆ ಬಿಟ್ಟು ಸಹ ಅದು ತೊಂದರೆ ಆಗುದಿಲ್ಲ ಅದರಲ್ಲಿ, ಅಂತ ಒಂದು ಸೂಪರ್ಫಿಷಿಯಲ್ ಅಂದ್ರೆ ಫಸ್ಟ್ ಡಿಗ್ರಿ ಸೆಕೆಂಡ್ ಡಿಗ್ರಿ ಬರ್ನ್ಸ್ ಅಲ್ಲಿ. ಬಟ್ ಇನ್ಫೆಕ್ಷನ್ ಆದ್ರೆ ಬಹಳ ಒಂದು ರಿಸ್ಕ್. ಫಾರ್ ಎಕ್ಸಾಂಪಲ್ ಶುಗರ್ ಪೇಷಂಟ್ ಇರ್ತಾರೆ, ಸಣ್ಣ ಮಕ್ಕಳು ಇರ್ತಾರೆ, ವಯಸ್ಸಿನವ್ರು ಇರ್ತಾರೆ. ಸೊ ಒಬ್ರಿಗೆ ಆಯ್ತು ಅಂತ ಹೇಳಿ ಇನ್ನೊಬ್ಬರಿಗೆ ಅದು ಬಹಳ ಲೈಫಿಗೆ ರಿಸ್ಕ್ ಆಗುವಂತದ್ದು, ಡೇಂಜರ್. ಸೊ ಓವರ್ ಆಲ್ ಅದನ್ನು ಮಾಡೋ ಅವಶ್ಯಕತೆ ಇಲ್ಲ. ಸಿಂಪಲ್ ಒಂದು ಮನೆಯಲ್ಲಿ ನಾನು ಹೇಳಿದಾಗೆ ವಾಶ್ ಮಾಡಿ ಅಥವಾ ಗಾಳಿ ಆಡೋ ಪ್ಲೇಸ್ ಅಲ್ಲಿ ಇಟ್ಟರೆ ಆ ಭಾಗವನ್ನು, ಮತ್ತು ಸಿಂಪಲ್ ಸಣ್ಣ ಆಂಟಿಬಯೋಟಿಕ್ ಕ್ರೀಮ್ ಅವಶ್ಯಕತೆ ಇದ್ರೆ. ಯಾಕಂದ್ರೆ ಇನ್ಫೆಕ್ಷನ್ ಡೆವಲಪ್ ಆಗೋದು 72 ಅವರ್ಸ್ ಆದ್ಮೇಲೆ, ಅಂದ್ರೆ ಒಂದು 4th ರೇ ಅಥವಾ 4th-5th ದಿವಸದಲ್ಲಿ. ಸೊ ಅಲ್ಲಿ ತನಕ ಈ ಸೆಗಣಿ ಅದು ನಮಗೆ ಗೊತ್ತಿಲ್ಲ ಏನಿದೆ ಅಂತೇಳಿ, ಮತ್ತೆ ಶಾಯಿಯಲ್ಲಿ ಕೆಮಿಕಲ್ ಇರ್ತದೆ. ಸೊ ಅಂತದ್ದು ಮತ್ತೆ ಅದನ್ನ ಅವಾಗ ಮುಟ್ಟುವಂತದ್ದು, ಈಗ ಮುಟ್ಟೋ ವ್ಯಕ್ತಿಯು ಸಹ ಕೈ ವಾಶ್ ಮಾಡುದಿಲ್ಲ, ಅದನ್ನ ತಗೊಂಡು ಹಾಕ್ತಾರೆ. ಸೊ ಆತರ ರಿಸ್ಕ್ ತಗೊಳ್ಳೋ ಅವಶ್ಯಕತೆ ಇಲ್ಲ ಅದನ್ನು. ಸೊ ಹಾಗೆ ಬಿಡೋದು.
0: ಎಸ್ ಡಾಕ್ಟರ್, ನಾವು ಮಾತಾಡ್ತಿದ್ವಿ ಕಲೆಗಳ ಬಗ್ಗೆ, ನೀವು ಹೇಳ್ತಾ ಇದ್ರಿ ಎಲ್ಲ ಕಲೆಗಳಿಗೂ ಕೂಡ ಈಗ ಪರಿಹಾರ ಇದೆ.
1: ಪರಿಹಾರ ಇದೆ, ಹೌದು, ಮಾಡಬಹುದು.
0: ಪ್ಲಾಸ್ಟಿಕ್ ಸರ್ಜರಿ
1: ಅಂದ್ರೆ ಮ್ಯಾಕ್ಸಿಮಮ್ ನಮ್ ಕಡೆಯಿಂದ ಇಷ್ಟ ಆಗುತ್ತೆ. ಕೆಲವು ಅದೇ ಹೇಳಿದ ಹಾಗೆ ನಮ್ಮ ಸ್ಕಿನ್ ನೇಚರ್ ಆತರ ಇದೆ, ನಮ್ಮ ಒಂದು ಇಂಡಿಯನ್ಸ್ ಸೆಲಸಲ ಕಲೆ ಉಳಿತದೆ. ಸೊ ನಾನು ಹೇಳಿದಾಗೆ ಇನಿಷಿಯಲ್ ಆತರ ಬರ್ನ್ಸ್ ಇದ್ದಾಗ ಒಂದು ಸಿಂಪಲ್ ಒಂದು ಕೊಕೊನಟ್ ಆಯಿಲ್ ಮಸಾಜ್ ಮಾಡಿ ಅದನ್ನ ಒಂದು ಪ್ರಿವೆನ್ಷನ್ ತರ ಮಾಡಬಹುದು ಮನೆ ಮದ್ದು.
0: ಓಕೆ, ಈಗ ಚರ್ಮ ಅನ್ನೋದು ಹೇಗೆ ಡಾಕ್ಟರ್, ಈಗ ಸುಟ್ಟ ನಂತರ ಕೂಡ ಮತ್ತೆ ಅದೇ ಚರ್ಮ ಹಾಗೆ ಬೆಳೀತದ?
1: ಅದೇ ಚರ್ಮ ಬೆಳೆಯೋದು ಅಂತ ಹೇಳಿದ್ರೆ ಒಂದು ಗಾಯ
0: ಆಗಿರುತ್ತದೆ.
1: ಹೌದು, ಆಲ್ಮೋಸ್ಟ್ ಅದು ಮೊದಲಿನ ಚರ್ಮ ತರ ಆಗುವಂತ ಆಗುದಿಲ್ಲ. ಅಟ್ಲೀಸ್ಟ್ 90% ಅದು ಇಟ್ ವಿಲ್ ಬಿ ಅ ನಾರ್ಮಲ್ ಸ್ಕಿನ್ ಬಾಡಿ ರೆಸ್ಪಾನ್ಸ್. ಸೊ ವಿಕಾರ ಯಾವಾಗುತ್ತೆ ಅಂತ ಹೇಳಿದ್ರೆ ಮೇನ್ ಆಗಿ ಇನ್ಫೆಕ್ಷನ್ ಇಂದ ಏನಾದ್ರು ಆಗಿದ್ರೆ ಅದು ಡಿಲೇ ಆಗುತ್ತೆ. ಸೆಕೆಂಡ್, ಬರ್ನ್ಸ್ ಡೀಪ್ ಇದ್ರೆ, ಈಗ 2 ಡಿಗ್ರಿ 3 ಡಿಗ್ರಿ ಬರ್ನ್ ಇದ್ರೆ ಆವಾಗ ನಾರ್ಮಲ್ ಚರ್ಮ ಬರುವಂತ ಚಾನ್ಸಸ್ ಬಹಳ ಕಡಿಮೆ. 1st ಡಿಗ್ರಿ ಬರ್ನ್ ಇದ್ರೆ ನಾರ್ಮಲ್ ಚರ್ಮ ಬಂದೇ ಬರ್ತದೆ, ಅದೊಂದು 90% ಹಳೆ ಚರ್ಮಕ್ಕೆ ಮ್ಯಾಚ್ ಆಗ್ತದೆ. ಸೊ ಡೀಪ್ ಬರ್ನ್ಸ್ ಇದ್ರೆ ಮಾತ್ರ ನಮ್ಗೆ ಅದಕ್ಕೆ ಒಂದು ಫ್ಯೂಚರ್ ಅಲ್ಲಿ ಸ್ಕಾರ್ ಆಗುವಂತ ಚಾನ್ಸಸ್ ಜಾಸ್ತಿ. ಅದು ಕೆಲವು ಮನುಷ್ಯ ಕೆಲವು ವ್ಯಕ್ತಿಗಳಲ್ಲಿ ಜಾಸ್ತಿ ರೆಸ್ಪಾನ್ಸ್ ಇರ್ತದೆ, ನಾವು ನೋಡಿರ್ಬೋದು. ನಾವು ಕೀಲಾಡ್ ಅಂತ ಹೇಳ್ತೇವೆ, ಅದು ದಪ್ಪ ಆಗಿಬಿಡ್ತದೆ, ತುಂಬಾ ನೋಡ್ಲಿಕ್ಕೆ ತುಂಬಾ ವಿಕಾರ ಕಾಣ್ತದೆ. ಸೊ ಅದು ಕೆಲವು
0: ಈಗ ನೀವು ಆಗ್ತಾನೆ ಹೇಳಿದ್ರೆ ಬೇರೆಯವರ ಚರ್ಮವನ್ನ ಹೌದು ಈಗ ಅವರ ಚರ್ಮದ ಬಣ್ಣಕ್ಕೂ ಈ ವ್ಯಕ್ತಿಯ ಚರ್ಮದ ಬಣ್ಣ ಡಿಫ್ರೆನ್ಸ್ ಇರುತ್ತೆ ಹೇಗದು?
1: ಸೊ ಅದು ಈಗ ನೋಡಿ, ಚರ್ಮ ತೆಗೆದು ಹಾಕುವಾಗ ಬಣ್ಣ ಆಲ್ಮೋಸ್ಟ್ ಅದು ಡಾರ್ಕ್ ಆಗ್ತದೆ ಆ ಚರ್ಮ. ನಾವು ಅದು ಅದೇ ಬಣ್ಣ ವೈಟ್, ಈಗ ವೈಟ್ ಸ್ಕಿನ್ ನಾವು ತೆಗೋತೀವಿ ಅಂತ ಹೇಳಿದ್ರೆ ಅದು ವೈಟ್ ಇಡ್ತದೆ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಯಾಕಂದ್ರೆ ಅದು ಹೈಪರ್ ಪಿಗ್ಮೆಂಟೇಷನ್ ಅಂತ ಹೇಳ್ತೇವೆ ಈ ಚರ್ಮದಲ್ಲಿ. ಸ್ವಲ್ಪ 1-2 ತಿಂಗಳು ಆದ್ಮೇಲೆ ಆ ಸ್ಕಿನ್ ಗೆ ಒಂದು ಕಲರ್ ಬಂದ್ಬಿಡ್ತದೆ, ಪಿಗ್ಮೆಂಟೇಷನ್ ಆಗಿ ಆಗ್ತದೆ. ಸೊ ನಾವು ಈಗ ವೈಟ್ಸ್ ಚರ್ಮ ಇರೋದ್ ಚರ್ಮ ನಮ್ಗೆ ಹಾಕಿದ್ರೆ ಆತರ ವೈಟ್ ಆಗ್ತದೆ ಅಂತ ಅದು ಆತರ ಕಾನ್ಸೆಪ್ಟ್ ಇಲ್ಲ. ಮೋಸ್ಟ್ಲಿ ಈ ಫೇರ್ ಸ್ಕಿನ್ ಪರ್ಸನ್ಸ್ ಇರ್ತಾರಲ್ಲ ಅವರಲ್ಲಿ ಸ್ವಲ್ಪ ಚೆನ್ನಾಗಿ ರಿಸಲ್ಟ್ ನಾವು ಬರ್ತದೆ. ಯಾಕಂದ್ರೆ ಬರ್ನ್ ಆದ್ರೆ ಅದು ನಾರ್ಮಲ್ ಆಗಿ, ಯಾಕಂದ್ರೆ ಅವಾಗ ಮೆಲನಿನ್ ಪಿಗ್ಮೆಂಟ್ ಸ್ವಲ್ಪ ಕಡಿಮೆ ಇರ್ತದೆ. ಸೊ ಅವಾಗ ಪಿಗ್ಮೆಂಟೇಷನ್ ಚಾನ್ಸಸ್ ಬಹಳ ಕಡಿಮೆ. ಸೊ ಸ್ವಲ್ಪ ಡಾರ್ಕ್ ಸ್ಕಿನ್ ಇದ್ದವರಿಗೆ ಇನ್ನು ಸ್ವಲ್ಪ ಡಾರ್ಕ್ ಆಗಿ ಅದು ಕಾಣಿಸ್ತದೆ.
0: ಕೇಳಿದರೆ ನೀವು ಕೂಡ ಕರೆಯನ್ನ ಮಾಡಬಹುದು. ಕಾಲ್ ಮಾಡಬೇಕ ಸಂಖ್ಯೆ 6364204949 ಈ ಸಂಖ್ಯೆಗೆ ಕರೆಯನ್ನ ಮಾಡಿ ನಾವು ಮಾತಾಡ್ತಿದ್ದೇವೆ. ಸುಟ್ಟ ಗಾಯಗಳನ್ನು ನಿರ್ವಹಣೆ ಮಾಡುವುದರ ಬಗ್ಗೆ ಮಾತಾಡ್ತಾ ಇದ್ದೇವೆ. ಇನ್ನು ಡಾಕ್ಟರ್, ದೀಪಾವಳಿ ಹತ್ರ ಬಂತು, ಒಂದು ಪಟಾಕಿ ಸುಡಬೇಡಿ ಅಂತ ಹೇಳಿದ್ರೆ ಕೂಡ ಅದು ಬೇರೆ ವಿಷಯ. ಸೊ ಇಂಥ ಸಂದರ್ಭಗಳಲ್ಲಿ ನಿರ್ವಹಣೆ ಬಹಳ ದೊಡ್ಡ ಅಗತ್ಯ ಅಂತ. ಏನಾದರೂ ಕೈಯಲ್ಲಿ ಹೊಡೆಯುವಂತದ್ದು, ಬೇರೆ ಬೇರೆ ರೀತಿಯಲ್ಲಿ ತೊಂದರೆ ಆಗುವಂತದ್ದು, ಕೆಲವೊಂದಿಷ್ಟು ಸಂದರ್ಭಗಳಲ್ಲಿ ತನ್ನ ದೇಹದ ಕಣ್ಣನ್ನು ಕಳ್ಕೊಂಡವರು ಕೂಡ ಸೊ ಈ ಸಂದರ್ಭದಲ್ಲಿ ಏನ್ ಹೇಳ್ತೀರಾ ಡಾಕ್ಟರ್ ನೀವು?
1: ಹೌದು, ಈ ದೀಪಾವಳಿ ಟೈಮಲ್ಲಿ ನಾವಂತೂ ಬಹಳ ಬಿಸಿ ಇರ್ತೇವೆ. ಎಲ್ಲ ಸಣ್ಣ ಪುಟ್ಟ ತೊಂದರೆಗಳು, ಸಣ್ಣ ಪುಟ್ಟ ಅಂದ್ರೆ ದೊಡ್ಡದು ಆಗುತ್ತದೆ, ಯಾಕೆಂತ ಹೇಳಿದ್ರೆ ಮನೆಯಲ್ಲೆಲ್ಲ. ಸೊ ನಾವು ಆವಾಗ ಹೇಳಿದಾಗ ನೈಲಾನ್ ಬಟ್ಟೆಯನ್ನು ಅವಾಯ್ಡ್ ಮಾಡಿ, ಕಾಟನ್ ಬಟ್ಟೆಯನ್ನು ಪ್ರಿಫರ್ ಮಾಡಿ ಮನೆಯಲ್ಲಿ. ಮತ್ತೆ ಒಂದು ಬಕೆಟ್ ನೀರು ಇಟ್ಕೊಳ್ಳಿ. ಈಗ ದೀಪಾವಳಿ ನೀವು ಸಿಂಪಲ್ ಕ್ಯಾಂಡಲ್ ಹಚ್ಚಿದ್ರು ಸಹ ಒಂದು ಬಕೆಟ್ ಸೇಫ್ಟಿಯಾಗಿ ಎಲ್ಲರಿಗೂ ಗೊತ್ತಿರಬೇಕು ಎಲ್ಲಿದೆ ಆ ಬಕೆಟ್ ಅಂತ ಹೇಳಿ, ಅರ್ಜೆಂಟ್ ಬೇಕಾಗ್ತದೆ. ಸೊ ಪಬ್ಲಿಕ್ ಪ್ಲೇಸ್ ಅಲ್ಲಿ ಇರಲೇಬೇಕು. ಪಬ್ಲಿಕ್ ಪ್ಲೇಸ್ ಫೈರ್ ಎಸ್ಟಿಂಗ್ ವಿಷರ್ ಇರ್ತದೆ, ಅಲ್ಲಿ ಒಂದು ಹೊಯ್ಗೆ ಇಟ್ಟಿರ್ತಾರೆ, ಸ್ಯಾಂಡ್ ಇಟ್ಟಿರ್ತಾರೆ. ಸೊ ಮತ್ತೆ ಇಮಿಡಿಯೇಟ್ ಆಗಿ ಒಂದು ಬರ್ನೋಲ್ ಆತರ ಒಂದು ಆಂಟಿಬಯೋಟಿಕ್ ಹ್ಯಾಂಡ್ ಅಲ್ಲಿ, ಆದ್ರೆ ನಾನು ಹೇಳಿದಾಗ ನೀರಲ್ಲಿ ವಾಶ್ ಮಾಡುವಂತದ್ದು, ಸೇಮ್ ಪ್ರೊಸೀಜರ್ ಕಂಟಿನ್ಯೂ ಆಗ್ತದೆ. ಸೊ ಬಟ್ ಬೇಸಿಕ್ ಥಿಂಗ್, ಪ್ರಿವೆನ್ಷನ್ ಇಸ್ ಬೆಟರ್ ದನ್ ಕ್ಯೂರ್. ಕ್ರ್ಯಾಕರ್ಸ್ ಅನ್ನ ಅವಾಯ್ಡ್ ಮಾಡಿ, ದಟ್ ಈಸ್ ದಿ ಬೆಸ್ಟ್. ಯಾಕಂದ್ರೆ ನಾವ್ ಎಷ್ಟು ಹೇಳಿದ್ರು ಸಹ ಅದು ಕ್ರ್ಯಾಕರ್ ಅದು, ಇಟ್ ವಿಲ್ ಬರ್ಸ್ಟ್, ಇಟ್ ಕ್ಯಾನ್ ಕಾಸ್ ಎನಿಥಿಂಗ್. ಕಣ್ಣು ಇಂಜುರಿ ಆಗಬಹುದು ಮೋಸ್ಟ್, ಓಕೆ ಬರ್ನ್ ಆದ್ರೂ ಮ್ಯಾನೇಜ್ ಮಾಡಬಹುದು, ಕಣ್ಣು ಇಂಜುರಿ ಆದ್ರೆ ದಟ್ ಈಸ್ ಏನಾದ್ರು ಬಿಗ್ಗೆಸ್ಟ್ ಪ್ರಾಬ್ಲಮ್. ಸೊ ಮೋಸ್ಟ್ ಆಗಿ ಮೋಸ್ಟ್ಲಿ ಚಿಲ್ಡ್ರನ್ಸ್ ಇದ್ರಲ್ಲಿ ಎಫೆಕ್ಟ್ ಆಗುವಂಥದ್ದು. ಸೊ ಬೆಳೆಯುವ ಮಕ್ಕಳು ಫ್ಯೂಚರ್ ಅಲ್ಲಿ ಅವರು ಅದರಿಂದಾಗಿ ಅವರಿಗೆ ಅಂಗವಿಕಲತೆ ಅಥವಾ ವಿಕಲಾಂಗತೆ ಬಂದ್ರೆ ದಟ್ ಇಸ್ ದ ಬಿಗ್ಗೆಸ್ಟ್ ಪ್ರಾಬ್ಲಮ್. ಸೊ ಪ್ರಿವೆನ್ಷನ್ ಇಸ್ ಬೆಟರ್ ದನ್ ಕ್ಯೂರ್. ಬಟ್ ಈ ತರ ಆದ್ರೆ ನಾನು ಹೇಳಿದಾಗೆ ಒಂದು ವಾಶ್ ಮಾಡುವಂತದ್ದಾಗ್ಲಿ, ಅದು ಇಂಥದ್ದು ಬರ್ನ್ಸ್ ಎಸ್ಪೆಷಲಿ ಕ್ರ್ಯಾಕರ್ ಬರ್ನ್ಸ್ ಡೀಪ್ ಇರ್ತದೆ. ಸೊ ಅದನ್ನ ಅವಾಯ್ಡ್ ಮಾಡ್ಲಿಕ್ಕೆ ಹೋಗಬಾರ್ದು, ಇಮಿಡಿಯೇಟ್ ಆಗಿ ಹಾಸ್ಪಿಟಲ್ ತಗೊಂಡೋಗಿ
0: ಕೆಮಿಕಲ್ ಕೂಡ ಇರುತ್ತೆ,
1: ಕೆಮಿಕಲ್ ಕೂಡ ಇರುತ್ತೆ. ಯಸ್ ಯಸ್. ಸೊ ಅದನ್ನ ಜಾಸ್ತಿ ಹೊತ್ತು ಒಂದು 15 ಮಿನಿಟ್ಸ್ ಆದ್ರೆ ಮಿನಿಮಮ್ ವಾಶ್ ಮಾಡಬೇಕು ಅದನ್ನ, ದಟ್ ಶುಡ್ ಗೋ ಅವೇ.
0: ಯಸ್, ಇದು ಬಹಳ ಅಗತ್ಯ. ದೀಪಾವಳಿಯ ಈ ಸಂಭ್ರಮ, ಬೆಳಕನ್ನ ಕೊಡುವಂತಹ ಹಬ್ಬ, ನಮ್ಮ ಬೆಳಕನ್ನ ಆರಿಸೋದು ಬೇಡ.
1: ಹೌದು.
0: ಸೊ ಇದು ತುಂಬಾ ಇಂಪಾರ್ಟೆಂಟ್ ಅಂತ ನಾನು ಅಂದ್ಕೊಂಡಿದ್ದೀನಿ. ಇದ್ರ ಬಗ್ಗೆ ಎಲ್ಲರೂ ಕೂಡ ತಲೆಯಲ್ಲಿ ಇರಲಿ. ಡಾಕ್ಟರ್ ಹೇಳಿದಾಗೆ ಕ್ರ್ಯಾಕರ್ ಅನ್ನ ಬಳಸದೆ ಇರುವಂತದ್ದೇ ಬಹಳ ಮುಖ್ಯ. ಒಂದ್ ವೇಳೆ ಇಲ್ಲ ನಮ್ಗೆ ಆಗೋದಿಲ್ಲ, ಹೊಡಿಲೇಬೇಕು ಅಂತ ಹೇಳಿ ಇದನ್ನೆಲ್ಲ ನೋಡ್ಕೊಳ್ಳಿ ಅಂತ ಹೇಳ್ತಾ ಒಬ್ರು ಕಾಲ್ ಇದ್ದಾರೆ. ನಮಸ್ಕಾರ.
3: ಹಲೋ, ನಮಸ್ತೆ.
1: ನಮಸ್ತೆ.
3: ನನ್ನ ಪ್ರಶ್ನೆ ಏನಂದ್ರೆ, ಈಗ ಹೆಚ್ಚಾಗಿ ವಿದ್ಯುತ್ ಅವಘಡಗಳು
1: ಸಂಭವಿಸುತ್ತದೆ.
3: ವಿದ್ಯುತ್ ಅವಘಡಗಳು ಸಂಭವಿಸಿದಾಗ ಒಂದಿಷ್ಟು ಚುಟ್ಟ ಗಾಯಗಳೆಲ್ಲ ಆಗ್ಬಹುದು, ಆ ಸಂದರ್ಭದಲ್ಲಿ ಹೇಗೆ ಪ್ರಥಮ ಚಿಕಿತ್ಸೆಯನ್ನು ಮಾಡಬೇಕು ಅಂತ?
1: ಹೌದು, ತುಂಬಾ ಒಳ್ಳೆ ಪ್ರಶ್ನೆ, ತುಂಬಾ ಒಳ್ಳೆ ಪ್ರಶ್ನೆ. ಸೊ ಈ ವಿದ್ಯುತ್ ಅವಘಡ ಅಂತ ಹೇಳೋದು ಎರಡು ಟೈಪ್ ಇರ್ತದೆ. ಒಂದು ಮನೆಯಲ್ಲಿ ಆಗುವಂತದ್ದು, ಒಂದು ಲೋ ವೋಲ್ಟೇಜ್ ಮತ್ತು ಹೈ ವೋಲ್ಟೇಜ್, ಒಂದು ಪಬ್ಲಿಕ್ ಪ್ಲೇಸ್ ಅಲ್ಲಿ ಆಗುವಂತದ್ದು. ಸೊ ಲೋ ವೋಲ್ಟೇಜ್ ಬರ್ನ್ಸ್ ಈ ಮನೆಯ ಸಾಕೆಟ್ ಇರಬಹುದು, ಸೊ 1000 ವೋಲ್ಟ್ಗಿಂತ ಕಡಿಮೆ ಇಂಜುರಿ ಆಗುವಂತದ್ದು. ಸೊ ಇಂಥ ಕಂಡೀಷನ್ ಅಲ್ಲಿ ನಮಗೆ ಗಾಯಗಳು ಕಡಿಮೆ, ಅದರಲ್ಲಿ ಸಣ್ಣ ಗಾಯ ಆಗಿರ್ತದೆ. ಬಟ್ ಆದ್ರೂ ನಾವು ಪ್ರಿಕಾಷನ್ ತಗೋಬೇಕು, ಯಾಕಂತ ಹೇಳಿದ್ರೆ ಈ ಕರೆಂಟ್ ಪಾಸ್ ಆಗೋದು ಫುಲ್ ಬಾಡಿಯಲ್ಲಿ ಪಾಸ್ ಆಗಿ ಅದು ಅರ್ಥಿಂಗ್ ಆಗ್ತದೆ. ಸೊ ಅವಾಗ ಅದು ಡೈರೆಕ್ಟ್ ಆಗಿ ಹಾರ್ಟಿಂದ ಪಾಸ್ ಆಗ್ತದೆ. ಸೊ ಎಲ್ಲಿ ಲಿಕ್ವಿಡ್ ಕಂಟೆಂಟ್ ಇರ್ತದೆ, ನೀರಂತೂ ಪ್ರವಹಿಸ್ತದೆ. ಸೊ ಹೈಯೆಸ್ಟ್ ವಾಟರ್ ಕಂಟೆಂಟ್ ಹಾರ್ಟ್ ಅಲ್ಲಿ ಇರ್ತದೆ, ಅಂದ್ರೆ ಬ್ಲಡ್ ಅನ್ನು ಸರ್ಕ್ಯುಲೇಟ್ ಮಾಡ್ತದಲ್ಲ. ಸೊ ಹಾರ್ಟಿಗೆ ಒಂದು ಇಂಜುರಿ ಆಗುವಂತ ಚಾನ್ಸಸ್ ಜಾಸ್ತಿ. ಸೊ ಆ ಟೈಮಲ್ಲಿ ನಾವು ಅವಾಯ್ಡ್ ಅದನ್ನ ನೆಗ್ಲೆಕ್ಟ್ ಮಾಡಕ್ ಹೋಗ್ಬಾರ್ದು. ಸಣ್ಣದಿದ್ದ ಗಾಯ ಸಣ್ಣ ಮಕ್ಕಳಲ್ಲಿ ಕೆಲವರೆಲ್ಲ ವೈರ್ ಹಿಡಿತಾರಲ್ಲ ಮನೆಯಲ್ಲಿ. ಸೊ ಈ ಮನೆಯ ಒಂದು ಎಲೆಕ್ಟ್ರಿಕಲ್ ಬರ್ನ್ಸ್ ಬಹಳ ಬರ್ನ್ ಆಗುದಿಲ್ಲ, ಜಾಸ್ತಿ ಇಂಜುರಿ ಆಗುದಿಲ್ಲ, ಬಟ್ ಅದರಿಂದಾಗಿ ಅವರಿಗೆ ಕಾರ್ಡಿಯಾಕ್ ಇವೆಂಟ್ಸ್ ಆಗುವಂತ ಚಾನ್ಸಸ್ ಇರ್ತದೆ. ಸೊ ಅಂತದನ್ನ ಅಟ್ ಲೀಸ್ಟ್ ಒಂದು ಬೇಸಿಕ್ ECG ಮಾಡಿ ಒಂದು ಮಾನಿಟರ್ ಮಾಡುವಂತ ವ್ಯವಸ್ಥೆ ಮಾಡ್ಬೇಕು. ಅರೆಥಿಮಿಯಾ ಅಂತ ಹೇಳ್ತೀವಿ ಕೆಲವರೆಲ್ಲ, ಹಾಗೆ 24 hours ಅಲ್ಲಿ ಆದ್ರೆ ಆಗ್ತದೆ. ಸೊ ಒಂದು ಜಸ್ಟ್ ಬೇಸಿಕ್ ECG ಮಾಡಿ ಅವರದೊಂದು ಮಾನಿಟರ್ ಮಾಡ್ಬೇಕು. ಬಟ್ ಬೇರೆ ಎಲೆಕ್ಟ್ರಿಕ್ ಬರ್ನ್ಸ್ ಔಟ್ ಸೈಡ್, ಬೇರೆ ಹೈ ಟೆನ್ಷನ್ ವೈರ್ಸ್ ಇರ್ಬೋದು ಅಥವಾ ನಮ್ದು ಓವರ್ ಹೆಡ್ ರೋಡ್ ಸೈಡ್ ಅಲ್ಲಿ ಬರುವಂತದ್ದು 1000 volts ಇರ್ತದೆ, ಅದು ಬಹಳ ಸೀರಿಯಸ್. ಅದ್ರೇನಂತ ಹೇಳಿದ್ರೆ ಅದರಲ್ಲಿ ಯಾವಾಗ್ಲೂ 4th degree ಬರ್ನ್ ಆಗುತ್ತೆ, ಅಂದ್ರೆ ಬಹಳ ಡೀಪ್ ಎಲುಬಿನ ಹೊರಗೆ ಹೋಗ್ತದೆ, ಚರ್ಮ ಮಾಂಸ ಎಲುಬು ಎಲ್ಲ ಸುಟ್ಟು ಹೋಗ್ತದೆ, ಮತ್ತೆ ನರ ಎಲ್ಲ ಡ್ಯಾಮೇಜ್ ಆಗಿ ಪ್ಯಾರಲೈಸ್ ಆಗ್ತಾರೆ, ಅದರಿಂದ ಹಾರ್ಟಿಗೂ ಎಫೆಕ್ಟ್ ಇರ್ತದೆ. ಸೊ ಅಂತವ್ರಿಗೆ 100% ಹಾಸ್ಪಿಟಲ್ ಅಡ್ಮಿಷನ್ ಬೇಕಾಗ್ತದೆ, 100%. ಆಮೇಲೆ ಅವರದು ಆ ಒಂದು ಕೇರ್ ಅಂದ್ರೆ ಬಹಳ ಡೀಪ್ ಇರೋ ಕಾರಣ ಅವರದು ಇಮಿಡಿಯೇಟ್ ನಾವು ಸರ್ಜರಿ ತಗೊಳ್ಳುವಂತ ಅವಶ್ಯಕತೆ ಬರ್ತದೆ ಪೇಷಂಟ್. ಸೊ ಇತರ ಎಲ್ಲ ಮತ್ತೆ ಅದರಿಂದ ಕೆಲವು ವಿಕಾರಗಳಾಗುವಂತ ಚಾನ್ಸಸ್ ಜಾಸ್ತಿ. ಈಗ ಕೈ ಹಿಡಿತಾರೆ, ಕೈಯಿಂದ ಕೈ ಪ್ಯಾರಲೈಸ್ ಆಗುವಂತದ್ದು. ಸೊ ಅಂತವರಿಗೆಲ್ಲ ಸರ್ಜಿಕಲ್ ಮ್ಯಾನೇಜ್ಮೆಂಟ್ ಆಲ್ಮೋಸ್ಟ್ 90% ಪೇಷಂಟ್ ಗೆ ಬೇಕಾಗುತ್ತೆ. ಸೊ ಅಂತದ್ರಲ್ಲಿ ಬಹಳ ಕೇರ್ಫುಲ್ ಆಗಿರಬೇಕು. ಎಲೆಕ್ಟ್ರಿಕ್ ಬರ್ನ್ಸ್ ತುಂಬಾನೇ ಕೇರ್ಫುಲ್ ಆಗಿ ಡೀಲ್ ಮಾಡಬೇಕಾಗುತ್ತೆ, ಯಾವ್ದು ನೆಗ್ಲೆಕ್ಟ್ ಮಾಡಬಹುದು ಎಲೆಕ್ಟ್ರಿಕ್ ಬರ್ನ್ಸ್.
0: ಕೇಳಿದರೆ ಕೊನೆಯ ಒಂದಿಷ್ಟು ನಿಮಿಷಗಳು ಬಾಕಿ ಉಳಿದಿರುವಂತದ್ದು, ತಾವು ಕರೆಯನ್ನ ಮಾಡಿ 6364204949 ಈ ಸಂಖ್ಯೆಗೆ ಕರೆಯನ್ನು ಮಾಡುವುದರ ಮೂಲಕ ನಿಮ್ಮಲ್ಲಿರುವಂತಹ ಏನಾದರೂ ಪ್ರಶ್ನೆಗಳಿದ್ರೆ ಖಂಡಿತವಾಗಿಯೂ ತಾವು ಕೇಳಬಹುದು ಅಂತ ಹೇಳ್ತಾ. ಡಾಕ್ಟರ್, ಈಗ ಎಲೆಕ್ಟ್ರಿಕ್ ಬರ್ನ್ ಬಗ್ಗೆ ಮಾತಾಡಿದ್ವಿ, ಅಥವಾ ಬೆಂಕಿಯಿಂದ ಆಗುವಂತಹ ಅವಘಡಗಳ ಬಗ್ಗೆ ಮಾತಾಡಿದ್ವಿ, ಇನ್ನೊಂದು ಗಾಯಗಳು ಕಾಣುವಂತ ನಮಗೆ ಆಸಿಡ್ ಬರ್ನ್ಸ್ ಹೇಳುವಂತದ್ದು. ಕೆಲವೊಮ್ಮೆ ಏನದು ಬೇರೆ ಸಂದರ್ಭಗಳಲ್ಲಿ ಆಸಿಡ್ ಬೀಳುವುದಕ್ಕೂ ಅಥವಾ ಏನಾದ್ರೂ ಏನು ಆಸಿಡ್ ಹಾಕಬೇಕು ಅನ್ನುವಂತ ಕಾರಣಕ್ಕಾಗಿ ಇಂತ ಮಾಡುವಂತ ಇನ್ಸಿಡೆಂಟ್ ಗಳು ಕೂಡ ಭಾರತದಲ್ಲಿ ಬಹಳ ದೊಡ್ಡ ಮಟ್ಟಿಗೆ. ಸೊ ಇದ್ರ ಬಗ್ಗೆ ಏನ್ ಹೇಳ್ತೀರಿ ಡಾಕ್ಟರ್?
1: ಹೌದು, ಇತ್ತೀಚೆಗೆ ಅದೇ ಆಸಿಡ್ ಈಗ ಗವರ್ಮೆಂಟ್ ಬ್ಯಾನ್ ಮಾಡಿದೆ ಪಬ್ಲಿಕ್ ಪ್ಲೇಸ್ ಅಲ್ಲಿ ಸೆಲ್ ಮಾಡುವಂತದ್ದು. ಆದ್ರೂ ಆಸಿಡ್ ಹೆಂಗಾದ್ರೂ ಪ್ರೊಕ್ಯೂರ್ ಮಾಡಿ ಪರ್ಸನಲ್ ಎನಿಮಿಟಿ ಇರ್ಬೋದು, ಏನಾದ್ರೂ ಬೇರೆ ರೀಸನ್ ಇಂದ ದಟ್ ಈಸ್ ಆಲ್ ಹೋಮಿಸೈಡಲ್ ಅಂತ ಹೇಳ್ತೀವಿ. ಸೊ ಅಂತದೊಂದು ಬರ್ನ್ ಬಹಳ ಕಾಮನ್. ಸೊ ಎಸ್ಪೆಷಲಿ ಆ ಟೈಮಲ್ಲಿ ಅವ್ರು ಏಮ್ ಮಾಡೋದೇ ಫೇಸ್, ಮುಖದ ಭಾಗವನ್ನೇ ಏಮ್ ಮಾಡ್ತಾರೆ. ಆಕ್ಸಿಡೆಂಟಲ್ ಬರ್ನ್ಸ್ ಆಗುವಂತದ್ದು ಫ್ಯಾಕ್ಟ್ರೀಸ್ ಅಲ್ಲಿ, ಅದು ಎಲ್ಲಾದ್ರೂ ಕೈ ಎಲ್ಲ ಕೈ ಕಾಲೆಲ್ಲ. ಈ ಮುಖದ ಮೇಲೆ ಆಗುವಂತದ್ದು ಬಹಳ ಆಸಿಡ್ ಬರ್ನ್ಸ್ ಏನಂತ ಹೇಳಿದ್ರೆ ಅದರಲ್ಲಿ ಜೀವ ಕಪ್ಪೆ ಆಗುವ ಚಾನ್ಸಸ್ ಬಹಳ ಕಡಿಮೆ, ವಿಕಾರ ಆಗುವಂತದ್ದು ಜಾಸ್ತಿ. ಯಾಕಂದ್ರೆ ಅದು ಬಹಳ ಡೀಪ್, ಎಲೆಕ್ಟ್ರಿಕ್ ಅಂತ ಹೇಳಿದ್ನಲ್ಲ ಅದೇ ತರ ಬಹಳ ಡೀಪ್ ವರೆಗೆ ಹೋಗಿ ಅದನ್ನ ನಾಶ ಮಾಡ್ತದೆ ಸೆಲ್ಸ್ ಅನ್ನು. ಸೊ ಇಂತ ಕಂಡೀಷನ್ ಅಲ್ಲಿ ಈಗ ನಾವು ಅದರಲ್ಲೂ ಫಸ್ಟ್ ಏಡ್ ಹೇಳಿದ್ರೆ ನೀರು, ವಾಟರ್ ಕಂಟಿನ್ಯೂಸ್ ಆಗಿ ಆಸಿಡ್ ಅನ್ನ ತೆಗಿಲಿಕ್ಕೆ ಟ್ರೈ ಮಾಡ್ಬೇಕು, ನೀರ್ ಬಿಟ್ಟು ಆಸಿಡ್, ಮತ್ತೆ ಇಮಿಡಿಯೇಟ್ ಆಗಿ ಹಾಸ್ಪಿಟಲ್ ತಗೊಂಡೋಗಿ ಪ್ರಾಪರ್ ಸರ್ಜಿಕಲ್ ಮ್ಯಾನೇಜ್ಮೆಂಟ್ ಬೇಕಾಗುತ್ತೆ. ಸೊ ಇದರಲ್ಲಿ ಮುಖ್ಯವಾಗಿ ಅದನ್ನ ಆ ಟೈಮಲ್ಲಿ ಜೀವಕ್ಕೆ ನಾನು ಹೇಳಿದಾಗೆ ಜೀವಕ್ಕೆ ಆಗುವ ಚಾನ್ಸಸ್ ಬಹಳ ಕಡಿಮೆ ಅದರಲ್ಲಿ. ಸೊ ಅವ್ರ ಮತ್ತೆ ಹಾಸ್ಪಿಟಲ್ ಅವರಿಗೆ ಬೇಕಾಗಿರೋ ಸರ್ಜರೀಸ್ ಮಲ್ಟಿಪಲ್, ಅವರಿಗೆ ಸುಮಾರು ಸರ್ಜರೀಸ್ ಬೇಕಾಗುತ್ತೆ. ಈಗ ಉದಾಹರಣೆ ಮುಖದ ಮೇಲೆ ಹಾಕಿದ್ರೆ, ಯಾಕಂದ್ರೆ ಮುಖದ ಚರ್ಮ ಬಹಳ ಸಾಫ್ಟ್ ಇರೋ ಕಾರಣ ಆಲ್ಮೋಸ್ಟ್ ಅವ್ರ ವಿಕಾರ ಅಂತೂ ಒಂದು 2-3 ತಿಂಗಳಾದ್ಮೇಲೆ ಬಂದೇ ಬರ್ತದೆ. ಸೊ ಅದಕ್ಕೆ ಬೇಕಾಗುವಂತ ಸರ್ಜರೀಸ್ ನಾವು ಮತ್ತೆ ಮಾಡ್ಬೇಕಾಗುತ್ತೆ.
0: ಇನ್ನೊಂದು ಡಾಕ್ಟರ್, ಈಗ ನಾವು ಹೆಚ್ಚು ಆಸಿಡ್ ಅಟ್ಯಾಕ್ ಆದವರನ್ನು ವಿಕಾರವಾಗಿ ನಾವು ನೋಡ್ತೇವೆ. ಸೊ ಅದು ರೀಸನ್ ಗಳೇನಂದ್ರೆ ಅದನ್ನ ಅಂತ ವಿಕಾರತೆಗಳನ್ನ ಪ್ಲಾಸ್ಟಿಕ್ ಸರ್ಜರಿ ಮೂಲಕ ಸರಿ ಮಾಡಬಹುದು, ಅವರು ಅದರ ಬಗ್ಗೆ ಏನು ಸರಿ ಮಾಡ್ಲಿಕ್ಕೆ ಬರ್ತಾ ಇಲ್ವಾ?
1: ಅಂದ್ರೆ ನಾನು ಹೇಳಿದ ಲಿಮಿಟೇಷನ್ಸ್ ಅಂತ ಇರುತ್ತೆ ನಮಗೆ. ಈಗ ಕೆಲವೊಂದು ಬಹಳ ಕಾಂಪ್ಲಿಕೇಟೆಡ್ ಆಗಿ ಈಗ ಎಲ್ಲಾ ಭಾಗವು ಇನ್ವಾಲ್ವ್ ಆಗಿದೆ ಅಂತ ಹೇಳಿದ್ರೆ, ನಾವು ಕೆಲವು ಲಿಮಿಟೇಷನ್ಸ್ ಇದೆ ನಮ್ ಪ್ಲಾಸ್ಟಿಕ್ ಸರ್ಜರಿ. ನಾವು 100% ಅದೇ ಫೇಸ್ ತರಲಿಕ್ಕೆ ಬಹಳ ಕಷ್ಟ ಆಗ್ತದೆ. ಸೊ ಮ್ಯಾಕ್ಸಿಮಮ್ ಪಾಸಿಬಲ್ ನಾವು ಅದಕ್ಕೆ ಒಂದು ರಿಸಲ್ಟ್ ಕೊಡಕ್ಕೆ ಟ್ರೈ ಮಾಡ್ತೇವೆ. ಯಾಕಂದ್ರೆ ಒಂದ್ಸತಿ ನಾಶ ಆಗಿದ್ದನ್ನ ಮತ್ತೆ ನ್ಯಾಚುರಲ್ ಆಗಿ ತರುವಂತದ್ದು ಒಂದು ಬಹಳ ಒಂದು ಚಾಲೆಂಜಿಂಗ್ ಟಾಸ್ಕ್ ಅದು. ಈಗ ಮೂಗು ಕಂಪ್ಲೀಟ್ ಹೋಗಿದೆ ಅಂತ ಹೇಳಿದ್ರೆ ಅವರದ್ದು ನಾವು ಮತ್ತೆ ರಿಕನ್ಸ್ಟ್ರಕ್ಷನ್ ಮಾಡುವಂತದ್ದು ಆಲ್ಮೋಸ್ಟ್ ಒಂದು ನಾರ್ಮಲ್ ವರೆಗೆ. ಈಗ ನಾವು ನೋಡಿರುವಂತ ಕೆಲವು ಪೇಷಂಟ್ಸ್ ಆಲ್ಮೋಸ್ಟ್ ಕೆಲವು ಮಲ್ಟಿಪಲ್ ಸರ್ಜರೀಸ್ ಆಗಿ ಬಂದಿರ್ತಾರೆ. ಅಂದ್ರೆ ಅವ್ರದ್ದು ಮುಂಚಿಂದ ಪಾರ್ಟ್ ಬಹಳನೇ, ಅದಕ್ಕಿಂತ ಪ್ರಸಾದ ಮುಂಚೆ ಇನ್ನೂ ಬಹಳ ವಿಕಾರ ಇರ್ತಾರೆ ಅವರು. ಸೊ ಎಷ್ಟು ತಕ್ಕ ಮಟ್ಟಿ ಆಗುವಷ್ಟು ನಾವು ಸರ್ಜರಿ ಮಾಡಿ ಅವ್ರನ್ನ ತಗೊಂಡ್ಬರ್ಬಹುದು ಅಷ್ಟೇ ಮ್ಯಾಕ್ಸಿಮಮ್ ಆಗಿರೋ.
0: ಎಸ್ ಎಸ್ ಡಾಕ್ಟರ್, ಅನೇಕ ವಿಷಯಗಳನ್ನು ನೀವು ಇಷ್ಟೊತ್ತು ಮಾತಾಡಿದ್ರಿ, ಹಾಗೇನೆ ಆಗ್ತಾ ನಿಮ್ ಜೊತೆ ಮಾತಾಡ್ತಿರುವಾಗ ನೀವು ಒಂದು ವಿಷಯವನ್ನು ಮೆನ್ಷನ್ ಮಾಡಿದ್ರಿ. ಕೆಲವೊಂದು ವ್ಯಕ್ತಿಗಳಿಗೆ ಅವರದೇ ಆದಂತಹ ಸಮಸ್ಯೆಗಳಿರ್ತವೆ, ಫಾರ್ ಎಕ್ಸಾಂಪಲ್ ಪೀಡ್ಸ್ ಅಂತ ಹೇಳ್ತೇವೆ. ಸೊ ಇಂಥ ಸಂದರ್ಭದಲ್ಲಿ ಇಂಥ ವ್ಯಕ್ತಿಗಳು ಕೂಡ ಇಂಥ ತೊಂದರೆಗಳು ಇರುವವರು ಕೂಡ ಇಂಥ ಅವಘಡಗಳಿಗೆ ತುತ್ತಾಗುವುದನ್ನು ನೋಡ್ತೇವೆ. ಇದರ ಬಗ್ಗೆ ಜಾಗೃತಿಯನ್ನು ಮೂಡಿಸುವಂತ ಕೆಲಸವನ್ನು ತಾವು ಮಾಡ್ತಿದ್ದೀರಿ ಹೇಳಿದ್ರೆ, ಇದರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಕೊಡುದೇ ಡಾಕ್ಟರ್, ಏನ್ ಹೇಳ್ತೀರಿ?
1: ಹೌದೌದು, ಇದು ಒಂದು ಮುಖ್ಯವಾದ ಒಂದು ಪಾಯಿಂಟ್. ಯಾಕಂತ ಹೇಳಿದ್ರೆ ಲಾಸ್ಟ್ ಒಂದು 6 ತಿಂಗಳಲ್ಲಿ ನಾವೇ ವೆನ್ಲಾಕ್ ಅಲ್ಲಿ ಒಂದು 15 ಪೇಷಂಟ್ ಅನ್ನು ನಾವು ಟ್ರೀಟ್ಮೆಂಟ್ ಕೊಟ್ಟಿದ್ದೀವಿ, ಫಿಟ್ಸ್ ಪೇಷಂಟ್ಸ್ ನಿಯರ್ಲಿ ಒಂದು 10-15 ಪೇಷಂಟ್ಸ್. ಯಾಕಂತ ಹೇಳಿದ್ರೆ ಇಂಥ ಅಪಸ್ಮಾರ ಪೇಷಂಟ್ಸ್, ಫಿಟ್ಸ್ ಪೇಷಂಟ್ ಗಳಿಗೆ ಈ ಬೆಂಕಿಯನ್ನು ಕಂಡ್ರೆ ಅವರಿಗೆ ಫಿಟ್ಸ್ ಸ್ಟಿಮ್ಯುಲೇಟ್ ಆಗ್ತದೆ. ಈಗ ಅವರಿಗೆ ಕುಕಿಂಗ್ ಮಾಡ್ತಿರ್ತಾರೆ. ಉದಾಹರಣೆಗೆ ಒಬ್ಬ ಲ್ಯಾಬ್ ನಮ್ಮ ಹುಡುಗಿ ಟ್ರೀಟ್ಮೆಂಟ್ ಕೊಟ್ಟಿದ್ದೀವಿ, 22 ವರ್ಷ ಹುಡುಗಿ, ಲ್ಯಾಬ್ ಟೆಕ್ನಿಷಿಯನ್, ಅವಳು ಎಜುಕೇಟೆಡ್, ಬಟ್ ಅವಳಿಗೆ ಫಿಟ್ಸ್ ಪ್ರಾಬ್ಲಮ್ ಇತ್ತು, ತಗೊಳ್ತಿದ್ದಾಳೆ ಟ್ಯಾಬ್ಲೆಟ್ ಎಲ್ಲ, ಬಟ್ ಅವಳು ಮನೆಯಲ್ಲಿ ಕುಕಿಂಗ್ ಮಾಡುವಾಗ ಒಂದು ಬೆಂಕಿಯ ಒಂದು ಅಲೆ ನೋಡಿ ಅದು ಆ ಟೈಮಲ್ಲಿ ಫಿಟ್ಸ್ ಬಂದಿದೆ. ಸೊ ಇಂಥ ಪ್ರಾಬ್ಲಮ್ಸ್ ಏನಾಗುತ್ತೆ ಅಂತ ಹೇಳಿದ್ರೆ ಅವರಿಗೆ ಒಂದು 5-10 ನಿಮಿಷ ಅವರಿಗೆ ಏನಾದ್ರು ಹೋಶ್ ಬೋಧ ಇರೋದಿಲ್ಲ. ಆ ಟೈಮಲ್ಲಿ ಆ ಬಿಸಿ ಕುದಿಯೋ ನೀರಲ್ಲಿ ಅವಳ ಕೈ ಇತ್ತು, ಸೊ ಕೈ ಫುಲ್ ಕುದಿದು ಆ 5 ನಿಮಿಷವರೆಗೆ ಅದು ಹೋಗಿದೆ. ಜೀವಕ್ಕೇನು ಅಪಾಯ ಆಗಿಲ್ಲ, ಇಂಥ ಎಲ್ಲಾ ಪೇಷಂಟ್ಸ್ ಜೀವಕ್ಕೆ ಅಪಾಯ ಆಗುದಿಲ್ಲ. ಬಟ್ ಮೋಸ್ಟ್ಲಿ ಪ್ರಾಬ್ಲಮ್ ಏನಾಗುತ್ತೆ ಅಂತ ಹೇಳಿದ್ರೆ ಅವರದ್ದು ಪರ್ಮನೆಂಟ್ ಡಿಫಾರ್ಮಿಟಿ ಅಂತ ಆಗ್ಬಿಡುತ್ತೆ, ಕೈ ಸೊಟ್ಟಾಗ್ಬಿಡ್ತದೆ, ಕಾಲು ಸೊಟ್ಟಾಗ್ಬಿಡ್ತದೆ. ಸೊ ಇಂಥ ಒಂದು ಅವಾಯ್ಡ್ ಮಾಡುವಂತದ್ದು ಏನಂತ ಹೇಳಿದ್ರೆ, ಕೆಲವು ಇಂಥ ಪೇಷಂಟ್ಸ್ ಅಲ್ಲಿ ಒಂದು 50% ಪೇಷಂಟ್ಸ್ ಟ್ಯಾಬ್ಲೆಟ್ ತಗೊಳ್ಳೋದಿಲ್ಲ, ಮತ್ತೆ ಕೆಲವರು ಪ್ರೊಫೆಷನಲ್, ಒಬ್ರು ಕುಕ್ಕೆ ಇದೆ ಅದರಲ್ಲಿ, ಫಿಟ್ಸ್ ಪ್ರಾಬ್ಲಮ್ ಇತ್ತು, ಅವರು ಟ್ರೀಟ್ಮೆಂಟ್ ತಗೊಂಡಿಲ್ಲ, ಅಡಿಗೆ ಕೆಲಸ ಮಾಡ್ತಿದ್ರು. ಸೊ ಇಂಥದ್ದೆಲ್ಲ ಅವಾಯ್ಡ್ ಮಾಡಬೇಕು. ಈ ಫಿಟ್ಸ್ ಪೇಷಂಟ್ಸ್ ಗಳು ಈ ಬೆಂಕಿಯ ಜಾಗವನ್ನು ಸ್ವಲ್ಪ ಅವಾಯ್ಡ್ ಮಾಡಬೇಕು. ಆತರ ಮಾಡಿಲ್ಲ ಅಂದ್ರೂ ಅವ್ರ ಜೊತೆ ಯಾರಾದ್ರೂ ಇರಬೇಕು ಮನೆಯಲ್ಲಿ. ಯಾಕಂದ್ರೆ ಇದು ಎನಿ ಟೈಮ್ ಒಬ್ಬಂತೂ ಒಲೆಗೆ ಬಿದ್ದಿದ್ದ ಪೇಷಂಟ್, ಒಲೆಯಲ್ಲಿ ಬಿದ್ದು ಮತ್ತೊಂದು 10 ನಿಮಿಷ ಆದ್ಮೇಲೆ ಗೊತ್ತಾಯ್ತು ಮನೆಯವರಿಗೆ ಈ ತರ ಆಗಿದೆ ಅಂತ. ಯಾಕಂದ್ರೆ ಅವರಿಗೆ ಆ ಟೈಮಲ್ಲಿ ನೋವು ಸಹ ಗೊತ್ತಾಗುದಿಲ್ಲ, ಏನು ಗೊತ್ತಾಗುದಿಲ್ಲ. ಸೊ ಸಣ್ಣ ಬಿಸಿನೀರಿಗೆ ಬಿದ್ದರೂ ಸಹ ಅವರಿಗೆ ಒಳ್ಳೆ ಡೀಪ್ ಡ್ಯಾಮೇಜ್ ಆಗ್ತದೆ. ಸೊ ಅಂತ ಪೇಷಂಟ್ಸ್ ಎಲ್ಲ ಬಹಳ ಕೇರ್ಫುಲ್ ಆಗಿರಬೇಕು, ಅವ್ರ ಮನೆಯವರು ಸಹ ಬಹಳ ಕೇರ್ಫುಲ್ ಆಗಿ ಅವ್ರು ನೋಡ್ಕೋಬೇಕು ಇಂಥ ಕಂಡೀಷನ್ ಅಲ್ಲಿ ಈ ಬೆಂಕಿ ಅದರಲ್ಲಿ ಹೋಗುವಾಗ. ಯಾಕಂದ್ರೆ ಡಿಫಾರ್ಮಿಟಿ ಆದ್ರೆ ಪರ್ಮನೆಂಟ್ ಡಿಫಾರ್ಮಿಟಿ ಅವರಿಗೆ, ಸೊ ಬಹಳ ಕಷ್ಟ ಆಗ್ತದೆ. ಯಂಗ್ಸ್ಟರ್ಸ್ ಬಹಳ ಎಫೆಕ್ಟ್ ಆಗ್ತಾರೆ.
0: ಸೊ ಕೆಲಸದ ಸಮಯದಲ್ಲೂ ಕೂಡ ಇಂಥ ತೊಂದರೆಗಳು ಇದ್ರೆ ಅಂತ ಕೆಲಸಗಳನ್ನೇ ಆದಷ್ಟು ನಾವು
1: ಅವಾಯ್ಡ್ ಮಾಡಬೇಕು. ಹೌದು, ಇಂಪಾರ್ಟೆಂಟ್.
0: ಕೆಲವೊಮ್ಮೆ ಏನಾಗುತ್ತೆ ಅಂತ ಹೇಳಿದ್ರೆ ಅನಿವಾರ್ಯ ಇರ್ತದೆ
1: ಕೆಲಸಗಳು.
0: ಒಬ್ಬರು ಕಾಲ್ ಇದ್ದಾರೆ, ಮಾತಾಡಿ ಬಿಡು. ನಮಸ್ಕಾರ, ಹಲೋ ಹಲೋ, ನಮಸ್ಕಾರ ಹೇಳಿ, ಯಾರಿದು? ಓಕೆ, ಇಲ್ಲ, ನಿಮ್ ವಾಯ್ಸ್ ನನಗೆ ಮಾತಾಡ್ತಾ ಇಲ್ಲ, ನೀವು ಮತ್ತೊಮ್ಮೆ ಕಾಲ್ ಅನ್ನ ಮಾಡಿ. ಸುಟ್ಟ ಗಾಯಗಳ ನಿರ್ವಹಣೆಯ ಬಗ್ಗೆ ಅನೇಕ ವಿಷಯಗಳನ್ನು ಇವತ್ತು ನೀವು ಹೊತ್ತು ಮಾತಾಡ್ತಿದ್ದಾರೆ. ಡಾಕ್ಟರ್ ಕೃಷ್ಣ ಪ್ರಸಾದ್ ಶೆಟ್ಟಿ ಅವರು ಅನೇಕ ಮಾಹಿತಿಗಳನ್ನು ನಮ್ಗೆ ಕೊಡ್ತಾ ಇದ್ದಾರೆ. ಯಾವ್ಯಾವ ರೀತಿಯಲ್ಲೆಲ್ಲ ಈ ಸುಟ್ಟ ಗಾಯಗಳಿಂದ ತೊಂದರೆ ಆಗ್ತದೆ, ಅದನ್ನ ನಿರ್ವಹಣೆ ಮಾಡುವಂತದ್ದು ಹೇಗೆ, ನಮ್ಮ ಜವಾಬ್ದಾರಿಗಳೇನು, ಅಥವಾ ಅದಕ್ಕಿರುವಂತ ಈಗಿನ ವೈದ್ಯಕೀಯದ ಬಹಳ ಮುಂದುವರಿದಂತಹ ಏನು ಟ್ರೀಟ್ಮೆಂಟ್ಗಳು ಏನಿದೆ, ಎಲ್ಲದರ ಬಗ್ಗೆ ಮಾತಾಡ್ತಾ ಇದ್ದೇವೆ. ನೀವು ಕಾಲ್ ಮಾಡಬಹುದು, ಕಾಲ್ ಮಾಡಬೇಕಾದ ಸಂಖ್ಯೆ 6364204949 ಈ ಸಂಖ್ಯೆಗೆ ತಾವು ಕರೆಯನ್ನ ಮಾಡಿ ತಮ್ಮಲ್ಲಿರುವಂತಹ ಪ್ರಶ್ನೆಗಳು ಅಥವಾ ಕುತೂಹಲ ಅಥವಾ ಏನಾದರೂ ಗೊಂದಲಗಳಿದ್ರೆ ಖಂಡಿತವಾಗಿಯೂ ತಾವು ಅದನ್ನು ಬಗೆಹರಿಸಿಕೊಳ್ಬಹುದು ಅಂತ ತಮ್ಮಲ್ಲಿ ಹೇಳ್ತಾ

ಪನೊಂದು ಮೋನೆ ರಾಜನ ಇಲ್ಲದ ಚಾವಡಿಗೆ ಪೊಗ್ಗೆ. ಅವುಲೆ ಚಿನಿಟ್ಟು ಕುಲೊಂದು ರೇಡಿಯಕೇನೊಂದಿತ್ತಿನ ರಾಜೆ ಶೀನಂತೂದು ರೇಡಿಯ ಉಂತಾದ ಲಕದುಂತಿಯೇ. ಬಲ ಶೀನ, ಯಾಪ ಬತ್ತೀನಿ? ನಿನ್ನನ್ ಬುಡಿಯರ ದಾದ ಕತೆ ಕುಲ್ಲು ಕುಲ್ಲು ಪಂಡೆ. ಶೀನೆ ಚಿನಿಟ್ಟು ಕುಲ್ಲುದು ಬುಡುಗಡೆದ ಕತೆ ಪಂಡೆ. ರಾಜೆ ಶೀನಗ ಸಮಾಧಾನ ಮಲ್ತೆ. ಕರಿಯಜ್ಜರ್ನ ಇಲ್ಲದ ಬೀಗದ ಕೈ ಕೊರ್ದು, ಅಜ್ಜರ್ನ ಇಲ್ಲ ಬಿತ್ತಲ್ನ ನನ್ನ ಈತುವೋ ನೋಡು. ಬೇಲೆದ ದಾದಾಂಡ್ಲ ಅಂದಜಿ ಮಲ್ಪುಗ, ಬೇಜಾರ್ ಮಂತನೊಚ್ಚಿ ಎನ್ನ ಇಲ್ಲಡೆ ಉಂಡು ತಿಂದೊಂದು ಉಪ್ಪೊಡಿ ಉಂದೇನ ನಿನ್ನ ಇಲ್ಲಂದೇ ಎಂದಲ. ರಾಜೆ ಕರಿಯಜ್ಜರನ ಇಲ್ಲದ ತರ್ಕೊಲ್ನು ಶೀನನ ಕೈಕ ಕೊರ್ನಗ ಪಂಡಿ ಪಾತೆರ ಕೇಂದ್ ಶೀನೆ ರಾಜನ ಅರಾಧ ಪತ್ಯೆ. ದಿಕ್ಕೇ ತೋಜಂದೆ ಶೀನಗ ಸ್ವರ್ಗತಿ ಕಿಲೆ ಕಾಣು. ಕರಿಯಜ್ಜರ್ನ ಇಲ್ಲ ಬಿತ್ತಲ ಇತ್ತೆ ಕುಡ ಜೀವಕಲೆ ದಿಂಜಿಲೆ ಕಾತಡು. ಶೀನನ ಅನ್ಪನಡು ತಾರದ ಕುಬೆ ಕೈಲ್ ದಿಂಜಿದ ನಲಿಪುಂಡು. ಕಡಲ ಕರೆಟು ಬೀತದ ತಿಕ್ಕಿನ ಮೀನು ಮಾರ್ದು ಶೀನೆ ಖರ್ಚಿದ ಕಾಸು ಮಲ್ತೊಂದುಲ್ಲೆ. ವರವರ ರಾಜನ ಟೆಂಪುಗೂ ಐಸ್ ತುಂಬರೆಲ್ಲ ಪೋವೊಂದಿತ್ತೆ. ಒತ್ತೆ ಜೂವ ಎಂಚಲ ದಿನ ಪೋವೊಂದಿತ್ತನು. ಒಂಜಿ ದಿನ ಬಯ್ಯಾನಗ ಗಂಗುವಣ್ಣೆ ಅಂಚಿ ಬತ್ತಿರು. ರಾಜಲ ಅಲ್ಪನೆ ಇತ್ತೆ. ಗಂಗುವಣ್ಣೆ ರಾಜನ್ಲೆ ತೊಂದು ಕರಿಯಜ್ಜರನ ಇಲ್ಲಡೆ ಬತ್ತಿರು. ಶೀನೆ ಅಕ್ಲೇನ ಜಗಲಿಡ್ಕುಲ್ಲಾದ ಆಯಲ ಅಲ್ಪನೆ ಕುಲ್ಲಿಯೇ. ಗಂಗುವಣ್ಣಿಲ ರಾಜೆಲ ಒಟ್ಟಿಗೆ ಬರುಡಾಂಡ ದಾದನ ಇಸೆಯ ಉಪ್ಪೊಡುಂದು ಶೀನನ ಮನಸ್ಸು ಪನೊಂದಿತ್ತಣು. ಇತ್ತೆ ಗಂಗುವಣ್ಣಿನೇ ಪಾತೆರ್ರೆ ಸುರುಮಂತಿರು. ರಾಜ, ಶೀನೆ ಈ ಇಲ್ಲ ಬಿತ್ತಲ ತೂವೊಂದು ಇತ್ತಂಡ ಯಾವ ಆಯಗ ದಾಲ ಆವೊಚ್ಚ ಪಂಡಿರು. ಮುಂದಿನ ಕೇನ್ನಗ ಶೀನಗ ಆಚಿರಾಂಡ್ ರಾಜೆ ತೆಲ್ತೆ. ಆವಡು ಗಂಗುವಣ್ಣ ಏರ್ ಬೊರ್ಚಿ ಪಂಡಿನಿ ಈರು ಜಪ್ಪುಲೆ ಇರ್ನ ಪಿರಾವುಡು ಎಂಕುಲ್ ಮಾತ ಉಲ್ಲ. ಮುಂದಿನ ಕೇನ್ನಗ ಶೀನೆ ಅಡೇಗೆ ಗೆಬ್ಬಟ್ಟಾಯಿ. ಅಪಗ ರಾಜೇನೆ ಪಂಡೆ, ಶೀನ ಈದ ಆಲ ಪೋಡಿಯೊಚ್ಚಿ ನಿಕ್ಕ ಮದಿಮೆ ಮಲ್ಪುನ ಅಂದಾಜಿಡುಲ್ಲೇರು ಗಂಗುವಣ್ಣಿ. ಅಯ್ಯೋ ಕತೆನೆ, ಎಂಕದಾಯಗಿತ್ತೆ ಮದ್ಮೆ? ಎಂಕೇ ದುಂಬು ಪಿರ ಏರ್ಲ ಇಜ್ಜಿ ನನ್ನ ಮದಿಮೆ ಆದ ದಾದ ಆಯರಂಡು ಅತ್ತಂದೆ ಎಂಕ ಏರು ಪೊಣ್ಣು ಕೊರುವೆರು. ಶೀನೆ ಪಂಡೆ. ಶೀನೆ ಪನ್ನಗ ರಾಜೆ ತೆಲ್ತೆ. ಗಂಗುವಣ್ಣಿ ಅರ್ನ ಗುರ್ತದ ಉಚ್ಚಿಲದ ನೊಕ್ಕ್ಯಕ್ಕನ ಪುಲ್ಲಿನ ತೂದುದೀತೆರ್. ಶೀನನ ಎಂಚಾಂಡಲ ಮದ್ಮೆಗು ಒಪ್ಪ್ಯಾಯರ್. ಊರುದ ಅಚ್ಚಮ್ಮಾರ್ನಕ್ಲಿನ ದುಂಬುದೀದ್ ಶೀನಗ ಉಚ್ಚಿಲದ ನೊಕ್ಕ್ಯಕ್ಕನ ಪುಳ್ಳಿ ಗೀತನೊಟ್ಟುಗು ಮದಿಮೆ ನಿಗಾಂಟಾಂಡು. ಉಂಜಿ ಎಡ್ಡೆ ದಿನ ಶೀನನ ದಿಬ್ಬಣ ಉಚ್ಚಿಲದ ನೊಕ್ಕ್ಯಕ್ಕನ ಇಲ್ಲಡೆ ಎತ್ತಂಡು. ಅಚ್ಚಮ್ಮಾರ್ ದುಂಬುಂತುದು ಶೀನನ ಮದಿಮೆನ ಗೀತನೊಟ್ಟುಗು ಮಲ್ತೆರು. ಶೀನಗ್ಲ ಗೀತಗ್ಲ ಅಗ್ನಿದಾರೆ ಮೈತೆರು. ಇಂಚ ಶೀನನ ಪೊಸ ಜೂವನ ಸುರುವಾಂಡು. ಗೀತ ಮಾತ ಇಸಿಯೊಡ್ಲ ಶೀನಗ ಪಂಡಿನ ಪೊಣ್ಣು. ಬರವು ಕಲ್ತಿನಾಲು ಕಣಿಸೀರ್ತದ ಎಲ್ಲಿಯ ಸಾಲೆಡು ಟೀಚರ್ನ ಬ್ಯಾಲೆ ತಿಕ್ಕಂಡ ಪೋತೊಲಿಂದ ಮನಸ್ದ ಆಸೆನು ಶೀನಡ ಪಂಡಲು. ಶೀನಗ್ಲ ಅಲೆ ಪಾತೆರ ಸರಿಯಿಂದ ತೋಜಿಂಡು. ರಾಜಡ ಪಣದು ಶಾಲೆದ ಕಮಿಟಿದಕ್ಲೆಡ ಪಾತೆರ್ಪಾಯಿ ಗೀತಗ ಅವ್ಲ ಬ್ಯಾಲೆಲ ತಿಕ್ಕಂಡು. ವರ್ಷ ಕರಿನನಿ ಗೊತ್ತಾಯಿಜಿ ಗೀತ ಒಂಜಿ ಆಣ್ ಬಾಲೆ ಪೆದ್ಯಲು. ಆ ಬಾಲೆಗ ಮುತ್ತು ಪಣದು ಪುದರ್ದಿಯೇರು. ಎಣ್ಮ ತಿಂಗುಲ್ದ ಬಾಲೆ ಮುತ್ತುನ ಒಟ್ಟುಗೂ ಶೀನನ ಸಂಸಾರ ಕರಿಯಜ್ಜರನ ನಿರೆಲ್ಡ್ ಸಂತಸೊಡು ಕರಿನಗ ಒಂಜಿ ದಿನ.

0: ಈತೆ ನಾಟ ಕುಶಾಲಾಕ್ಷಿ ವಿ ಕುಲಾಲ್ ಕಣ್ವತೀರ್ಥ ಮೆರೆನ ಕಡಲ ಮುತ್ತು ಕಾದಂಬರಿದ ಸೊರಸರಪೊಳಿ
1: ಸೆರೆ ಒರುಂಬ ಕೇಂಡರು
0: ಇನಿತ ಸೆರೆಕ್ ಸೊರಕೊರಿನಾರು ಗಾಯತ್ರಿ ನಾನಿಲ್.

ಇನಿತ ತುಳು ಪ್ರಸಾರ ಈಡೆಗೆ ಮುಗಿಯೊಂದುಂಡು. ನನಂಜಿ ಪ್ರಸಾರಡು ನನರತಿಕ್ಕಗ ಮಾತೆರೆಗ್ಲ ಸೋಲ್ಮೆಲು ಕೇನೊಂದು ಪುಲೆ ರೇಡಿಯೋ ಸಾರಂಗ 107.8 FM ಒಂದು ರಂಗ್ ರಂಗದ ಬದುಕು.

0: 107.8 FM. ಇದು ಬಣ್ಣ ಬಣ್ಣದ ಬದುಕು.
1: ರೇಡಿಯೋ ಸಾರಂಗ್ ತುಳು ಪ್ರಸಾರಕ್ಕೆ ಏನೊಂದಿಲ್ಲ ರೀ, ನನ್ನದು ಬಗ್ಗೆ ಕೆಲವೊಂದು ತುಳು ಪದಕುಲಿನ ಕೇನೊಂದು ಬರ್ಕ.

ಹೇ ಮಿತ್ತು ಪೋದು ಕುಲ್ದು ಇನಿ ನಮನಾಳು ನಕ್ಲೆ ಕತೆ ದಾನೆ ಪನಡೆ ಸ್ವಾಮಿ ಅವನೇ ಎಂಚ ಪನಡೆ ಸ್ವಾಮಿ ವಿಷಯ ಕೇಂದಾದ ಏರ್ಲಾ ನೆರಡೆ ಎಂಕ

ಕೇಳುಗರೆ, ಇಂದು ಸಂಜೆ 4 ಗಂಟೆಗೆ ಪ್ರಸಾರವಾಗುವ ಮಾರ್ಗದರ್ಶಿ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಅತಿಥಿ ಜನಪ್ರಿಯ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ನ ಸಾರ್ವಜನಿಕ ಸಂಪರ್ಕ ಅಧಿಕಾರಿಯು ಎಜು ಚಾರಿಟಿ ಕ್ಲಬ್ ಇದರ ಸ್ಥಾಪಕರೂ ಆಗಿರುವಂತಹ ಬಾತಿಶ್ ಅಳಕೆ ಮಜಲು. ವಿಷಯ ಶಿಕ್ಷಣ ಮತ್ತು ಮಾಹಿತಿ. ಕರೆ ಮಾಡಿ 6364240949. ತಪ್ಪದೆ ಕೇಳಿ ಇಂದು ಸಂಜೆ 4 ಗಂಟೆಗೆ ರೇಡಿಯೋ ಸಾರಂಗ್ ಕಾರ್ಯಕ್ರಮದಲ್ಲಿ.

ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು. ಇಂದಿನ ಭಾವಲಹರಿ ಕಾರ್ಯಕ್ರಮದಲ್ಲಿ ಡಾಕ್ಟರ್ HS ವೆಂಕಟೇಶಮೂರ್ತಿ ಇವರ ರಚನೆಯ, ರಾಘವೇಂದ್ರ ಬೀಜಾಡಿ ಇವರ ಸಂಗೀತ ನಿರ್ದೇಶನ ಹಾಗೂ ಗಾಯನದ ಇರಬೇಕು ಇರುವಂತೆ

ಮುಂದಿನ ಹಾಡು ದ ರಾ ಬೇಂದ್ರೆ ಅವರ ರಚನೆಯ, ಸಿ ಅಶ್ವಥ್ ಸಂಗೀತ ನಿರ್ದೇಶನ ಹಾಗೂ ಗಾಯನದ ಬಂಗಾರ ನೀರ ಕಡಲಾಚೆಗೀಚೆ.

ಮುಂದಿನ ಹಾಡು ಚಂದ್ರಶೇಖರ್ ಪಾಟೀಲ್ ಇವರ ರಚನೆಯ, ಸಿ ಅಶ್ವಥ್ ಇವರ ಸಂಗೀತ ನಿರ್ದೇಶನ ಹಾಗೂ ಗಾಯನದ ಎಲ್ಲೋ ಹುಟ್ಟಿ ಎಲ್ಲೋ ಬೆಳೆದು.

ಕೇಳುಗರೆ, ಇಂದು ಸಂಜೆ 4 ಗಂಟೆಗೆ ಪ್ರಸಾರವಾಗುವ ಮಾರ್ಗದರ್ಶಿ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಅತಿಥಿ ಜನಪ್ರಿಯ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ನ ಸಾರ್ವಜನಿಕ ಸಂಪರ್ಕ ಅಧಿಕಾರಿಯು ಎಜ್ಯು ಚಾರಿಟಿ ಕ್ಲಬ್ ಇದರ ಸ್ಥಾಪಕರೂ ಆಗಿರುವಂತಹ ಬಾತಿಶ್ ಅಳಕೆ ಮಜಲು. ವಿಷಯ ಶಿಕ್ಷಣ ಮತ್ತು ಮಾಹಿತಿ. ಕರೆ ಮಾಡಿ 6364240499. ತಪ್ಪದೆ ಕೇಳಿ ಇಂದು ಸಂಜೆ 4 ಗಂಟೆಗೆ ರೇಡಿಯೋ ಸಾರಂಗ್ ಕಾರ್ಯಕ್ರಮದಲ್ಲಿ.

0: तुम्ही ऐकून असत रेडिओ सारंग 107.8 FM रंगरंगाळजीने.
1: ಕೇಳುಗರೆ, ಇಂದು ಸಂಜೆ 4 ಗಂಟೆಗೆ ಪ್ರಸಾರವಾಗುವ ಮಾರ್ಗದರ್ಶಿ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಅತಿಥಿ ಜನಪ್ರಿಯ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ನ ಸಾರ್ವಜನಿಕ ಸಂಪರ್ಕ ಅಧಿಕಾರಿಯು ಎಜ್ಯು ಚಾರಿಟಿ ಕ್ಲಬ್ ಇದರ ಸ್ಥಾಪಕರೂ ಆಗಿರುವಂತಹ ಬಾತಿಶ್ ಅಳಕೆ ಮಜಲು. ವಿಷಯ ಶಿಕ್ಷಣ ಮತ್ತು ಮಾಹಿತಿ. ಕರೆ ಮಾಡಿ 6364240949. ತಪ್ಪದೆ ಕೇಳಿ ಇಂದು ಸಂಜೆ 4 ಗಂಟೆಗೆ ರೇಡಿಯೋ ಸಾರಂಗ್ ಕಾರ್ಯಕ್ರಮದಲ್ಲಿ.
2: ನಾನು ಒಮ್ಮೆ ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಆಗಿದ್ದಾಗ ಯಾರೋ ಅಂಕಲ್ ನನಗೆ ರಕ್ತ ಕೊಟ್ಟು ಹೆಲ್ಪ್ ಮಾಡಿದಂತೆ.
3: ನಾನು ಸರ್ಜರಿ ಆಗಿ ಆಸ್ಪತ್ರೆಯಲ್ಲಿದ್ದಾಗ ನನಗೆ ರಕ್ತ ಬೇಕಿತ್ತು. ಯಾರೋ ಪುಣ್ಯಾತ್ಮ ರಕ್ತ ಕೊಟ್ಟು ನನ್ನ ಜೀವ ಉಳಿಸಿದ.
4: ನನಗೆ ಬೈಕ್ ಆಕ್ಸಿಡೆಂಟ್ ಆಗಿ ICU ಅಲ್ಲಿದ್ದೆ. ಯಾರಾದೋ ರಕ್ತ ನನ್ನ ಪ್ರಾಣ ಉಳಿಸಿತು.
1: ಹೌದು, ಯಾರ್ದೋ ರಕ್ತ ಇವರ ಪ್ರಾಣವನ್ನು ಉಳಿಸಿದೆ. ನಿಮ್ಮ ರಕ್ತ ಕೂಡ ಯಾರ್ದಾದ್ರೂ ಪ್ರಾಣವನ್ನ ಯಾಕೆ ಉಳಿಸಬಾರ್ದು? ರಕ್ತದಾನ ಮಾಡಿ ಜೀವ ಉಳಿಸಿ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

Radio Sarang 107.8 FM. ನಮಸ್ಕಾರ ಕೇಳುಗರೆ, ಕೇಳ್ತಾ ಇರೋದು ಇದು ರೇಡಿಯೋ ಸಾರಂಗ್ 107.8 FM. ಬಣ್ಣ ಬಣ್ಣದ ಬದುಕು, ನಾನು ನಿಮ್ಮ ಆರ್ಜೆ ಸೈಫುಲ್ಲಕುತ್ತ. ಕೇಳುಗರೆ, ಇದೀಗ ಗದ್ದಲ ಹಾಡುಗಳನ್ನ ಕೇಳ್ತಾ ಬರೋಣ. ಮೊದಲಿಗೆ ಹಮೇ ಭೀ ಪ್ಯಾರ್ ಕರ್ಲೆ ಈ ಹಾಡನ್ನ ಕೇಳ್ತಾ ಬರೋಣ. ಚಲನಚಿತ್ರ ಜಾನಿಸಾರ್, ಹಾಡಿದವರು ಶ್ರೇಯ ಘೋಷಲ್, ಸಾಹಿತ್ಯ ಮುಜಫರ್ ಅಲಿ.

ಕೇಳುಗ್ರೆ, ಹಮೇ ಬಿ ಪ್ಯಾರ್ ಕರ್ಲೆ ಈ ಅದ್ಭುತವಾದ ಗಜಲ್ ಹಾಡನ್ನ ಕೇಳ್ತಾ ಬಂದ್ರೆ. ಸಿಂಗಾರ ಕೆ ರಹನೆದು ಈ ಹಾಡನ್ನ ಕೇಳ್ತಾ ಬರೋಣ. ಹಾಡಿದವರು ಶ್ರೇಯಾ ಘೋಷಣ್, ಸಂಗೀತ ನಿರ್ದೇಶನ ಶಾಂತನು ಮೊಯಿತ್ರ, ಸಾಹಿತ್ಯ ಗುಲ್ಜರ್.

ಸಿಂಗಾರ್ ಕೆ ರಹನೆ ದೋ ಈ ಅದ್ಭುತವಾದ ಹಾಡನ್ನು ಶ್ರೇಯಾ ಘೋಷಾಲ್ ಅವರ ಧ್ವನಿಯಲ್ಲಿ ಕೇಳ್ತಾ ಬಂದೆ. ಇದೀಗ ಕುಚ್ ರಿಶ್ತೇತಾ ಉಮರ್ ಅಗರ್ ಈ ಒಂದು ಗಜಲ್ ಹಾಡನ್ನು ಕೇಳ್ತಾ ಬರೋಣ. ಹಾಡಿದವರು ಶ್ರೇಯಾ ಘೋಷಾಲ್, ಸಂಗೀತ ನಿರ್ದೇಶನ ದೀಪಕ್ ಪಂಡಿತ್, ಸಾಹಿತ್ಯ ಮನೋಜ್.

ಕೇಳುವರೆ, ಐಸಲಗ್ತಾ ಹೇ ಈ ಒಂದು ಹಾಡನ್ನ ಕೇಳ್ತಾ ಬಂದ್ರಿ. ಇದೀಗ ಕರಾರ್ ಎಂಬ ಗಜಲ್ ಹಾಡನ್ನ ಕೇಳ್ತಾ ಬರೋಣ. ಹಾಡಿದವರು ಶ್ರೇಯಾ ಘೋಷಣ್, ಸಂಗೀತ ನಿರ್ದೇಶನ ಸಂಜಯ್ ಲೀಲಾ ಬನ್ಸಾಲಿ, ಸಾಹಿತ್ಯ ಮೋಮಿನ್ ಖಾನ್.

ಕೇಳುಗರೆ, ಇದು ಇವತ್ತು ಮೂಡಿ ಬಂದ ಗಜಲ್ ಹಾಡುಗಳು. ಮುಂದಿನ ಶುಕ್ರವಾರ ಮತ್ತೊಮ್ಮೆ ಗಜಲ್ ಹಾಡುಗಳೊಂದಿಗೆ ಸಿಗೋಣ. ಕೇಳ್ತಾ ಬನ್ನಿ, ಇದು ರೇಡಿಯೋ ಸಾರಂಗ 07.8 FM, ಬಣ್ಣ ಬಣ್ಣದ ಬದುಕು.

0: ಕೇಳುಗರೆ, ಇಂದು ಸಂಜೆ 4 ಗಂಟೆಗೆ ಪ್ರಸಾರವಾಗುವ ಮಾರ್ಗದರ್ಶಿ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಅತಿಥಿ ಜನಪ್ರಿಯ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ನ ಸಾರ್ವಜನಿಕ ಸಂಪರ್ಕ ಅಧಿಕಾರಿಯು ಎಜ್ಯು ಚಾರಿಟಿ ಕ್ಲಬ್ ಇದರ ಸ್ಥಾಪಕರೂ ಆಗಿರುವಂತಹ ಬಾತಿಶ್ ಅಳಕೆ ಮಜಲು. ವಿಷಯ ಶಿಕ್ಷಣ ಮತ್ತು ಮಾಹಿತಿ. ಕರೆ ಮಾಡಿ 6364240499. ತಪ್ಪದೆ ಕೇಳಿ ಇಂದು ಸಂಜೆ 4 ಗಂಟೆಗೆ ರೇಡಿಯೋ ಸಾರಂಗ್ ಕಾರ್ಯಕ್ರಮದಲ್ಲಿ.
1: ಅಮ್ಮ, ಸೋನು ಹಾಗೂ ಅವಳ ಪೇರೆಂಟ್ಸ್ ನಾಳೆ ಝೂಗೆ ಹೋಗ್ತಾ ಇದ್ದಾರೆ, ನಾವು ಹೋಗೋಣ?
2: ಅನು, ನಾನು ತುಂಬಾ ಬ್ಯುಸಿ ಇದ್ದೇನೆ, ಪಪ್ಪನ ಹತ್ರ ಕೇಳು.
3: ಹಲೋ ಪುಟ್ಟ.
1: ಡ್ಯಾಡಿ ಡ್ಯಾಡಿ, ನಾಳೆ ಸಂಡೇ, ಝೂಗ್ ಹೋಗೋಣ ಪ್ಲೀಸ್.
3: ನಾನ್ ನಿನ್ ಜೊತೆ ಝೂಗ್ ಬಂದ್ರೆ ಆಫೀಸ್ ಕೆಲಸ ಯಾರು ಮಾಡ್ತಾರೆ? ಹೋಗು, ಅಮ್ಮಂಗೆ ಹೇಳು.
1: ಒಂದು ವರ್ಷದಿಂದ ಕೇಳ್ತಿದ್ದೀನಿ, ಡ್ಯಾಡಿ ಕೇಳಿದ್ರೆ ಮಮ್ಮಿ ಕೇಳು ಅಂತಾರೆ, ಮಮ್ಮಿ ಹತ್ರ ಹೇಳಿದ್ರೆ ಡ್ಯಾಡಿ ಕೇಳು ಅಂತಾರೆ, ನಾನ್ ಯಾರ ಜೊತೆ ಆಡ್ಲಿ? ನನ್ನ ಹೊರಗ್ ಕರ್ಕೊಂಡು ಹೋಗೋರು ಯಾರು?
4: ನೀವು ನಿಮ್ಮ ಮಕ್ಕಳಿಗೆ ಕೊಡಬಹುದಾದ ಅದ್ಭುತ ಕೊಡುಗೆ ಎಂದರೆ ನೀವು ಸಂಪಾದಿಸಿದ ಹಣವಲ್ಲ, ನೀವು ಅವರ ಜೊತೆ ಕಳೆಯುವ ಸಮಯ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8.

0: ಹಲೋ ಹಾಯ್ ನಮಸ್ಕಾರ, ಕೇಳ್ತಾ ಇರೋದು ರೇಡಿಯೋ ಸಾರಂಗ 107.8 FM ಬಣ್ಣ ಬಣ್ಣದ ಬದುಕು ಒಲವಿನ ಹಾಡು ಕಾರ್ಯಕ್ರಮ. ಸ್ಟುಡಿಯೋದಲ್ಲಿ ನಾನಿದ್ದೇನೆ ರೋಷನ್ ಕುಲಶೇಖರ್, ತಮ್ಮ ಬಾನಲಿ ಸ್ನೇಹಿತ. ಇವತ್ತಿನ ಒಲವಿನ ಹಾಡು ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆಗೆ ನಾನಿದ್ದೇನೆ. ಸೊ ಇವತ್ತು ನಿಮ್ಮಿಷ್ಟದ ಹಾಡುಗಳನ್ನು ಕೇಳಿ ಸ್ನೇಹಿತರೆ. 6364240949 ಈ ಸಂಖ್ಯೆಗೆ ಕರೆ ಮಾಡೋದರ ಮೂಲಕ ಮೊದಲ ಕಾಲರ್ ಜೊತೆ ಮಾತಾಡ್ತಾ ಇದ್ದೇನೆ. ಹಲೋ ನಮಸ್ತೆ. ಹಲೋ ನಮಸ್ಕಾರ. ನೀವು ಕೂಡ ಕರೆ ಮಾಡಿ ಮಾತಾಡಿ ಸ್ನೇಹಿತರೆ. ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮ್ಮ ಇಷ್ಟದ ಹಾಡುಗಳನ್ನು ಕೇಳಿ. ಸೊ ಮೊದಲ ಹಾಡಾಗಿ ಕಟೀಲ್ ಶ್ರೀ ದುರ್ಗಾ ಪರಮೇಶ್ವರಿ ದೇವಿಯ ಒಂದು ಭಕ್ತಿಗೀತೆಯನ್ನು ಅವರು ಕೇಳಿದ್ದಾರೆ. ಸೊ ತುಳು ಹಾಡೊಂದನ್ನು ಕೇಳಿದ್ದಾರೆ. ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ನಾನಂತೂ ತುಳು ಹಾಡುಗಳೊಂದಿಗೆ ಕಾರ್ಯಕ್ರಮವನ್ನು ನಾನು ಕೊಡ್ತಾ ಇದ್ದೇನೆ. ಸೊ ಮತ್ತೆ ಮುಂದಿನ ಕಾಲ್ ನಮ್ಮ ಜೊತೆಗಿದ್ದಾರೆ. ಹಲೋ ನಮಸ್ತೆ. ನಮಸ್ತೆ ನಮಸ್ತೆ. ನಿಮ್ಮ ಹೆಸರು? ಹಲೋ ನಮಸ್ತೆ. ನಿಮ್ಮ ಹೆಸರು? ನಿಮ್ಮ ಹೆಸರು ಹೇಳಿ ಮೇಡಮ್. ಹಲೋ, ಯಾಕೋ ಅವರು ಮಾತಾಡಿದ್ರು ಕೇಳ್ತಾ ಇಲ್ಲ. ಸೊ ಕರೆ ಮಾಡಿ ಮಾತಾಡ. ಹಲೋ ನಮಸ್ತೆ. ಸೊ ಕೇಳಿದವರು ಮಾತಾಡಬೇಕು, ಕರೆ ಮಾಡಿದ್ಮೇಲೆ. ಸೊ ಇನ್ನೂ ನೆಟ್ವರ್ಕ್ ಇಶ್ಯೂಸ್ ಇರಬೇಕಿತ್ತು. ಸೊ ಅದಕ್ಕೆ ಅವರು ಮಾತಾಡಿದ್ರು ಕೇಳಿಲ್ಲ ಯಾರಂತ ಕೂಡ ಗೊತ್ತಾಗಿಲ್ಲ. ಸೊ ಕರೆ ಮಾಡಿ ಮಾತಾಡಿ. 6364240949 ಈ ಸಂಖ್ಯೆಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮ್ಮ ಇಷ್ಟದ ಹಾಡುಗಳನ್ನು ನೀವಂತೂ ಕೇಳಬಹುದು, ರಿಕ್ವೆಸ್ಟ್ ಕೂಡ ಮಾಡಬಹುದು. 6364240949 ಸಂಖ್ಯೆಗೆ ಕರೆ ಮಾಡುವುದರ ಮೂಲಕ. ಸೊ ನಮ್ಮ ಮೊದಲ ಕಾಲರ್ ಜೊತೆ ನಂತರ ನಾನು ಮಾತಾಡುವಂತ ಪ್ರಯತ್ನ ಪಡ್ತಾ ಇದ್ದೇನೆ. ಸೊ 6364204949 ಸಂಖ್ಯೆಗೆ ಕರೆ ಮಾಡಿ ಮಾತಾಡಿ. ಮುಂದಿನ ಕಾಲ್ ಇದ್ದಾರೆ ಅಂತ ನೋಡೋಣ. ಹಲೋ, ಯಾಕೋ ಕೇಳಿಗರಂತೂ ಮಾತಾಡ್ತಾರೆ. ಕಟೀಲ್ ಭಕ್ತಿಗೀತೆ ಅನ್ನೊಂದು ಕೇಳಿದ್ರು ಕೇಳಿದ್ದಾರೆ. ಸೊ ಅವರಿಗೋಸ್ಕರ ಇಂದು ಭಕ್ತಿಗೀತೆ ಅಂತ ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇನೆ. ಜೊತೆಗೆ ಮುಂದಿನ ಕಾಲ್ ನಮ್ಮ ಜೊತೆಗಿದೆ. ಹಲೋ ನಮಸ್ತೆ. ಹಲೋ ನಮಸ್ತೆ. ಹಲೋ ಹಲೋ ನಮಸ್ಕಾರ. ನಮಸ್ತೆ.
1: ಹಲೋ ನಮಸ್ತೆ.
0: ನಿಮ್ಮ ಹೆಸರು ಹೇಳಿ. ಯಾವ ಹಾಡು ಕೊಡ್ಲಿ? ಓಕೆ. ಸೊ ಅವರು ಕೂಡ ಕಟೀಲಿನ ಭಕ್ತಿಗೀತೆಯನ್ನು ಕೇಳಿದ್ದಾರೆ. ಸೊ ಇಬ್ರು ಕೂಡ ವೆರೈಟೀಸ್ ಆಫ್ ಕಟೀಲ್ ಭಕ್ತಿಗೀತೆಯನ್ನು ಕೇಳಿದ್ದಾರೆ. ಖಂಡಿತವಾಗಿ ಅವರಿಗೋಸ್ಕರ ಈ ಒಂದು ಭಕ್ತಿಗೀತೆಗಳನ್ನು ನಾನು ಪ್ಲೇ ಮಾಡ್ತಾ ಇದ್ದೇನೆ. ಕಟೀಲ ಒಂದು ಭಕ್ತಿಗೀತೆಗಳು ಹಲವಾರು ಇವೆ. ಸೊ ದೇವಿಯ ಬಗ್ಗೆ ಒಂದು ಭಕ್ತಿಗೀತೆಗಳು ತುಂಬಾ ಇವೆ. ಸೊ ಈ ಭಕ್ತಿಗೀತೆಗಳನ್ನು ಕೇಳಿಕೊಂಡು ಬರೋಣ. ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು.

ಕೇಳುಗರೆ, ಇಂದು ಸಂಜೆ 4 ಗಂಟೆಗೆ ಪ್ರಸಾರವಾಗುವ ಮಾರ್ಗದರ್ಶಿ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಅತಿಥಿ ಜನಪ್ರಿಯ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ನ ಸಾರ್ವಜನಿಕ ಸಂಪರ್ಕ ಅಧಿಕಾರಿಯು ಎಜು ಚಾರಿಟಿ ಕ್ಲಬ್ ಇದರ ಸ್ಥಾಪಕರೂ ಆಗಿರುವಂತಹ ಬಾತಿಶ್ ಅಳಕೆ ಮಜಲು. ವಿಷಯ ಶಿಕ್ಷಣ ಮತ್ತು ಮಾಹಿತಿ. ಕರೆ ಮಾಡಿ 6364240949. ತಪ್ಪದೆ ಕೇಳಿ ಇಂದು ಸಂಜೆ 4 ಗಂಟೆಗೆ ರೇಡಿಯೋ ಸಾರಂಗ್ ಕಾರ್ಯಕ್ರಮದಲ್ಲಿ.

0: Cheers.
1: Hello friends. ನಾನಂತಿವತ್ತು ತುಂಬಾ ಖುಷಿಯಲ್ಲಿದ್ದೇನೆ. ನನಗೊಂದು ಒಳ್ಳೆ ಕಂಪನಿಯಲ್ಲಿ ಜಾಬ್ ಆಗಿ ಬನ್ನಿ, ಈ ಖುಷಿಗೆ ನಾವು ಒಂದೊಂದು ಲಾಂಗ್ ಡ್ರೈವ್ ಹೋಗೋಣ.
2: ಸಾಕು, ಎಷ್ಟು ಕುಡ್ದಿದ್ದೀರಾ ನೀವು? ಗಾಡಿ ನಿಧಾನ ಓಡಿಸು ರಾಹುಲ್, ನನಗೆ ಭಯ ಆಗ್ತಿದೆ.
3: ಅಯ್ಯೋ ಇವಳೊಬ್ಳು ಹಂಜು ಬುರ್ಕಿ.
4: ಕ್ಷಣಿಕ ಸುಖಕ್ಕಾಗಿ ನಿಮ್ಮ ಹಾಗೂ ಇತರರ ಬದುಕನ್ನು ಕಸಿಯದಿರಿ, ಮದ್ಯ ವ್ಯಸನಿಗಳಾಗದಿರಿ, ಪಾನಮತ್ತರಾಗಿ ವಾಹನ ಚಲಾಯಿಸದಿರಿ.
5: ಜನಹಿತಕ್ಕಾಗಿ ರೇಡಿಯೋ ಸರಂಗ್ 107.8 FM.

0: ಮತ್ತೊಮ್ಮೆ ಒಲವಿನ ಹಾಡು ಕಾರ್ಯಕ್ರಮಕ್ಕೆ ಸ್ವಾಗತ. ಕೇಳ್ತಾ ಇರೋದು ರೇಡಿಯೋ ಸರಂಗ 107.8 ಎಫ್ಎಂ ಬಣ್ಣ ಬಣ್ಣದ ಬದುಕು. ಹಲೋ, ನಮಸ್ತೆ. ನಿಮ್ಮ ಹೆಸರು? ಹೇಳಿ ಸತೀಶ್ ಅವರು. ಯಾವ ಹಾಡು ಕೊಡ್ಲಿ
1: ನನಗೆ? ಇದು ಬಳ್ಳಿ ಮಾಡದ ಹರಸು ಸುಲಭ ಸಿಗಬೇಕು.
0: ಯಾವುದು?
1: ಬಳ್ಳಿ ಮಾಡದ ಹರಸು ಧರ್ಮ ಪೀತಡು ಕೂಗಲು.
0: ಸ್ಪಷ್ಟವಾಗಿ ಕೇಳ್ತಾ ಇಲ್ಲ ಸರ್. ನೀವು ಬಳ್ಳಿ
1: ಬಳ್ಳಿ ಮಾಡದ ಅರಸು
0: ಬಳ್ಳಿ ಮಠದ ಅರಸು. ಓಕೆ ಸರ್, ಟ್ರೈ ಮಾಡ್ತೇನೆ ಒಂದು. ಓಕೆ, ಖಂಡಿತ ಕೊಡೋಣ. ಬಳ್ಳಿ ಮಾಡದ ಅರಸು ಒಂದು ಭಕ್ತಿಗೀತೆಯನ್ನು ಅವರು ಕೇಳಿದ್ದಾರೆ. ಸೊ ಒಂದು ಭಕ್ತಿಗೀತೆಯನ್ನು ಕೊಡ್ತಾ ಇದ್ದೇನೆ ಇನ್ನು ಕೆಲವು ಹೊತ್ತಲ್ಲಿ. ಅದೇ ರೀತಿ ಕಿಡುಗರೆ ನೀವು ಕೂಡ ಕರೆ ಮಾಡಿ ಮಾತಾಡಿ 6364049 ಸಂಖ್ಯೆಗೆ. ಸೊ ಮುಂದಿನ ಕಾಲರ್ ಕೂಡ ನಮ್ಮ ಜೊತೆಗೆ ಕರೆ ಮಾಡಿ ಮಾತಾಡ್ಬೋದು. ನಿಮ್ಮ ಇಷ್ಟದ ಹಾಡುಗಳನ್ನಂತೂ ಕೇಳಬಹುದು, ರಿಕ್ವೆಸ್ಟ್ ಕೂಡ ಮಾಡಬಹುದು ಇವತ್ತಿನ ಕಾರ್ಯಕ್ರಮದಲ್ಲಿ. ಸೊ ಮುಂದಿನ ಕಾಲರ್ ಯಾರಿದ್ದಾರೆ ಅಂತ ನೋಡೋಣ. ಹಲೋ, ನಮಸ್ತೆ. ಹಲೋ, ನಮಸ್ತೆ.
2: ಹಲೋ,
0: ನಮಸ್ಕಾರ.
2: ಹಲೋ, ನಮಸ್ತೆ.
0: ನಿಮ್ಮ ಹೆಸರು?
2: ಶಾಲಿನಿ.
0: ಶಾಲಿನಿ ಅವರು ಯಾವ ಹಾಡು ಕೊಡ್ಲಿ ಇವತ್ತು?
2: ಒಬ್ಬನೇ ಒಬ್ಬನೇ ಮಂಜುನಾಥ ಒಬ್ಬನೇ.
0: ಓಕೆ, ಚಿತ್ರದ ಹಾಡದು ಅಥವಾ ಭಕ್ತಿಗೀತೆ? ಹಲೋ,
2: ಚಿತ್ರದ ಚಿತ್ರದ ಹಾಡು.
0: ಯಾವ ಚಿತ್ರದ ಹಾಡು? ಹಲೋ,
2: ಯಾವ ಗೊತ್ತಿಲ್ಲ ಸರ್.
0: ಧನ್ಯವಾದಗಳು, ಇದೇ ರೀತಿ ಕರೆ ಮಾಡ್ತಾ ಇದ್ದೀವಿ. ಸೊ ಒಬ್ಬನೇ ಒಬ್ಬನೇ ಮಂಜುನಾಥ್ ಒಬ್ಬನೇ ಈ ಒಂದು ಭಕ್ತಿಗೀತೆಯನ್ನು ಅವರು ಕೇಳಿದ್ದಾರೆ. ಅದು ಸ್ಪೆಷಲಿಯಾಗಿ ಚಿತ್ರದ ಹಾಡಂತವ್ರು ಹೇಳ್ತಿದ್ದಾರೆ ನೋಡೋದ. ಅವರಿಗೋಸ್ಕರ ಈ ಒಂದು ಭಕ್ತಿಗೀತೆಯನ್ನು ನಾನು ಪ್ಲೇ ಮಾಡ್ತಾ ಇದ್ದೇನೆ ಸ್ನೇಹಿತರೆ. ನೀವು ಕೂಡ ಕರೆ ಮಾಡಿ ಮಾತಾಡಿ. ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮ್ಮ ಇಷ್ಟದ ಹಾಡುಗಳನ್ನು ಕೇಳಿ ಅಂತ ಹೇಳಕ್ಕೆ ಇಷ್ಟಪಡ್ತಾ ಇದ್ದೇನೆ. ಸೊ 6364249949 ಈ ಸಂಖ್ಯೆಗೆ. ಸೊ ಒಬ್ಬನೇ ಒಬ್ಬನೇ ಮಂಜುನಾಥ್ ಒಬ್ಬನೇ ಈ ಒಂದು ಭಕ್ತಿಗೀತೆಯೊಂದಿಗೆ ಕಾರ್ಯಕ್ರಮ ಮುಂದುವರಿಸಿಕೊಂಡು ಹೋಗ್ತಾ ಇದ್ದೇನೆ. ಕೇಳ್ತಾ ಇರಿ ರೇಡಿಯೋ ಸಾರಂಗ 107.8 FM. ಇದು ಬಣ್ಣ ಬಣ್ಣದ ಬದುಕು.

0: ಹೇ ವೈಶಾಖ್, ನಂಗೆ ಮನೆ ತನಕ ಒಂದು ಡ್ರಾಪ್ ಕೊಡ್ತೀಯಾ?
1: ಕೊಡ್ಬೋದಿತ್ತು, ಪ್ರಾಬ್ಲಮ್ ಏನಿಲ್ಲ. ಆದ್ರೆ ಎರಡು ಹೆಲ್ಮೆಟ್ ಇಲ್ಲ ನನ್ನ ಹತ್ರ. ಹೋಗುವಾಗ ದಾರಿಯಲ್ಲಿ ಪೊಲೀಸ್ ಏನಾದ್ರು ಫೈನ್ ಹಾಕಿದ್ರೆ?
0: ಪೊಲೀಸ್ ಇದ್ರೆ ಪರವಾಗಿಲ್ಲ, ಜಾಸ್ತಿ ಅಂದ್ರೆ 100 ರೂಪಾಯಿ ಹೋಗ್ತದೆ, ಅದು ನಾನು ಕೊಡ್ತೇನೆ. ಹೋಗುವ ಬಾ.
1: ಓಕೆ ಸರಿ, ಬಾ ಕೂತ್ಕೋ.

0: ಇದು 100 ರೂಪಾಯಿಯ ಪ್ರಶ್ನೆ ಅಲ್ಲ, ಸುರಕ್ಷತೆಯ ಪ್ರಶ್ನೆ. ಹೆಲ್ಮೆಟ್ ಧರಿಸಿ, ಸಂಚಾರಿ ನಿಯಮವನ್ನು ಪಾಲಿಸಿ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.
1: ಎಲ್ಲರ ರೂಪದಲ್ಲಿ ಬಂದಿದ್ದು ಈ ಸ್ವಾಮಿನೇ, ಶ್ರೀ ಮಂಜುನಾಥ ಸ್ವಾಮಿ.

0: ಮಂಜುನಾಥ ಮಂಜುನಾಥ.
1: ಕೇಳುಗರೆ, ಇಂದು ಸಂಜೆ 4 ಗಂಟೆಗೆ ಪ್ರಸಾರವಾಗುವ ಮಾರ್ಗದರ್ಶಿ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಅತಿಥಿ ಜನಪ್ರಿಯ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ನ ಸಾರ್ವಜನಿಕ ಸಂಪರ್ಕ ಅಧಿಕಾರಿಯು ಎಜು ಚಾರಿಟಿ ಕ್ಲಬ್ ಇದರ ಸ್ಥಾಪಕರೂ ಆಗಿರುವಂತಹ ಬಾತಿಶ್ ಅಳಕೆ ಮಜಲು. ವಿಷಯ ಶಿಕ್ಷಣ ಮತ್ತು ಮಾಹಿತಿ. ಕರೆ ಮಾಡಿ 6364240949. ತಪ್ಪದೆ ಕೇಳಿ ಇಂದು ಸಂಜೆ 4 ಗಂಟೆಗೆ ರೇಡಿಯೋ ಸಾರಂಗ್ ಕಾರ್ಯಕ್ರಮದಲ್ಲಿ.

0: जनगणना के पहले चरण में हाउस लिस्टिंग और हाउसिंग सेंसस यानी आपके मकान की गणना होगी। आइए आपकी साझेदारी से इसे सफल बनाएं और विकसित भारत 2047 की ओर एक और कदम बढ़ाएं।
1: ಸುಮತಮೇ ಉಲ್ವಿನ ಹಾಡೋ ಕಾರ್ಯಕ್ರಮಕ್ಕೆ ಸ್ವಾಗತ. ಕೇಳ್ತಾ ಇರೋದು ರೇಡಿಯೋ ಸಾರಂಗ 107.8 ಎಫ್ಎಂ ಬಣ್ಣ ಬಣ್ಣದ ಬದುಕು. ನೆಕ್ಸ್ಟ್ ಕಾಲ್ ನಮ್ಮ ಜೊತೆಗಿದ್ದಾರೆ. ಹಲೋ ನಮಸ್ತೆ. ಹಲೋ ನಮಸ್ತೆ. ನಮಸ್ಕಾರ. ಯಾಕೋ ಕೇಳ್ಕೊಂಡಂತೂ ಮಾತಾಡ್ತಾ ಇಲ್ಲ. ಸರಿ, ಸುಮ್ಮನೆ ನೀವಂತೂ ಕರೆ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ. 6364240949 ಸಂಖ್ಯೆಗೆ ಹಲೋ ನಮಸ್ತೆ. ಹಲೋ ನಮಸ್ಕಾರ.
2: ನಮಸ್ತೆ.
1: ನಿಮ್ಮ ಹೆಸರು?
2: ವಿನಯ. ಮಂಗಳದೇಯಿಂದ
1: ಹೇಳಿ. ಯಾವ ಹಾಡು ಕೊಡ್ಲಿ ವಿನಯ ಅವರೇ?
2: ಇರುವಾಗ ಕೃಷ್ಣ ಎನ್ನಬಾರದೆ,
1: ಯಾವ್ದ
2: ಕೃಷ್ಣನ ನೆನೆದರೆ ಕಷ್ಟ ಒಂದಿಷ್ಟು, ಕೃಷ್ಣ ಎನ್ನಬಾರದೆ ಹಾಡು.
1: ಕೃಷ್ಣ ಎನ್ನಬಾರದೆ ಅಲ್ವಾ? ನೋಡ್ತೇನೆ, ಸಿಕ್ಕಿದ್ರೆ ಕೊಡ್ತೇನೆ, ಇಲ್ಲದ್ರೆ ಬೇರೆ ಹಾಡನ್ನು ಕೃಷ್ಣನ ಹಾಡನ್ನು ಕೊಡ್ತೇನೆ ಆಯ್ತಾ? ಸೊ ಕೃಷ್ಣ ಎನ್ನಬಾರದೆ ಒಂದು ಹಾಡನ್ನು ಅವರು ಕೇಳಿದ್ದಾರೆ. ಸೊ ಕೃಷ್ಣನ ಒಂದು ಭಕ್ತಿಗೀತೆ ಸದ್ಯಕ್ಕಂತೂ ಆ ಒಂದು ಹಾಡು ಲಭ್ಯವಿಲ್ಲ, ಆದರೆ ಬೇರೆ ಒಂದು ಹಾಡನ್ನು ಕೃಷ್ಣನ ಭಕ್ತಿಗೀತೆಯನ್ನು ಅವರಿಗೋಸ್ಕರ ಕೊಡ್ಬೋದು ಅಂತ ನಾನು ಇಷ್ಟಪಡ್ತಾ ಇದ್ದೇನೆ. ಸೊ ಕರೆ ಮಾಡಿ ಮಾತಾಡಿ 6364240949 ಈ ಸಂಖ್ಯೆಗೆ ಕೃಷ್ಣ ಎನ್ನಬಾರದೆ ಈ ಒಂದು ಹಾಡನ್ನು ನಾನು ಅವರಿಗೋಸ್ಕರ ಕೊಡ್ತಾ ಇದ್ದೇನೆ. ಇನ್ನು ಕೆಲ ಹೊತ್ತಲ್ಲಿ ಕೇಳಿ ರೇಡಿಯೋ, ನೀನು ಒಂದು ಆ ಭಕ್ತಿಗೀತೆಯನ್ನು ನಿಮ್ಮ ಇಷ್ಟದ ಹಾಡುಗಳನ್ನು ಕರೆ ಮಾಡಿ ಮಾತಾಡಿ 6-3 ಕೃಷ್ಣನ ಹೆಸರೇ ಈ ಒಂದು ಭಕ್ತಿಗೀತೆಯನ್ನು ಕೇಳಿಕೊಂಡು ಬರೋಣ. ಸೊ ಅದೇ ರೀತಿ ಬೇರೆ ಬೇರೆ ಹಾಡುಗಳು, ಕೃಷ್ಣನ ಒಂದು ಭಕ್ತಿಗೀತೆಗಳು ಕೂಡ ಸಾಕಷ್ಟು ಇವೆ. ಆದರೆ ಅವರು ಕೇಳಿದಂಥ ಹಾಡು ಮತ್ತು ಸದ್ಯಕ್ಕಂತೂ ಲಭ್ಯವಿಲ್ಲ. ಸೊ ಹಾಗಾಗಿ ಸ್ನೇಹಿತರೆ, ಬೇರೆ ಹಾಡನ್ನು, ಕೃಷ್ಣನ ಒಂದು ಕನ್ನಡ ಭಕ್ತಿಗೀತೆಯನ್ನು ನಾನು ಅವರಿಗೋಸ್ಕರ ಪ್ಲೇ ಮಾಡ್ತಾ ಇದ್ದೇನೆ. ಸೊ ಸ್ನೇಹಿತರೆ, ನೀವು ಕೂಡ ಕರೆ ಮಾಡಿ ಮಾತಾಡಿ 6364240949 ಪೂರ್ವ ಜನ್ಮದಲ್ಲಿ ಈ ಒಂದು ಹಾಡನ್ನು, ಕೃಷ್ಣನ ಹಾಡನ್ನು ನಾನು ಅವರಿಗೋಸ್ಕರ ಪ್ಲೇ ಮಾಡ್ತಾ ಇದ್ದೇನೆ. ಮುಂದಿನ ಕಾಲ್ ನಮ್ಮ ಜೊತೆ ಇದ್ದಾರೆ. ಹಲೋ ನಮಸ್ತೆ. ಹಲೋ ನಮಸ್ತೆ. ಹಲೋ ನಮಸ್ತೆ. ನಿಮ್ಮ ಹೆಸರು? ಹಲೋ ನಮಸ್ತೆ, ಮಾತಾಡಿ.
3: ಹಲೋ
1: ನಮಸ್ತೆ, ಮಾತಾಡಿ. ನಿಮ್ಮ ಹೆಸರು? ಹಲೋ ಹಲೋ ಮಾತಾಡಿ. ಹಲೋ ನಮಸ್ತೆ.
3: ಸುಮತಿ ಬರ್ತಿಲ್ಲ?
1: ಬರ್ತಿಲ್ಲ ಸುಮತಿ ಅಕ್ಕ, ವಾಬದನ್ ಕೊರಡು.
3: ಯಾನು ಇಂಚನೆ ಮಾತಾಡಿಗಾದ್ರೆ ಒಂದು ಬಂಗಾರದ ಕುರಲ್ದ ಸಿನಿಮಾದು ಆ ಪದ್ಯ ಕೊರ್ಲಿ ಮಾತಾಡಿಲ್ಲ.
1: ಬಂಗಾರದ ಕುರಲ್ದು ಬಂಗಾರದ ಕುರಲ್ದು ಓಂಡಲ ಒಂಜೆಡ್ಡೆ ಪದ್ಯ ಪಾಡ್ಲೆ ಬಂತಾರೆ. ಸೊ ನೀವು ಕೂಡ ನಿಮ್ಮ ಇಷ್ಟದ ಹಾಡುಗಳನ್ನು ಕೇಳಿ ಕೇಳಿದರೆ ನಿಮ್ಮ ಇಷ್ಟದ ಹಾಡುಗಳನ್ನು ರಿಕ್ವೆಸ್ಟ್ ಮಾಡಿ 6364240949 ಸಂಖ್ಯೆಗೆ. ಸೊ ಬಂಗಾರದ ಕುರಲ್ ಈ ಚಿತ್ರದ ಒಂದು ಹಾಡಿನೊಂದಿಗೆ ಕಾರ್ಯಕ್ರಮವನ್ನು ನಾನು ಮುಂದುವರಿಸಿಕೊಂಡು ಹೋಗ್ತಾ ಇದ್ದೇನೆ. ಸೊ ಮಲ್ಲಿಗೆ ದಾಹಾರತಿ ಈ ಒಂದು ಭಕ್ತಿಗೀತೆ ನಾನು ಪ್ಲೇ ಮಾಡ್ತಾ ಇದ್ದೇನೆ. ಕೇಳ್ತಾ ರೇಡಿಯೋ ಸಾರಂಗ 107.8 FM ಬಣ್ಣ ಬಣ್ಣದ ಬದುಕು, ಎರಡು ಹಾಡುಗಳು ನಿಮಗೋಸ್ಕರ ಪ್ಲೇ ಆಗ್ತವೆ. ಇದು ರೇಡಿಯೋ ಸಾರಂಗ್, ಇದು ನಿಮ್ಮ ನೆಚ್ಚಿನ ಒಲವಿನ ಹಾಡು ಕಾರ್ಯಕ್ರಮ.

0: ನಾನು ಒಮ್ಮೆ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿದ್ದಾಗ ಯಾರೋ ಅಂಕಲ್ ನನಗೆ ರಕ್ತ ಕೊಟ್ಟು ಹೆಲ್ಪ್ ಮಾಡಿದಂತೆ.
1: ನಾನು ಸರ್ಜರಿ ಆಗಿ ಆಸ್ಪತ್ರೆಯಲ್ಲಿದ್ದಾಗ ನನಗೆ ರಕ್ತ ಬೇಕಿತ್ತು. ಯಾರೋ ಪುಣ್ಯಾತ್ಮ ರಕ್ತ ಕೊಟ್ಟು ನನ್ನ ಜೀವ ಉಳಿಸಿದ.
2: ನನಗೆ ಬೈಕ್ ಆಕ್ಸಿಡೆಂಟ್ ಆಗಿ ICU ಅಲ್ಲಿದ್ದೆ. ಯಾರದೋ ರಕ್ತ ನನ್ನ ಪ್ರಾಣ ಉಳಿಸಿತು.
3: ಹೌದು, ಯಾರ್ದೋ ರಕ್ತ ಇವರ ಪ್ರಾಣವನ್ನು ಉಳಿಸಿದೆ. ನಿಮ್ಮ ರಕ್ತ ಕೂಡ ಯಾರ್ದಾದ್ರೂ ಪ್ರಾಣವನ್ನ ಯಾಕೆ ಉಳಿಸಬಾರದು? ರಕ್ತದಾನ ಮಾಡಿ ಜೀವ ಉಳಿಸಿ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.
4: ಕೇಳುಗರೆ, ಇಂದು ಸಂಜೆ 4 ಗಂಟೆಗೆ ಪ್ರಸಾರವಾಗುವ ಮಾರ್ಗದರ್ಶಿ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಅತಿಥಿ ಜನಪ್ರಿಯ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ನ ಸಾರ್ವಜನಿಕ ಸಂಪರ್ಕ ಅಧಿಕಾರಿಯು, ಎಜ್ಯು ಚಾರಿಟಿ ಕ್ಲಬ್ ಇದರ ಸ್ಥಾಪಕರೂ ಆಗಿರುವಂತಹ ಬಾತಿಶ್ ಅಳಕೆ ಮಜಲು. ವಿಷಯ ಶಿಕ್ಷಣ ಮತ್ತು ಮಾಹಿತಿ. ಕರೆ ಮಾಡಿ 6364240499. ತಪ್ಪದೆ ಕೇಳಿ ಇಂದು ಸಂಜೆ 4 ಗಂಟೆಗೆ ರೇಡಿಯೋ ಸಾರಂಗ್ ಕಾರ್ಯಕ್ರಮದಲ್ಲಿ.

0: ಅಮ್ಮ ಸೋನು ಹಾಗೂ ಅವಳ ಪೇರೆಂಟ್ಸ್ ನಾಳೆ ಝೂಗೆ ಹೋಗ್ತಾ ಇದ್ದಾರೆ, ನಾವು ಹೋಗೋಣ?
1: ಅನು, ನಾನು ತುಂಬಾ ಬ್ಯುಸಿ ಇದ್ದೇನೆ, ಪಪ್ಪನ ಹತ್ರ ಕೇಳು.
2: ಹಲೋ ಪುಟ್ಟ.
0: ಡ್ಯಾಡಿ ಡ್ಯಾಡಿ, ನಾಳೆ ಸಂಡೇ, ಝೂಗ್ ಹೋಗೋಣ ಪ್ಲೀಸ್.
2: ನಾನ್ ನಿನ್ ಜೊತೆ ಝೂಗ್ ಬಂದ್ರೆ ಆಫೀಸ್ ಕೆಲಸ ಯಾರು ಮಾಡ್ತಾರೆ? ಹೋಗು, ಅಮ್ಮಂಗೆ ಹೇಳು.
0: ಒಂದು ವರ್ಷದಿಂದ ಕೇಳ್ತಿದ್ದೀನಿ, ಡ್ಯಾಡಿ ಕೇಳಿದ್ರೆ ಮಮ್ಮಿ ಕೇಳು ಅಂತಾರೆ, ಮಮ್ಮಿ ಹತ್ರ ಹೇಳಿದ್ರೆ ಡ್ಯಾಡಿ ಕೇಳು ಅಂತಾರೆ, ನಾನ್ ಯಾರ ಜೊತೆ ಆಡ್ಲಿ? ನನ್ನ ಹೊರಗ್ ಕರ್ಕೊಂಡು ಹೋಗೋರು ಯಾರು?
3: ನೀವು ನಿಮ್ಮ ಮಕ್ಕಳಿಗೆ ಕೊಡಬಹುದಾದ ಅದ್ಭುತ ಕೊಡುಗೆ ಎಂದರೆ ನೀವು ಸಂಪಾದಿಸಿದ ಹಣವಲ್ಲ, ನೀವು ಅವರ ಜೊತೆ ಕಳೆಯುವ ಸಮಯ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

0: ಎಸ್, ಮತ್ತೊಮ್ಮೆ ಇವತ್ತಿನ ಒಲವಿನ ಹಾಡು ಕಾರ್ಯಕ್ರಮಕ್ಕೆ ಕೊನೆಯದಾಗಿ ಸ್ವಾಗತ. ಕೊನೆಯ ಕಾಲರ್ ಜೊತೆ ಮಾತಾಡ್ತಿದ್ದೇನೆ. ಹಲೋ, ನಮಸ್ತೆ.
1: ಹಲೋ,
0: ನಮಸ್ತೆ.
1: ನಮಸ್ತೆ ಅಶೋಕ್, ಮಂಗಳೂರು.
0: ಹೇಳಿ ಅಶೋಕ್ ಅಣ್ಣ, ಯಾವ ಹಾಡು ಕೊಡಿ ಇವತ್ತು?
1: ನನಗೆ ಸತ್ಯಂ ಶಿವಂ ಸುಂದರಂ ಚಿತ್ರದ್ದು. ಅದು ಯಾವ್ದು ಒಂದು ಹಾಡಾಗಿ?
0: ಹಿಂದಿ ಅಲ್ಲ,
1: ಹಿಂದಿ ಹಿಂದಿ.
0: ಈಶ್ವರ್ ಸತ್ಯ ಆಗ್ಬೋದಲ್ಲ. ಓಕೆ ಸರ್, ಖಂಡಿತ ಕೊಡೋಣ. ಧನ್ಯವಾದಗಳು. ಸತ್ಯಂ ಶಿವಂ ಸುಂದರಂ ಈ ಒಂದು ಚಿತ್ರದೊಂದು ಹಾಡನ್ನು ಅವರು ಟೈಟಲ್ ಸಾಂಗ್ ಲತಾ ಮಂಗೇಶ್ಕರ್ ಹಾಡಿದಂತ ಹಾಡನ್ನು ಕೇಳಿದ್ದಾರೆ. ಅವರಿಗೋಸ್ಕರ ಈ ಒಂದು ಹಾಡನ್ನು ನಾನು ಪ್ಲೇ ಮಾಡ್ತಾ ಇದ್ದೇನೆ. ಸ್ನೇಹಿತರೆ, ಇದು ಇವತ್ತಿನ ಒಲವಿನ ಹಾಡು ಕಾರ್ಯಕ್ರಮ. ಸಮಯ 4 ಗಂಟೆ ಆಗ್ತಾ ಬಂತು. ಸೊ ಕೊನೆಯ ಕೇಳುಗರು ಕೇಳಿದಂತ ಹಾಡಿನೊಂದಿಗೆ ಇವತ್ತು ನಾನು ನಿರ್ಗಮಿಸ್ತಾ ಇದ್ದೇನೆ. ಮತ್ತೆ ಮುಂದಿನ ಒಲವಿನ ಹಾಡು ಕಾರ್ಯಕ್ರಮದಲ್ಲಿ ಸಿಗೋಣ. ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು. ಎಲ್ರಿಗೂ ನಮಸ್ಕಾರ.
2: ಹೇ ವೈಶಾಖ್, ನಂಗೆ ಮನೆ ತನಕ ಒಂದು ಡ್ರಾಪ್ ಕೊಡ್ತೀಯಾ?
3: ಕೊಡ್ಬೋದಿತ್ತು, ಪ್ರಾಬ್ಲಮ್ ಏನಿಲ್ಲ. ಆದ್ರೆ 2 ಹೆಲ್ಮೆಟ್ ಇಲ್ಲ ನನ್ನ ಹತ್ರ. ಹೋಗುವಾಗ ದಾರಿಯಲ್ಲಿ ಪೊಲೀಸ್ ಏನಾದ್ರೂ ಫೈನ್ ಹಾಕಿದ್ರೆ?
2: ಪೊಲೀಸ್ ಇದ್ರೆ ಪರವಾಗಿಲ್ಲ, ಜಾಸ್ತಿ ಅಂದ್ರೆ 100 ರೂಪಾಯಿ ಹೋಗ್ತದೆ. ಅದು ನಾನು ಕೊಡ್ತೇನೆ, ಹೋಗುವ ಬಾ.
3: ಓಕೆ ಸರಿ, ಬಾ ಕೂತ್ಕೋ.

ಇದು 100 ರೂಪಾಯಿಯ ಪ್ರಶ್ನೆ ಅಲ್ಲ, ಸುರಕ್ಷತೆಯ ಪ್ರಶ್ನೆ. ಹೆಲ್ಮೆಟ್ ಧರಿಸಿ, ಸಂಚಾರಿ ನಿಯಮವನ್ನು ಪಾಲಿಸಿ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

0: है बाबूजी।
1: जय सिंह, ये आवाज किसकी है?
2: इसी गांव की। केळुगरे इंदु संजे 4 ಗಂಟೆಗೆ ಪ್ರಸಾರವಾಗುವ ಮಾರ್ಗದರ್ಶಿ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಅತಿಥಿ ಜನಪ್ರಿಯ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ನ ಸಾರ್ವಜನಿಕ ಸಂಪರ್ಕ ಅಧಿಕಾರಿಯು ಎಜು ಚಾರಿಟಿ ಕ್ಲಬ್ ಇದರ ಸ್ಥಾಪಕರೂ ಆಗಿರುವಂತಹ ಬಾತಿಶ್ ಅಳಕೆ ಮಜಲು. ವಿಷಯ ಶಿಕ್ಷಣ ಮತ್ತು ಮಾಹಿತಿ. ಕರೆ ಮಾಡಿ 6364240949. ತಪ್ಪದೆ ಕೇಳಿ ಇಂದು ಸಂಜೆ 4 ಗಂಟೆಗೆ ರೇಡಿಯೋ ಸಾರಂಗ್ ಕಾರ್ಯಕ್ರಮದಲ್ಲಿ.
3: ನಾನು ಒಮ್ಮೆ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿದ್ದಾಗ ಯಾರೋ ಅಂಕಲ್ ನನಗೆ ರಕ್ತ ಕೊಟ್ಟು ಹೆಲ್ಪ್ ಮಾಡಿದಂತೆ.
4: ನಾನು ಸರ್ಜರಿ ಆಗಿ ಆಸ್ಪತ್ರೆಯಲ್ಲಿದ್ದಾಗ ನನಗೆ ರಕ್ತ ಬೇಕಿತ್ತು. ಯಾರೋ ಪುಣ್ಯಾತ್ಮ ರಕ್ತ ಕೊಟ್ಟು ನನ್ನ ಜೀವ ಉಳಿಸಿದ.
5: ನನಗೆ ಬೈಕ್ ಆಕ್ಸಿಡೆಂಟ್ ಆಗಿ ICUಯಲ್ಲಿದ್ದೆ. ಯಾರದೋ ರಕ್ತ ನನ್ನ ಪ್ರಾಣ ಉಳಿಸಿತು.
6: ಹೌದು, ಯಾರ್ದೋ ರಕ್ತ ಇವರ ಪ್ರಾಣವನ್ನು ಉಳಿಸಿದೆ. ನಿಮ್ಮ ರಕ್ತ ಕೂಡ ಯಾರ್ದಾದ್ರೂ ಪ್ರಾಣವನ್ನ ಯಾಕೆ ಉಳಿಸಬಾರದು? ರಕ್ತದಾನ ಮಾಡಿ ಜೀವ ಉಳಿಸಿ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

0: ಹಲೋ, ಹಾಯ್, ನಮಸ್ಕಾರ. ಕೇಳುಗ್ರೆ ಕೇಳ್ತಾ ಇರೋದು ಇದು ರೇಡಿಯೋ ಸಾರಂಗುನ್ 07.85 ಬಣ್ಣ ಬಣ್ಣದ ಬದುಕು. ಸಮಯ ಸರಿಯಾಗಿ 4:04 ಆಗ್ತಾ ಇದೆ. ಸೊ ಇವತ್ತಿನ ಮಾರ್ಗದರ್ಶಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದಂತಹ ಸ್ವಾಗತ. ವಿವಿಧ ಯೋಜನೆಗಳು, ಸವಲತ್ತುಗಳು, ಹಾಗಿನ ಒಂದಿಷ್ಟು ಮಾರ್ಗದರ್ಶನ ನೀಡುವಂತಹ ಒಂದು ಕಾರ್ಯಕ್ರಮವೇ ಮಾರ್ಗದರ್ಶಿ ಕಾರ್ಯಕ್ರಮ. ಸೊ ಇವತ್ತಿನ ಮಾರ್ಗದರ್ಶಿ ಕಾರ್ಯಕ್ರಮದಲ್ಲೂ ಕೂಡ ನಮ್ಮ ಜೊತೆಗೆ ಒಬ್ಬರು ಅತಿಥಿ ಕೂಡ ಇದ್ದಾರೆ. ಸೊ ಇವರ ಬಗ್ಗೆ ಹೇಳುವುದಕ್ಕಿಂತ ಮುಂಚೆ ನಾವು ಇವತ್ತಿನ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಹೇಳುವುದಾದರೆ, ನಾವಿವತ್ತು ಶಿಕ್ಷಣ ಮತ್ತು ಮಾಹಿತಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನು ನೀಡಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ. ಯಾಕಂದರೆ ನಮ್ಮ ಜೀವನದಲ್ಲಿ ನಾವು ಸುಖವಾಗಿರಬೇಕು ಅಂತ ಹೇಳಿದರೆ ಎರಡು ವಿಷಯಗಳು ವೆರಿ ಇಂಪಾರ್ಟೆಂಟ್ ಕೂಡ ಆಗಿರುತ್ತೆ. ಒಂದನೇದಾಗಿ ಆರೋಗ್ಯ, ಮತ್ತೊಂದು ಶಿಕ್ಷಣ. ಇದು ಎರಡನ್ನ ಸರಿಯಾದ ರೀತಿಯಲ್ಲಿ ಮಾಹಿತಿ ಪಡೆದುಕೊಂಡು ನಾವು ಮುಂದೆ ಹೋದರೆ ಖಂಡಿತವಾಗಿಯೂ ಕೂಡ ನಮ್ಮ ಜೀವನದಲ್ಲಿ ಯಶಸ್ವಿಯಾಗಲಿಕ್ಕೆ ಸಾಧ್ಯ ಅಂತ ಕೂಡ ಹೇಳ್ಬೋದು. ಸೊ ಹಾಗೆಯೇ ಈ ಎಲ್ಲ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ಮಾತನಾಡಲಿಕ್ಕೆ ನಮ್ಮ ಜೊತೆಗೆ ವಿಶೇಷ ಅತಿಥಿ ಕೂಡ ಇದ್ದಾರೆ. ಇವರು ಕೇವಲ ಆಸ್ಪತ್ರೆಯ ಕಾರ್ಯಕ್ಕೆ ಮಾತ್ರ ಸೀಮಿತವಾಗಿಲ್ಲ, ಬಹುಶಃ ಸಮಾಜದಲ್ಲಿ ಒಂದು ಶಿಕ್ಷಣದ ಜ್ಯೋತಿಯನ್ನು ಕೂಡ ಬೆಳಗಿಸ್ತಾ ಇದ್ದಾರೆ ಅಂತ ಕೂಡ ಹೇಳ್ಬೋದು. ಎನಿವೆ, ಇವತ್ತು ನಮ್ಮ ಜೊತೆಗಿರುವಂತಹ ಅತಿಥಿ ಸಾರ್ವಜನಿಕ ಸಂಪರ್ಕ ಅಧಿಕಾರಿ, ಜನಪ್ರಿಯ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್, ಹಾಗೆಯೇ ಎಜು ಚಾರಿಟಿ ಕ್ಲಬ್ನ ಸ್ಥಾಪಕರೂ ಆಗಿರುವಂತಹ ಬಾತಿಷ್ ಅಳಕೆ ಮಜಲು ಇವರು ನಮ್ಮ ಜೊತೆಗಿದ್ದಾರೆ. ಸೊ ಅವರನ್ನ ಬಹಳ ಪ್ರೀತಿಪೂರ್ವಕವಾಗಿ ನಾವು ಅವರನ್ನ ಸ್ವಾಗತಿಸೋಣ. ನಮಸ್ತೆ ಸರ್.
1: ನಮಸ್ತೆ,
0: ಹೇಗಿದ್ದೀರಿ ಸರ್?
1: ಆರಾಮ ಸರ್.
0: ಎಸ್ ಸರ್, ಮೊದಲನೇದಾಗಿ ನಾನು ಕೇಳಬೇಕು ಅಂತ ಹೇಳಿದ್ರೆ, ಬಹಳ ಕೆಲವೊಂದಿಷ್ಟು ವರ್ಷಗಳಿಂದ ಕೂಡ ನೀವು ಪಿಆರ್ಒ ಆಗಿ ಸಾರ್ವಜನಿಕ ಸಂಪರ್ಕ ಅಧಿಕಾರಿಯಾಗಿ ಕೂಡ ತಾವು ಕಾರ್ಯನಿರ್ವಹಿಸ್ತಾ ಇದ್ರಿ, ಹೇಗೆ ಅನಿಸ್ತಾ ಇದೆ?
1: ಆಕ್ಚುಲಿ ಈಗ ಪಿಆರ್ಒ ಅಂದ್ರೆ ಪ್ರತಿಯೊಂದು ಹಾಸ್ಪಿಟಲ್ ಆಗಿರ್ಬೋದು, ಈಗ ಶಿಕ್ಷಣ ಸಂಸ್ಥೆಯಲ್ಲಿ ಕೂಡ ಪಿಆರ್ಒಗಳಿರ್ತಾರೆ. ಈಗ ನಮ್ಮ ವಿಭಾಗಕ್ಕೆ ಬರುವಾಗ ನಾನೀಗ ಜನಪ್ರಿಯ ಮಲ್ಟಿ ಸ್ಪೆಷಾಲಿಟಿಯಲ್ಲಿ ಪಿಆರ್ಒ ಆಗಿ ವರ್ಕ್ ಮಾಡ್ತಾ ಇದ್ದಾರೆ. ಅಂದ್ರೆ ಸಾರ್ವಜನಿಕರಿಗೆ ಸಂಪರ್ಕ ಅಧಿಕಾರಿಯಾಗಿ, ಅದರಲ್ಲಿ ಅವರ ನಡುವೆ ನಾವು ಮತ್ತು ಸಾರ್ವಜನಿಕ ನಡುವೆ ಒಂದು ಸೇತುವೆಯಾಗಿ ಈ ಪಿಆರ್ಒಗಳು ಕೆಲಸ ಮಾಡ್ತಾರೆ. ಅದು ಹೇಗೆ ಅಂದ್ರೆ, ಈಗ ಒಂದು ಹಾಸ್ಪಿಟಲ್ ಬರುವಾಗ ಪೇಷಂಟ್ಗಳು ಬರ್ತಾರೆ, ಬರುವಾಗ ಅವರಿಗೆ ಅದರ ಬಗ್ಗೆ ಮಾಹಿತಿ ಇರುವುದಿಲ್ಲ. ನಾವು ಫಾರ್ ಎಕ್ಸಾಂಪಲ್ ಒಬ್ಬ ರೋಗಿ ಬರುವಾಗ ಏನೋ ಒಂದು ಸಮಸ್ಯೆಗೆ ಬರ್ತಾರೆ, ಏನೋ ಒಂದು ಎಮರ್ಜೆನ್ಸಿ ಆಗಿ ಬರ್ತಾರೆ, ಆಗ ಅವರಿಗೆ ಹಾಸ್ಪಿಟಲ್ ಬಂದಾಗ ಯಾವ ರೀತಿಯ ಟ್ರೀಟ್ಮೆಂಟ್ ಮಾಡಬೇಕು, ನಮ್ಮಲ್ಲಿ ಯಾವ ರೀತಿಯ ಸ್ಕೀಮ್ಗಳಿದೆ. ಈಗ ಫಾರ್ ಎಕ್ಸಾಂಪಲ್ ಆಯುಷ್ಮಾನ್ ಅಂತ ಭಾರತ್ ಅಂತ ಇದೆ, ಆಯುಷ್ಮಾನ್ ಭಾರತ್ ಇದೆ, ಯಶಸ್ವಿನಿ ಇದೆ, ಸಂಪೂರ್ಣ ಸುರಕ್ಷಾ ಇದೆ. ಈಗ ರೀಸೆಂಟ್ ಆಗಿ ನಮಗೆ ಪಿಎಂಒ ಅಂತ ಒಂದು ಬಂದಿದೆ, ಪ್ರಧಾನಮಂತ್ರಿ ಅದೊಂದು ಬಂದಿದೆ, ಅದರ ಬಗ್ಗೆ ನಾವು ಅವರಿಗೆ ಮಾಹಿತಿ ಕೊಡ್ತೇವೆ. ಅದರೊಂದಿಗೆ ನಾವೀಗ ಯಾವ್ದಾದ್ರು ಒಂದು ಕ್ಯಾಂಪ್ ಮಾಡಬೇಕಾದ್ರೆ, ಈಗ ನಮಗೆ ನಮ್ಮ ಜನಪ್ರಿಯ ಹಾಸ್ಪಿಟಲ್ ಅಲ್ಲಿ ಏನೋ ಒಂದು ಯಾವ್ದೋ ಒಂದು ಊರಿನವರು ನಮ್ಮ ಊರಲ್ಲಿ ಒಂದು ಕ್ಯಾಂಪ್ ಮಾಡಬೇಕಂದ್ರೆ ನಮ್ಮನ್ನು ಸಂಪರ್ಕಿಸ್ತಾರೆ, ನಮ್ ಜೊತೆ ಮಾತಾಡ್ತಾರೆ, ನಮ್ದು ಇಷ್ಟು ಜನ ಸೇರ್ತೇವೆ, ಇಷ್ಟಿಷ್ಟು ನಮಗೆ ಸರ್ವಿಸ್ ಬೇಕು ಅಂತ ಹೇಳುವಾಗ ನಾವು ಅದಕ್ಕೆ ಬೇಕಾದಂತ ಎಲ್ಲ ವ್ಯವಸ್ಥೆಗಳನ್ನು ಮಾಡ್ತೇವೆ. ಅದರೊಂದಿಗೆ ಈಗ ಬೇರೆ ಬೇರೆ ಹಾಸ್ಪಿಟಲ್ ನೊಂದಿಗೆ ನಾವು ಟೈ ಅಪ್ ಮಾಡ್ತೇವೆ, ಎಂಒಯು ಅಂತ ಹೇಳ್ತಾರೆ, ಮೆಮೊರಾಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಅಂತ, ಅದು ಕೂಡ ನಮ್ಮ ಜವಾಬ್ದಾರಿ ಆಗಿರ್ತದೆ.
0: ಎಸ್, ಓಕೆ. ಅಂದ್ರೆ ಪಿಆರ್ಒ ನ ಕೆಲಸನೇ ಸಾರ್ವಜನಿಕವಾಗಿ ಸಾರ್ವಜನಿಕರ
1: ಸಂಪರ್ಕ ಸಿಗುವಂತ.
0: ಒಂದು ವೇಳೆ ಇವಾಗ ಯಾವ್ದೊಂದು ರೋಗಿಗಳಿಗೆ ಸ್ವಲ್ಪ ನಿಖರವಾದ ಮಾಹಿತಿ ಸಿಗಲಿಲ್ಲ, ಅಥವಾ ಅವರಿಗೆ ಸೌಲಭ್ಯದಿಂದ ಯಾವ್ದಾದ್ರೊಂದು ಅವರು ವಂಚಿತರಾಗ್ತಾ ಇದ್ದಾರೆ, ಅಥವಾ ಏನೇ ಒಂದು ದೂರು ದುಮಾನ ಇದ್ರೂ ಕೂಡ ಪಿಆರ್ಒ ನ ಗಮನಕ್ಕೆ ತರುವುದು ಒಳ್ಳೆಯದೇ, ಅಥವಾ ಅವರಿಗೆ
1: ಹೆಚ್ಚಾಗಿ ಪಿಆರ್ಒಗಳಿಗೆ ತರ್ತಾರೆ. ಪಿಆರ್ಒ ನಂತರ ನಮ್ಮಲ್ಲಿ ವಿವಿಧ ಡಿಪಾರ್ಟ್ಮೆಂಟ್ ಇರ್ತದೆ. ಆಯುಷ್ಮಾನ್ ಭಾರತ್ಗೆ ಒಂದು ಡಿಪಾರ್ಟ್ಮೆಂಟ್ ಇರ್ತದೆ, ಅಥವಾ ಸಂಪೂರ್ಣ ಸುರಕ್ಷಾದ ಆ ಒಂದು ಡಿಪಾರ್ಟ್ಮೆಂಟ್ ಬೇರೆ ಇರ್ತದೆ, ಇನ್ಸೂರೆನ್ಸ್ ಡಿಪಾರ್ಟ್ಮೆಂಟ್ ಇರ್ತದೆ. ಯಾರು ಈಗ ಒಂದು ಪೇಷಂಟ್ಗೆ ಇನ್ಸೂರೆನ್ಸ್ ಡಿಪಾರ್ಟ್ಮೆಂಟ್ ಬರೋದ ನಮ್ಮಲ್ಲಿ ಕೇಳಿ ನಾವು ಅಲ್ಲಿಂದ ನಮ್ಮಿಂದ ಕಳಿಸ್ತೇವೆ. ಅಲ್ಲಿ ಹೋಗಿ ನಾವು ಮಾತಾಡಿ ಆಲ್ರೆಡಿ ಹೇಳಿರ್ತೇವೆ, ಈಗ ಒಬ್ರು ಬರ್ತಾ ಇದ್ದಾರೆ, ಅವರಿಗೆ ಇದರ ಬಗ್ಗೆ ಸಂಪೂರ್ಣ ಮಾಹಿತಿ ಬೇಕು ಅಂತ. ನಾವೀಗ ಡಿಟೇಲ್ ಆಗಿ ನಾವು ಮಾಹಿತಿ ಕೊಡಲ್ಲ, ಪಿಆರ್ಒಗಳು ಸಣ್ಣ ಮಟ್ಟದ ಮಾಹಿತಿಯನ್ನು ನಾವು ಕೊಡ್ತೀವಿ. ಅದರ ನಂತರ ಅದಕ್ಕೆ ಸಂಬಂಧಪಟ್ಟಂತಹ ಡಿಪಾರ್ಟ್ಮೆಂಟ್ಗಳಿರ್ತದೆ, ಅದು ಅದರ ಬಗ್ಗೆ ಅವರು ಸರಿಯಾದ ಮಾಹಿತಿ ಕೊಡ್ತಾರೆ.
0: ಹೌದು, ಯಾಕಂತ ಹೇಳಿದ್ರೆ ನಮ್ಮ ಮಂಗಳೂರು ಅಂತ ನೋಡುವಾಗ ಅನೇಕ ಆಸ್ಪತ್ರೆಗಳು ಕೂಡ ಇದೆ. ಸೊ ಇಲ್ಲಿ ಬೇರೆ ಬೇರೆ ಜಿಲ್ಲೆಗಳಿಂದ ಕೂಡ ರೋಗಿಗಳು ಬರ್ತಾರೆ. ಹೆಚ್ಚಾಗಿ ರೋಗಿಗಳಿಗೆ ಕಾಡುವಂತಹ ಒಂದು ಸಮಸ್ಯೆ ಏನಪ್ಪ ಅಂತ ಹೇಳಿದ್ರೆ, ಅವರು ಹಾಸ್ಪಿಟಲ್ಗೆ ಹೋದಾಗ ಕೆಲವೊಂದಿಷ್ಟು ಮಾಹಿತಿ ಅವರಿಗೆ ಸಿಗಲ್ಲ. ಅವರು ನೇರವಾಗಿ ಏನ್ ಮಾಡ್ತಾರೆ ಅಂದ್ರೆ, ಸ್ಥಳೀಯರು ಯಾರಾದರೂ ಸೋಷಿಯಲ್ ವರ್ಕರ್ ಅಂತ ಹೇಳ್ತಾರೆ, ಯಾರಿಗೋ ಒಬ್ಬರಿಗೆ ಕರೆ ಮಾಡಿ ಅಲ್ಲಿನ ಮಾಹಿತಿಯನ್ನು ಪಡೆದುಕೊಳ್ಳೋಕೆ ನೋಡ್ತಾರೆ. ಬಹುಶಃ ಅಲ್ಲಿ ಅವರಿಂದ ಸರಿಯಾದ ಉತ್ತರ ಸಿಗದೆ ಅವರು ಕೂಡ ಅಲ್ಲಿ ದಾರಿ ತಪ್ಪುವಂತಹದ್ದು ಸುಮಾರು ನಾವು ನೋಡ್ತಾ ಇರ್ತೀವಿ. ಸೊ ಹಾಗಾದ್ರೆ ಪ್ರತಿಯೊಂದು ಆಸ್ಪತ್ರೆಗಳಿಗೆ ಒಬ್ಬೊಬ್ಬರು ಪಿಆರ್ಒ ಅಂತ ಇರ್ತಾರೆ. ಸೊ ಪಿಆರ್ಒ ಅಂತ ಬರೆದಿರ್ತಾರೆ, ಆದ್ರೆ ರೋಗಿಗಳಿಗೆ ಸಾರ್ವಜನಿಕರಿಗೆ ಗೊತ್ತಿರಲಿ, ಪಿಆರ್ಒ ಅವರ ಕೆಲಸ ಏನು, ಅವರು ಏನ್ ಮಾಡ್ತಾರೆ, ಅವರ ಹತ್ರ ನಮ್ಮ ಯಾವ್ದಾದ್ರು ಒಂದು ಇದು ಪ್ರಶ್ನೆಯನ್ನು ಕೇಳಬಹುದು, ಅಥವಾ ಆಸ್ಪತ್ರೆಗೆ ಸಂಬಂಧಪಟ್ಟಂತೆ ಯಾವ್ದಾದ್ರು ರೀತಿಯ ಮಾಹಿತಿಯನ್ನು ಕೇಳಬಹುದು ಅಂತ ಹೇಳಿಕೊಂಡು ಇವಾಗ ಸರಿಯಾಗಿ ವಿವರಿಸಿದ್ರೆ, ಹಾಗಾದ್ರೆ ಪಿಆರ್ಒ ಅವರು ಖಂಡಿತವಾಗಿಯೂ ಕೂಡ ಈ ರೀತಿಯಲ್ಲಿ
1: ಈಗ ಒಂದು ರೋಗಿ ಬರ್ತಾರೆ, ರೋಗಿ ಬಂದಾಗ ಎಮರ್ಜೆನ್ಸಿ ಬರುವಾಗ ಅವರಿಗೆ ಮಾಹಿತಿ ಇರುವುದಿಲ್ಲ. ಅವ್ರೇನ್ ಮಾಡ್ತಾರೆ, ಐಪಿ ಅಂತ ಹೇಳಿ ಡೈರೆಕ್ಟ್ ಆಗಿ ಅವರು ಅಡ್ಮಿಟ್ ಆಗ್ತಾರೆ. ಹಾಗೆ ಆಗುದಕ್ಕಿಂತ ಮೊದಲು ಇನ್ ಕೇಸ್ ಒಬ್ಬರು ಪೇಷಂಟ್ ಬರುವಾಗ ಅವರಿಗೆ ಏನಾದರೂ ಒಂದು ಸಮಸ್ಯೆ ಇರುವಾಗಲೇ ಮೊದಲೇ ಬಂದು ಅವರು ನಮ್ಮಲ್ಲಿ ಯಾವ್ದೆಲ್ಲ ಸೌಲಭ್ಯ ಇದೆ, ಯಾವ್ದೆಲ್ಲ ಗವರ್ಮೆಂಟ್ ಸ್ಕೀಮ್ಸ್ ಇದೆ, ಯಾವ್ದೆಲ್ಲ ಇನ್ಸೂರೆನ್ಸ್ ಇದೆ ಅಂತ ಕೇಳಿದ್ರೆ ಮಾತ್ರ ಅಲ್ಲಿ ಹೇಳಬಹುದಲ್ಲದೆ ಇವರಾಗಿ ಹೇಳುದಿಲ್ಲ. ಈಗ ರಿಸೆಪ್ಷನ್ ಗೆ ಡೈರೆಕ್ಟ್ ಕೂಡ ಬರ್ತಾರೆ, ಹಾಗೆ ಅವರು ಪ್ರಥಮವಾಗಿ ಅದನ್ನು ಹೇಳುದಿಲ್ಲ. ಅಲ್ಲಿ ಇವರು ಮಾಹಿತಿಯನ್ನು ಕೇಳಿದ್ರೆ ನಂತರ ಯಾವ್ದಾದ್ರು ಡಿಪಾರ್ಟ್ಮೆಂಟ್ಗೆ ಅವರು ಕಳಿಸ್ತಾರೆ, ನಮ್ಮಲ್ಲಿ ಆಯುಷ್ಮಾನ್ ಇದೆ, ನಮ್ಮಲ್ಲಿ ಅಥವಾ ಪಿಎಂ ಅವರ ಇದಿದೆ ಅಂತ ಹೇಳಿದ್ರೆ ಅಲ್ಲಿಗೆ ಆ ಸಂಬಂಧಪಟ್ಟಂತಹ ಡಿಪಾರ್ಟ್ಮೆಂಟ್ಗೆ ಅಲ್ಲಿಂದ ಕಳಿಸ್ತಾರೆ. ಅದು ಕೂಡ ಸುಮಾರು ಜನರಿಗೆ ಅದರ ಬಗ್ಗೆ ಮಾಹಿತಿ ಇರುವುದಿಲ್ಲ.
2: ಹೌದು ಹೌದು, ನಿಜವಾಗಿ ಪಿಆರ್ ಅವರನ್ನು ಸಂಪರ್ಕ ಮಾಡಿದ್ರೆ, ಪ್ರತಿಯೊಂದು ಆಸ್ಪತ್ರೆಗಳಲ್ಲಿರುವಂತಹ ಪಿಆರ್ ಅವರನ್ನು ಸಂಪರ್ಕ ಮಾಡಿದ್ರೆ ಅಲ್ಲಿಂದ ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಳಬಹುದು. ಅದು ಬಿಟ್ಟು ಅಲ್ಲಿ ಇಲ್ಲಿ ಎಲ್ಲ ಸುತ್ತರ್ತ ಇರುವಂತಹ ಕೆಲವೊಂದಿಷ್ಟು ವರ್ಕರ್ಸ್ ಅಂತ ಇರ್ತಾರೆ, ಸೋಷಿಯಲ್ ವರ್ಕರ್ ಹೇಳ್ಕೊಂಡು. ಸೊ ಅವ್ರ ಈ ತರ ಕೇಳಿದ್ರೆ ನಿಜವಾದ ಮಾಹಿತಿ ಒಮ್ಮೊಮ್ಮೆ ಸಿಗದೆ ದಾರಿ ತಪ್ಪುವಂತದ್ದು ಸಾಧ್ಯತೆ ಹೆಚ್ಚು ಇರುವಂತದ್ದು ಅಂತ ಹೇಳ್ಕೊಂಡು. ತಾವು ಕೂಡ ಪಿಆರ್ ಅವರಲ್ಲಿ ತುಂಬಾ ಕಾರ್ಯನಿರ್ವಹಿಸ್ತಾ ಇದ್ದೀರಿ, ಹೇಗೆ ಅನಿಸ್ತಾ ಇದೆ ಅಂದ್ರೆ ಈಗಿನ ಪ್ರಸಕ್ತ ಸನ್ನಿವೇಶದಲ್ಲಿ ಮ್ಯಾಂಗ್ಳೂರು?
1: ನನಗೆ ರೀಸೆಂಟ್ ಆಗಿ 1.5 ಇಯರ್ ಆಯ್ತು. ನನ್ನಿಂದ ಎಷ್ಟು ಹೆಲ್ಪ್ ಮಾಡ್ಲಿಕ್ಕೆ ಆಗ್ತದೆ, ನಾನಂದ್ರೆ ಹಾಸ್ಪಿಟಲ್ ಫೀಲ್ಡ್ ಅಂತಲ್ಲ, ಅಲ್ಲದಿದ್ರು ಕೂಡ ನಾನು ಬಡ ಜನರೊಂದಿಗೆ ಎಲ್ಲಾ ವ್ಯಕ್ತಿಗಳೊಂದಿಗೆ ನಾನು ವ್ಯವಹರಿಸುವಂತಹ ಒಂದು ವ್ಯಕ್ತಿ. ಅದರಿಂದ ಅವರೊಟ್ಟಿಗೆ ನಾವು ಆದಷ್ಟು ನನ್ನಿಂದ ಎಷ್ಟು ಹೆಲ್ಪ್ ಮಾಡ್ಲಿಕ್ಕೆ ಆಗ್ತದೆ ಅಷ್ಟು ನಾನು ಅವ್ರು ಕೇಳದಿದ್ರು ನನಗೆ ಪರಿಚಯದವರು ಬಂದ್ರೆ ನಾನಾಗಿ ಹೇಳ್ತೇನೆ ಇಂತ ಇಂತ ಸ್ಕೀಮ್ ಇದೆ, ಇಂತ ಇಂತ ಇದು ಮಾಡಬಹುದು, ಈ ತರ ನಿಮಗೆ ಕ್ಲೈಮ್ ಮಾಡಬಹುದು ಅಂತ ನಾನು ಮಾಹಿತಿ ಕೊಡ್ತೇನೆ.
2: ಮಾಹಿತಿ ಕೊಡ್ತೀರಿ. ಮತ್ತೊಂದು ಬಾತೀಶ್ ಅವರೇ, ತಾವು ಎಜು ಚಾರಿಟಿ ಕ್ಲಬ್ ನ ಸ್ಥಾಪಕರು ಕೂಡ ಹೌದು, ಏನೇನು ಕಾರ್ಯ ನಡೀತಾ ಇದೆ, ಏನದು ಎಜು ಚಾರಿಟಿ ಕ್ಲಬ್?
1: ಎಜು ಚಾರಿಟಿ ಅಂತ ನಾವು ಕೊರೋನಾ ಟೈಮಲ್ಲಿ ಮಾಡಿರುವಂತದ್ದು. ಕೊರೋನಾ ಸಮಯದಲ್ಲಿ ಕೊರೋನಾ ನಂತರ ಅದೆಷ್ಟೋ ವಿದ್ಯಾರ್ಥಿಗಳು ಅವರ ಶಿಕ್ಷಣದಿಂದ ವಂಚಿತರಾದ್ರು. ಆ ಟೈಮ್ ಏನ್ ಗೊತ್ತಿರಬಹುದು, ಫೈನಾನ್ಸಿಯಲ್ ಆಗಿ ಎಷ್ಟೊಂದು ಕಷ್ಟ ಬಂದಿದ್ದಾರೆ, ಯಾರಲ್ಲೂ ಕೂಡ ಬೇಕಾದಂತಹ ಫೈನಾನ್ಸಿಯಲ್ ಇರಲಿಲ್ಲ. ಆಗ ನನ್ನ ವಾಟ್ಸ್ಆಪ್ ಮುಖಾಂತರವಾಗಿ ನಾನು ಕಲೆಕ್ಷನ್ ಮಾಡ್ತಾ ಇದ್ದೆ. ವಾಟ್ಸ್ಆಪ್ ನನ್ನ ಪರಿಚಯದಲ್ಲಿ ಇರುವಂತಹ ನನ್ನ ಫ್ರೆಂಡ್ಸ್ ಆಗಿರಬಹುದು, ಫ್ಯಾಮಿಲಿ ಅವರಾಗಿರಬಹುದು, ನಾನು ಯಾವ್ದಾದ್ರು ಒಂದು ವಿದ್ಯಾರ್ಥಿಗಳ ಒಂದು ಅರ್ಜಿ ಬಂದಾಗ ನನಗೆ ಹೇಳ್ತಾ ಇದ್ರು ನಮಗೆ ಈಗ ಕಟ್ಟಲಿಕ್ಕೆ ಹಣ ಇಲ್ಲ, ಅಲ್ಲ ಅರ್ಧದಿಂದ ಕಾಲೇಜ್ ಬಿಡುವಂತಹ ಪರಿಸ್ಥಿತಿ ಇದೆ, ನಮಗೆ ಬೇಕಾದಂತಹ ವ್ಯವಸ್ಥೆ ಇಲ್ಲ ಅಂದ್ರೆ ಬಡವರಿಗೆ ನಮಗೆ ಕಾಲ್ ಮಾಡ್ತಿದ್ರು, ಮೆಸೇಜ್ ಮಾಡ್ತಿದ್ರು, ನನಗೆ ಒಂದು 10 ಬರುವಾಗ ಒಂದು 5 ಜನರಿಗೆ ನನ್ನಿಂದ ಆಗುವಂತಹ ಸ್ಪಂದನೆ ನಾನು ಮಾಡ್ತಾ ಇದ್ದೆ. ವಾಟ್ಸ್ಆಪ್ ಅಲ್ಲಿ ಇದೆ ಒಂದು 10,000 ಕಲೆಕ್ಷನ್ ಆಗಬೇಕು ಅಂತ ಹೇಳಿದ್ರೆ ಎಲ್ಲರೂ ನನಗೆ ಸಪೋರ್ಟ್ ಮಾಡ್ತಿದ್ರು. ಇಷ್ಟವಾಗಿ ನಾವು 600,000 ಚಿಲ್ಲರೆ ನಮ್ಮ ಈ ಒಂದು ವಾಟ್ಸ್ಆಪ್ ನಲ್ಲೇ ನಾನು ಮಾಡಿದ್ದೇನೆ. ವಾಟ್ಸ್ಆಪ್ ಮುಖಾಂತರವಾಗಿ ಕಲೆಕ್ಷನ್ ಮಾಡಿ ವಿವಿಧ ಕಾಲೇಜ್ಗಳಾಗಿರಬಹುದು, ಎಲ್ಲಾ ಇದಕ್ಕೂ ನಾವು ಎಜುಕೇಶನ್ ಸಂಬಂಧಪಟ್ಟಂತೆ ಮಾತ್ರ, ಬೇರೆ ಯಾವುದೇ ಮದುವೆ ಆಗಿರಬಹುದು, ಇನ್ನಿತರ ಯಾವುದೇ ಕಾರ್ಯಕ್ರಮಕ್ಕೂ ನಾವು ಕಲೆಕ್ಷನ್ ಮಾಡ್ತಿರಲಿಲ್ಲ, ಇದಕ್ಕೆ ಮಾತ್ರ ಸಂಗ್ರಹ ಮಾಡಿ ಕೊಡ್ತಾ ಇದ್ದೆ.
2: ಎಸ್ ಓಕೆ, ಅದೊಂದು ಒಳ್ಳೆಯ ಕೆಲಸ. ಯಾಕಂತ ಹೇಳಿದ್ರೆ ಕೊರೋನಾದ ನಂತರದಲ್ಲಿ ಆ ನಂತರದ ಬೆಳವಣಿಗೆಗಳನ್ನು ನಾವು ನೋಡ್ತಾ ಇದ್ದೀವಿ. ಬಹುಶಃ ತುಂಬಾ ಮಂದಿ ಶಿಕ್ಷಣದಿಂದ ವಂಚಿತರಾಗುವಂತದ್ದು, ಡ್ರಾಪ್ ಔಟ್ ಸಮಸ್ಯೆಗಳು, ಇದನ್ನೆಲ್ಲ ನಾವು ಇತ್ತೀಚೆಗೆ ನಾವು ನೋಡ್ತೀವಿ.
1: ಅಂದ್ರೆ ಕೊರೋನಾ ಸಮಯದಲ್ಲಿ ಏನಾಯ್ತಂದ್ರೆ ಹಲವಾರು ಪೇರೆಂಟ್ಸ್ ಗಳು ಕೆಲಸದಲ್ಲಿದ್ರು, ಈ ಕೊರೋನಾದಿಂದ ಏನಾಯ್ತು, ಸಡನ್ ಆಗಿ ಅವರ ಕೆಲಸ ಹೋಗುವಂತ ಒಂದು ಇದಾಯ್ತು, ಸಮಸ್ಯೆ ಆಯ್ತು. ಹಾಗೇನಾದ್ರು ಈ ಹಣ ಇದ್ದವರು ಕೂಡ ಮಧ್ಯಮ ವರ್ಗದವರಲ್ಲೂ ಕೂಡ ಹಣ ಇಲ್ಲದಂತಹ ಪರಿಸ್ಥಿತಿ ಆಯ್ತು. ಕಾಲೇಜ್ ಹೋಗ್ತಾ ಇದ್ರು, ಕಾಲೇಜ್ ಕಟ್ಟಲಿಕ್ಕೆ ಫೀಸ್ ಇಲ್ಲ, ಅರ್ಧ ಕಟ್ಟಿರ್ತಾರೆ. ಫಸ್ಟ್ ಗೆ ಆ ಕೊರೋನಾ ಮೊದಲು ಕಟ್ಟಲಿಕ್ಕೆ ಹಣ ಇರ್ತದೆ, ಪೇರೆಂಟ್ಸ್ ಸಪೋರ್ಟ್ ಮಾಡಿರ್ತಾರೆ, ನಂತರ ಕಟ್ಟಲಿಕ್ಕೆ ಪೇರೆಂಟ್ಸ್ ಎಲ್ಲ ಇರೋದಿಲ್ಲ. ಆ ಸಮಯದಲ್ಲಿ ಕಾಲೇಜ್ ಬಿಡುವಂತಹ ಅದೆಷ್ಟೋ ವಿದ್ಯಾರ್ಥಿಗಳು ಗೊತ್ತಿರಬಹುದು, ಆ ಸಮಯದಲ್ಲಿ ಎಷ್ಟು ಕಷ್ಟ ಆಗಿದೆ ಅಂತ. ಆದ್ರೆ ನಮಗೆ ನಮ್ಮ ಗಮನಕ್ಕೆ ಬಂದಂತಹ ವಿದ್ಯಾರ್ಥಿಗಳಿಗೆ ನನ್ನಿಂದ ಆಗುವಂತಹ ಎಷ್ಟು ಹೆಲ್ಪ್ ಆಗಿದೆ ಅಷ್ಟು ನಾವು ಮಾಡಿದ್ದೇವೆ. ನಾನಂದ್ರೆ ನಾನಂತ ಹೇಳುದಲ್ಲ, ನಮ್ಮ ಎಲ್ಲ ಫ್ರೆಂಡ್ಸ್ ಸೇರ್ಕೊಂಡು ನಾವು ಮಾಡ್ತಾ
2: ಇದ್ದೀವಿ.
1: ನಾವು ಸ್ಥಾಪನ ಆಯ್ತು, ಈಗ ನಮ್ಮ ಆಫೀಸ್ ಇದೆ. ಈಗ ಒಂದು 4-5 ವರ್ಷದಿಂದ ನಾವು ಉಚಿತ ಬುಕ್ಸ್ ಕೊಡ್ತಾ ಇದ್ದೇವೆ ಪ್ರತಿಯೊಂದು ವಿದ್ಯಾರ್ಥಿಗಳು ಎಜು ಚಾರಿಟಿ ಮುಖಾಂತರ. ಅದರ ಮುಂದುವರೆದ ಭಾಗವಾಗಿ ಈ ವರ್ಷ ನಾವು 1,00,000 ಪುಸ್ತಕಗಳನ್ನು ಸಂಗ್ರಹ ಮಾಡ್ತಾ ಇದ್ದೇವೆ. ಎಲ್ಲವೂ ಕೂಡ ಇದು ಈಗ ದಾನಿಗಳಿಂದ ನಡೀತಾ ಇರುವಂತದ್ದು. ಈಗಾಗಲೇ ನಾವು 1,000ಕ್ಕಿಂತ ಹೆಚ್ಚಿನ ಕಲೆಕ್ಷನ್ ಬುಕ್ಸ್ ಕಲೆಕ್ಷನ್ ಮಾಡಿದ್ದೇವೆ.
2: ಮಾಡಿದ್ದೀರಿ ಅಂತ ಹೇಳ್ಕೊಂಡು ಒಬ್ರು ಕರೆಯಲ್ಲಿದ್ದಾರೆ, ಯಾರಂತ ಕೇಳೋಣ. ಹಲೋ, ಹಲೋ, ಓಕೆ, ಕರೆಯ ಕಡಿತ ಬಂದಿದೆ. ಕೇಳಿದ್ರೆ ನೀವು ಕರೆಯನ್ನ ಮಾಡಬಹುದು. ಬಾತಿ ಶಾಲೆಗೆ ಮೊದಲು ನಮ್ಮ ಜೊತೆಗೆ ಇದ್ದಾರೆ. 6364249 ಒಂದು ಸಂಖ್ಯೆಗೆ ಅಂತ ಹೇಳುತ್ತಾ, ಹಾಗೆ ಎಜು ಚಾರಿಟಿ ಕ್ಲಬ್ ಅಂತ ತಾವು ಹೇಳಿದ್ರೆ, ಸೊ ಏನೇನು ಯಾಕಾಗಿ ನೀವು ಶಿಕ್ಷಣಕ್ಕೆ ಮಾತ್ರ ಒತ್ತು ಕೊಟ್ಟು ಈ ರೀತಿಯಲ್ಲಿ ನೀವು ಅದನ್ನ ಸ್ಥಾಪಿಸಿದ್ರಿ? ಒಂದು
1: ಈಗ ನೀವು ಬೇರೆ ಯಾವ ವಿಚಾರಕ್ಕೂ ಈಗ ನಾವು ಸಪೋರ್ಟ್ ಮಾಡೋದಕ್ಕಿಂತ ಶಿಕ್ಷಣ ಅಂದ್ರೆ ಒಂದು ಬದಲಾವಣೆ ತರ್ತದೆ. ಈಗ ನಮಗೆ ಒಬ್ಬನಿಗೆ ಹಣ ಕೊಡುವುದಕ್ಕಿಂತ, ಒಬ್ಬನಿಗೆ ಹಣದ ಸಹಾಯ ಮಾಡೋದಕ್ಕಿಂತ, ಒಂದು ವ್ಯಕ್ತಿಗೆ ಒಂದು ವಿದ್ಯಾರ್ಥಿಗೆ ನಾವು ಒಂದು ಶಿಕ್ಷಣಕ್ಕೆ ಸಹಾಯ ಮಾಡಿದರೆ ಅವನ ಜೀವನವನ್ನು ರೂಪಿಸಲಿಕ್ಕೆ ಅದು ಸಾಧ್ಯ ಆಗ್ತದೆ. ಆ ಶಿಕ್ಷಣದ ಮೂಲಕ ಅವನು ಏನ್ ಬೇಕಾದ್ರೂ ಮಾಡಬಹುದು. ಇವತ್ತು ಬಡವಾಗಿರಬಹುದು, ಮುಂದಿನ ದಿವಸಗಳಲ್ಲಿ ಯಾವ್ದೊಂದು ಬಿಸ್ನೆಸ್ ಮ್ಯಾನ್ ಆಗಬಹುದು, ಅಥವಾ ಯಾವ್ದಾದ್ರೂ ಸಿವಿಲ್ ಎಕ್ಸಾಮ್ ಬರೋದು ಅಧಿಕಾರಿ ಆಗಿ ಬರಬಹುದು, ಅಂತಹ ಇದಾಗಬಹುದು ಎಂಬ ಉದ್ದೇಶ ನಾವು ಮಾಡುವಂತದ್ದು. ಈಗ ಬೇರೆ ಎಲ್ಲ ಡಿಪಾರ್ಟ್ಮೆಂಟ್ ಅಲ್ಲಿ ನಿಮಗೆ ಬಡವರಿಗೆ ಹೆಲ್ಪ್ ಮಾಡ್ತಾರೆ, ರೋಗಿಗಳಿಗೆ ಹೆಲ್ಪ್ ಮಾಡ್ತಾರೆ, ನಾವು ವಿಶೇಷವಾಗಿ ವಿದ್ಯಾರ್ಥಿಗಳನ್ನು ಗುರುತಿಸಿಕೊಂಡು ಶಿಕ್ಷಣವನ್ನು ಮಾತ್ರ ಮಾಡುವಂತದ್ದು.
2: ಹೌದು, ಯಾಕಂದ್ರೆ ನಾವು ನೋಡ್ತಾ ಇರ್ತೀವಿ ಶಿಕ್ಷಣದಿಂದ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಬೆಳವಣಿಗೆ ಮಾಡುವುದನ್ನ, ಅವರು ಬೇರೆ ಬೇರೆ ಕ್ಷೇತ್ರದಲ್ಲಿ ತೊಡಗಿಸಿಕೊಳ್ತಾ ಇರುವುದನ್ನ, ಅವರ ಮಹತ್ವವಾದ ಕೆಲವೊಂದಿಷ್ಟು ಕೆಲಸಗಳನ್ನು ಗುರುತಿಸಿಕೊಳ್ಳುವುದನ್ನ ನಾವು ನೋಡ್ತಾ ಇರ್ತೀವಿ. ಬಹುಶಃ ಇದೊಂದು ಶಿಕ್ಷಣದಿಂದ ಆಗುತ್ತೆ. ಅಂದರೆ ಆಗ ನಾನು ಪ್ರಾರಂಭದಿಂದಲೇ ಹೇಳಿದ್ದು, ಆರೋಗ್ಯ ಮತ್ತು ಶಿಕ್ಷಣ ಇದು ವೆರಿ ಇಂಪಾರ್ಟೆಂಟ್ ನಮ್ಮ ಜೀವನದಲ್ಲಿ. ನಮ್ಮ ಮಕ್ಕಳು ಶಿಕ್ಷಣದಿಂದ ವಂಚಿತರಾಗುವುದನ್ನು ಕೂಡ ನಾವು ಆ ಮಕ್ಕಳಿಗೆ ಶಿಕ್ಷಣವನ್ನು ಕೊಡುವಂತಹ ಪ್ರಯತ್ನ ನಾವು ಮಾಡಲೇಬೇಕಾಗುತ್ತದೆ. ಸೊ ಇವಾಗ ಈ ಶಿಕ್ಷಣ ಅಂತ ನಾವು ಹೇಳುವಾಗ ಇತ್ತೀಚೆಗೆ ಕೆಲವೊಂದಿಷ್ಟು ಸಮಸ್ಯೆಗಳು ನೋಡ್ತಾ ಇದ್ದೀವಿ. ಈಗ ಅಡ್ಮಿಷನ್ ಸ್ಟಾರ್ಟ್ ಆಗಿರುತ್ತದೆ. ಸೊ ಕೆಲವೊಂದಿಷ್ಟು ಪ್ರತಿಷ್ಠಿತ ಸಂಸ್ಥೆಗಳು ಅಂತ ಕೂಡ ಇರುತ್ತೆ. ಆದ್ರೆ ಆ ಸಂಸ್ಥೆಗಳಿಗೆ ಶಿಕ್ಷಣ ಹೋಗುವುದನ್ನ ಅಲ್ಲಿ ತಪ್ಪಿಸಿಕೊಂಡು ಕೆಲವೊಂದಿಷ್ಟು ಬೇರೆ ರೀತಿಯ ದಂಧೆಗಳು ಕೂಡ
1: ಮಾತಾಡಬೇಕಾಗಿದೆ.
2: ಹೌದೌದು, ತಾವು ಏನ್ ಹೇಳ್ತೀರಾ?
1: ಈಗ ಮಂಗಳೂರು ಅಂದ್ರೆ ಒಂದು ಎಜುಕೇಶನ್ ಹಬ್ ಅಂತ ಹೇಳ್ತಾರೆ. ಅಂದ್ರೆ ಈಗ ಮಂಗಳೂರಿಗೆ ಮಂಗಳೂರು ಅವರೆಲ್ಲ ಇರೋದು, ನಮ್ಗಿಂತಲೂ ಜೀವನವನ್ನು ಹಾಳು ಮಾಡುವಂತ ಅಂದ್ರೆ ಅವರೀಗ ಒಂದು ಕಾಲೇಜ್ಗೆ ಹೋಗಬೇಕಂತ ಇರ್ತಾರೆ, ನಮಗೆ ಮಂಗಳೂರಲ್ಲಿ ಹೋಗಿ ಆ ಒಂದು ಕಾಲೇಜಲ್ಲಿ ಕಲಿಬೇಕು. ನಿಮ್ಗೆ ಪ್ರತಿಷ್ಠಿತ ಹಲವಾರು ಕಾಲೇಜುಗಳಿದೆ ನಿಮ್ಗೆ ಗೊತ್ತಿರಬಹುದು. ಆ ಒಂದು ಕಾಲೇಜನ್ನು ಕನಸಲ್ಲಿ ಇಟ್ಕೊಂಡು ಅವರು ಮಂಗಳೂರಲ್ಲಿ ಇಲ್ಲಿ ಯಾರನ್ನಾದ್ರೂ ಒಂದು ಮೀಟ್ ಮಾಡಿ ಇಲ್ಲಿ ಯಾರು ಕನ್ಸಲ್ಟೆನ್ಸ್ ಅನ್ನು ಮೀಟ್ ಮಾಡಿದರೆ ಈ ಕನ್ಸಲ್ಟೆನ್ಸಿಗಳು ಎಲ್ಲರೂ ಹೇಳೋದಲ್ಲ, ಹೆಚ್ಚಿನ ಕನ್ಸಲ್ಟೆನ್ಸಿ ಎಂತ ಮಾಡ್ತಾರೆ ಅಂದ್ರೆ ಆ ವಿದ್ಯಾರ್ಥಿಗಳನ್ನು ದಾರಿ ತಪ್ಪಿಸುವಂತ ಕೆಲಸ ಮಾಡ್ತಾರೆ. ನಮಗೆ ಈ ಒಂದು ನಿರ್ದಿಷ್ಟವಾದ ಕಾಲೇಜಲ್ಲಿ ನನಗೆ ಅಡ್ಮಿಷನ್ ಬೇಕು ಅಂತ ಹೇಳಿದ್ರೆ ಅವರಿಗೆ ಎಲ್ಲಿ ಲಾಭ ಇದೆ, ಕನ್ಸಲ್ಟೆನ್ಸಿ ಅವರಿಗೆ ಎಲ್ಲಿ ಲಾಭ ಇದೆ ಅಂತ ನೋಡ್ಕೊಂಡು ಅವರು ಇವರನ್ನು ಕನ್ವರ್ಟ್ ಮಾಡುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದು

0: ದೊಡ್ಡದಾದಂತಹ ಒಂದು ಅಪರಾಧ ಅಂತ ಹೇಳಿ ಬಯಸ್ತೇನೆ. ಯಾಕಂದ್ರೆ ಜೀವನದಲ್ಲಿ ಎಲ್ಲರೂ ಬಯಸುವಂತದ್ದು ನಾನು ಆಫ್ಟರ್ ನನ್ನ ಇದಾದ್ಮೇಲೆ ಭವಿಷ್ಯದಲ್ಲಿ ಒಂದು ಒಳ್ಳೆ ಕೆಲಸಕ್ಕೆ ಹೋಗಬೇಕು ಅಥವಾ ಒಳ್ಳೆ ಅಧಿಕಾರಿಯಾಗಿ ಬರಬೇಕು ಅಂತ ಅಂತ ಕನಸನ್ನು ಕಾಣುವಂತ ವಿದ್ಯಾರ್ಥಿಗಳನ್ನು ಅವರ ಸಣ್ಣರೆಲ್ಲ ಚೀಟುವಂತ ಕೆಲಸ ಮಾಡ್ತಾರೆ. ಅವರಿಗೆ ಬೇಕಾದಂತಹ ಶಿಕ್ಷಣವನ್ನು ನೀಡದೆ, ಫಾರ್ ಎಕ್ಸಾಂಪಲ್ ನನಗೆ ಇಂಜಿನಿಯರಿಂಗ್ ಮಾಡಬೇಕಂತ ಮನಸ್ಸಿರುತ್ತದೆ, ಆದ್ರೆ ಅವ್ರು ಏನ್ ಮಾಡ್ತಾರೆ ಅಂದ್ರೆ ನಿಮ್ಗೆ ಇಂಜಿನಿಯರ್ ಬೇಡ, ನಿಮ್ಗೆ ಈ ಒಂದು ಇದರಲ್ಲಿ ಒಳ್ಳೆ ಸ್ಕೋಪ್ ಇದೆ ಅಂತ ಹೇಳಿ ಅವರನ್ನು ದಾರಿ ತಪ್ಪಿಸ್ತಾರೆ. ಆಕ್ಚುಲಿ ಅದು ಸ್ಕೋಪ್ ಇರೋದಿಲ್ಲ, ಬಟ್ ಇವರಿಗೆ ಅದರಿಂದ ಲಾಭ ಇರ್ತದೆ, ಹೆಚ್ಚಿನ ಅನಗಳಿಸುವಂತಹ ಒಂದು ವಿಚಾರ ಇರ್ತದೆ.
1: ಹೌದೌದು, ಅಂದ್ರೆ ನೀವು ಹೇಳುವಂತದ್ದು ಕೆಲವೊಂದಿಷ್ಟು ದಂಧೆಗಳು ಪಾಪ ಕೆಲವೊಂದಿಷ್ಟು ವಿದ್ಯಾರ್ಥಿಗಳಿಗೆ ಅವರ ಕನಸು ಅಂದ್ರೆ ಇಂಜಿನಿಯರಿಂಗ್ ಅಥವಾ ವೈದ್ಯಕೀಯ ಕೋರ್ಸ್ ಏನಾದ್ರು ಪಡೆಯಲಿಕ್ಕಿದ್ರೆ ಅವರು ಆ ಕೋರ್ಸ್ ಚೆನ್ನಾಗಿ ಡೈವರ್ಟ್ ಮಾಡುವಂತದ್ದು. ಸೊ ಇದು ಇತ್ತೀಚೆಗೆ ನಾನು ಕೂಡ ಅದನ್ನ ಗಮನ ಹರಿಸಿದ್ದೀನಿ. ಬಹುಶಃ ಅದು ತುಂಬಾ ಏನಾಗುತ್ತೆ ಅಂದ್ರೆ ಭವಿಷ್ಯಕ್ಕೆ ಒಂದು ಕೊಲ್ಲಿಟ್
0: ಆಗ್ತದೆ. ಒಂದು ನನಗೆ ಸಣ್ಣ ಇರುವಾಗ ನಾನು ಫಾರ್ ಎಕ್ಸಾಂಪಲ್ ಈಗ ಸೈಂಟ್ ಅಲೋಸಿಯಸ್ ಅಲ್ಲಿ ಕಾಲೇಜ್ ಆದ್ರೆ ನನಗೆ ಒಂದು ಕನಸು ಇರ್ತದೆ, ಅಲ್ಲಿ ಹೋಗಿ ಕಲಿಬೇಕು, ಅಲ್ಲಿ ಒಂದು ಇದು ಮಾಡಬೇಕಂತ ಕನಸು ಇರ್ತದೆ. ಆ ಕನಸನ್ನು ಹೊತ್ಕೊಂಡು ಇಲ್ಲಿ ಬರ್ತಾರೆ ಮಂಗಳೂರಿಗೆ. ಇಲ್ಲಿ ಯಾವ್ದೋ ಒಬ್ಬ ಸಿಗ್ತಾನೆ, ಅವನು ಏನ್ ಮಾಡ್ತಾನೆ, ಇವರನ್ನು ಕಂಪ್ಲೀಟ್ ಆಗಿ ಅವ್ರನ್ನ ಡೈವರ್ಟ್ ಮಾಡ್ತಾನೆ. ಮಾತಿನ ಮೂಲಕವೇ ಅವ್ರನ್ನ ಡೈವರ್ಟ್ ಮಾಡ್ತಾನೆ, ಅಲ್ಲಿ ಅದು ಸರಿಯಿಲ್ಲ, ಇದು ಆಕ್ಚುಲಿ ಎಲ್ಲ ಸರಿ ಇರ್ತದೆ ಅಲ್ಲಿ. ಬಟ್ ಇವರಲ್ಲಿ ಅದು ಸರಿ ಇಲ್ಲ, ಅಲ್ಲಿ ಸಮಸ್ಯೆ ಇದೆ, ಲಚ್ಚಾ ಸಮಸ್ಯೆ ಇದೆ, ಎಲ್ಲ ಬೇರೆ ಬೇರೆ ಸಮಸ್ಯೆಗಳು ತೋರಿಸಿ ಅವರನ್ನು ಚೇಂಜ್ ಮಾಡುವಂತ ಕೆಲಸ ಮಾಡ್ತಾರೆ.
1: ಹೌದು ಹೌದು, ಖಂಡಿತ. ಅದಕ್ಕೆ ನಾವು ಹೇಳುವಂತದ್ದು ಹೆತ್ತವರು ಯಾವತ್ತೂ ಕೂಡ ಯಾವ್ದಾದ್ರೊಂದು ಸಂಸ್ಥೆಗೆ ಭೇಟಿ ಕೊಟ್ಟು ಸೊ ಅದರ ಫೀಡ್ಬ್ಯಾಕ್ ತೆಗೆದುಕೊಂಡು ಆ ಒಂದು ಬ್ಯಾಕ್ ಗ್ರೌಂಡ್ ಎಲ್ಲ ಪಡೆದು ಆ ರೀತಿಯಲ್ಲಿ ಮುಂದುವರಿದ್ರೆ ತುಂಬಾ
0: ಚೆನ್ನಾಗಿ.
1: ಯಾರ ಹತ್ರನೂ ಮಾಹಿತಿ ಪಡೆಯೋದಕ್ಕಿಂತ ಹೆಚ್ಚಾಗಿ ಈ ರೀತಿಯಲ್ಲಿ ಮಾಡಿದ್ರೆ, ಆದ್ರೆ ನಾವು ಹೇಳಿದ್ರು ಆಸ್ಪತ್ರೆಯಲ್ಲಿ ಏನಾದ್ರೊಂದು ಮಾಹಿತಿ ಅವರಿಂದ
0: ನಿರ್ದಿಷ್ಟವಾದ ಜನರನ್ನೇ ಮೀಟ್ ಆದ್ರೆ ಬೆಸ್ಟ್.
1: ಹೌದು, ನಿರ್ದಿಷ್ಟ ಜನರಿಂದ ಮಾಹಿತಿ ಪಡೆದ್ರೆ ಅದು ತುಂಬಾ ಒಂದು ತೂಕ ಇರುತ್ತೆ. ಇಲ್ಲಾಂದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ದಾರಿ ತಪ್ಪುವಂತ ಪ್ರಯತ್ನ ಇಲ್ಲಿ ಯಾಕಂದ್ರೆ ಅದೊಂದು ಅಡ್ಮಿಷನ್ ನ ದಂಧೆ, ಅದು ಇತ್ತೀಚೆಗೆ ಸ್ವಲ್ಪ ಮಟ್ಟಿನಲ್ಲಿ ಸ್ವಲ್ಪ ನಡೀತಾ ಇದೆ ಅಂತ ಹೇಳ್ಕೊಂಡು. ಎನಿವೆ, ಅನೇಕ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ನಾವು ಮಾತಾಡೋಣ. ಯಾಕಂದ್ರೆ ವಿದ್ಯಾರ್ಥಿಗಳು ಕೂಡ ಇರುತ್ತೆ, ಪಿ ಸಿ ಆದ್ಮೇಲೆ ಯಾವ ರೀತಿ ಕೋರ್ಸ್ ತೆಗಿಬೇಕು ಅಥವಾ ಕೆಲವೊಂದಿಷ್ಟು ವೈದ್ಯಕೀಯ ಕೋರ್ಸ್ಗಳೊಂದು ಕೂಡ ಇರುತ್ತೆ. ಸೊ ಇದರೆಲ್ಲದರ ಬಗ್ಗೆ ಕೂಡ ಖಂಡಿತವಾಗಿ ಕೂಡ ಮಾತಾಡೋಣ. ಸೊ ಅದಕ್ಕಿಂತ ಮುಂಚೆ ಒಂದು ಸಣ್ಣ ವಿರಾಮ ಪಡೀತಾ ಇದ್ದೀನಿ. ಕೇಳುಗರೆ, ಇದು ಈ ಹೊತ್ತಿನ ಮಾರ್ಗದರ್ಶಿ ಕಾರ್ಯಕ್ರಮದಲ್ಲಿ ನಾವು ಇರುವಂತದ್ದು. ನಮ್ಮ ಜೊತೆಗೆ ಜನಪ್ರಿಯ ಹಾಸ್ಪಿಟಲ್ನ ಇಲ್ಲಿನ ಸಾರ್ವಜನಿಕ ಸಂಪರ್ಕ ಅಧಿಕಾರಿಯಾಗಿರುವಂತಹ ಬಾತಿಶ್ ಅಡಕೆ ಮಜಲು ಇವರು ನಮ್ಮ ಜೊತೆಗಿದ್ದಾರೆ. ಸೊ ಅವರ ಜೊತೆಗೆ ಮಾತುಕತೆ ಮಾಡ್ತಾ ಇದ್ದೀವಿ. ಶಿಕ್ಷಣ ಮತ್ತು ಮಾಹಿತಿ, ಅದರ ಒಂದಿಷ್ಟು ಅವಲೋಕನ ಮತ್ತೊಂದು ಕಡೆ ಸಮಸ್ಯೆಗಳು, ಇದರೆಲ್ಲದರ ಬಗ್ಗೆ ಕೂಡ ಏನು ಮಾತಾಡ್ತಾ ಇದ್ದೀವಿ. ಬಹುಶಃ ನಿಮಗೂ ಕೂಡ ಯಾವುದಾದ್ರೂ ಪ್ರಶ್ನೆಗಳು ಸಂಶಯಗಳು ಏನಾದರೂ ಇದ್ರೆ ಖಂಡಿತವಾಗಿಯೂ ಕೂಡ ನೀವು ಕರೆ ಮಾಡಬಹುದು. 6364240 ಒಂದು ಸಂಖ್ಯೆಗೆ ಅಂತ ಹೇಳುತ್ತಾ ಸಣ್ಣ ವಿರಾಮದ ನಂತರ ಮತ್ತೆ ಕಾರ್ಯಕ್ರಮ ಮುಂದುವರಿಯುತ್ತೆ. ಕೇಳ್ತಾ ಬನ್ನಿ ರೇಡಿಯೋ ಸಾರಂಗ್ 107.8 FM ಬಣ್ಣ ಬಣ್ಣದ ಬದುಕು.

0: ಶ್ರೋತೃಗಳಿಗೆ ಕೇಳ್ತಾ ಇರೋದು ರೇಡಿಯೋ ಸಾರಂ 107.8 FM. ಇದು ಬಣ್ಣ ಬಣ್ಣದ ಬದುಕು ಮಾರ್ಗದರ್ಶಿ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಿ. ನಮ್ಮ ಜೊತೆಗೆ ಹಿಂದಿನ ಕಾರ್ಯಕ್ರಮದಲ್ಲಿ ಬಾತಿಶ್ ಅಳಕೆ ಮಜಲು, ಜನಪ್ರಿಯ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯ ಸಾರ್ವಜನಿಕ ಸಂಪರ್ಕ ಅಧಿಕಾರಿಯಾಗಿರುವಂತಹ ಬಾತಿಶ್ ಅಳಕೆ ಮಜಲು ಇವರು ನಮ್ಮ ಜೊತೆಗಿದ್ದಾರೆ. ಸೊ ಅವ್ರ ಜೊತೆಗೆ ಮಾತುಕತೆ ಮಾಡ್ತಾ ಇದ್ದೀವಿ. ಒಂದಿಷ್ಟು ನಿಮ್ಮ ಪ್ರಶ್ನೆಗಳು ಏನಾದ್ರು ಇದ್ರೆ ನೀವು ಕೂಡ ಕರೆಯನ್ನ ಮಾಡಬಹುದು 6364249949 ಒಂದು ಸಂಖ್ಯೆಗೆ ಅಂತ ಹೇಳುತ್ತಾ, ಹಾಗೇನೆ ಸರ್ ನಾವಾಗ ಮಾತಾಡ್ತಾ ಇದ್ದೇವೆ ಕೆಲವೊಂದಿಷ್ಟು ಕೋರ್ಸ್ಗಳಿಗೆ ಸಂಬಂಧಪಟ್ಟ ಹಾಗೆ ವಿದ್ಯಾರ್ಥಿಗಳ ಭವಿಷ್ಯದ ಹಿತದೃಷ್ಟಿಯಿಂದ ಕೆಲವೊಂದಿಷ್ಟು ಮಾತುಕತೆ ಕೂಡ ಮಾಡ್ತಾ ಇದ್ದೀವಿ. ಇತ್ತೀಚೆಗೆ ನಾವು ನೋಡ್ಲಿಕ್ಕೆ ಹೋದ್ರೆ ಕೋರ್ಸ್ಗಳ ಆಯ್ಕೆಯಲ್ಲಿ ಕೂಡ ತುಂಬಾ ವಿದ್ಯಾರ್ಥಿಗಳು ಕೂಡ ಗೊಂದಲಕ್ಕೆ ಈಡಾಗುವುದು ನಾವು ನೋಡ್ತಾ ಇದ್ದೀವಿ. ಏನಿದೆ ಆ ಸಮಸ್ಯೆ, ಯಾಕೆ ಅದಕ್ಕೆ ಒಂದು ಪರಿಹಾರ ಏನಾದರೂ ಇದೆಯಾ?
1: ನಾನು ಈಗಾಗಲೇ ಒಂದು ಹೇಳಿದೆಲ್ಲ, ದಂಧೆ ವಿಚಾರ ಹೇಳಿದೆ, ಅದು ಕೂಡ ಇದರಲ್ಲಿ ಒಂದು ಪಾತ್ರ ಇದೆ. ಯಾಕಂದ್ರೆ ಒಂದು ವಿದ್ಯಾರ್ಥಿಗೆ ಫಾರ್ ಎಕ್ಸಾಂಪಲ್ ಬಿಕಾಂ ಬೇಕಿದೆ, ಬಿಕಾಂ ಯಾವ್ದಾದ್ರು ಒಂದು ಸಬ್ಜೆಕ್ಟ್ ಬೇಕಿರ್ತದೆ, ಅವನೇನ್ ಮಾಡ್ತಾನೆ ಈ ಒಂದು ಸಂಬಂಧಪಟ್ಟಂತಹ ಕನ್ಸಲ್ಟೆನ್ಸಿ ಮೀಟ್ ಮಾಡ್ತಾನೆ, ಅವರಲ್ಲಿ ಮಾತಾಡ್ತಾನೆ. ಅವ್ರೇನ್ ಮಾಡ್ತಾರೆ, ಅವರಿಗೆ ಯಾವ ಕೋರ್ಸ್ ಅಲ್ಲಿ ಹೆಚ್ಚಿನ ಇದು ಬರ್ತದೆ, ಹೆಚ್ಚಿನ ಸಂಭಾವನೆ ಬರ್ತದೆ, ಆ ಕೋರ್ಸ್ ಅನ್ನು ಅವರಿಗೆ ಅವರು ತೋರಿಸ್ತಾರೆ, ಈ ಕೋರ್ಸ್ ಮಾಡುವ ಇದಕ್ಕೆ ಫ್ಯೂಚರ್ ಇದೆ. ಅಂದ್ರೆ ನೀವು ನೋಡಿ, ಕಳೆದ ಒಂದು 4-5 ವರ್ಷದಿಂದ ಏವಿಯೇಷನ್ ಫೀಲ್ಡ್ ಮಂಗಳೂರಲ್ಲಿ ಒಂದು 10-15 ಸಾವಿರ ವಿದ್ಯಾರ್ಥಿಗಳು ಪಾಸ್ ಔಟ್ ಆಗಿರಬಹುದು. ಈ 15 ಸಾವಿರ ವಿದ್ಯಾರ್ಥಿಗಳು ಅವರಿಗೆ ಜಾಬ್ ಆಗಿದೆಯಾ? ಒಂದು ಬಿಕಾಂ ಫಾರ್ ಎಕ್ಸಾಂಪಲ್ ಒಂದು ಬಿಕಾಂ ಸ್ಟೂಡೆಂಟ್ ಗ್ರಾಜುಯೇಟ್ ಆಗಿದ್ರೆ ಅವರಿಗೆ ಬೇರೆ ಬೇರೆ ವಿಚಾರಕ್ಕೆ ಬೇರೆ ಬೇರೆ ಸಂಸ್ಥೆಗಳಿಗೆ ಹೋಗಿ ಜಾಬ್ ಮಾಡಬಹುದು. ಇದೇ ಸಂಸ್ಥೆಗೆ ಹೋಗಬೇಕು, ಇದೇ ಕೆಲಸ ಮಾಡಬೇಕಂತ ಇಲ್ಲ, ಎಲ್ಲಾ ಡಿಪಾರ್ಟ್ಮೆಂಟ್ಗೆ ಹೋಗಬಹುದು, ಅಕೌಂಟ್ಸ್ ಹೋಗಬಹುದು, ಮಾರ್ಕೆಟಿಂಗ್ ಹೋಗಬಹುದು, ಅಂದ್ರೆ ಬೇರೆ ಬೇರೆ ಆಪ್ಷನ್ ಇದೆ. ಈ ಏವಿಯೇಷನ್ ಮಾಡಿದ ವಿದ್ಯಾರ್ಥಿಗಳು ಏನ್ ಮಾಡಬೇಕು? ಏವಿಯೇಷನ್ಗೆ ಹೋಗಬೇಕಲ್ವಾ? ಆದ್ರೆ ಏನಾಗಿದೆ ಅಂದ್ರೆ ಈ ವಿದ್ಯಾರ್ಥಿಗಳನ್ನು ದಾರಿ ತಪ್ಪಿಸುವಂತ ಕೆಲಸ ಮಾಡ್ತಾ ಇದ್ದಾರೆ. ಕೆಲಸ ಸಿಗದಿದ್ರು ಕೂಡ ನಿಮ್ಗೆ ಕೆಲಸ ಸಿಗ್ತದೆ, ನಿಮ್ಗೆ ಇದರಲ್ಲಿ ಫ್ಯೂಚರ್ ಇದೆ ಎಂಬಂತ ಸುಳ್ಳು ಒಂದು ಇದನ್ನು ಕೊಟ್ಟು ಮಾಹಿತಿಯನ್ನು ಕೊಟ್ಟು ಅವರನ್ನು ಆ ಒಂದು ಕೋರ್ಸ್ಗೆ ಸೇರಿಸುವ ಮೂಲಕ ಇಲ್ಲಿ ಅದೆಷ್ಟೋ ವಿದ್ಯಾರ್ಥಿಗಳ ಭವಿಷ್ಯ ಈಗಾಗಲೇ ಹಾಳು ಮಾಡಿದ್ದಾರೆ. ಯಾಕಂದ್ರೆ ನನಗೆ ನೋಡಿ, ನಾನು ನೋಡಿದ ಪ್ರಕಾರ ಏವಿಯೇಷನ್ ಮಾಡಿದ ವಿದ್ಯಾರ್ಥಿಗಳು ಯಾರು ಕೂಡ ಏವಿಯೇಷನ್ ಫೀಲ್ಡ್ ಅಲ್ಲಿ ಇಲ್ಲ. 100% ಅಲ್ಲಿ ಒಂದು 1% ಯಾರಿಗಾದ್ರೂ ಜಾಬ್ ಆಗಿರಬಹುದು. ನೀವು ನೋಡಿ, ಏವಿಯೇಷನ್ ಮಾಡಿದ ಮೇಲೆ ಎಲ್ಲಿ ಕೆಲಸ ಮಾಡಬೇಕು? ಯಾವ್ದಾದ್ರು ಒಂದು ಏರ್ಪೋರ್ಟ್ ಅಲ್ಲ, ಅಲ್ಲಿ ಅಲ್ವಾ ಏವಿಯೇಷನ್ ಡಿಪಾರ್ಟ್ಮೆಂಟ್ಗೆ ಸಿಗುವಂತದ್ದು. ಈಗ ಬೇರೆ ಬಸ್ ಸ್ಟ್ಯಾಂಡ್ ಆಗಿರಬಹುದು, ರೈಲ್ವೆ ಸ್ಟೇಷನ್, ಎಷ್ಟೋ ನಿಮಗೆ ಸಿಗ್ತದೆ, ಹೊಸ ಎಷ್ಟೋ ಬಸ್ ಸ್ಟ್ಯಾಂಡ್ಗಳಾಗ್ತದೆ. ಅಂದ್ರೆ ಏರ್ಪೋರ್ಟ್ಗಳಾಗುವುದು ಯಾವ್ದಾದ್ರೂ ಎಷ್ಟೋ ಒಂದು ವರ್ಷಕ್ಕೆ ಒಂದಾಗುವಂತದ್ದು. ಈಗ ಮಂಗಳೂರಲ್ಲಿ ಅದೇ ಒಂದು ಏರ್ಪೋರ್ಟ್ ಇರಬಹುದು, ಅಲ್ಲಿಗೆ ಕೆಲಸಕ್ಕೆ ಹೋಗಬೇಕು, ಅಲ್ಲಿಗೆ ಎಷ್ಟು ಜನ ಬೇಕಾಗ್ತದೆ? ವರ್ಷ ವರ್ಷ ಏನು ಚೇಂಜಸ್ ಬರೋದಿಲ್ಲ, ಅದೇ ಅಲ್ಲಿ ಗೌನ್ ಸ್ಟಾಫ್ಗಳು ಇರ್ತಾರೆ, ಅವರೇ ಸೂಪರ್ವೈಸರ್ಸ್ ಇರ್ತಾರೆ, ಅಲ್ಲಿಗೆ ಇವರನ್ನ ಹೇಗೆ ಕೆಲಸಕ್ಕೆ ಕಳಿಸುವಂತದ್ದು? ಆದ್ರೆ ಕೆಲಸ ಇಲ್ಲದಿದ್ರು ಇನ್ಕಮ್ ನೋಡಿಕೊಂಡು ಆ ಒಂದು ಸಬ್ಜೆಕ್ಟ್ ಆ ಒಂದು ಕೋರ್ಸ್ ಅನ್ನು ಇಲ್ಲಿ ಸ್ವಲ್ಪ ಪ್ರಮೋಟ್ ಮಾಡ್ತಾ
0: ಇದ್ದಾರೆ. ಕಮಿಷನ್ ಆಗಿ ಅವರು ಸುಮ್ಮನೆ ಕೂತಿದ್ದಾರೆ,
1: ಅದೇ ಹೇಳಿದ್ದು. ಅದೇ ಅವರಿಗೆ ಏನಾದ್ರ ಬಗ್ಗೆ ಟೆನ್ಷನ್ ಇಲ್ಲ, ಅವನ ಭವಿಷ್ಯ ಹಾಳಾಯ್ತು ಎಂಬ ಒಂದು ಚಿಂತೆ ಇಲ್ಲ. ಈ ಕಲ್ತವರು ಮಾತ್ರ ಬೇಸರದಲ್ಲಿದ್ದಾರೆ. ನೋಡಿ, ಒಂದು ಬಿಕಾಂ ಮಾಡೋದಾದ್ರೆ ನಿಮಗೆ 35,000 ಆಗ್ತದೆ, 35,000 ಅಲ್ಲಿ. ಅದೇ ಬಿಕಾಂ ವಿದ್ಯ ಏವಿಯೇಷನ್ ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್ ಆಗಿ ಬೇರೆ ಬೇರೆ ಕೋರ್ಸ್ ಮಾಡೋದಾದ್ರೆ ನಿಮಗೆ 1,00,000 ಆಗ್ತದೆ. ಆದ್ರೆ ಈ ಎರಡರಲ್ಲೂ ಕಲಿಸುವಂತದ್ದು ಒಂದೇ. ನಿಮಗೆ ಜಾಬ್ ಸಿಗದಿದ್ರೆ ಇನ್ನು 1,70,000 ಎಕ್ಸ್ಟ್ರಾ ಕೊಟ್ಟು ಏನು ಯೂಸ್ ಇದೆ ಅಂತ ಆ ವಿಚಾರದಲ್ಲಿ ಈಗ ಮ್ಯಾನೇಜ್ಮೆಂಟ್ಗಳಾಗಿರ್ಬೋದು ವಿದ್ಯಾರ್ಥಿಗಳ ಸರಿಯಾದ ಮಾಹಿತಿಯನ್ನು ಕೊಡಬೇಕು. ಈಗ ಕನ್ಸಲ್ಟೆನ್ಸಿ ತ್ರೂ ಬಂದರೂ ಕೂಡ ಬಂದ ಮೇಲೆ ಅವರಿಗೆ ಅಲ್ಲಿ ಸರಿಯಾದಂತಹ ಮಾಹಿತಿಯನ್ನು ಕೊಡಬೇಕು. ನೀವು ಇವತ್ತು ಇದನ್ನು ಚೂಸ್ ಮಾಡಿದ್ರಿ, ಈ ಒಂದು ಕೋರ್ಸ್ ಹೀಗೆ, ಈ ಕೋರ್ಸ್ ಹೀಗೆ ಅಂದ್ರೆ ಹೆಚ್ಚಿನ ಕಾಲೇಜುಗಳು ಏನಂತಂದ್ರೆ ಇದ್ರೆ 100% ಪ್ಲೇಸ್ಮೆಂಟ್ ಇರ್ತದೆ, ಆದ್ರೆ ಯಾರು ಕೂಡ 10% ಕೂಡ ಪ್ಲೇಸ್ಮೆಂಟ್ ಕೊಡೋದಿಲ್ಲ. ನೀವು ಇದರ ಅಂಕಿಅಂಶ ನೋಡಿ, ಅದ್ರ ನೀವು ನೋಡಿ ಎಷ್ಟು ಮಕ್ಕಳಿಗೆ ಪಾಸ್ ಔಟ್ ಆಗಿ ಹೋಗುವಾಗ ಕೆಲಸ ಮಾಡಿಕೊಟ್ಟಿದ್ದಾರೆ ಅಂತ. ನಾನು ಇದು ಇದು ಅಂತ ಕಾಲೇಜ್ ಹೇಳೋದಿಲ್ಲ, ಟೋಟಲ್ ಆಗಿ ಹೇಳುವಂತದ್ದು ಪ್ಲೇಸ್ಮೆಂಟ್ ಎಂಬುದು ಒಂದು ಸುಳ್ಳು. ಅದು ಪ್ಲೇಸ್ಮೆಂಟ್ ಸಿಗುದಿಲ್ಲ. ನಿಮ್ಗೆ ಒಂದು ಕ್ಲಾಸ್ ಅಲ್ಲಿ ಒಂದು 70-80 ಮಕ್ಕಳು ಇದ್ರೆ ನಿಮ್ಗೆ ಒಂದು 10 ಜನರಿಗೆ ಪ್ಲೇಸ್ಮೆಂಟ್ ಆಗಬಹುದು. ಬಾಕಿ ಆ 70 ಮಂದಿ ಕೂಡ ಅವರಾಗಿಯೇ ಹೋಗಿ ಅವರಾಗಿಯೇ ಇಂಟರ್ವ್ಯೂ ಮಾಡಿ ಫೇಸ್ ಮಾಡಿಕೊಂಡು ಕೆಲಸ ಮಾಡುವಂತದ್ದು.
0: ಹಾಗಾದ್ರೆ ನಾನು ಇಲ್ಲಿ ಕೇಳುವಂತಹ ಪ್ರಶ್ನೆ ಏನಪ್ಪಾ ಅಂತ ಹೇಳಿದ್ರೆ, ಅವರಿಗೆ ಸೂಕ್ತವಾದ ಒಂದು ಪರಿಹಾರ ಅಂತ ಕೂಡ ಸಿಗಬೇಕಾಗುತ್ತೆ, ಅಥವಾ ಇವಾಗ ಒಂದು ಕೋರ್ಸ್ ಬಗ್ಗೆ ನಿಜವಾದ ಒಂದು ಸರಿಯಾದ ಮಾಹಿತಿ ಸಿಗಬೇಕಾಗುತ್ತೆ. ಕೆಲವರು ಏನ್ ಮಾಡ್ತಾರೆ ಅಂದ್ರೆ, ಇದೆ ಒಂದು ನೀವು ಹೇಳಿದಾಗಿನ ದಂಧೆ ಅವರ ಮಾತನ್ನ ಕೇಳಿ, ಇನ್ನೊಂದೇನಂದ್ರೆ ಯೂಟ್ಯೂಬ್, ಇಂಟರ್ನೆಟ್, ಇದರಲ್ಲೆಲ್ಲ ಕೆಲವೊಂದಿಷ್ಟು ಪುಸ್ತಕಗಳು ಮಾಹಿತಿ ಇರುತ್ತೆ. ಸೊ ಅದನ್ನು ಕೂಡ ಅದೇ ಬೇಸ್ ಅಲ್ಲಿ ಕೂಡ ಹೋಗ್ತಾರೆ. ನಿಜವಾಗಿಯೂ ಕೂಡ ಯಾರಿಂದ ಯಾವ ರೀತಿಯಲ್ಲಿ ಮಾಹಿತಿಯನ್ನು ಪಡೆದ್ರೆ ತುಂಬಾ ಉತ್ತಮ?
1: ಏನಾಗಿದೆ ಅಂದ್ರೆ, ನಮ್ಮ ದೇಶದಲ್ಲಿ ಈ ಶಿಕ್ಷಣದ ಸೆಟಪ್ ಸರಿಯಿಲ್ಲ. ನೋಡಿ, ಬೇರೆ ನಾವು ಕಂಟ್ರಿಯನ್ನು ಕಂಪೇರ್ ಮಾಡಿದ್ರೆ ಅಲ್ಲಿ ಹೇಗೆ ಅಂದ್ರೆ, ನಿಮಗೆ ಒಂದು ಸಬ್ಜೆಕ್ಟ್ ಅಲ್ಲಿ ಇಂಟ್ರೆಸ್ಟ್ ಇದ್ರೆ ನಿಮಗೆ ಆ ಸಬ್ಜೆಕ್ಟ್ ಮಾತ್ರ ಕಲಿಸ್ತಾರೆ. ಇಲ್ಲಿ ಆಗಲ್ಲ, ನಾನು ಗಣಿತವು ಕಲಿಬೇಕು, ಸೈನ್ಸು ಕಲಿಬೇಕು, ಸಮಾಜ ವಿಜ್ಞಾನ ಕಲಿಬೇಕು, ಎಲ್ಲೋ ಕಲಿಬೇಕು. ನಂತರ ಕೊನೆಯಲ್ಲಿ ಯಾವ್ದು ಜಾಬ್ ಸಿಗುದಿಲ್ಲ, ಆ ಫೀಲ್ಡ್ ಅಲ್ಲಿ ಸಿಗುದಿಲ್ಲ. ನಾನು ಹೇಳುವಂತ ನಿಮ್ಗೆ ಅರ್ಥ ಆಗಿರ್ಬೇಕು ಅನಿಸ್ತಾನೆ. ಅಂದ್ರೆ ಅಲ್ಲಿ ನಮ್ಮ ಹೊರಗಿನ ಕಂಟ್ರಿ ಏನ್ ಮಾಡ್ತಾರೆ ಅಂದ್ರೆ, ಈ ಒಂದು ವಿದ್ಯಾರ್ಥಿಗೆ ಒಂದು ಫೀಲ್ಡ್ ಅಲ್ಲಿ ಇಂಟ್ರೆಸ್ಟ್ ಇದೆ, ಅವನಿಗೆ ಒಂದು ವಿಮಾನ ನೋಡುವಾಗ ವಿಮಾನದಲ್ಲಿ ಒಂದು ಇಂಟ್ರೆಸ್ಟ್ ಬಂದ್ರೆ ಅವ್ರು ಏನ್ ಮಾಡ್ತಾರೆ, ನೀನು ಆ ಒಂದು ಸಪರೇಟ್ ಆ ಒಂದು ಏರೋನಾಟಿಕಲ್ ಫೀಲ್ಡ್ ಏವಿಯೇಷನ್ ಫೀಲ್ಡ್ ಅವ್ನಿಗೆ ಇಂಟ್ರೆಸ್ಟ್ ಹೊಡಿಸ್ತಾರೆ, ಅಥವಾ ಒಂದು ನನಗೆ ಪೊಲೀಸ್ ಆಗಬೇಕು, ಅದು ಮಾತ್ರ ಅವ್ರು ಕಲಿಸ್ತಾರೆ. ನಾವು ಒಂದು ವಿದ್ಯಾರ್ಥಿಗೆ ಎಲ್ಲವನ್ನು ಕಲಿಸ್ತೇವೆ, ಅವ ಎಲ್ಲವನ್ನು ಕಲಿಸಲು ಅಷ್ಟಿಗೆ ಯಾವುದು ಕೂಡ ಅವನಿಗೆ ಸರಿಯಾಗಿ ಗೊತ್ತಿರೋದಿಲ್ಲ. ಈಗ ನೀವು ನಮ್ಮ ಇಂಡಿಯಾದಲ್ಲಿ 1,00,000 ವಿದ್ಯಾರ್ಥಿಗಳು ಪಾಸ್ ಔಟ್ ಆಗ್ತಾರೆ, ಯಾವುದರಲ್ಲಿ? ಕೇವಲ ಇಂಜಿನಿಯರಿಂಗ್ ಅಲ್ಲಿ. 1,500,000 ವಿದ್ಯಾರ್ಥಿಗಳಲ್ಲಿ ಕೇವಲ ಒಂದು 2,00,000 ವಿದ್ಯಾರ್ಥಿಗಳಿಗೆ ಮಾತ್ರ ಅವರ ಆ ಒಂದು ಕಲಿತ ಇಂಜಿನಿಯರಿಂಗ್

0: ಇಂಜಿನಿಯರಿಂಗ್ಗೆ ಜಾಬ್ ಸಿಗುವಂತದ್ದು. ಬಾಕಿ ಇರುವಂತಹ 13 ಲಕ್ಷ ವಿದ್ಯಾರ್ಥಿಗಳು ಕೂಡ ಅನ್ಎಂಪ್ಲಾಯ್ಮೆಂಟ್ ಅಲ್ಲಿ ಇದ್ದಾರೆ. ಇವರಿಗೆ ಯಾರು ಸೊಲ್ಯೂಷನ್ ಕೊಡಬೇಕಾದವರು? ಇದರ ಬಗ್ಗೆ ಯಾರು ಗಂಭೀರವಾಗಿ ಯೋಚನೆ ಮಾಡ್ತಾ ಇಲ್ಲ. ನಾನು ಕಲಿಬೇಕು ಎಂಬ ಉದ್ದೇಶದಿಂದ ಹೋಗಿ ರ್ಯಾಂಡಮ್ ಆಗಿ ಒಂದು ಕೋರ್ಸ್ಗೆ ಸೇರ್ತಾರೆ, ಪಾಸ್ ಆಗ್ತಾರೆ, ಬರ್ತಾರೆ ಅಷ್ಟೇ.
1: ಏನಾಗಿರ್ಬೋದು ನಿಮ್ಮ ಒಂದು ಅಭಿಪ್ರಾಯದ ಪ್ರಕಾರ ಇವತ್ತಿನ ಶಿಕ್ಷಣ ಪದ್ಧತಿಗೂ ಮತ್ತು ಉದ್ಯೋಗ ಅಂದ್ರೆ ಉದ್ಯೋಗ ಮಾರುಕಟ್ಟೆ ನಡುವಿನ ಆ ಒಂದು ಅಂತರಕ್ಕೆ ಕಾರಣ?
0: ಅದೇ ಜಾಬ್ ಓರಿಯೆಂಟೆಡ್ ಕೋರ್ಸಸ್ ಗೆ ನಾವು ಜಾಸ್ತಿ ಫೋಕಸ್ ಮಾಡಬೇಕು. ನಮ್ಮಲ್ಲಿ ಎಲ್ಲ ಸೆಟಪ್ ಇದ್ರೆ ಅಂದ್ರೆ SSLC ವರೆಗೆ ಒಂದು ಇದೆ, PUC ಇದೆ, ಡಿಗ್ರಿ ಇದೆ, ಎಲ್ಲ ಇದೆ. ಬಟ್ ಯಾವ್ದು ಬೇಕು ಅದಿಲ್ಲ ನಮ್ಮಲ್ಲಿ. ಸರಿಯಾದಂತಹ ಒಂದು ವಿದ್ಯಾರ್ಥಿಗೆ ಒಂದು ಸಬ್ಜೆಕ್ಟ್ ಅಲ್ಲಿ ಇಂಟ್ರೆಸ್ಟ್ ಇದೆ ಅದನ್ನೇ ಕಲಿಸುವಂತಹ ಕೆಲಸ ನಮ್ಮಿಂದ ಆಗಬೇಕು. ನನಗೆ ಈಗ ಪಾಯಿಂಟ್ ಎಷ್ಟೇ ಇದ್ರೆ ನಾನೊಂದು ಕವಿ ಆಗಬೇಕಂದ್ರೆ ನಾವು ಅದನ್ನೇ ಫೋಕಸ್ ಮಾಡಬೇಕು, ಅವನಿಗೆ ಅದನ್ನೇ ಕಲಿಸಬೇಕು, ಅದರಲ್ಲೇ ಅವನು ಪ್ರೂವ್ ಆಗಬೇಕು. ಅದು ಬಿಟ್ಟು ನಾವು ಬಾಕಿ ಎಲ್ಲವನ್ನು ಕಲಿಸಿ ಅವನಿಗೆ ಅದು ಇಲ್ಲ ಇದು ಇಲ್ಲದಾಗಿ ಮಾಡ್ತಾ ಇದ್ದೆ.
1: ಸೊ ಆ ರೀತಿಯಲ್ಲಿ
0: ಪ್ರಾಬ್ಲಮ್ ಆಗ್ತಾ ಇದೆ.
1: ಯಾಕಂದ್ರೆ ಕೆಲವೊಂದು ಕಡೆ ಮಾಹಿತಿ ಕಾರ್ಯಾಗಾರ ಅಂತ ನಡೀತಾ ಇದೆ, ನಿಜವಾಗಿ ಕೂಡ ಅದರ ಸಂಬಂಧಪಟ್ಟು ಏನು ವಿದ್ಯಾರ್ಥಿಗಳಿಗೆ ನಿಜವಾದ ಒಂದು ಮಾಹಿತಿ ಸಿಗಲ್ಲ ಅವರಿಗೆ. ಯಾಕಂತ ಹೇಳಿದ್ರೆ ಇಂತಿದ್ದ ಕಡೆಯಲ್ಲಿ ಮಾಹಿತಿ ಕಾರ್ಯಾಗಾರ ನಡೆಯುತ್ತೆ ಅಂತ ಎಲ್ಲ ಹೇಳಿಕೊಂಡು ಅವರಿಗೆ ಅದರ ಪೋಸ್ಟ್ ಅದಿದ್ದಲ್ಲಿ ಏನು ಸಿಗಲ್ಲ ಅಂತ ಹೇಳ್ತೇನೆ. ಯಾಕಂದ್ರೆ ಅಲ್ಲಿ ನಿಜವಾಗಿಯೂ ಕೂಡ ಮಾಹಿತಿ ಕಾರ್ಯಾಗಾರದಲ್ಲಿ ಎಲ್ಲ ಸೂಕ್ತವಾದಂತಹ ಕೆಲವೊಂದಿಷ್ಟು ವಿಚಾರಗಳನ್ನು ಕೂಡ ಹೇಳ್ತಾರೆ, ಅಥವಾ ಮಾಹಿತಿಯಲ್ಲಿ ಏನು ಮಾಹಿತಿ ಮಾರ್ಗದರ್ಶನ ಅಂತ ಕಾರ್ಯಕ್ರಮಗಳು ನಡೀತಾ ಇರುತ್ತೆ. ಸೊ ಅಲ್ಲಿ ಕೂಡ ಕೋರ್ಸ್ಗೆ ಸಂಬಂಧಪಟ್ಟಂತೆಲ್ಲ ಮಾಹಿತಿ ಎಲ್ಲ ಕೊಡ್ತಾರೆ, ಅದನ್ನೆಲ್ಲ ತೆಗೆದ್ರೆ ಅದು ಇನ್ನೂ ಕೂಡ ಬೆಟರ್ ಅಂತ ಅನಿಸುತ್ತೆ. ಹೇಗೆ ಅಂತ
0: ಅದೀಗ ನೋಡಿ, ಈ ನಮಗೆ ಇಂಡಿಯಾಕ್ಕೆ ಆಫ್ಟರ್ ನಮ್ಮ ಸ್ವಾತಂತ್ರ್ಯ ನಂತರ ನಮಗೆ ಒಂದು ಕೂಡ ಸೈನ್ಸ್ ನೋಬೆಲ್ ಅಂತ ಸಿಗಲಿಲ್ಲ. ಸೈನ್ಸ್ ನೋಬೆಲ್ ಒಂದು ಪ್ರಶಸ್ತಿ, ಅದು ವಿಶ್ವಮಟ್ಟದಲ್ಲಿ ಸಿಗುವಂಥದ್ದು, ಅದು ಭಾರತಕ್ಕೆ ಒಂದು ಸಿಗಲಿಲ್ಲ. ಆದರೆ 1995 ನಂತರ ಅಮೆರಿಕಕ್ಕೆ 100 ಸೈನ್ಸ್ ನೋಬೆಲ್ ಪ್ರಶಸ್ತಿಗಳು ಸಿಕ್ಕಿದೆ. ಅಂದ್ರೆ ಅವರ ಶಿಕ್ಷಣ ಮಟ್ಟ ಅಷ್ಟು ಲೆವೆಲ್ ಇದೆ ಅಂತದ ಅರ್ಥ. ನಮಗೆ ಇಷ್ಟೆಲ್ಲ ನಾವು ಕಳಿಸಿ ಇಷ್ಟೆಲ್ಲ ಸೈನ್ಸ್ ಕಾಲೇಜ್ಗಳಾಗಿರ್ಬೋದು, ಬೇರೆ ಬೇರೆ ಇದ್ರೂ ಕೂಡ ನಾವು ಸೈನ್ಸ್ ನೋಬೆಲ್ ಪ್ರಶಸ್ತಿಯನ್ನು ಇಷ್ಟರವರೆಗೆ ನಾವು ಪಡ್ಕೊಂಡಿಲ್ಲ. ಅದರ ಅರ್ಥ ಅಂದ್ರೆ ನಮ್ಮ ಎಜುಕೇಶನ್ ಯಾವುದೋ ಒಂದು ರೀತಿಯಲ್ಲಿ ಹಳಿ ತಪ್ಪಿದೆ ಅಂತ ಹೇಳ್ಬಹುದು.
1: ವ್ಯವಸ್ಥೆಗಳು
0: ಅದನ್ನು ಸರಿ ಮಾಡಬೇಕು, ಸರ್ಕಾರಗಳು ಸರಿ ಮಾಡಬೇಕು. ಇಲ್ಲಿ ರಾಜಕಾರಣಿಗಳಾಗಿರ್ಬೋದು, ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಾಗಿದ್ದಾರೆ, ಅದನ್ನು ಸರಿಯಾದ ಸಮರ್ಪಕವಾಗಿ ಮಾಡಿದರೆ ಇಲ್ಲಿ ಬದಲಾವಣೆ ತರಬಹುದು.
1: ರಾಜಕಾರಣಿಗಳು ಬೇರೆ ರೀತಿಯಲ್ಲಿ
0: ಹೋಗ್ತಾರೆ.
1: ಸೊ ಹಾಗಾಗಿ ಅವರು ಶಿಕ್ಷಣದ ಮೇಲೆ ಒಂದು ಒತ್ತು ಕೊಟ್ಟು ಅದರ ವ್ಯವಸ್ಥೆಯನ್ನು ಸರಿಪಡಿಸ್ತಾ ಇದ್ದಾರೆ. ನಿಜವಾಗಿಯೂ ಕೂಡ ಆ ವಿದ್ಯಾರ್ಥಿಗಳ ಭವಿಷ್ಯ ಒಂದು ರೀತಿಯಲ್ಲಿ ತುಂಬಾ ಚೆನ್ನಾಗಿದೆ.
0: ಈಗ ನಮ್ಮ ಭಾರತ ಸರ್ಕಾರ ಆಗಿರ್ಬೋದು, ನಮ್ಮ ಇಲ್ಲಿಯ ಸರ್ಕಾರ ಆಗಿರ್ಬೋದು, ಇವರೆಲ್ಲ ನಾವು ಈ ಎಜುಕೇಶನ್ ಹಾಗೂ ಆರೋಗ್ಯಕ್ಕೆ ಹೆಚ್ಚಿನ ಮಹತ್ವ ಕೊಟ್ಟರೆ ಬಾಕಿ ಬಿಟ್ಟು ಇಂಥದಕ್ಕೆ ನಾವು ಫೋಕಸ್ ಮಾಡಿದ್ರೆ ನಮ್ಮ ದೇಶ ಅದೆಷ್ಟೋ ಮುಂದುವರಲಿಕ್ಕೆ ಸಾಧ್ಯ ಅಂತ ಹೇಳಿ
1: ಸಾಧ್ಯ ಇದೆ ಅಂತ ಹೇಳ್ಕೊಂಡು. ಎಸ್ ಓಕೆ. ಸೊ ಇನ್ನು ನಾವು ನೋಡ್ಲಿಕ್ಕೆ ಹೋದ್ರೆ ವೈದ್ಯಕೀಯ ಕ್ಷೇತ್ರ, ಕೇವಲ MBBS ಮಾತ್ರ ಅಂತಲ್ಲ, ವೈದ್ಯಕೀಯ ಕ್ಷೇತ್ರ ಅಂದಾಗಲೇ ನಮಗೆ ಬರುವಂತದ್ದು MBBS ಅಂತ ಹೇಳ್ಕೊಂಡು. ಸೊ ಅದರಲ್ಲೂ ಕೂಡ ತುಂಬಾ ಕೋರ್ಸ್ಗಳು ಇವಾಗ ಪ್ಯಾರಾಮೆಡಿಕಲ್ ಸಂಬಂಧಪಟ್ಟ ಹಾಗೆ, ನರ್ಸಿಂಗ್ ಆಗಿರ್ಬೋದು, ಲ್ಯಾಬ್ ಟೆಕ್ನಿಷಿಯನ್ ಆಗಿರ್ಬೋದು, ಎಕ್ಸ್ರೇ ಟೆಕ್ನಿಷಿಯನ್ ಆಗಿರ್ಬೋದು. ಸೊ ತುಂಬಾನೇ ಇದೆ. ಸೊ ಅದರ ಬಗ್ಗೆ ಕೂಡ ಕೋರ್ಸ್ಗಳು ಅಲ್ಲಿ ಹೋಗಿ ಮಾಹಿತಿ ಮುಟ್ಟುವುದು ಕೂಡ ಆಗ್ತಾ ಇಲ್ಲ ಅನ್ನೋದು ಕೂಡ ಒಂದು ವಿಚಾರ. ಏನು ಹೇಳ್ತೀರಿ ಅದು ನಿಜವಾಗಿ ಯಾವ ರೀತಿ?
0: ಈಗ ನಾವು ನೋಡಿದ್ರೆ ಪ್ರೆಸೆಂಟ್ ಈಗ ಬೇರೆ ಹಣವಂತರು MBBS ಮಾಡ್ತಾರೆ, ಅಂದ್ರೆ ಮ್ಯಾನೇಜ್ಮೆಂಟ್ ಸೀಟ್ ತಗೊಳ್ಳಿಕ್ಕೆ ಸಾಧ್ಯವರು ಆ ರೀತಿ ಹೋಗ್ತಾರೆ. ನೀಟ್ ಅಲ್ಲಿ ಅಷ್ಟು ಮಂದಿ ಮಕ್ಕಳಿಗೆ ಅವರಿಗೆ ನೀಟ್ ಮುಖಾಂತರ ಅವರಿಗೆ ಸೀಟ್ ಸಿಗ್ತದೆ, ಬಡವರಾಗಿರ್ಬೋದು. ಅದರಲ್ಲೂ ಕೂಡ ಆ ನೀಟ್ ಸಿಗುವಂತದ್ದು ಕೂಡ ಹೆಚ್ಚಾಗಿ ಶ್ರೀಮಂತರಿಗೆ, ಅಲ್ಲೂ ಕೂಡ ಬಡವರಿಗೆ ಅನ್ಯಾಯ ಆಗ್ತಾ ಇದೆ. ನಿಮ್ಗೆ ನಾನು ಹೇಳಿದ ಅರ್ಥ ಆಗಿರ್ಬೋದು, ನೀಟ್ ಅಂತ ಇರೋದೇ ಬಡವರ ಮಕ್ಕಳು ಕಲಿಬೇಕು, ಅವರು ಕೂಡ ಶ್ರೀಮಂತರಾಗಿ ದೊಡ್ಡ ದೊಡ್ಡ ಕಾಲೇಜುಗಳಲ್ಲಿ ಫ್ರೀ ಸೀಟ್ ಆಗಿ ಕಲಿಬೇಕು ಅಂತ ಅದನ್ನು ಮಾಡುವಂತದ್ದು. ಆದ್ರೆ ಏನಾಗ್ತಾ ಇದೆ ಅಂದ್ರೆ ಅಲ್ಲೂ ಕೂಡ ಕಾಂಪಿಟೇಷನ್ ಆಗಿ ಅಲ್ಲಿ ಕೂಡ ಶ್ರೀಮಂತರೇ ಅದನ್ನು ಉಪಯೋಗಿಸುವಂತಹ ವ್ಯವಸ್ಥೆ ಆಗ್ತಾ ಇದೆ. ಆದ್ರೆ ಮುಂದುವರಿದ ಭಾಗವಾಗಿ ಬಡವರು ಕಲಿಬೇಕು, ಅವರು ಕೂಡ ವೈದ್ಯಕೀಯ ರಂಗದಲ್ಲಿ ಬರಬೇಕು ಅಂತ ಇಂತಹ ಪ್ಯಾರಾಮೆಡಿಕಲ್ ಕೋರ್ಸ್ಗಳು ಅವ್ರಿಗೆ ಹೆಚ್ಚಿನ ಲಾಭ ಆಗಿದೆ. ಈಗ OT ಟೆಕ್ನಿಷಿಯನ್ ಆಗಿರ್ಬೋದು, ಲ್ಯಾಬ್ ಟೆಕ್ನಿಷಿಯನ್ ಆಗಿರ್ಬೋದು, ಅನಸ್ತೇಶಿ ಆಗಿರ್ಬೋದು, ಇದರಲ್ಲೆಲ್ಲ ಹೆಚ್ಚಿನ ಒಲವು ಇದೆ, ಹೆಚ್ಚಿನ ಈಗ ಜಾಬ್ ಆಫರ್ಸ್ ಇದೆ, ಎಲ್ಲ ಕಡೆ ನಿಮಗೆ ಜಾಬ್ ಸಿಗಲು ಸಾಧ್ಯ ಆಗ್ತದೆ. ಅದರಲ್ಲೂ ಕೂಡ ನರ್ಸಿಂಗ್ ಹೆಚ್ಚಿನ ಡಿಮ್ಯಾಂಡ್ ಇದೆ, ಮಂಗಳೂರಲ್ಲಿ ಎಷ್ಟೋ 1000 ನರ್ಸ್ಗಳು ಈಗ ಬೇಕು ಅಂತ ಇದೆ. ಅದು ಆ ಕೋರ್ಸ್ಗಳೆಲ್ಲ ಡಿಮ್ಯಾಂಡ್ ಇದೆ. ಜಾಬ್ ಓರಿಯೆಂಟೆಡ್ ಕೋರ್ಸ್ ಮಾಡುವ ಬಗ್ಗೆ ಹೋಗುವ ಬದಲು ಇವರು ಯಾರೋ ಒಬ್ಬರು ಹೇಳಿದ್ರೆ ಅಂತ ಅವರ ಮಾಹಿತಿ ಇಲ್ಲದೆ ಬೇರೆ ಬೇರೆ ಕೋರ್ಸ್ಗೆ ಸೇರ್ತಾ ಇದ್ದಾರೆ.
1: ಯಾವ ರೀತಿ ಇವಾಗ, ಯಾಕಂದ್ರೆ ತುಂಬಾ ಮಂದಿ ವಿದ್ಯಾರ್ಥಿನಿಯರು, ಸೊ ಅವರಿಗೂ ಕೂಡ ಈ ನರ್ಸಿಂಗ್ ಅಂತದರಲ್ಲಿ ಕೆಲವೊಂದು ಆಸಕ್ತಿ ಕೂಡ ಇರುತ್ತೆ. ಸರಿಯಾದ ಮಾಹಿತಿ ಸಿಗದೆ ಅವರು ಬೇರೆ ಬೇರೆ ಕೋರ್ಸ್ ಅನ್ನು ತೆಗೆಯುವಂತದ್ದು ಕೂಡ ಸಾಧ್ಯ ಆಗ್ತಾ ಇದೆ. ನೋಡ್ಲಿಕ್ಕೆ ಹೋದ್ರೆ ಯಾವ ಕೋರ್ಸ್ಗಳು ಬೆಸ್ಟ್ ಅಂತ ತಾವು ಹೇಳ್ತೀರಾ? ವೈದ್ಯಕೀಯ ಮಟ್ಟದಲ್ಲಿ ಪ್ಯಾರಾಮೆಡಿಕಲ್ ಇದರಲ್ಲಿ
0: ಈಗ MBBS ಬಿಟ್ಟರೆ BDS ಇದೆ, BAMS ಇದೆ, ಅದರಲ್ಲೂ ಕೂಡ ಹೋಗಬಹುದು. ಅದು ಕೂಡ ಹೆಚ್ಚಿನ ಖರ್ಚಾಗಲ್ಲ. ಈಗ ಒಂದು BAMS ಆದ್ರೆ 20 ಲ್ಯಾಕ್ಸ್ ಅಲ್ಲಿ ಆಗ್ತದೆ. ಅದೇ ಒಂದು ಮಂಗಳೂರಲ್ಲಿ ಒಂದು MBBS ಮಾಡಬೇಕಂದ್ರೆ 1.5 ಕ್ರೋರ್ ಕೊಟ್ಟಿಬೇಕು, 1.5 ಕ್ರೋರ್ ಕಂಪಲ್ಸರಿ ಬೇಕಾಗ್ತದೆ. ಅದು ಬಡವರಿಂದ ಅದನ್ನು ಮಾಡಲಿಕ್ಕೆ ಬಾರಿ ಕಷ್ಟ. ನೀಟಲ್ಲಿ ಏನಿಲ್ಲದಿದ್ರು ಒಂದು 10-20% ಜನರಿಗೆ ಸಿಗಬಹುದು. ಬಾಕಿ ಅವರು ಏನಾದರೂ ಬೇರೆ ಏನಾದರೂ ಮಾಡಬೇಕಷ್ಟ. ಅಂತವರಿಗೆ BDS ಮಾಡಬಹುದು. BDS ಕೂಡ ಒಂದು 50 ಲ್ಯಾಕ್ಸ್ 20 ಲ್ಯಾಕ್ಸ್ ಒಳಗೆ ನಿಮಗೆ BDS ಆಗ್ತದೆ. ದಂತ ವೈದ್ಯರಾಗಿ ನಮಗೆ ಬರಬಹುದು, BMS ಆಯುರ್ವೇದಿಕ್ ಡಾಕ್ಟರ್ ಆಗಿಲ್ಲ ಬರಬಹುದು ಅಂತ ಆಪ್ಷನ್ ಕೂಡ ಇದೆ.
1: ಓಕೆ. ಒಂದು ರೀತಿಯಲ್ಲಿ ಇವಾಗ ಇಂತಹ ಕೆಲವೊಂದು ಕೋರ್ಸ್ಗಳಿಗೆ ಇವಾಗ ಗವರ್ಮೆಂಟ್ ಇಂದ ಕೂಡ ಕೆಲವೊಂದು ಸಹಾಯಧನ ಮತ್ತೆ ಕೆಲವೊಂದಿಷ್ಟು ಏನು ಸ್ಕಾಲರ್ಶಿಪ್ಗಳು ಇದೆ ಅಲ್ವಾ? ಸೊ ಅದರ ಬಗ್ಗೆ ಏನು
0: ಹೆಚ್ಚಾಗಿ ಅಲ್ಪಸಂಖ್ಯಾತರಿಗೆ ಇದೆ, ಹಿಂದುಳಿದ ವರ್ಗದವರಿಗೆ ಇದೆ, ಮೈನಾರಿಟಿ ಸ್ಕಾಲರ್ಶಿಪ್ ಅಂದಿದೆ, ಅರಿವು ಲೋನ್ ಇದೆ, ಅದನ್ನ ಈಗ ಸರಿಯಾಗಿ ಸಮರ್ಪಕವಾಗಿ ಬಯಸ್ತಾ ಇದ್ದಾರೆ. ಮತ್ತೆ ಹೆಚ್ಚಿನವರಿಗೆ ಈಗ ವಿದೇಶಕ್ಕೆ ಕೂಡ ನಿಮಗೆ ಅಬ್ರಾಡ್ ಅಲ್ಲಿ ಹೋಗಿ ಕಲಿಯೋದಾದ್ರೂ ಅಲ್ಪಸಂಖ್ಯಾತ ವಿದ್ಯಾರ್ಥಿಗಳಿಗೆ ಕೂಡ ಒಳ್ಳೆಯ ಸ್ಕಾಲರ್ಶಿಪ್ ಇದೆ. ಈಗ 20 ಲ್ಯಾಕ್ಸ್ ವರೆಗೆ ಕೊಡ್ತಾ ಇದ್ದಾರೆ. ಅದನ್ನು ಕೂಡ ಅರಿವು ಲೋನ್ ಆಗಿ ನಮಗೆ ಬಳಸ್ಕೊಳ್ಬಹುದು.
1: ಮತ್ತೆ ಇವಾಗ ಬಂದಿರುವಂತಹ ಹಾಸ್ಪಿಟಲ್ ಮ್ಯಾನೇಜ್ಮೆಂಟ್ ಮತ್ತೆ ಡಯಾಲಿಸಿಸ್ ಕೋರ್ಸ್,
0: ಹೌದು,
1: ಸೊ ಅದು ಇತ್ತೀಚೆಗೆ
0: ಅದೆಲ್ಲ ಪ್ಯಾರಾಮೆಡಿಕಲ್ ಸಂಬಂಧಿತ ಕೋರ್ಸ್ಗಳು ಎಲ್ಲವೂ ಕೂಡ ಪ್ಯಾರಾಮೆಡಿಕಲ್ ಅಂಡರ್ಲಿ ಬರ್ತದೆ. ಅದರಲ್ಲಿ ಬಿಎಸ್ಸಿ ಇದೆ, ಡಿಪ್ಲೊಮಾ ಇದೆ. ಬಿಎಸ್ಸಿ ಅಂದ್ರೆ ನಮಗೆ ಫೋರ್ ಇಯರ್ಸ್ ಆಗಿರ್ತದೆ, ಡಿಪ್ಲೊಮಾ 2 ವರ್ಷದಲ್ಲಿ ಆಗುವಂತದ್ದಿದೆ, 3 ವರ್ಷದಲ್ಲಿ ಆಗುವಂತದ್ದಿದೆ. ಅದರಲ್ಲೂ ಕೂಡ ಈಗ ಬಿ ಫಾರ್ಮ ಅಂತ ಇದೆ, ನಿಮ್ಗೆ ಗೊತ್ತಿರಬಹುದು, ಫಾರ್ಮಸಿ, ಫಾರ್ಮಸಿ ಇದೆ, ಡಿ ಫಾರ್ಮಸಿ ಇದೆ, ಅದರಲ್ಲಿ ಫಾರ್ಮಾ ಡಿ ಇದೆ, ಡಾಕ್ಟರೇಟ್ ಇನ್ ಫಾರ್ಮಸಿ ಇದೆ. ಅದನ್ನೆಲ್ಲ ಕೂಡ ಈಗ ಅಡ್ವಾನ್ಸ್ ಕೋರ್ಸ್, ಅದನ್ನೆಲ್ಲ ಮಾಡಬಹುದು. ಅದಕ್ಕೆಲ್ಲ ಫ್ಯೂಚರಲ್ಲಿ ನಿಮಗೆ ಏನಿಲ್ಲಾದ್ರೂ ಒಂದು ಫಾರ್ಮಸಿ ಮಾಡಿ, ಫಾರ್ಮಸಿ ಬಿ ಫಾರ್ಮ ಮಾಡಿದೆ, ಎಲ್ಲರಿಗೂ ಓನ್ ಆಗಿ ಒಂದು ಮೆಡಿಕಲ್ ಇಡುವಂತಹ ವ್ಯವಸ್ಥೆ ಕೂಡ ಮಾಡಬಹುದು. ಅವರಿಗೆ ಲೈಸೆನ್ಸ್ ಸಿಗ್ತದೆ,

0: ಆ ಲೈಸೆನ್ಸ್ ಮುಖಾಂತರವಾಗಿ ಅವರಿಗೆ ಮೆಡಿಕಲ್ ಕೂಡ ಮಾಡಬಹುದು
1: ಅಂತ ಹೇಳ್ಕೊಂಡು. ಹಾಗಾದ್ರೆ ಅದರಲ್ಲಿ ಧಾರಾಳ
0: ಅವಕಾಶಗಳಿವೆ,
1: ಒಂದಿಷ್ಟು ಕೋರ್ಸ್ಗಳು ಕೂಡ ಇದೆ.
0: ಮತ್ತೆ ಮತ್ತೊಂದು ವಿಚಾರ ಅಂದ್ರೆ ಬಿ ಫಾರ್ಮ್ ಇದ್ರೆ ಇನ್ ಕೇಸ್ ನಮ್ಮಲ್ಲಿ ಒಂದು ಸರ್ಟಿಫಿಕೇಟ್ ಇದ್ರೆ ಯಾರಾದ್ರೂ ಒಬ್ಬರಿಗೆ ನಮಗೆ ಸರ್ಟಿಫಿಕೇಟ್ ಮುಖಾಂತರ ನಮಗೆ ಮಂತ್ಲಿ ಇಷ್ಟು ಅಂತ ತೆಗುವಂತ ವ್ಯವಸ್ಥೆ ಕೂಡ ಇದೆ. ಲೈಸೆನ್ಸ್ಗೂ ಕೂಡ ಅದನ್ನು ಬಳಸ್ತಾ ಇದ್ದಾರೆ.
1: ಓಕೆ, ಇದರ ಪೂರ್ತಿ ಮಾಹಿತಿ ಪಡಿಬೇಕು ಅಂತ ಹೇಳಿದ್ರೆ ಎಲ್ಲಿ?
0: ಈಗ ಪ್ರತಿಯೊಂದು, ಈಗ ನಾವೊಂದು ಪ್ಯಾರಾಮೆಡಿಕಲ್ ಕಾಲೇಜ್ ಆದ್ರೆ ಅಲ್ಲಿ PRO ಇರ್ತಾರೆ, ಇಲ್ಲದ್ರೆ ಅಲ್ಲಿ ನಿಮಗೆ ಮಾಹಿತಿ ಕೊಡ್ಲಿಕ್ಕೆ ಅಂತ ಇರ್ತಾರೆ, ಅಡ್ಮಿಷನ್ ಆಫೀಸರ್ಸ್ ಇರ್ತಾರೆ, ಅವರು ಅದರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ಕೊಡ್ತಾರೆ. ಅದು ಎಲ್ಲ ಕಾಲೇಜ್ಗಳಲ್ಲಿ ಇದೆ
1: ಇದೆ ಅಂತ ಹೇಳ್ಕೊಂಡು. ಮತ್ತೊಂದು ನಾನು ನಿಮ್ಮ ಹತ್ರ ಕೇಳುವಂತದ್ದು PRO ಆಗಿ ಕೂಡ, ಸೊ ಇವಾಗ ಈ ಕೇವಲ ಡಿಗ್ರಿ ಪಡೆಯುವುದಕ್ಕಿಂತ ಹೆಚ್ಚಾಗಿ ಸ್ಕಿಲ್ ಬೇಸ್ಡ್ ಕೋರ್ಸ್ ಅಂತ ಇರುತ್ತೆ.
0: ಅದೇ ನಾನು ಹೇಳಿದ್ದೆ, ಅದನ್ನ ಹೇಳಿದ್ದು ನಾನು ಅದ್ರ ಬಗ್ಗೆ ಹೇಳಿದ ನಿಮ್ಮಲ್ಲಿ ಅಂದ್ರೆ ನಮಗೆ ಬೇಕಾದ ಕೋರ್ಸ್ ಅನ್ನು ಬಿಟ್ಟು ನಾವು ಏನೋ ಅಗತ್ಯ ಇಲ್ಲದ ಕೋರ್ಸ್ ಅನ್ನು ಮಾಡ್ತಾ ಇದ್ದೀವಿ. ಸ್ಕಿಲ್ ಅಂದ್ರೆ ನಿಮಗೆ ಈಗ ನೀವು ಕಲಿತರೆ ನಾಳೆ ಜಾಬ್ ಸಿಗುವಂತ ಎಷ್ಟೋ ಇದೆ, ಕೋರ್ಸಸ್ ಇದೆ, ಅದಕ್ಕೆ ಯಾರು ಜಾಯ್ನ್ ಆಗುದಿಲ್ಲ. ಇದು ಹಿಂದೆ ನಮ್ಮ ಫ್ರೆಂಡ್ಸ್ ಮಾಡಿದ್ರು, ನಮ್ಮ ಅಣ್ಣ ಮಾಡಿದ ಅಂತೇಳಿ ಅದೇ ಕೋರ್ಸ್ಗೆ ಹೋಗ್ತಾ ಇದ್ದಾರೆ. ಹೊಸ ಹೊಸ ಇದಕ್ಕೆ ಹೋಗ್ತಾ ಇಲ್ಲ, ಅದನ್ನು ಕೂಡ ಹೇಳುವಲ್ಲಿ ನಾವು ಎಡವತ್ತಾ ಇದ್ದೇವೆ.
1: ಯಾಕಂತ ಹೇಳಿದ್ರೆ ನಾವು ಎಲ್ಲಿ ಅದರ ಬಗ್ಗೆ ಫೈಂಡ್ ಔಟ್ ಮಾಡ್ತೀವಿ ಅಂತ ಹೇಳಿದ್ರೆ ಉದ್ಯೋಗ ಅರಸಿಕೊಂಡು ಹೋಗ್ತಾರೆ, ಇಂಟರ್ವ್ಯೂಲ್ಲಿ ಫೇಲ್ ಆಗಿ ಫೇಲ್ ಆಗಿದೆ. ಯಾಕಂತ ಹೇಳಿದ್ರೆ ಆ ಸ್ಕಿಲ್ ಇರಲ್ಲ, ಒಂದು ಕಮ್ಯುನಿಕೇಶನ್ ಇರಲ್ಲ, ಯಾವ ರೀತಿ ಫೇಸ್ ಎಕ್ಸ್ಪ್ರೆಷನ್ ಕೊಡಬೇಕು ಅಥವಾ ಅಲ್ಲಿ ಇಂಟರ್ವ್ಯೂ ಅನ್ನ ಯಾವ ರೀತಿ ಅಟೆಂಡ್ ಮಾಡಬೇಕು ಅದರ ಬಗ್ಗೆ ನಿಜವಾಗಿಯೂ ಕೂಡ ಮಾಹಿತಿ ಇರಲ್ಲ. ಸೊ ಇದೆಲ್ಲವೂ ಕೂಡ ನಮಗೆ ಸಿಗುವಂತದ್ದು ಪ್ರಾಕ್ಟಿಕಲ್ ಆಗಿ ಬಂದಾಗ.
0: ಈಗ ಒಬ್ಬ 95% ಮಾರ್ಕ್ ತೆಗಿದ್ದಾನೆ, ಅವನ ಮಾರ್ಕ್ ನೋಡಿ ಯಾರು ಕೂಡ ಅವನಿಗೆ ಇಂಟರ್ವ್ಯೂ ಅಲ್ಲಿ ಜಾಬ್ ಕೊಡಲ್ಲ. ಅದೆಷ್ಟು ಅದೇ ಒಂದು ವಿದ್ಯಾರ್ಥಿ 50% ಮಾರ್ಕ್ ತೆಗೆದಿರ್ತಾನೆ, ಒಂದು ಒಳ್ಳೆ ಕಮ್ಯುನಿಕೇಶನ್ ಇರ್ತದೆ, ಅವನನ್ನು ಅವನ ಎಕ್ಸಾಮ್ ಅಲ್ಲಿ ಅಥವಾ ಅವನ ಇಂಟರ್ವ್ಯೂ ಅಲ್ಲಿ ಅವನು ಪಾಸ್ ಆಗ್ತಾನೆ. ಮತ್ತೆ ಏನಂದ್ರೆ ಇಲ್ಲಿ ಜಾಬ್ಗೂ ನಮ್ಮ ಕಲಿಕೆಗೂ ಲಿಂಕೇ ಇಲ್ಲ. ನಾನು ಡಿಗ್ರಿ ಮಾಡ್ತೇನೆ ಅಂತ ಹೇಳಿದ್ರೆ ಡಿಗ್ರಿ ಮಾಡಿದ್ದಕ್ಕೆ ನಮಗೆ ಕೆಲಸ ಸಿಗುದಲ್ಲ. ಡಿಗ್ರಿ ಒಂದು ಗ್ರಾಜುಯೇಷನ್ ಮಾತ್ರ, ನಾನು ಒಬ್ಬ ಸಬ್ಜೆಕ್ಟ್ ಬೇರೆ ಇರಬಹುದು, ನನ್ನ ಈ ಒಂದು ಕಲಿಕೆಗೂ ಇದಕ್ಕೂ ಸಂಬಂಧವೇ ಇರಲಿಕ್ಕಿಲ್ಲ. ಅಂದ್ರೆ ಎಜುಕೇಶನ್ ಅಂದ್ರೆ ಒಂದು ಮಾಡಿದ್ದೇನೆ ನಾನು ಗ್ರಾಜುಯೇಟ್ ಅಂತ ಅಷ್ಟೇ. ನನಗೆ ನಿಮ್ಮ ಜಾಬ್ ನೋಡಿ ಅಂದ್ರೆ ನಿಮಗೆ ಜಾಬ್ ಕೊಡುವಾಗ ನೀನು ಅಷ್ಟು ಇದು ಮಾಡಿದ್ದೀವಿ, ಗ್ರಾಜುಯೇಷನ್ ಎಷ್ಟು ಮಾರ್ಕ್ ಇದೆ ಅಂತ ನೋಡಿ ಯಾರು ಕೂಡ ಜಾಬ್ ಕೊಡಲ್ಲ
1: ಅಂತ ಹೇಳಿ.
0: ಜಾಬ್ ಇರಬೇಕು ಅಂತ, ಎಜುಕೇಶನ್ ಬೇಕು ಅಂತ ಅಷ್ಟೇ.
1: ಓಕೆ, ಖಂಡಿತ ಇನ್ನಷ್ಟು ವಿಚಾರಗಳಿದೆ ನಿಮ್ಮ ಜೊತೆಗೆ ಮಾತನಾಡಲಿಕ್ಕೆ. ಕೆಲವೊಂದಿಷ್ಟು ನಮ್ಮಲ್ಲಿ ಇರುವಂತಹ ಗೊಂದಲಗಳು, ನಮ್ಮಲ್ಲಿರುವಂತಹ ಪ್ರಶ್ನೆಗಳು, ಮತ್ತೆ ನಮ್ಮ ಮಧ್ಯದಲ್ಲಿ ಕೆಲವೊಂದಿಷ್ಟು ಕಮಿಷನ್ ಹೆಸರಿನಲ್ಲಿ ಕೂಡ ನಮ್ಮನ್ನ ದಾರಿ ತಪ್ಪಿಸುವಂತಹ ಹುನ್ನಾರಗಳು, ಸೊ ಇದರ ಬಗ್ಗೆ ನಾವು ಮಾತನಾಡಲೇಬೇಕಿತ್ತು. ಅದನ್ನೇ ನಾವು ಇವಾಗ ಮಾತನಾಡ್ತಾ ಇರುವಂತದ್ದು, ಯಾಕಂದ್ರೆ ತುಂಬಾ ಮಂದಿ ಪೋಷಕರಿಗೆ ಗೊತ್ತೇ ಇರಲ್ಲ. ಯಾರೊಬ್ಬ ಆತನ ಮೇಲೆ ಒಂದು ನಂಬಿಕೆ ಇಟ್ಕೊಂಡು, ವಿಶ್ವಾಸ ಇಟ್ಕೊಂಡು ಆತನ ಜೊತೆಗೆ ಮಾತುಕತೆ ಮಾಡಿ ಅವ ಹೇಳಿದ್ದನ್ನೇ ನಮ್ಮ ವಿದ್ಯಾರ್ಥಿಗಳಿಗೆ ನಾವು ತಲೆಗೆ ಕೊಡ್ತಾ ಇರ್ತೀವಿ. ವಿದ್ಯಾರ್ಥಿಗಳು ಹೇಳ್ತಾ ಇರ್ತಾರೆ, ಅಮ್ಮ ಆ ಕೋರ್ಸ್ ಬೇಡ, ಈ ಕೋರ್ಸ್ ಬೇಕು ಅಂತ ಅವರು ಹೇಳಿದಾಗ ನನಗೆ ಬೇಡ ಅಂತ. ಆದ್ರೂ ಕೂಡ ಆತ ಇಲ್ಲಿ ಪೋಷಕರನ್ನು ಮನವೊಲಿಸ್ತಾ ಇದ್ದಾರೆ.
0: ಮತ್ತೆ ಹಲವು ಪೋಷಕರಿಗೆ ಅಂದ್ರೆ ಅವರ ಮನಸ್ಸಲ್ಲಿ ಒಂದು ಥಾಟ್ಸ್ ಇರ್ತದೆ, ನನ್ನ ಮಗ ಇದಾಗಬೇಕು ಅಂತ. ಆಕ್ಚುಲಿ ಆ ಮಗನಿಗೆ ಆ ಇಷ್ಟ ಇರೋದಿಲ್ಲ, ಆ ಕೋರ್ಸ್ ಇಷ್ಟ ಇರೋದಿಲ್ಲ, ಆ ಸಬ್ಜೆಕ್ಟ್ ಇಷ್ಟ ಇರೋದಿಲ್ಲ. ಆ ತಂದೆ ತಾಯಿಗೋಸ್ಕರ ಅವರು ಆ ಒಂದು ಕೋರ್ಸ್ಗೆ ಹೋಗ್ತಾರೆ, ಅದು ದೊಡ್ಡ ತಪ್ಪು ನಾವು ಮಾಡುವಂತ. ಅವ್ರಿಗೆ ಇಷ್ಟ ಇರುವ ಯಾವ ಕೋರ್ಸ್ ಇದೆ ಅದಕ್ಕೆ ನಾವು ಫೋಕಸ್ ಮಾಡಬೇಕಲ್ಲದೆ ಅವ್ರು ನಮಗೆ ಇಷ್ಟದನ್ನು ನಾವು ಅವರಲ್ಲಿ ಮಾಡಿಸಬಾರದು,
1: ನಿಲ್ಲಿಸಬೇಕು. ಖಂಡಿತ ಇನ್ನಷ್ಟು ಮಾತುಕತೆ ಮಾಡೋಣ ಒಂದು ಸಣ್ಣ ವಿರಾಮದ ನಂತರ. ಕೇಳಿದ್ರೆ ನಿಮ್ಮಲ್ಲಿ ಏನಾದರೂ ಪ್ರಶ್ನೆಗಳಿದ್ರೆ ಖಂಡಿತವಾಗಿಯೂ ಕೂಡ ಕೇಳಬಹುದು. 6364024 ಒಂದು ಸಂಖ್ಯೆಗೆ. ಇದೀಗ ಸಣ್ಣ ವಿರಾಮದ ನಂತರ ಮತ್ತೆ ಕಾರ್ಯಕ್ರಮ ಮುಂದುವರಿತೇ, ಕೇಳ್ತಾ ಬನ್ನಿ. ಇದು ರೇಡಿಯೋ ಸಾರಂಗ್ 107.8 FM, ಇದು ಬಣ್ಣ ಬಣ್ಣದ ಬದುಕು.

0: ಶ್ರೋತೃಗಳಿಗೆ ಕೇಳ್ತಾ ಇರೋದು ರೆಡಿ ಸಾರಂಗು 7.85 ಬಣ್ಣ ಬಣ್ಣದ ಬದುಕು ಮಾರ್ಗದರ್ಶಿ ಕಾರ್ಯಕ್ರಮವನ್ನು ಆಲಿಸ್ತಾ ಇದ್ದೀರಾ. ಹಾಗೆಯೇ ನಮ್ಮ ಜೊತೆಗೆ ಬಾತಿಶ್ ಅಳಕೆ ಮಜಲು, ಜನಪ್ರಿಯ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಇಲ್ಲಿನ ಸಾರ್ವಜನಿಕ ಸಂಪರ್ಕ ಅಧಿಕಾರಿ ನಮ್ಮ ಜೊತೆಗೆ ಇರುವಂತದ್ದು. ಹಾಗೆಯೇ ಒಂದಿಷ್ಟು ಶಿಕ್ಷಣ ಮತ್ತು ಒಂದಿಷ್ಟು ಮಾಹಿತಿಗೆ ಸಂಬಂಧಪಟ್ಟು ಆರೋಗ್ಯ ಶಿಕ್ಷಣ ಇದು ಎಲ್ಲದರ ಬಗ್ಗೆಯೂ ಕೂಡ ನಾವು ಮಾತಾಡ್ತಾ ಇದ್ದೀವಿ. ಕೆಲವೊಂದಿಷ್ಟು ವ್ಯವಸ್ಥೆಗಳು, ಸಮಸ್ಯೆಗಳು ಇದರೆಲ್ಲದರ ಬಗ್ಗೆಯೂ ಕೂಡ ಮಾತಾಡ್ತಾ ಇದ್ದೀವಿ. ಹಾಗೆಯೇ ಸರ್, ನಾನು ನಿಮ್ಮ ಹತ್ರ ಕೇಳುವಂಥದ್ದು, ತಾವು ಕೂಡ PRO ಆಗಿದ್ದೀರಿ. ಇವಾಗ ಒಬ್ಬ ಯುವಕನಿಗೆ ತಾನು ಕೂಡ PRO ಆಗಬೇಕು, ನಾನು ಕೂಡ ಕೆಲವೊಂದಿಷ್ಟು ಆಸ್ಪತ್ರೆಗಳಲ್ಲಿ ಕೆಲಸ ಮಾಡಬೇಕು, ಸಾರ್ವಜನಿಕರ ಸಂಪರ್ಕಕ್ಕೆ ಸಿಗಬೇಕು, ಕೆಲವೊಂದಿಷ್ಟು ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಳ್ಬೇಕು, ಈ ರೀತಿಯ ಒಂದಿಷ್ಟು ಒಂದು ಆಸೆ ಕೂಡ ಇರುತ್ತೆ. ಸೊ ಅದಕ್ಕಿಂತ ಮುಂಚೆ ಒಬ್ಬರು ಕರೆಯಲಿದ್ದಾರೆ, ಯಾರಂತ ಕೇಳೋಣ. ಹಲೋ
1: ಹಲೋ
0: ಹಲೋ
1: ಹಲೋ
0: ಹಲೋ ನಮಸ್ತೆ, ಕೇಳಿಸ್ತಾ ಇದೆಯಾ?
1: ಕೇಳ್ತದೆ ಕೇಳ್ತದೆ. ನಮಸ್ತೆ, ನಾನು ಇಲ್ಲಿ ಕೊಟ್ಟಾರದಿಂದ ಕುಸುಮಾಕರ್ ಅಂತ ಹೇಳಿ.
0: ಕೊಟ್ಟಾರದಿಂದ ಕುಸುಮಾಕರ್ ಅವರೇ, ಕೇಳಿ.
1: ಸರ್ ನಮಸ್ತೆ. ಸರ್
2: ನಮಸ್ತೆ. ನಮಸ್ತೆ ಹೇಳಿ ಸರ್.
1: ಅದೇ ನಿಮ್ಮ ಮಾತು ಕೇಳ್ತಾ ಇದ್ದೆ ಆಗದಿಂದ. ಒಳ್ಳೆಯ ಒಂದು ಕೆಲಸ ಮಾಡ್ತಾ ಇದ್ದೀರಾ ಸಮಾಜಕ್ಕೋಸ್ಕರ, ಅದನ್ನು ಕೂಡ ಅದರಲ್ಲಿ ಕೂಡ ಈ ಶಿಕ್ಷಣದ ಬಗ್ಗೆ ಒಂದು ಜಾಸ್ತಿ ಒತ್ತು ಕೊಟ್ಟು ಅವರಿಗೆ ಸಪೋರ್ಟ್ ಮಾಡ್ತಾ ಇದ್ದೀರಲ್ಲ, ಅದು ತುಂಬಾ ಖುಷಿ ಆಯ್ತು. ಒಳ್ಳೇದಾಗ್ಲಿ ಸರ್, ಅದಕ್ಕೆ ಒಂದು ಕಾಲ್ ಮಾಡುವಂತ.
0: ಓಕೆ ಓಕೆ ಓಕೆ ಓಕೆ, ಕಾರ್ಯಕ್ರಮ ಆಲಿಸ್ತಿದ್ರೆ ತುಂಬಾ ಸಂತೋಷ. ಕುಸುಮಾಕರ್ ಕೊಟ್ಟಾರವರು ಅದೇ ತಾವು ಮಾತಾಡ್ತಾ ಇರುವುದನ್ನು ಕೂಡ ಆಲಿಸ್ತಾ ಇದ್ದಾರೆ, ತುಂಬಾ ಖುಷಿ ಪಟ್ಟಿದ್ದಾರೆ ಅಂತ ಕೂಡ ಹೇಳ್ಬೋದು. ಆಗತಾನೆ ನಾನು ಹೇಳಿದ ಹಾಗೆ PRO ಆಗ್ಬೇಕು ಅಂತ ಹೇಳಿದ್ರೆ. ಸೊ ಅದಕ್ಕಿಂತ ಮುಂಚೆ ಮತ್ತೊಬ್ರು ಕರೆಯಲ್ಲಿ. ಹಲೋ
3: ಹಲೋ
0: ಹಲೋ
3: ಹಲೋ
0: ಹಲೋ ಸರ್
3: ನಮಸ್ತೆ. ಸರ್ ನಮಸ್ತೆ, ನಾನು ಜಯಪ್ರಕಾಶ್ ಶೇಖರ್ ಮಾತಾಡ್ತಿದ್ದೆ.
0: ಜಯಪ್ರಕಾಶ್ ಶೇಖರ್ ಅವರೇ.
3: ಸರ್ ನಮಸ್ತೆ ಸರ್, ನಿಮಗೂ ಕೂಡ.
2: ನಮಸ್ತೆ ನಮಸ್ತೆ ಸರ್, ಹೇಳಿ ಸರ್.
3: ಈಗಾಗಲೇ ತುಂಬಾ ಮಾಹಿತಿ ಕೊಟ್ಟಿದ್ದೀರಿ ಸರ್, ಅದಕ್ಕಾಗಿ ಧನ್ಯವಾದಗಳು.
2: ಥ್ಯಾಂಕ್ ಯು.
3: ಮತ್ತೆ ಒಂದಷ್ಟು ಗೊಂದಲ ಇದೆ ಸರ್, ಒಂದು BPT ಕೋರ್ಸ್ ಮಾಡ್ಲಿಕ್ಕೆ ನೀಟ್ ಬೇಕು ಅಂತೇಳಿ ಒಂದಷ್ಟು ಜನ ಹೇಳ್ತಾ ಇದ್ದಾರೆ. ನೀಟ್ ಬೇಕಾ ಅಂತೇಳಿ ಒಂದು ಪ್ರಶ್ನೆ. ಮತ್ತು ಈಗಾಗಲೇ PCMB ಆಗಿ CET ಬರೆದವರು ನೀಟ್ BPT ಮಾಡ್ಲಿಕ್ಕೆ ಅದು ಗವರ್ಮೆಂಟ್ ಸೀಟ್ ಪ್ರಯತ್ನ ಪಡ್ಬೇಕಂತ ಹೇಳಿದ್ದಾರೆ. ಅವರು ಈಗಾಗಲೇ ಅಡ್ಮಿಷನ್ಗೆ ಹೋಗ್ಬೇಕಾ ಅಥವಾ ಗವರ್ಮೆಂಟ್ ಇಂದ ಸರ್ಕಾರದ ಸೀಟಿಗಾಗಿ ಪ್ರಯತ್ನ ಪಡ್ಬಹುದಾ ಅಂತೇಳಿ, 90+ ಮಾರ್ಕ್ ಇದ್ದವರು BPT ಗೆ. ಮತ್ತೆ ಇನ್ನೊಂದು ಪ್ರಶ್ನೆ ಏನಂತ ಹೇಳಿದ್ರೆ, ಪ್ಯಾರಾಮೆಡಿಕಲ್ ಸೈನ್ಸ್ಗೆ PUC ಸೈನ್ಸ್ ತಗೊಂಡವರಿಗೆ ಮಾತ್ರ ಅಂತೇಳಿ ಒಂದಷ್ಟು ಮಾಹಿತಿ ಬರ್ತಾ ಇತ್ತು, ಇದು ಹೌದಾ ಅಂತೇಳಿ. ಮೂರು ಪ್ರಶ್ನೆ ಸರ್, ನಾನು ರೇಡಿಯೋದಲ್ಲಿ
0: ಕೇಳ್ತೇನೆ. ಧನ್ಯವಾದ. ಥ್ಯಾಂಕ್ ಯು ನಿಮ್ಮ ಪ್ರಶ್ನೆಗೆ. ಮೂರು ಪ್ರಶ್ನೆಗಳು, ಮೂರು ಪ್ರಶ್ನೆ.
2: ಅದೇ ಅವರು ಕೊನೆಗೆ ಒಂದು ಕೇಳಿದ್ರು,
0: ಪ್ಯಾರಾಮೆಡಿಕಲ್
2: ಆಫ್ಟರ್ SSLC ಕೂಡ ಪ್ಯಾರಾಮೆಡಿಕಲ್ ಮಾಡಬಹುದು, ಆದ್ರೆ ಅವರಿಗೆ BSc ಮಾಡಕ್ಕೂ ಆಗಲ್ಲ. ಡಿಪ್ಲೊಮಾ ಇನ್ OT ಮಾಡಬಹುದು, ಡಿಪ್ಲೊಮಾ ಇನ್ AT ಮಾಡಬಹುದು, LT ಮಾಡಬಹುದು, ಎಲ್ಲವನ್ನು ಕೂಡ ಮಾಡಬಹುದು. PUC ಆದ್ರೂ ಮಾಡಬಹುದು, ಕಾಮರ್ಸ್ ಮಾಡಿದ್ರು ಮಾಡಬಹುದು, ಆದ್ರೆ ಅವರು ಡಿಪ್ಲೊಮಾ ಮಾಡಿ ಮಾಡಬೇಕಾಗ್ತದೆ. ಅವರಿಗೆ BSc ಮಾಡಬೇಕಾದ್ರೆ ಕಂಪಲ್ಸರಿ ಅವರು PCMB ಮಾಡಿರಬೇಕಾಗ್ತದೆ. ಮತ್ತೊಂದು, ಈಗ ಅದು BPT ಬಗ್ಗೆ ಸ್ವಲ್ಪ ಗೊಂದಲ ಇದೆ ಅಂದ್ರೆ, ಸರಿಯಾಗಿ ಸರ್ಕಾರದಿಂದ ಕೂಡ ಸರಿಯಾಗಿ ಮಾಹಿತಿ ಇಲ್ಲ. ಕೆಲವು ಕಡೆ ನೀಟ್ ಬೇಕು ಅಂತ ಹೇಳ್ತಾರೆ, ಬೇಡ ಅಂತ ಹೇಳ್ತಾರೆ. ಯಾವುದಕ್ಕೂ ಎಲಿಜಿಬಲ್ ಇದ್ರೆ ಬೆಸ್ಟ್, ನೀಟ್ ಎಲಿಜಿಬಲ್ ಇದ್ರೆ BPT ಮಾಡಿದ್ರೆ ಬೆಸ್ಟ್
0: ಅಂತ. ಸೊ ಅದೇ ಎರಡು, ಮತ್ತೊಂದು ಪ್ರಶ್ನೆ ಕೇಳಿದ್ರು, ಮೂರು ಪ್ರಶ್ನೆಗಳನ್ನ ಕೇಳಿದ್ರೆ
2: ಮತ್ತೊಂದು ನನಗೆ ಗೊತ್ತಾಗುತ್ತೆ.
0: ಮತ್ತೊಂದು ನೀಟ್ ಇದ್ದು ಯಾವ್ದೊಂದು ಕೇಳಿದ್ರೆ ಸ್ಟಾರ್ಟಿಂಗ್ ಅಲ್ಲಿ
2: ನೀಟ್ BPT ವಿಚಾರವಾಗಿ ನೀಟ್ ಅನ್ನು ಕೇಳಿವರಂತ.
0: ಓಕೆ ಓಕೆ ಓಕೆ ಓಕೆ. ಎಸ್ ಜಯಪ್ರಕಾಶ್ ಶುಕ್ರ ಅವರು, ನಿಮ್ಮ ಪ್ರಶ್ನೆಗೆ ಉತ್ತರ ಸಿಕ್ಕಿತು ಅಂತ ಭಾವಿಸ್ತೀವಿ. ಏನಾದರೂ ಒಂದು ಗೊಂದಲ ಇದ್ರೆ ನೀವು ಮೆಸೇಜ್ ಹಾಕಿ, ಖಂಡಿತವಾಗಿ ಕೂಡ ನಾವು ಉತ್ತರ ಕೊಡುವಂತ ಪ್ರಯತ್ನ ಮಾಡ್ತೀವಿ. ಮತ್ತೊಂದು ಕರೆ ಇದೆ, ಯಾರು ಅಂತ ಕೇಳೋಣ. ಹಲೋ ಹಲೋ. ಓಕೆ, ಕರೆ ಯಾಕೋ ಕಡಿತಗೊಂಡಿದೆ. ಆಗತಾನೆ ನಾವು ಮಾತನಾಡ್ತಾ ಇದ್ದೇವೆ, PRO ಆಗ್ಬೇಕು ಅಂತ ಹೇಳಿದ್ರೆ ಏನು ನಿಮ್ಮ ಸಲಹೆ ಯುವಕರಿಗೆ?
2: ಅಂದ್ರೆ ಕಾಲೇಜ್ ರಂಗದಲ್ಲಿ ಅವರು ಸಾಮಾಜಿಕವಾಗಿ ಅಥವಾ ವಿದ್ಯಾರ್ಥಿಗಳಿಗೆ ಸಹಾಯ ಮಾಡುವಂತ ವಿಚಾರ ಆಗಿರ್ಬೋದು, ಇದರಿಂದಲೇ PRO ಅಂತ ಹೇಳುವಂತದ್ದು. PRO ಒಂದೊಂದು ಪೋಸ್ಟ್, ಬಟ್ ಕೆಲಸ ಅಂತ ಹೇಳಿದ್ರೆ ಜನರಿಗೆ ಹೆಲ್ಪ್ ಮಾಡುವಂತದ್ದು.

0: ಸಂಪರ್ಕಕ್ಕೆ ಸಿಗುವಂತದ್ದು, ಅವರೊಂದಿಗೆ ಮಾತುಕತೆ ಮಾಡುವ ಮೂಲಕ ಅವರಿಗೆ ಅವರ ಸಮಸ್ಯೆಗೆ ನಾವು ಪರಿಹಾರ ಕೊಡುವಂತದ್ದು. ಅಂದ್ರೆ ಗ್ರಾಜುಯೇಷನ್ ಆಫ್ಟರ್ ಗ್ರಾಜುಯೇಷನ್ ಕೂಡ ನಿಮ್ಗೆ ಎಲ್ಲಿಯಾದ್ರೂ ಪಿ ಆರ್ ಒ ಪೋಸ್ಟ್ ಕಾಲಿದ್ರೆ ಅಪ್ಲೈ ಮಾಡಬಹುದು. ಅದಕ್ಕೆ ಇದೇ ಕೋರ್ಸ್ ಮಾಡಬೇಕು ಹಾಗೇನಿಲ್ಲ, ಆಫ್ಟರ್ ಗ್ರಾಜುಯೇಷನ್ ಒಂದು ಬೇಕಾಗ್ತದೆ.
1: ಬೇಕಾಗುತ್ತೆ ಅಂತ ಹೇಳ್ಕೊಂಡು ಎಸ್ ಓಕೆ. ಮುಂದಿನ ಕರೆ ಆಯ್ತಾ? ಹಲೋ ಹಲೋ
2: ಹಲೋ
1: ಹಲೋ ನಮಸ್ತೆ.
2: ನಮಸ್ತೆ, ನಾನು ರತ್ನ ಶೆಟ್ಟಿ.
1: ರತ್ನ ಶೆಟ್ಟಿ ಅವರೇ ಹೇಳಿ.
2: ಡಾಕ್ಟರ್ ನಮಸ್ತೆ.
0: ನಮಸ್ತೆ
1: ಡಾಕ್ಟರ್ ಅಲ್ಲ ಹೇಳಿ ಹೇಳಿ ಮೇಡಮ್.
2: ಅಲ್ಲ ಏನ್ ಗೊತ್ತಾ, ನೀವು ಇಲ್ಲಿ ತುಂಬಾ ಮಾತನಾಡಿದಿರಲ್ಲ, ಎಲ್ಲ ಮಾಹಿತಿ ಕೇಳಿದೆ, ಒಳ್ಳೆ ಒಳ್ಳೆ ಮಾಹಿತಿ ಸಿಕ್ಕಿತ್ತು. ಒಂದು 40 ಲಕ್ಷ ಜನರು ಕೇಳ್ತಾರೆ. ಮತ್ತೆ ನೀವು ಹೇಳಿದಾಗೆ ಏನ್ ಗೊತ್ತಾ, ದಾರಿ ತಪ್ಪಿಸುವ ಜನರು ಇತ್ತು. ಮಕ್ಕಳಿಗೆ ಯಾವ್ದು ಕೋರ್ಸ್ ಬೇಕು ಆ ಕೋರ್ಸ್ ಗೆ ಹೋಗ್ಲಿಕ್ಕೆ ಬಿಡಲ್ಲ. ಇದು ಒಳ್ಳೇದು ಅದು ಒಳ್ಳೇದಂತ ಹೇಳಿ ಅವರನ್ನು ದಾರಿ ತಪ್ಪಿಸುವ ಜನರು ಇತ್ತು. ನೀವು ಹೇಳಿದ ಮಾತೆಲ್ಲ ಕೇಳಿ ತುಂಬಾ ಖುಷಿ ಆಯ್ತು. ನಮ್ಮ ಸ್ಟುಡಿಯೋಗೆ ಒಂದಿಷ್ಟು ಮಾತನಾಡಿದಕ್ಕೆ ನಿಮ್ಗೆ ತುಂಬಾ ಧನ್ಯವಾದಗಳು.
1: ರತ್ನ ಶೆಟ್ಟಿ ಅಂತ ಇವರು ಕರೆ ಮಾಡಿದ್ರು. ಹಾಗೇನೆ ಮತ್ತೊಂದು ನಾವು ನೋಡ್ಲಿಕ್ಕೆ ಹೋದ್ರೆ, ಇತ್ತೀಚಿನ ದಿನಗಳಲ್ಲಿ ನಾವು ಉನ್ನತ ಶಿಕ್ಷಣ ಆಗತಾನೆ ನಾವು ಹೇಳಿದ್ದು ಒಂದು ಕಡೆ, ಯಾಕಂತ ಹೇಳಿದ್ರೆ ಮಕ್ಕಳಿಗೆ ಇಷ್ಟ ಇರಲ್ಲ, ತಂದೆ ತಾಯಿಯವರು ಹೇರುವಿಕೆ ಮಾಡ್ತಾರೆ. ಸೊ ಇದರಿಂದಾಗಿ ಉನ್ನತ ಶಿಕ್ಷಣ ಪಡೀತಾ ಇದ್ದಾರೆ, ಮಧ್ಯದಲ್ಲೇ ಡ್ರಾಪ್ಔಟ್ಸ್ ಇದ್ದು ನಾವು ಇತ್ತೀಚೆಗೆ ನೋಡ್ತಾ ಇರೋದು ದೊಡ್ಡ ಪ್ರಕರಣ. ಯಾಕಂದ್ರೆ ತುಂಬಾ ಮಂದಿ ವಿದ್ಯಾರ್ಥಿಗಳು ಈ ಒಂದು ಸಮಸ್ಯೆಯಲ್ಲಿ ಸಿಕ್ಕಾಕೊಂಡಿದ್ದಾರೆ. ಯಾಕಂದ್ರೆ ಅವರಿಗೆ ಆಗ್ತಾ ಇಲ್ಲ, ಆ ಮಾನಸಿಕ ಖಿನ್ನತೆಗೆ ಒಳಗಾಗ್ತಿದ್ದಾರೆ. ಕೆಲವೊಂದಿಷ್ಟು ಪ್ರಕರಣ ಆ ರೀತಿಯಲ್ಲಿ ಕೂಡ ಬರ್ತಾ ಇದೆ. ಸೊ ಇದಕ್ಕೆಲ್ಲ ಏನಂತ ಮಾಡೋದು?
0: ನೋಡಿ, ನಮ್ಮ ಕೋರ್ಸ್ ಅಲ್ಲಿ ಈಗ ಈಕ್ವೇಶನ್ಸ್ ಅಂತ ಇತ್ತು, ಎ ಪ್ಲಸ್ ಬಿ ಆಲ್ ಸ್ಕ್ವೇರ್ ಪ್ಲಸ್ ಟು ಎ ಬಿ, ಅದಿತ್ತು. ಯಾವ ವಿದ್ಯಾರ್ಥಿಗಳು ಇದ್ರವರೆಗೂ ಕೂಡ ಅದರ ಯೂಸ್ ಏನಂತ ಗೊತ್ತಿಲ್ಲ. ಇವನ್ ನನಗೂ ಕೂಡ ಅದು ನನ್ನ ಲೈಫ್ ಅಲ್ಲಿ ಯೂಸ್ ಆಗಲಿಲ್ಲ. ಯಾವ ಕಾರಣಕ್ಕೆ ಅದನ್ನು ಕಲಿಸಿದ್ದಾರೆ, ಯಾರು ಯೂಸ್ ಮಾಡ್ತಾ ಇದಾರೆ ಅಂತ ಗೊತ್ತಿಲ್ಲ. ಯಾಕಂದ್ರೆ ನಮ್ಮ ಶಿಕ್ಷಣ ಹೇಗಂದ್ರೆ, ನಾವು ಕಲಿಯೋದಕ್ಕೂ ನಮ್ಮ ಸಿಲೆಬಸ್ಸಿಗೂ ನಮ್ಮ ಫ್ಯೂಚರ್ ನಾವು ಜಾಬ್ ಹೋಗೋದಕ್ಕೂ ಲಿಂಕೇ ಇರೋದಿಲ್ಲ. ನೋಡಿ, ಯಾವ ಒಂದು ಈಕ್ವೇಶನ್ ಯಾವ್ದ ಯಾವ ಕಾರಣಕ್ಕೆ ನಮ್ಮ ಸಿಲೆಬಸ್ ಅಲ್ಲಿ ಇಟ್ಟಿದ್ದಾರೆ ನಮ್ಗೆ ಗೊತ್ತಿಲ್ಲ. ಅಂತ ಇದೆಲ್ಲ ನಮ್ಮ ಲೆಸನ್ಸ್ ಅಲ್ಲಿ ಇರುವಂತದ್ದು. ಅದನ್ನೆಲ್ಲ ಸರಿ ಮಾಡ್ಬೇಕಂದ್ರೆ ನಮ್ಗೆ ಯಾವ್ದು ಬೇಕು, ವಿದ್ಯಾರ್ಥಿಗಳು ಯಾವ್ದನ್ನು ಬಯಸ್ತಾನೆ, ಅವನಿಗೆ ಯಾವ ಫೀಲ್ಡ್ ಅಲ್ಲಿ ಇಂಟ್ರೆಸ್ಟ್ ಇದೆ, ಅವನಿಗೆ ಒಂದು ಫೀಲ್ಡ್ ಇಷ್ಟ ಇರ್ತದೆ, ಇದನ್ನು ಮಾಡಬೇಕು ಇದನ್ನು ಕಲಿಬೇಕು ಅಂತ, ಅಂತದಕ್ಕೆ ನಾವು ಫೋಕಸ್ ಮಾಡಿ ಆ ಒಂದು ಕೋರ್ಸ್ ಅನ್ನ ಅವರಿಗೆ ಕಲಿಸಬೇಕು. ಇಂತಹ ಸಮಸ್ಯೆಗಳು ಬರುದು ಇದರಿಂದಲೇ. ಸ್ಟಾರ್ಟಿಂಗ್ ಎಲ್ಲ ಸಣ್ಣ ವಯಸ್ಸಿನಿಂದಲೇ ಅವರಿಗೆ ಯಾವ್ದೊಂದು ವಿಷಯದಲ್ಲಿ ಇಂಟ್ರೆಸ್ಟ್ ಇದ್ರೆ ಅದನ್ನೇ ನಾವು ಅವ್ರಿಗೆ ಕಲಿಸಿಕೊಂಡು ಹೋಗ್ಬೇಕು.
1: ಯಾಕಂದ್ರೆ ನಾವು ನೋಡ್ತಾ ಇದೀವಿ, ಹಿಂದೆಲ್ಲ ನಾವು ಕಾಲೇಜ್ ಎಲ್ಲ ಕಲಿಯುತ್ತಿರುವಾಗ ನಮಗೆ ಕೌನ್ಸಿಲಿಂಗ್ ಸೆಂಟರ್ ಅಂತ ಇರಲಿಲ್ಲ. ಬಹುಶಃ ಇತ್ತೀಚಿನ ಕೆಲವೊಂದಿಷ್ಟು ಕಾಲೇಜುಗಳಲ್ಲಿ ಕೌನ್ಸಿಲಿಂಗ್ ಸೆಂಟರ್ ಇಡಬೇಕಾಗಿದೆ. ಯಾಕಂತ ಹೇಳಿದ್ರೆ, ಇತ್ತೀಚಿನ ದಿನಗಳಲ್ಲಿ ವಿದ್ಯಾರ್ಥಿಗಳಲ್ಲೂ ಕೂಡ ಮಾನಸಿಕ ಖಿನ್ನತೆ ಜಾಸ್ತಿಯಾಗಿ ಕಾಣ್ತಾ ಇದೆ. ಯಾಕಂದ್ರೆ ಅವರು ವಿದ್ಯಾರ್ಥಿ ಕಲಿಕೆಯ ಆ ಸಮಯದಲ್ಲೇ ಅವರು ಖಿನ್ನತೆಗೆ ಒಳಗಾಗುವಂತದ್ದು, ಒತ್ತಡಕ್ಕೆ ಒಳಗಾಗುವಂತದ್ದು, ಭಯಗೊಳ್ಳುವಂತದ್ದು, ಈ ರೀತಿಯ ನಾನಾ ಸಮಸ್ಯೆಗಳು ಕೂಡ ಕಾಣ್ತಾ ಇರುತ್ತೆ. ಅದಕ್ಕೋಸ್ಕರನೇ ಕೌನ್ಸಿಲಿಂಗ್ ಸೆಂಟರ್ ಅಂತ ಕೂಡ ಇಟ್ಟಿದ್ದಾರೆ. ಸೊ ಅಲ್ಲಿ ಅದಕ್ಕೆ ಸಂಬಂಧಪಟ್ಟ ಪರಿಹಾರ ಸಿಗುತ್ತೆ. ಆದ್ರೆ ಹೇಳುವಂತದ್ದು, ಅದರಿಂದ ಹೆಚ್ಚು ಗೊಂದಲಕ್ಕೆ ಒಳಗಾದ್ರೆ ಅವರು ಡ್ರಾಪ್ ಔಟ್ಸ್ ಆಗುವಂತದ್ದು. ಸೊ ಇದು ಆಗ್ತಾ ಇರುವಂತದ್ದು. ಹಾಗಾದ್ರೆ ನಾವು ನೋಡಿ, ಅಷ್ಟೆಲ್ಲ ಫೀಸ್ ಕಟ್ಟುತ್ತಾರೆ.
0: ಅದಕ್ಕೆ ಮೊದಲು ನಮ್ಮ ಇದರಲ್ಲಿ ಪ್ರೈಮರಿ ರೀಸನ್ ಅಂದ್ರೆ ಅದೇ, ಅವರಿಗೆ ಇಷ್ಟ ಇರೋದಿಲ್ಲ. ಅವರಿಗೆ ಇಷ್ಟ ಇಲ್ಲದ ಸಬ್ಜೆಕ್ಟ್ ಗೆ ಅವರ ತಂದೆ ತಾಯಿ ಅಂದ್ರೆ ಆಗ್ತಾರೆ. ಫೈನಲಿ ಅವರಿಗೆ ಕಲೀಲಿಕ್ಕೆ ಆಗದೆ ಇರುವಾಗ ಅವರು ಡಿಪ್ರೆಷನ್ ಗೆ ಹೋಗ್ತಾರೆ. ಆ ತಂದೆ ತಾಯಿಗೋಸ್ಕರ ಅದ್ರ ಕಲಿಬೇಕು ಅಂತ ಒಂದು ಹೆದರಿಕೆ ಇರ್ತದೆ, ಅದರಲ್ಲಿ ಕಲಿತಾ ಇರ್ತಾರೆ. ಕೊನೆಗೆ ಅವರಿಗೆ ಕಲೀಲಿಕ್ಕೆ ಆಗುದಿಲ್ಲ, ಅದರಿಂದ ಅವ್ರಿಗೆ ಖಿನ್ನತೆಗೊಳಗಾಗ್ತಾರೆ, ಸೂಸೈಡ್ ಮಾಡುವಂತ ಹಂತಕ್ಕೆ ಬರ್ತಾರೆ. ಎಷ್ಟೋ ವಿದ್ಯಾರ್ಥಿಗಳು ಪಿ ಯು ಸಿಯಲ್ಲಿ ನನಗೆ ಪಾಸ್ ಆಗಿರ್ತಾರೆ, ಮಾರ್ಕ್ಸ್ ಕಮ್ಮಿ ಆಗಿದೆ, ಒಂದು 10% ಕಮ್ಮಿ ಆಗಿದೆ ಅಂದ್ರೆ ಅವರು ಸೂಸೈಡ್ ಮಾಡ್ತಾರೆ. ಯಾಕಂದ್ರೆ ತಂದೆ ತಾಯಿಗೆ ಎಕ್ಸ್ಪೆಕ್ಟೇಷನ್ ಇರ್ತದೆ, ಆ ಒಂದು ಹೆದರಿಕೆಯಿಂದ ಅವರು ಸೂಸೈಡ್ ಮಾಡುವಂತ ಹಂತಕ್ಕೆ ಹೋಗ್ತಾರೆ.
1: ನಾವಿಲ್ಲಿ ಹೆಚ್ಚು ಒತ್ತು ಕೊಟ್ಟು ಹೇಳುವಂತದ್ದು ಇಷ್ಟೇನೆ, ಯಾವತ್ತೂ ಕೂಡ ಪೋಷಕರು ಒತ್ತಡ ಹಾಕಬಾರದು. ಮಕ್ಕಳಿಗೆ ಯಾವುದು ಇಂಟ್ರೆಸ್ಟ್ ಇರುತ್ತೋ ಸೊ ಅದನ್ನೇ ಅವರು ಮುಂದುವರಿಯಲಿಕ್ಕೆ ಬಿಡಬೇಕಾಗತ್ತೆ. ಅಥವಾ ವಿದ್ಯಾರ್ಥಿ ಸಾರಿ ಮಕ್ಕಳು ಇರುತ್ತೆ, ಸ್ನೇಹಿತರ ಮಾತು ಕೇಳಿ ಅವರು ಅಲ್ಲಿ ಹೋಗ್ತಾರೆ, ನಾನಲ್ಲಿ ಹೋಗ್ಬೇಕು, ಈ ರೀತಿ ಎಲ್ಲೆಲ್ಲ ಇರ್ತಾರೆ. ಸೊ ಮತ್ತೊಬ್ರು ಕರೆಯುತ್ತ ಯಾರು ಅಂತ ಕೇಳೋಣ. ಹಲೋ ಹಲೋ
3: ಹಲೋ
1: ಹಲೋ ಹಲೋ ನಮಸ್ತೆ, ಯಾರು ಮಾತಾಡ್ತಿರೋದು? ಹಲೋ
3: ಹಲೋ
1: ಹಲೋ ಕೇಳಿಸ್ತಾ ಇಲ್ವಾ? ಯಾರು ಮಾತನಾಡ್ತಿರೋದು?
3: ಹಲೋ ಕೇಳ್ತಾ ಉಂಟಾ?
1: ಕೇಳಿಸ್ತಾ ಇದೆ ಹೇಳಿ.
3: ಶ್ರೀ ಶ್ರೀ ಗುರು ಗೌರಂಗ ಗದಾ ನಿತ್ಯಾನಂದ ಅದ್ವೈತ ಹರೇ ಕೃಷ್ಣ ರಾಧೆ ರಾಧೆ ನಮಸ್ಕಾರ. ನಾನು ಪ್ರೇಮ್ ಪ್ರದೀಪ್ ದಾಸ್ ಮಾತಾಡ್ತಿರೋದು,
1: ಶ್ರೀಕೃಷ್ಣ
3: ಚೈತನ್ಯ ಜಗನ್ನಾಥ ಕದಿ ಮನ್ಯವಂಶ ಪರಶುರಾಮ ಕ್ಷೇತ್ರ ಮಂಗಳೂರಿಂದ, ಕಾತ್ಯಾನಿ ಮಂಗಳಮ್ಮಿಕೆ ಮಂಗಳೂರಿಂದ. ಸರ್, ನೀವೀಗ ಹೇಳಿದ್ರಲ್ಲ ಸರ್, ಇದು ಈಗ ಕೆಲವು ಕೋರ್ಸ್ಗಳಲ್ಲಿ ಈಗ ಮಿಸ್ಡೈರೆಕ್ಷನ್ ಎಲ್ಲ ಮಾಡ್ತಾರೆ ಅಂತ, ಅಂದ್ರೆ ದಾರಿ ತಪ್ಪಿಸ್ತಾರೆ. ಮತ್ತೆ ಅಲ್ಲಿ ನೋಡಿ, ಇಂಜಿನಿಯರ್ ಸುಮಾರು ಹದ್ಮೂರು ಹದ್ನಾಲ್ಕು ಲಕ್ಷ ಜನರಿಗೆ ಜಾಬ್ ಇಲ್ಲ. ಮತ್ತೆ ಸುಮಾರು ಸಮಸ್ಯೆ ಇಂಥದ್ದು ಪೇಷನ್ ಎಲ್ಲ ಹೋಗ್ತಾರೆ. ಅದಕ್ಕೆ ಮೂಲವಾಗಿ ಏನ್ ಮಾಡ್ಬೇಕಂದ್ರೆ ಎಜುಕೇಶನ್ ಸಿಸ್ಟಮ್ ನೀವೀಗ ಹೇಳಿದ್ರಲ್ಲ, ಚಿಕ್ಕ ವಯಸ್ಸಲ್ಲಿ ಗೈಡೆನ್ಸ್ ಸಿಕ್ಕಿದ್ರೆ ಒಂದು ಪ್ರೈಮರಿಯಲ್ಲಿ ಅಥವಾ ಅದಕ್ಕಿಂತ ಮೊದಲು ಕೂಡ, ಮತ್ತೆ ಒಂದು ಪ್ರೊಫೆಷನಲ್ ಕೋರ್ಸ್ ಜಾಯಿನ್ ಆಗುವ ಮೊದಲು ಎರಡು ಕಡೆ ಅವರಿಗೆ ಕರೆಕ್ಟ್ ಆದ ಮಾರ್ಗದರ್ಶನ ಸಿಗ್ಬೇಕು. ಈವನ್ ಖಾಲಿ ಪ್ರೊಫೆಷನಲ್ ಬಗ್ಗೆ ಅಲ್ಲ, ಈವನ್ ಅವರಿಗೆ ಒಂದು ಸ್ಯಾಟಿಸ್ಫ್ಯಾಕ್ಷನ್, ಜೀವನದ ಉದ್ದೇಶ, ಈ ಬಗ್ಗೆ ಎಲ್ಲ ಸ್ವಲ್ಪ ಡೈರೆಕ್ಷನ್ ಸಿಕ್ಕಿದ್ರೆ ದಾರಿ ತಪ್ಪುವ ಚಾನ್ಸ್ ಕಡಿಮೆ ಇರ್ತದೆ. ಈಗ ನೋಡಿ, ಅವರು ಎಲ್ಲರೂ ಸುಖವನ್ನೇ ಆರಿಸುವುದು, ಬಟ್ ಅದನ್ನು ಎಲ್ಲಿ ಪಡಿಬೇಕು ಹೇಗೆ? ಈಗ ಆಧ್ಯಾತ್ಮಿಕದ ಒಂದು ಚಿಂತನೆಯನ್ನು ಸ್ವಲ್ಪ ಕೊಟ್ರೆ, ಕೇವಲ ದುಡ್ಡು ಮಾಡುವ ಒಂದು ಉದ್ದೇಶ ಇಟ್ಕೊಂಡು ಅವರು ಏನೇನೋ ಮಾಡುವ ಬದಲು ಸ್ವಲ್ಪ ಆಧ್ಯಾತ್ಮಿಕವಾಗಿ ಸ್ಯಾಟಿಸ್ಫ್ಯಾಕ್ಷನ್, ಸುಖಂ ಹೀತು ಇದು ಆಧ್ಯಾತ್ಮಿಕ ಇದರಲ್ಲಿ ಹೇಳಿದ್ದಾರೆ, ಅತೀಂದ್ರಿಯ ಗ್ರಾಹ್ಯಂ ಅಂತ. ಹಾಗೆ ಅದನ್ನೆಲ್ಲ ಸ್ವಲ್ಪ ಭಕ್ತಿ ಭಜನೆ ಎಲ್ಲ ಮೊದಲೇ ಕಲಿಸಿದ್ರೆ ಇಂಥದ್ದೆಲ್ಲ ಅನಾಹುತವನ್ನು ತಪ್ಪಿಸಿ.

0: ಅವರು ಕಾಲ್ ಮಾಡಿದ್ರು, ಹಾಗೇನೆ ಒಂದಿಷ್ಟು ಪ್ರಶ್ನೆಯನ್ನು ಕೂಡ ಕೇಳಿದ್ರು. ಸೊ ಹಾಗೇನೆ ಜಯಪ್ರಕಾಶ್ ಶುಕ್ರ ಅವರು ಸಂದೇಶ ಮಾಡಿದ್ದಾರೆ, ಉತ್ತಮ ಶ್ರೇಣಿಯಲ್ಲಿ ಪಿಸಿಎಂಬಿ ತೇರ್ಗಡೆಯಾದ ವಿದ್ಯಾರ್ಥಿಗಳಿಗೆ ಸರ್ಕಾರಿ ಕೋಟಾದಲ್ಲಿ ಬಿಬಿಟಿಗೆ ಕಾಲೇಜು ಸಿಗಲು ಪ್ರಕ್ರಿಯೆ ಹೇಗೆ ಅಂತ ಆ ರೀತಿಯ ಪ್ರಶ್ನೆ ಅವರು ಕೇಳಿದ್ರು. ಆಗ ಕೇಳಿದ್ರು, ನಾವು ಮರೆತು ಬಿಟ್ಟಿದ್ದೆವು, ಈಗ ಸಂದೇಶ ಮಾಡಿದ್ದಾರೆ.
1: ಈಗ ಆಲ್ರೆಡಿ ಅದು ಈಗ 90% ಇದ್ರೆ, ಈಗ ಮಂಗಳೂರಿನಲ್ಲಿ ಕೆಲವು ಕಾಲೇಜುಗಳಲ್ಲಿ ಫ್ರೀ ಸೀಟ್ ಕೊಡ್ತಾರೆ, ಅದಕ್ಕೆ ನಿಮಗೆ ಸರ್ಕಾರದ ಬಿಪಿಟಿಗೆ ಕೊಡ್ತಾರೆ. ಅದಕ್ಕೆ ನೀಟೇ ಬೇಕು ಅಂತ ಹಾಗೇನಿಲ್ಲ. ಅಂದ್ರೆ ಈಗ ಯಾರಾದ್ರೂ ಒಂದು ಪರಿಚಯದ ವ್ಯಕ್ತಿಗಳಿದ್ರೆ, ಈಗ ಒಂದು ಯಾವ್ದಾದ್ರೊಂದು ಕಾಲೇಜಿಗೆ ಹೋದ್ರೆ ಅಲ್ಲಿ ಅವರಿಗೆ ಗುರುತದವರು ಇದ್ರೆ ಅಲ್ಲಿ ಮಾಡಿಕೊಡ್ತಾರೆ, ಅವರು ಫ್ರೀ ಆಗಿ ಮಾಡಿಕೊಡ್ತಾರೆ. 90 above ಇದ್ರೆ
0: 90 above
1: ಇದು ಮಾಡಿಕೊಡ್ತಾರೆ. ಅದಕ್ಕೆ ಬೇಕಾದಂತ ವ್ಯವಸ್ಥೆಯನ್ನು ಇವ್ರು ಮಾಡಬೇಕಾಗ್ತದೆ, ಸಂಬಂಧಪಟ್ಟವರನ್ನು ಹಿಡ್ಕೊಂಡು ಅದಕ್ಕೆ ಬೇಕಾದ ವ್ಯವಸ್ಥೆ ಮಾಡಬೇಕು.
0: ಕೆಲವರು ಶಾಸಕರು ಅವರು
1: ಪಡೆದುಕೊಂಡು ಅದೇ ಹೇಳಿದ್ರು, ಅದನ್ನೇ ನಾ ಹೇಳಲಿಕ್ಕೆ ಬಂದಿದ್ದೆ.
0: ಓಕೆ ಓಕೆ, ಆ ರೀತಿಯಲ್ಲಿ
1: ಮಾಡಬಹುದು.
0: ಓಕೆ ಓಕೆ, ಜಯಪ್ರಕಾಶ್ ಶುಕ್ರ ಅವರಿಗೆ ಉತ್ತರ ಸಿಕ್ಕಿದೆ ಎಂದು ಭಾವಿಸಿದೆ. ಹಾಗೇನೆ ಪ್ರೇಮ್ ಪ್ರದೀಪ್ ಸರ್ ಅವರು ಕೂಡ ಕರೆ ಮಾಡಿದ್ರು. ಸೊ ಒಂದಿಷ್ಟು ಪ್ರಶ್ನೆಗಳನ್ನು ಕೂಡ ಕೇಳಿದ್ರೆ ಅವರು ಕೂಡ ತಮ್ಮ ಅಭಿಪ್ರಾಯವನ್ನು ಅದೇ ರೀತಿಯಲ್ಲಿ ಹೇಳುತ್ತಿದ್ದಾರೆ. ಯಾಕಂತ ಹೇಳಿದ್ರೆ ಒಂದಿಷ್ಟು ವ್ಯವಸ್ಥೆಗಳು ಕೂಡ ಬದಲಾಗಬೇಕಾಗಿದೆ, ಮತ್ತೆ ಈ ದಂಧೆ ಮಾಡುವವರು ದಾರಿ ತಪ್ಪಿಸುವವರಿಂದ ಆ ಕೋರ್ಸುಗಳ ಬಗ್ಗೆ ಸರಿಯಾದ ರೀತಿಯಲ್ಲಿ ಮಾಹಿತಿಯನ್ನು ಪಡೆಯಬೇಕಾಗುತ್ತೆ. ಮತ್ತೊಂದು ಇಂಪಾರ್ಟೆಂಟ್ ಆಗಿ ನಾನು ನಿಮ್ಮ ಹತ್ರ ಕೇಳುವಂತದ್ದು, ಇತ್ತೀಚೆಗೆ ಒಂದು ಕಡೆ ಆರೋಗ್ಯ ಶಿಕ್ಷಣ ಅಂತ ನಾವು ಹೇಳೋಕೆ ಹೋದ್ರೆ, ಯಾಕಂದ್ರೆ ಧಾರ್ಮಿಕವಾಗಿ ಇವಾಗ ಮಸೀದಿ ಆಗಿರ್ಬೋದು, ದೇವಸ್ಥಾನ ಆಗಿರೋ ಚರ್ಚೆ, ಅಲ್ಲಿ ಸಾಧಾರಣವಾಗಿ ಪ್ರವಚನಗಳು ಧಾರ್ಮಿಕ ಕಾರ್ಯಕ್ರಮಗಳು ಆಗ್ತಾ ಇರುತ್ತೆ. ಆದರೆ ಹೆಚ್ಚಾಗಿ ಅಲ್ಲಿಯೂ ಕೂಡ ಆರೋಗ್ಯ ಶಿಬಿರವಂತಹ ಕೆಲವೊಂದಿಷ್ಟು ಕಾರ್ಯಕ್ರಮವನ್ನು ಏರ್ಪಡಿಸಿದ್ರೆ ಹೇಗೆ ಅಂತ. ಸೊ ಅಲ್ಲಿ ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ
1: ಮಾಹಿತಿ ಎಲ್ಲಾ ಕಡೆ ಮಾಡಬೇಕು, ಮಸೀದಿ ಆಗಿರ್ಬೋದು, ಚರ್ಚ್ ಆಗಿರ್ಬೋದು, ದೇವಸ್ಥಾನ ಆಗಿರ್ಬೋದು. ಯಾಕಂದ್ರೆ ಹೆಚ್ಚಿನವರಿಗೆ ಆರೋಗ್ಯದ ಮಾಹಿತಿಗಿಂತಲೂ ನಾವೊಂದು ಹಾಸ್ಪಿಟಲ್ ಹೋದಾಗ ಅಲ್ಲಿ ಯಾವುದೆಲ್ಲ ಸೌಲಭ್ಯಗಳಿದೆ, ಯಾವುದೆಲ್ಲ ಸರ್ಕಾರದ ಸವಲತ್ತುಗಳಿದೆ, ಇನ್ಸೂರೆನ್ಸ್ ಗಳಿದೆ, ಇದರ ಬಗ್ಗೆ ಮಾಹಿತಿ ಕೊಡಬೇಕು. ಅಂದ್ರೆ ಆರೋಗ್ಯ ಸಮಸ್ಯೆ ಆದಾಗ ಅವರಾಗಿ ಹೋಗ್ತಾರೆ, ಏನಾದ್ರೂ ಹೋಗ್ಲೇಬೇಕಾಗ್ತದೆ, ಯಾವ್ದಾದ್ರೊಂದು ಹಾಸ್ಪಿಟಲ್ಗೆ ಯಾವ್ದಾವ್ದೊಂದು ಕ್ಲಿನಿಕ್ ಹೋಗ್ತಾರೆ ಅವರು. ಆದ್ರೆ ಹೋದ್ಮೇಲೆ ಅಲ್ಲಿ ನಮಗೆ ಸಿಗುವಂತಹ ಯಾವ್ದಾದ್ರು ಸವಲತ್ತು ಇರ್ತದೆ, ಆಯುಷ್ಮಾನ್ ಆಗಿರ್ಬೋದು ಅಂತ ಯಾವ್ದಾದ್ರು ಬಳಸ್ಕೊಳ್ಳು, ಯಾವ ರೀತಿ ಬಳಸ್ಕೊಳ್ಬಹುದು ಎಂಬ ಬಗ್ಗೆ ಅವರಿಗೆ ಮಾಹಿತಿ ಕೊಟ್ರೆ ದೊಡ್ಡ ಒಂದು ವಿಚಾರ ಅಂತ ಹೇಳಿ ಬಯಸ್ತಾನೆ.
0: ಯಾಕಂತ ಹೇಳಿದ್ರೆ ಇವಾಗ ನಾನು ಕೂಡ ಕೂತಾರು ನಮ್ಮ ಹತ್ತಿರದಲ್ಲಿರುವಂತಹ ಯಾನಪ್ಪಯ್ಯ ಹಾಸ್ಪಿಟಲ್, ಯಾಕಂದ್ರೆ ಬೇರೆ ಬೇರೆ ಜಿಲ್ಲೆಗಳಿಂದ ಕೂಡ ಬರ್ತಾರೆ. ಬಂದ್ರೆ ಪಾಪ ದಾರಿ ತಪ್ಪುತ್ತಾರೆ, ಯಾಕಂದ್ರೆ ಅವರಿಗೆ ಸೂಕ್ತವಾದ ಮಾಹಿತಿ ಸಿಗ್ತಾ ಇರಲ್ಲ. ಕೆಲವರಿಗೆ ಏನೇನು ಯಾವ್ಯಾವ ರೀತಿಯ ಪ್ರಕ್ರಿಯೆ ಇರುತ್ತೆ ಅಂತ ಹೇಳಕ್ಕಾಗಲ್ಲ, ಯಾಕಂದ್ರೆ ಕೆಲವೊಂದು ಸೌಲಭ್ಯಗಳು ಇರುತ್ತೆ, ಕೆಲವೊಂದಿಷ್ಟು ಯೋಜನೆಗಳಿರುತ್ತೆ ಕಿಡ್ನಿಗೆ, ಅದಕ್ಕೆ ಸಂಬಂಧಪಟ್ಟ ಯೋಜನೆಗಳಂತಿರುತ್ತೆ, ಹಾರ್ಟ�್ಗೆ ಸಂಬಂಧಪಟ್ಟು ಇನ್ನಿತರ ಬೇರೆ ಬೇರೆ.
1: ಈಗ ನೋಡಿ ಆಯುಷ್ಮಾನ್ ಅಲ್ಲಿ 1600 ಚಿಲ್ಲರೆ ಕೋಡ್ಗಳಿದೆ, ಸರ್ಕಾರದಿಂದ 5 lakhsವರೆಗೆ ನಿಮಗೆ ಬೆನಿಫಿಟ್ ಸಿಗ್ತದೆ. ಅಂದ್ರೆ 5 lakh ಅಂದ್ರೆ ಒಂದು ಸಮಸ್ಯೆಗಲ್ಲ, ಫಾರ್ ಎಕ್ಸಾಂಪಲ್ ಕಿಡ್ನಿ ಸಮಸ್ಯೆ ಆದ್ರೆ ಅದಕ್ಕೆ ಇಷ್ಟು ಅಂತ ಒಂದು ಕೋಡ್ ಅಲ್ಲಿ ಇಷ್ಟು ಅಮೌಂಟ್ ಇರ್ತದೆ, 40,000 ಅಷ್ಟು ನಿಮ್ಗೆ ಅದರಿಂದ ಕ್ಲೈಮ್ ಆಗುತ್ತೆ. ತಲೆಯ ಸಮಸ್ಯೆ ಆದ್ರೆ ಅದಕ್ಕೆ ಇಷ್ಟು ಅಂತ ಆಗ್ತದೆ, ಇನ್ ಕೇಸ್ ಎಮರ್ಜೆನ್ಸಿ ಆಗಿ ಆಕ್ಸಿಡೆಂಟ್ ಏನಾದ್ರೂ ಅದಕ್ಕೆ ಒಂದು ಇಷ್ಟು ಅಮೌಂಟ್ ಅಂತ ಇರ್ತದೆ. ಟೋಟಲ್ ಆಗಿ 5 lakh ಅವರು ಕ್ಲೈಮ್ ಮಾಡಲ್ಲ, ಅದರ ಬಗ್ಗೆ ಮಾಹಿತಿ ಇರಲ್ಲ ಇವರಿಗೆ. ಅದನ್ನ ಯಾವ ತರ ಯೂಸ್ ಮಾಡೋದು ಅಂದ್ರೆ 5 lakh ನಮಗೆ ಕ್ಲೈಮ್ ಆಗಿದೆ, ನಾವು ಅದನ್ನ ಮಾಡಬಹುದು ಅಂತ, ಹಾಗೆ ಅಲ್ಲ. ಒಂದೊಂದು ಸಮಸ್ಯೆಗೆ ಒಂದೊಂದು ಕೋಡ್, ಒಂದೊಂದು ಅಮೌಂಟ್ ಅಂತ ಆಯುಷ್ಮಾನ್ ಅಲ್ಲಿ ಇರ್ತದೆ. ಅದರ ಬಗ್ಗೆ ಎಲ್ಲ ಒಂದೊಂದು ಕಡೆ ನಾವು ಇಂತಹ ಶಿಬಿರಗಳನ್ನ ಮಾಡಿದ್ರೆ ಉತ್ತಮ ಅಂತ ನನ್ನ ಒಂದು ಅನಿಸಿಕೆ.
0: ಮಾಹಿತಿ ಸಿಗುತ್ತೆ, ಮಾಹಿತಿ ಇದ್ರೆ ಏನ್ ಬೇಕಾದ್ರೂ.
1: ಅದೆಷ್ಟೋ ಹಾಸ್ಪಿಟಲ್ಗಳು ಏನಾಗ್ತದೆ ಅಂತ ಹೇಳಿದ್ರೆ, ಅವರು ಅಡ್ಮಿಟ್ ಆಗ್ತಾರೆ, 1,00,000 ಬಿಲ್ ಆಗುತ್ತೆ ಅಂದ್ರೆ ಫೈನಲ್ ಅವರು ಡಿಸ್ಚಾರ್ಜ್ ಆಗುವಾಗ ನಮ್ಮಲ್ಲಿ ಆಯುಷ್ಮಾನ್ ಇದೆ, ನಮ್ಮಲ್ಲಿ ಅದಿದೆ ಅಂತ ಹೇಳ್ತಾರೆ. ಆಗ ಅವರಿಗೆ ಏನ್ ಮಾಡೋಕೆ ಆಗಲ್ಲ
0: ಆಗಲ್ಲ ಅಂತ ಹೇಳಿ.
1: ಅದಕ್ಕೆ ಮೊದಲೇ ಅವರು ಮಾಹಿತಿ ಪಡೆದುಕೊಂಡು ಅಡ್ಮಿಟ್ ಆಗುವಾಗಲೇ ಅದರ ಯಾವ್ದು ಸ್ಕೀಮ್ ಇದೆ ಇದಿದೆ ಅದನ್ನು ಹೋಗಿ ಕೊಡಬೇಕಾಗ್ತದೆ.
0: ಓಕೆ ಓಕೆ. ಎಸ್, ಒಬ್ರು ಸಂದೇಶ ಮಾಡಿದ್ದಾರೆ, ಇವರು ಸಂದೇಶದಲ್ಲಿ ಒಂದು ಸಂದೇಶ ಬಂದಿದೆ. ಸೊ ಇವರು ಕೇಳ್ತಾ ಇರುವಂತ ಒಂದು ಪ್ರಶ್ನೆ ಅಂತ ಹೇಳಿದ್ರೆ, ಇವತ್ತಿನ ಡಿಜಿಟಲ್ ಯುಗದಲ್ಲಿ ಧೀರಜ್ ಇವರು ಅತ್ತಾವರದಿಂದ ಸಂದೇಶ ಮಾಡಿದ್ದಾರೆ, ಡಿಜಿಟಲ್ ಯುಗದಲ್ಲಿ ಉನ್ನತ ಶಿಕ್ಷಣ ಮತ್ತು ರೋಗಿಗಳ ಮಾಹಿತಿಯನ್ನು ನಿರ್ವಹಿಸಲು ಯಾವ ರೀತಿಯ ಆಧುನಿಕ ತಂತ್ರಜ್ಞಾನವನ್ನ ಇಂದಿನ ಡಿಜಿಟಲ್ ಯುಗದಲ್ಲಿ ಮೆಸೇಜ್ ಸ್ಪಷ್ಟವಾಗಿದೆ, ಇಂದಿನ ಡಿಜಿಟಲ್ ಯುಗದಲ್ಲಿ ಉನ್ನತ ಶಿಕ್ಷಣ ಮತ್ತು ರೋಗಿಗಳ ಮಾಹಿತಿಯನ್ನು ನಿರ್ವಹಿಸಲು ಯಾವ ಆಧುನಿಕ ತಂತ್ರಜ್ಞಾನ
1: ಉನ್ನತ ಶಿಕ್ಷಣ ಮತ್ತು ರೋಗಿಗಳ ಅಂತ ಹೇಳಿ.
0: ಐ ತಿಂಕ್ ಅವರು ಆಯುಷ್ಮಾನ್ ಕಾರ್ಡ್ ಮತ್ತೊಂದು ಕಾರ್ಡ್ ಇದೆಯಲ್ಲ, ಅಬ್ಬಾ ಕಾರ್ಡ್
1: ಆರೋಗ್ಯ ಬಗ್ಗೆ
0: ಕೇಳ್ತಾ ಇದ್ದಾರೆ.
1: ಆರೋಗ್ಯ ಭಾಗ್ಯ
0: ಹಾಗೆ ಆಗಿರಬಹುದು. ಸೊ ಅದರ ಬಗ್ಗೆ ಮಾಹಿತಿ ಕೇಳಿದೆ, ಯಾಕಂದ್ರೆ ರೋಗಿಗಳ ಮಾಹಿತಿಯನ್ನು ನಿರ್ವಹಿಸುವ ಯಾವ ಆಧುನಿಕ ತಂತ್ರಜ್ಞಾನ ಬಂದಿಲ್ವಾ ಬಳಸಿದ್ರೆ ಏನೊಂದು
1: ಇಲ್ಲ, ಸರ್ಕ

0: ಸರ್ಕಾರದಿಂದ ಯಾವುದೇ ಅಧಿಕೃತವಾಗಿ ಒಂದು ಇದು ಇಲ್ಲ.
1: ಓಕೆ ಓಕೆ.
0: ಡಿಜಿಟಲ್ ಅಂತ ಏನಿಲ್ಲ, ನಿಮಗೆ ಗೂಗಲ್ ಅಲ್ಲಿ ಎಲ್ಲ ಮಾಹಿತಿ ಬರ್ತದೆ ಸಿಗುತ್ತೆ, ಎಲ್ಲ ಮಾಹಿತಿ ಸಿಗುತ್ತೆ, ಯಾವ್ದೆಲ್ಲ ಕೋಡ್ ಇದೆ, ಯಾವ್ದು ಯಾವ್ದಕ್ಕೆಲ್ಲ ಎಷ್ಟು ಕ್ಲೈಮ್ ಆಗುತ್ತೆ ಎಲ್ಲ ಬಗ್ಗೆ ಮಾಹಿತಿ ಇದೆ.
1: ಓಕೆ ಸರ್, ಕಾರ್ಯಕ್ರಮದ ಸಮಯ ಮುಗಿಯುತ್ತದೆ ಗೊತ್ತಾಗ್ತಾ ಇಲ್ಲ, ಅನೇಕರು ಮಂದಿ ಕಾಲ್ ಮಾಡ್ತಾ ಇದ್ದಾರೆ, ಬಹುಶಃ ಕಾರ್ಯಕ್ರಮದ ಸಮಯ ಮೀರ್ತಾ ಇರುವುದರಿಂದ ಖಂಡಿತವಾಗಿಯೂ ಕೂಡ ನಿಮ್ಮ ಕರೆಯನ್ನು ಸ್ವೀಕರಿಸಲಾಗ್ತಾ ಇಲ್ಲ. ಇದು ಈ ಹೊತ್ತಿನ ಕಾರ್ಯಕ್ರಮ. ಕೊನೆಯಲ್ಲಿ ನಮ್ಮ ಒಬ್ಬರು PR ಆಗಿ ಎಜು ಚಾರಿಟಿ ಕ್ಲಬ್ ನ ಸ್ಥಾಪಕರಾಗಿ ಏನು ಹೇಳೋಕೆ ಬಯಸ್ತೀರಾ, ಒಂದು ಕಿವಿ ಮಾತು ನಮ್ಮ ಕೇಳುಗರಿಗೆ?
0: ಅಂದ್ರೆ ನಾವು ಆರೋಗ್ಯದ ಕಡೆ ಹೆಚ್ಚಿನ ಗಮನ ಕೊಡಬೇಕಾಗ್ತದೆ, ಶಿಕ್ಷಣಕ್ಕೂ ಕೂಡ ಅದೇ ರೀತಿ ನಾವು ಗಮನ ಕೊಡಬೇಕಾಗ್ತದೆ. ನಮ್ಮಿಂದ ನಮ್ಮ ಜೀವನದಲ್ಲಿ ಯಾವ್ದಾದ್ರೂ ಒಂದು ರೋಗಿಗಳಿಗೆ ಒಂದು ಸಹಾಯ ಮಾಡ್ಲಿಕ್ಕಾದ್ರೆ ಅದುವೇ ದೊಡ್ಡ ಒಂದು ಪುಣ್ಯ ಅಂತ ನಾನು ಅನ್ಕೊಳ್ತಾ ಇದ್ದೇನೆ. ಆದ್ರೆ ನೀವು ಕೂಡ ಹಾಗೆ ನಿಮ್ಮ ಜೀವನದಲ್ಲಿ ನಿಮ್ಮ ಯಾವ್ದಾದ್ರೂ ಒಂದು ಬಡ ವಿದ್ಯಾರ್ಥಿ ಆಗಿರ್ಬೋದು, ಯಾರಾಗಿರ್ಬೋದು, ಅವರ ಶಿಕ್ಷಣಕ್ಕೆ ಸಹಾಯ ಮಾಡುವ ಮೂಲಕ ಅವರ ಜೀವನವನ್ನು ಬೆಳಗಿಸುವಂತಹ ಒಂದು ವ್ಯಕ್ತಿ ನಾವಾಗಬೇಕಂತ ಹೇಳಿಕ್ಕೆ ಬಯಸ್ತೇವೆ.
1: ಎಸ್ ಓಕೆ, ತುಂಬಾ ಒಳ್ಳೆಯ ಮಾತು. ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ಪ್ರೀತಿಯಿಂದಿಟ್ಟು ಬಂದಿದ್ದೀರಾ, ನಮ್ಮೆಲ್ಲ ಕೇಳುಗರ ಪರವಾಗಿ, ಹಾಗೆಯೇ ನಮ್ಮ ನಿರ್ದೇಶಕರ ಪರವಾಗಿ, ರೇಡಿಯೋ ಸಾರಂಗ್ನ ಪರವಾಗಿ, ಸಿಬ್ಬಂದಿಗಳ ಪರವಾಗಿ, ನನ್ನ ಪರವಾಗಿ ತಮಗೆ ಧನ್ಯವಾದಗಳನ್ನು ತಿಳಿಸ್ತೇನೆ. ಕೇಳುಗರೇ, ಇದು ಈ ಹೊತ್ತಿನ ಮಾರ್ಗದರ್ಶಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮ. ನಮ್ಮ ಜೊತೆಗೆ ಇದುವರೆಗೆ ಜನಪ್ರಿಯ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಇಲ್ಲಿನ ಸಾರ್ವಜನಿಕ ಸಂಪರ್ಕ ಅಧಿಕಾರಿಯು, ಎಜು ಚಾರಿಟಿ ಕ್ಲಬ್ ಇದರ ಸ್ಥಾಪಕರೂ ಆಗಿರುವಂತಹ ಬಾತಿಶ್ ಅಳಕೆ ಮಜಲು ಇದುವರೆಗೆ ನಮ್ಮ ಜೊತೆಗೆ ಮಾತುಕತೆಯಲ್ಲಿ ಮಾತನಾಡಿದ್ದು, ಸಂದರ್ಶನ ಮಾಡಿಸಿದ್ದು. ಇದು ಈ ಹೊತ್ತಿನ ಮಾರ್ಗದರ್ಶಿ ಕಾರ್ಯಕ್ರಮ. ಮುಂದಿನ ಮಾರ್ಗದರ್ಶಿಯಲ್ಲಿ ಮತ್ತೊಮ್ಮೆ ಸಿಗೋಣ, ಅದುವರೆಗೂ ಕೇಳ್ತಾನೆ ಇರಿ. ಇದು ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು. ಎಲ್ರಿಗೂ ನಮಸ್ಕಾರ.

0: Radio Sarum 107.8 FM.
1: ನಾಡು ಕಂಡ ಖ್ಯಾತ ಶಿಕ್ಷಣ ತಜ್ಞ ಕರುಣಾಳು ಬಾಬಿಳಕ್ಕೆ ಖ್ಯಾತಿಯ ಡಾಕ್ಟರ್ ಗುರುರಾಜ್ ಕರಜಗಿ.
2: ನಾನು ಡಾಕ್ಟರ್ ಗುರುರಾಜ್ ಕರಜಗಿ. ನೀವು ಕೇಳ್ತಾ ಇದ್ದೀರಿ ರೇಡಿಯೋ ಸಾರಂಗ 107.8. ನಮ್ಮಲ್ಲೊಂದು ಮಾತುಂಟು, ಧರ್ಮದಲ್ಲಿ ಎರಡು ಭಾಗ ಇದೆ. ಒಂದು ತತ್ವ ಇದೆ, ಇನ್ನೊಂದು ಆಚಾರ ಇದೆ. ಆಚಾರ ಸಂಪ್ರದಾಯಗಳು ಮಾಡುವಂತ ರೀತಿ, ಅದು ಮುಖ್ಯ ಅಲ್ಲ, ಒಳಗಿನ ತತ್ವ ಮುಖ್ಯ. ನಾವು ತತ್ವ ಬಿಟ್ಟಿದ್ದೀವಿ, ಆಚಾರ ಜೊತೆ ಬಿದ್ದಿದ್ದೀವಿ. ಒಂದು ಮಾತಿದೆ ನಮ್ಮಲ್ಲಿ, ಒಳ್ಳೆ ಮಾತಿದೆ, ಉಕ್ತಿ ಇದೆ, ಆಚಾರೋ ಧರ್ಮ ಪಾಲಕ ಅಂತ ಒಂದು ಮಾತಿದೆ. ಈ ಆಚಾರ ಇರೋದು ಧರ್ಮವನ್ನು ರಕ್ಷಣೆ ಮಾಡೋದಕ್ಕೆ ಇರುವಂತಹದ್ದು. ತೆಂಗಿನಕಾಯಿ ತಗೊಂಡಾಗ ತೆಂಗಿನಕಾಯಿ ಚಿಪ್ಪಿನ ಕೆಲಸ ಏನು? ನಮಗೆ ಚಿಪ್ ಬೇಕಾಗಿಲ್ಲ, ತೆಂಗಿನ ಕೊಬ್ಬರಿ ಬೇಕು ಒಳಗಡೆ ನನಗೆ. ಆ ಕೊಬ್ಬರಿ ರಕ್ಷಣೆ ಮಾಡೋದಕ್ಕೋಸ್ಕರ ಇರುವಂತಹದ್ದು ಒಂದು ಪರ್ಯ ಚಿಪ್. ಆ ಚಿಪ್ಪಿನ ಕೆಲಸ ಅಷ್ಟೇ, ನಾವು ಚಿಪ್ಪೆ ಹಿಡ್ಕೊಂಡಿದ್ವಿ, ಒಳಗಿನ ತತ್ವ ಬಿಟ್ಟಿದ್ದೀವಿ. ಇದು ಬಹಳ ದೊಡ್ಡ ಕೆಲಸ. ನಮ್ಮಲ್ಲಿ ಆಗ್ತಿರೋದು ಹಾಗೇನೆ, ನಾಮ ಉದ್ದ ಹಾಕೋಬೇಕು ಅಡ್ಡ ಹಾಕೋಬೇಕು ಜಗಳ, ಆದ್ರೆ ಮೂಲ ಉದ್ದೇಶ ಮರ್ತು ಹೋಗಿದೆ ನಮಗೆ. ಇದಾದದ್ದು ಹಾಗೇನೆ, ಉಪನಿಷತ್ ಸಂಪ್ರದಾಯದ ಬಂದಂತಹ ಜ್ಞಾನದ ಮಾತುಗಳು ಮುಂದೆ ಹೋಗಿ ಅಂಧಶ್ರದ್ಧೆಗೆ ಸಿಕ್ಕಾಕೊಂಡ್ಬಿಟ್ಟು ಅದನ್ನೇ ಚೆನ್ನಾಗಿ ಹೇಳ್ತಾರೆ ನೋಡಿ. ತಿರುಳನ್ನು ಕಡೆಗಾಣಿಸಿ ಬರೀ ಚಿಪ್ಪನ್ನು ಹಿಡ್ಕೊಳ್ಳುವಂತ ಪರಿಸ್ಥಿತಿ ಬಂದ್ಬಿಡ್ತು. ಆಚಾರ ಮುಖ್ಯ ಆಗ್ಬಿಡುತ್ತೆ ನಮಗೆ. ಅದರಲ್ಲೇ ನಾವು ಅದು ಸತ್ವವನ್ನು ಕಳ್ಕೊಂಡ್ವಿ. ನಮ್ಮ ಸತ್ವವನ್ನು ಕಳ್ಕೊಂಡು ಉದ್ದೇಶ ಅದು, ಮೂಲ ಸತ್ವ ಮರೆಯಾಗಿ ಹೋಯಿತು. ಕಣ್ಣಿ ಕಾಣುವಂತ ಚಿಪ್ ಹಿಡ್ಕೊಂಡು ಕೂತಿದ್ದೇವೆ ನಾವು. ಬರೀ ಆ ಎಡಗೈಯಲ್ಲಿ ಹಾಕ್ಬೇಕಾ, ಬಲಗೈಯಲ್ಲಿ ಹಾಕ್ಬೇಕಾ? ವಿವೇಕಾನಂದರು ತಮಾಷೆ ಮಾಡ್ತಾರೆ, ತುಂಬಾ ತಮಾಷೆ ಮಾಡ್ತಾರೆ ಅದ್ರ ಬಗ್ಗೆ. ನಮ್ಮ ಧರ್ಮ ಇವತ್ತು ಟಚ್ ಮಿ ನಾಟ್ ರಿಲಿಜನ್ ಆಗ್ಬಿಟ್ಟಿದೆ ಅಂತ. ಮುಟ್ಬೇಡ ಮುಟ್ಬೇಡ ಅನ್ನೋ ರಿಲಿಜನ್ ಆಗಿ ಕೂತಿದೀವಿ ನಾವು. ಬಲಗೈಯಿಂದ ಪೂಜೆ ಮಂಗಳಾರತಿ ಮಾಡ್ಬೇಕೆ, ಪ್ರಸಾದ ಯಾವ ಕೈಯಲ್ಲಿ ಕೊಡ್ಬೇಕು, ಇದರಲ್ಲೇ ನಮ್ಮ ಶಕ್ತಿ ಹೋಯ್ತೇವೆ ವಿನಃ ಎಲ್ಲಿ ಮುಖ್ಯವನ್ನ ಕೇಂದ್ರೀಕೃತ ಮಾಡಬೇಕಾಗಿತ್ತು ಮಾಡಲಿಲ್ಲ ಅಂತ ಅದನ್ನ ಹೇಳ್ತಾರೆ. ಉಪನಿಷತ್ತುಗಳ ದಿವ್ಯ ದರ್ಶನ ಕೂಡ ಸ್ವಲ್ಪ ಸಮಯಗಳ ನಂತರ ಅಂಧಶ್ರದ್ಧೆಯಲ್ಲಿ ಸೇರಿ ಹೋಗಿ ನಲಿಗೆ ಹೋಯ್ತದ್ದು. ಸಿಪ್ಪೆ ಸರ್ವಸ್ವ ಅನ್ನುವಂಥ ಕಾಲ ಬಂತು. ಅದನ್ನು ಪ್ರತಿಭಟಿಸಿ ಧರ್ಮವನ್ನು ಉಜ್ವಲಗೊಳಿಸುವಂತಹ ಒಂದು ಕ್ರಿಯೆ ಬೇಕಾಗಿತ್ತು, ಅವಾಗ ಖಂಡಿತ ಬೇಕಾಗಿತ್ತು. ಆಗ ಬಂದದ್ದು ಜೈನ ಮತ ಬುದ್ಧ ಮತಗಳು. ಆ ಬಂದದ್ದು ಇಂಥ ಪ್ರಯತ್ನದಲ್ಲಿ ಮಹತ್ವವಾದ ದೊಡ್ಡ ಹೆಜ್ಜೆಗಳು. ಯಾವಾಗ ಸಿಪ್ಪೇನೆ ತಿಳ್ಕೊಂಡು ಕೂತಿದ್ದೆವು ಮುಖ್ಯ ಅಂತ ಕೂತಾಗ ಆಗ್ತಿರುವಂತಹ ತಪ್ಪುಗಳನ್ನು ಪ್ರತಿಭಟಿಸಿ ಮತ್ತೆ ಧರ್ಮವನ್ನು ಪ್ರಜ್ವಲವಾಗಿ ಮಾಡೋದಕ್ಕೆ ಜೈನ ಧರ್ಮಗಳು ಬುದ್ಧ ಧರ್ಮಗಳು ಬಂತು, ಪ್ರಚಲಿತ ಆಯಿತು. ಅದು ಅವು ಕೂಡ ಏನ್ ಮಾಡಿದವು, ಕೆಲವೊಂದು ಕಾಲದವರೆಗೆ ತುಂಬಾ ಚೆನ್ನಾಗಿ ಸಮರ್ಥವಾಗಿ ನಿಭಾಯಿಸಿದವು ತಮ್ಮ ಕೆಲಸಗಳನ್ನು. ಆದರೆ ಕ್ರಮೇಣ ಅವು ಕೂಡ ಕೇವಲ ಸಂಪ್ರದಾಯದ ಮಾರ್ಗಗಳಾಗಿ ಬಂದು ತಮ್ಮ ಶಕ್ತಿಯನ್ನು ಕಳ್ಕೊಳ್ತಾ ಬಂದು. ಅಂದ್ರೆ ಇದು ಗಮನಿಸಬೇಕಾದಂತಹ ವಿಷಯ, ಒಂದು ಕಾಲಕ್ಕೆ ಒಂದು ದೊಡ್ಡ ಶಕ್ತಿ ಕಣ್ಮುಂದೆ ಬರುತ್ತದೆ, ಅದ್ಭುತ ಶಕ್ತಿ ಬರುತ್ತದೆ. ಆ ಶಕ್ತಿ ಎಷ್ಟು ಪ್ರಖರವಾದದ್ದು ಅಂದ್ರೆ ತನ್ನ ಸುತ್ತಮುತ್ತ ಒಂದು ಆವರಣ ಸೃಷ್ಟಿ ಮಾಡಿ ಜನರನ್ನೆಲ್ಲ ಉತ್ಸಾಹಗೊಳಿಸ್ತದೆ. ಅದು ಇರುವಷ್ಟು ಕಾಲ ಜನರನ್ನ ಚೇತೋಹಾರಿಯನ್ನಾಗಿ ಮಾಡ್ತದೆ. ಮುಂದೆ ಆ ಶಕ್ತಿ ಮರೆಯಾದಾಗ ಹಿಂದೆ ಬರುವಂತಹ ಜನ ಆ ಶಕ್ತಿಯನ್ನು ಹಿಡ್ಕೊಳ್ಳೋಕೆ ಶಕ್ತರಾಗಿದ್ರೆ ಮಾತ್ರ ಅದನ್ನು ಮುಂದೆ ತಗೊಂಡು ಹೋಗ್ಬಲ್ರು. ಇದ್ರೆ ಅದನ್ನು ಕ್ರಮೇಣ ಕ್ರಮೇಣ ಕ್ರಮೇಣ ಮರೆಯಾಗಿ ಹೋಗ್ತದೆ. ಈಗ ಆಗಿರುವಂತಹದ್ದು ಬುದ್ಧ ಇದ್ದ, ಮಹಾವೀರ ಇದ್ದ, ಅದ್ಭುತ ಶಕ್ತಿಗಳು ಅವ್ರು ಇರೋವರೆಗೂ ಅವರ ಶಕ್ತಿ ಎಷ್ಟು ದೂರ ಹೋಯ್ತು ಅಲ್ಲಿವರೆಗೂ ಬಂತು. ಮುಂದೆ ಮತ್ತೆ ಸಂಪ್ರದಾಯಕ್ಕೆ ಸಿಕ್ಕಾಕೊಂಡು ಅವು ಕ್ರಮೇಣ ನಲುಗೋಗ್ ಶುರು ಆಯ್ತು.

Radio Sarang 107.8 FM. ಈ ಸಂದರ್ಭದಲ್ಲಿ ಏನ್ ಮಾಡಿದ್ರು, ಶಂಕರಾಚಾರ್ಯರು ಬಂದ್ರು. ಶಂಕರಾಚಾರ್ಯರು ಬಂದು ಈ ಮಾರ್ಗವನ್ನು ಪ್ರತಿಭಟಿಸಬೇಕು ಅಂಥೇಳಿ ತಮ್ಮ ವ್ಯಕ್ತಿತ್ವದ ಶಕ್ತಿಯಿಂದ ವೈದಿಕ ಧರ್ಮವನ್ನು ಮತ್ತೆ ಪುನರುಜ್ಜೀವನಗೊಳಿಸಿದ್ರು. ಆ ನಂತರ ಅನೇಕ ಜನ ಆಚಾರ್ಯರು ಬಂದರು, ಸಾಧಕರು ಬಂದರು, ಸಿದ್ಧರು ಬಂದರು, ಸಂತರು ಬಂದರು. ತಮ್ಮ ಜೀವನಗಳಿಂದ, ಸಾಧನೆಗಳಿಂದ, ಆಚಾರ ವಿಚಾರಗಳಿಂದ ಏನ್ ಮಾಡಿದ್ರು ಅಂದ್ರೆ ಅನುಭವ ವಾಣಿ ಅನ್ನ ಹೇಳ್ತಾ ಉಪನಿಷತ್ತಿನ ದರ್ಶನ ಏನಿತ್ತೋ ಅದನ್ನು ಹೇಳೋದಕ್ಕೆ ಪ್ರಯತ್ನ ಮಾಡಿದ್ರು, ಬೆಳೆಸ್ಕೊಂಡ್ ಬರೋಕ್ ಪ್ರಯತ್ನ ಮಾಡಿದ್ರು. ಕರ್ನಾಟಕದ ರೀತಿಯಲ್ಲಿ ಹೇಳೋದಾದ್ರೆ ಅನುಭವದ ದೃಷ್ಟಿಯಿಂದ 12ನೇ ಶತಮಾನದಲ್ಲಿ ವಚನ ಸಾಹಿತ್ಯ ಮತ್ತು 15ನೇ ಶತಮಾನದಲ್ಲಿ ದಾಸ ಸಾಹಿತ್ಯ, ಇವೆರಡೂ ತುಂಬಾ ಪ್ರಮುಖ ಘಟ್ಟಗಳನ್ನು ನಾವು ಕಾಣ್ತೇವೆ. ನಾನು ಅಲ್ಲಮನಿಗೆ ಬರಬೇಕಾದ್ರೆ ಇಷ್ಟೆಲ್ಲ ಹೇಳಬೇಕಾಯ್ತು, ಯಾಕಂದ್ರೆ ಅಲ್ಲಮನಿಗೆ ಒಂದು ದೊಡ್ಡ ಹಿನ್ನೆಲೆ ಇದೆ, ಬಹುದೊಡ್ಡ ಹಿನ್ನೆಲೆ ಇದೆ. 12ನೇ ಶತಮಾನದ ಮಧ್ಯಭಾಗದೊಳಗೆ ಈ ಕರ್ನಾಟಕದೊಳಗೆ ಸಮಾಜಕ್ಕೆ ಒಂಥರ ಬಂದಳತಿಯಲ್ಲಿ ಬಂದ ಹಾಗೆ ಅಂಟುಕೊಂಡು ಬಂದಿದ್ದಂತಹ ಒಂದು ಅಂಧಶ್ರದ್ಧೆ ಕೂತಿತ್ತು. ಜನರಿಗೆ ದರ್ಶನ ಬೇಕಾಗಿತ್ತು. ಧರ್ಮ ಎನ್ನುವುದು ಎಷ್ಟು ಬಿಗಿಯಾಗ್ಬಿಟ್ಟಿತ್ತು, ಕೋಟಲೆ ಆದಂಗಾಗಿತ್ತು ಅಂದ್ರೆ ಸಮಾಜವನ್ನು ಒಡೆದು ಛಿದ್ರ ಮಾಡಿತ್ತು. ಈ ಜಾತಿಗಳ ಪಂಗಡ, ಇವರು ಮೇಲಿನವರು ಇವರು ಕೆಳಗಿನವರು ಅನ್ನೋದು ಎಷ್ಟು ಕೆಟ್ಟದಾಗಿ ಕೂತಿತ್ತು ಅಂತಂದ್ರೆ ಅದೊಂದು ರೋಗ, ಜಾಡ್ಯ. ಸಣ್ಣ ಪುಟ್ಟ ರೋಗ ಆದ್ರೆ ಔಷಧಿ ಹಚ್ಚಿ ಕಳಿಸಬಹುದು, ಸೀರಿಯಸ್ ಪ್ರಾಬ್ಲಮ್ ಆದ್ರೆ ಸರ್ಜರಿನೇ ಮಾಡಬೇಕಾಗ್ತದೆ. ಆ ತರ ಪರಿಸ್ಥಿತಿ ಬಂದಿತ್ತು. ಆಗ ಇಂಥ ಬಂಧನಗಳನ್ನೆಲ್ಲ ಒಡೆದು ಬಿಟ್ಟು ಈ ಜಾತಿಗಳನ್ನ ಮುಕ್ತ ಮಾಡಿ ಎಲ್ಲರನ್ನು ಒಂದೇ ಹಂತಕ್ಕೆ ತಗೊಂಡ್ಬರ್ಬೇಕಾದ್ರೆ, ಒಂದೇ ಪ್ಲಾಟ್ಫಾರ್ಮ್ ಅಲ್ಲಿ ತಗೊಂಡ್ಬರ್ಬೇಕಾದ್ರೆ ಒಬ್ಬ ಮಹಾತ್ಮ ಬರಬೇಕಾಗಿತ್ತು. ಆ ಮಹಾತ್ಮ ಬಂದಾನೆಯೇ ಅಂತ ಹೇಳಿ ಆಗ ಸಾಮಾನ್ಯ ಜನ ಕಾತರದಿಂದ ಕಾಯ್ತಾ ಇದ್ರು ಅಂತದ್ದು ಬರಲಿ ಅಂತ. ಆಗ ಕನ್ನಡ ನಾಡಿನ ಈ ಜನಜೀವನದ ಕತ್ತಲೆಯಲ್ಲಿ ಬೆಳಕಿನಂತೆ ಬಸವೇಶ್ವರರು ಬಂದರು. ನಿಜವಾಗ್ಲೂ ಬೆಳಕಿನಂತೆ ಬಂದಿತ್ತು. ಈ ಪುರಾತನವಾದಂತಹ ವೀರಶೈವ ಧರ್ಮ, ಹೊಸದಲ್ಲ ಅದು, ಬಹಳ ಪುರಾತನವಾದಂತಹ ವೀರಶೈವ ಧರ್ಮವನ್ನ ಪುನರುಜ್ಜೀವನಗೊಳಿಸಿ ಜನತೆ ಉದ್ದಾರಕ್ಕೆ ಒಂದು ಮಾರ್ಗವನ್ನಾಗಿ ಮಾಡಿದ್ರು. ಈ ಬಸವೇಶ್ವರರು ಧರ್ಮ ಜಾಗೃತಿಗಾಗಿ ಸಂಸ್ಕೃತವನ್ನು ಅವಲಂಬಿಸಲಿಲ್ಲ, ಬಹಳ ಮುಖ್ಯ ಕೆಲಸ ಮಾಡಿದ್ರು. ನೋಡ್ಬೇಕಾದಂತೂ ಒಬ್ಬ ಮನುಷ್ಯ, ಅತ್ಯಂತ ದೂರದರ್ಶಿತ್ವ ಇರುವಂತಹ ಮನುಷ್ಯ ಹೇಗೆ ಕೆಲಸ ಮಾಡ್ತಾನೆ ಅನ್ನೋದು ಕಲ್ಪನೆ ಬರಬೇಕು. ಯಾರಿಗೂ ಅರ್ಥವಾಗದೇ ಇರುವ ಭಾಷೆಯನ್ನು ಅವ್ರು ಉಪಯೋಗಿಸಲೇ ಇಲ್ಲ. ಯಾಕಂದ್ರೆ ಅರ್ಥವಾಗದಿರೋದಿದ್ರೆ ಹೃದಯಕ್ಕೆ ಮುಟ್ಟೋದಿಲ್ಲ, ಅದು ಬರೀ ಬಾಯಿಗೆ ಬರಬಹುದೇ ವಿನಃ. ತಾನು ನೋಡಿದ ಎಷ್ಟೋ ಜನ ಮಂತ್ರಗಳನ್ನು ಕಣ್ಣು ಮುಚ್ಚಿ ಹೇಳ್ತಾ ಇರ್ತಾರೆ. ಕಣ್ಣು ಮುಚ್ಚೇ ಹೇಳ್ಬೇಕದನ್ನಷ್ಟೇ. ಬಾಯಿಯಿಂದ ಮಂತ್ರ ಬರ್ತಾ ಇರ್ತದೆ, ಅರ್ಥಗಳು ನಮ್ಮ ಹೃದಯಕ್ಕೆ ಇಳಿದಿರೋದಿಲ್ಲ. ಅದಾಗಬಾರದು ಅಂತ ಬಸವೇಶ್ವರರು ಏನ್ ಮಾಡಿದ್ರು ಅಂದ್ರೆ ಎಲ್ಲರಿಗೂ ಅರ್ಥವಾಗುವ ಹಾಗೆ, ಅವರ ಮನೆ ಮನೆಗಳಿಗೆ, ಮನ ಮನಗಳಿಗೆ ಮುಟ್ಟುವ ಹಾಗೆ ಅವರ ಭಾಷೆಯಲ್ಲಿ ಬರೆಯೋಕೆ ಶುರು ಮಾಡಿದ್ರು. ಬುದ್ಧ ಅದನ್ನೇ ಮಾಡಿದ್ದು. ಬುದ್ಧ ಜನರಿಗೆ ಅರ್ಥವಾಗುವ ಹಾಗೆ ಅವರ ಭಾಷೆಯಲ್ಲೇ ತನ್ನ ಧರ್ಮವನ್ನು ತಿಳಿಸಿದ ಹಾಗೆ ಬಸವೇಶ್ವರರು ಕೂಡ ಅರ್ಥವಾಗುವ ಭಾಷೆಯಲ್ಲಿ ಅತ್ಯಂತ ಸುಲಭವಾದ ಕನ್ನಡದಲ್ಲಿ ಬರೆದರು.

0: Radio Sarang 107.8 FM.
1: ನಾನು ಎಷ್ಟೋ ಸಲ ಅನ್ಕೋತೇನೆ, ಇನ್ ದೊಡ್ಡ ಸಾಹಿತಿಗಳೆಲ್ಲ ಇದ್ದಾರೆ ಮುಂದೆ, ಒಂದು ಪ್ರಶ್ನೆ ನನಗೆ ಯಾವಾಗಲೂ ಕಾಡ್ತಾ ಇದೆ. 12ನೇ ಶತಮಾನದಲ್ಲಿ ಬಸವಣ್ಣನಿಗೆ ಸಾಧಿಸಿದ ಸುಲಭ ಕನ್ನಡ ನಮಗೆ ಇವತ್ತಿಗೂ ಸಾಧಿಸೋದಿಲ್ಲ ಯಾಕೆ ಅಂತ. ಕಳ ಬೇಡ, ಕೊಲ ಬೇಡ, ಹುಸಿಯ ನುಡಿಯಲು ಬೇಡ, ಬರೆಯೋಕೆ ಬರ್ತಾ ಸ್ವಾಮಿ ನಮಗೆ ಇವತ್ತು. ಎಷ್ಟೋ ಜನ ಬರೆದ್ರೆ ಅದು ಏನ್ ಬರೆದಿದ್ದೀರಿ ಅಂತ ಅವ್ರನ್ನೇ ಕೇಳಬೇಕು ಹೋಗಿ ನಾವು. ಅಷ್ಟು ಕಾಂಪ್ಲಿಕೇಟೆಡ್ ಸೆಂಟೆನ್ಸಸ್, ಅರ್ಥನೇ ಆಗುದಿಲ್ಲ. ಯಾಕಾಗುದಿಲ್ಲ? ನನಗೊಂದ್ಸಲ ಇಲ್ಲೇ DVG ಅವರು ಹೇಳಿದ ಮಾತಿದ್ದನ್ನ, ಕೆಲವರು ಯಾಕೆ ಸುಲಭವಾಗಿ ಹೇಳ್ತಾರೆ, ಎಷ್ಟು ಕಷ್ಟದ ವಿಷಯ ಸುಲಭವಾಗಿ ಹೇಳ್ತಾರಲ್ಲ, ಕೆಲವರಿಗೆ ಸುಲಭವಾದ ವಿಷಯ ಕಷ್ಟವಾಗಿ ಹೇಳ್ತಾರಲ್ಲ ಯಾಕೆ ಅಂತಂದ್ರೆ, DVG ಒಂದು ಮಾತನ್ನು ಹೇಳಿದ್ರು, ನನಗಿನ್ನೂ ಮರೆತಿಲ್ಲ ಅದನ್ನು. ಅವ್ರು ಹೇಳಿದ್ರು, ಎಲ್ಲಿ ಮನಸ್ಸಿನಲ್ಲಿ ಸ್ಪಷ್ಟತೆ ಇದೆಯೋ ಮಾತಿನಲ್ಲಿ ಸ್ಪಷ್ಟತೆ ಬರ್ತದೆ, ಮನಸ್ಸಿನಲ್ಲಿ ಗೊಂದಲ ಇದ್ರೆ ನಿಮ್ಮ ಭಾಷೆಯಲ್ಲಿ ಕಾಣಿಸುತ್ತೆ. ಅದು ಎಷ್ಟೋ ಜನ ಸ್ನೇಹಿತರ ಜೊತೆ ಜಗಳಾಡಿದ್ದುಂಟು ನಾನು. ನೀವು ಬರೀತೀರಪ್ಪ, ಅದು ಏನು ವಿಮರ್ಶೆ ಭಾಷೆ, ಅದು ಅರ್ಥನೇ ಆಗೋದಿಲ್ಲ ಅಂತ. ಲೀಗಲ್ ಲ್ಯಾಂಗ್ವೇಜ್ ಇದ್ದಂಗೆ ಅದು, ಹೀಗೂ ಅನ್ಸುತ್ತೆ ಹೀಗೂ ಅನ್ಸುತ್ತೆ. ಲೀಗಲ್ ಲ್ಯಾಂಗ್ವೇಜ್ ಇದ್ದಂಗೆ, ನನಗಂತೂ ಆ ಲೀಗಲ್ ಲ್ಯಾಂಗ್ವೇಜ್ ಅರ್ಥ ಆಗೋಲ್ಲ. ಕೆಲವು ಸಲ ವಿಮರ್ಶೆನೂ ಅರ್ಥ ಆಗಲ್ಲ. ನೀವು ಕನೆ ಕೇಳಬೇಕು, ಅವ್ರನ್ನ ಏನ್ ಮೆಚ್ಕೊಂಡು ಬರೆದಿದ್ದೀರೋ, ಬೈದ್ ಬರೆದಿದ್ದೀರೋ, ಏನಪ್ಪ ಇದು? ಯಾಕೆ ಹೇಳ್ತೀನಿ ಅಂದ್ರೆ, ಮನಸ್ಸಿನಲ್ಲಿ ಸ್ಪಷ್ಟತೆ ಇದ್ರೆ ಏನ್ ಹೇಳಬೇಕು ಅಂದ್ರೆ ಭಾಷೆ ಸುಲಲಿತವಾಗ್ತದೆ. ಭಾಷೆ ಸರಿಯಾಗಿ ಬರಲಿಲ್ಲ, ಓದಿದ ಅರ್ಥ ಆಗಲಿಲ್ಲ ಅಂದ್ರೆ ಆ ಹೇಳುವವರ ಮನಸ್ಸಿನಲ್ಲಿ ಸ್ಪಷ್ಟತೆ ಇಲ್ಲ ಅಂತ ಅಷ್ಟಾಗುತ್ತೆ. ಬಸವಣ್ಣ ಅವರಿಗೆ 12ನೇ ಶತಮಾನದಲ್ಲಿ ಸಾಧಿಸಿದಂತ ಕನ್ನಡ ನಮಗೆ ಇವತ್ತು ಸಾಧಿಸಲಿಲ್ಲ ಅಂತ ಆಗ್ತದೆ. ಮುಂದೆ ಆಗ ಶಿವಶರಣರು ಏನ್ ಮಾಡಿದ್ರು, 10-11ನೇ ಶತಮಾನದಲ್ಲಿ ಇರುವಂತಹ ನಮ್ಮ ಕನ್ನಡ ಅನ್ನುವಂತ ನಾಡಗಿಡಕ್ಕೆ ಒಬ್ಬರು ಹಿರಿಯರು ಚೆನ್ನಾಗಿ ಬರೆದಿದ್ದಾರೆ ಆ ಪದ, ಹಾಗೆ ಓದ್ಬೇಕು ನಾನು. 10-11ನೇ ಶತಮಾನದ ನಮ್ಮ ಕನ್ನಡವೆಂಬ ನಾಡು ಗಿಡಕ್ಕೆ ವೇದ ಉಪನಿಷತ್ತುಗಳ ಗದ್ಯದ ಸರಣಿಯನ್ನು ತಂದು ಕಸಿ ಮಾಡಿ ಪ್ರಸಿದ್ಧವಾದ ವಚನ ಪ್ರಕಾರವನ್ನು ಜನ್ಮಿಸಿದರು ಅಂತ. ಎಷ್ಟು ಚೆನ್ನಾಗಿದೆ ನೋಡಿ ಮಾತದು. ಆಗಿದ್ದಂತಹ ದೇಸಿ ಕನ್ನಡ ಏನಿತ್ತೋ ಅದಕ್ಕೆ ಉಪನಿಷತ್ತಿನ ದರ್ಶನವನ್ನು ತಂದು ಗದ್ಯದ ಸರಣಿಯಲ್ಲಿ ತಂದು ವಚನದ ಒಂದು ಅದ್ಭುತವಾದ ಪ್ರಕಾರವನ್ನು ಜನ್ಮಿಸಿದರು. ಅವರು ತಮಗೆ ತಿಳಿದಂತಹ ಕೆಲವು ಕಡೆ ಮಾತು ಬರ್ತದೆ, ಅವರು ಸಂಸ್ಕೃತ ಗೊತ್ತಿರಲಿಲ್ಲ ಅಥವಾ ತಿಳಿದಿಲ್ಲ ಅಂತ ಕೆಲವರು ಹೇಳ್ತಾರೆ. ಆದ್ರೆ ಕೆಲವರು ಚೆನ್ನಾಗಿ ಓದ್ಕೊಂಡು ಚೆನ್ನಾಗಿ ಅರ್ಥ ಮಾಡಿಕೊಂಡು ನಮಗೋಸ್ಕರ ತುಂಬಾ ಸುಲಭ ಭಾಷೆಯಲ್ಲಿ ತಿಳಿಸಿದ್ರು. ಅವರು ಉಪನಿಷತ್ತುಗಳನ್ನು ಮೊದಲು ತಾವುಂಡು, ಅವ್ರ ಮಾತೇ ಇದೆ ಚೆನ್ನಾಗಿದೆ, ತಮಗೆ ಸುಪರಿಚಿತವಾದ ವೇದೋಪನಿಷತ್ತುಗಳಲ್ಲಿ ಮೊದಲು ತಾವುಂಡು, ಆಮೇಲೆ ಅದನ್ನು ಕನ್ನಡಿಗರಿಗೆ ಕನ್ನಡದ ಚಿಗುರೆಲೆಯ ಮೇಲೆಯೇ ಊಟ ಬಡಿಸಿದರು. ಆ ಮಾತೆ ಚೆನ್ನಾಗಿದೆ ನೋಡಿ, ತಾವು ಮೊದಲು ಉಪನಿಷತ್ತನ್ನು ಉಂಡು ಅರ್ಥ ಮಾಡಿಕೊಂಡು ಈ ಕನ್ನಡಿಗರಿಗೆ ಕನ್ನಡದ ಚಿಗುರೆಲೆಯ ಮೇಲೆ ಊಟ ಬಡಿಸಿದರು. ವಚನ ಪ್ರಕಾರದ ಮೂಲ ಸಂಸ್ಕೃತದಲ್ಲಿದೆಯಾದರೂ ಇದು ಅದರ ಪಡಿಯಚ್ಚಾಗದೆ ಪರಿಷ್ಕೃತಿಯಾಯಿತು, ಮೇರುಕೃತಿಯಾಯಿತು ಅಂತ. ತಗೊಂಡ್ರೆ ಕೂಡ ಮೊದಲಿಂದ ಗುರುತಿಲ್ಲದ ಹಾಗೆ ಅದ್ಭುತವಾಗಿ ಸ್ವತಂತ್ರ ಕೃತಿ ಅನ್ನುವಷ್ಟರ ಮಟ್ಟಿಗೆ ಅದ್ಭುತವಾಗಿ ಬಂದ್ಬಿಡ್ತು. ಆಗಿನ ಶಿವಶರಣರಿಗೆ ಅತ್ಯಂತ ಪ್ರಮುಖರಾಗಿದ್ದವರು ಬಸವಾದಿ ಪ್ರಮಥರು. ಬಸವಣ್ಣನವರಿಗೆ ಗುರುವಾಗಿ ಅತಿ ಗಡುಚಾಗಿರುವಂತಹ ಆಧ್ಯಾತ್ಮಿಕ ತತ್ವಗಳನ್ನು ಶರಣರಿಗೆ ಮನನ ಮಾಡಿಕೊಟ್ಟು ಶೂನ್ಯ ಸಿಂಹಾಸನವನ್ನೇರಿ ಅನುಭವ ಮಂಟಪದ ಅಧ್ಯಕ್ಷರಾಗಿ ಈ ಷಟ್ಸ್ಥಲ ಸಿದ್ಧಾಂತದ ತಿರುಳನ್ನ ಎಲ್ಲರಿಗೂ ತಿಳಿಸಿದಂತ ಮಹಾನುಭಾವ ಅಲ್ಲಮ್ಮ ಪ್ರಭು.

0: Radio Saran 107.8 FM.
1: ಇತ್ತೀಚೆಗೆ ನಾನು ಬಸವ ಕಲ್ಯಾಣಕ್ಕೆ ಹೋಗಿದ್ದೆ, ನಾಲ್ಕು ಜಿಲ್ಲೆಗೆ ಹೋಗಿದ್ದೆ. ಹೋದಾಗ ನಾನು ಮೊದಲು ನನ್ನ ಸ್ನೇಹಿತರು ಕರ್ಕೊಂಡು ಹೋದವ್ರಿಗೆ ಹೇಳಿದ್ದು, ಅನುಭವ ಮಂಟಪಕ್ಕೆ ಕರ್ಕೊಂಡು ಹೋಗ್ಬೇಕು ನನ್ನ ಅಂತ. ಸಾಯಂಕಾಲ ಕರ್ಕೊಂಡು ಹೋದ್ರು. ಒಂದ್ಸಲ ಆ ಜಾಗದಲ್ಲಿ ಅಡ್ಡಾಡಿದ್ರೆ ಒಂಥರ ರೋಮಾಂಚನ ಆಗ್ತದೆ. ಈ ಜಾಗದಲ್ಲಿ ಅಡ್ಡಾಡಿದ್ರಲ್ಲ ಅವರೆಲ್ಲ ಮಹಾ ದೊಡ್ಡವರು ಅಂತ. ಯಾರು ಯಾವ ಬಂಧಗಳನ್ನು ಇಟ್ಕೊಳ್ದೇನೆ, ಜಾತಿಯನ್ನು ನೋಡದೇನೆ, ಮನುಷ್ಯ ಮನುಷ್ಯ ಸಂಬಂಧಗಳನ್ನು ಬೆಸೆದು ಮೊದಲನೇ ಬಾರಿಗೆ ಯಾವ ಮನುಷ್ಯ ಉಚ್ಚ ಅಲ್ಲ ನೀಚ ಅಲ್ಲ ಅಂತ ತಿಳ್ಕೊಂಡು ಕಲ್ಪನೆ ಮಾಡ್ಕೊಂಡ್ರಲ್ಲ, ನೋಡಿ ಕಲ್ಪನೆ ಮಾಡ್ಕೊಳ್ಳಿ. 21ನೇ ಶತಮಾನಕ್ಕೆ ಕಷ್ಟ ಆಗ್ತಾ ಇದೆ ನಮಗೆ. ಅವ್ರು 12ನೇ ಶತಮಾನಕ್ಕೆ ಸಾಧ್ಯ ಮಾಡಿದ್ರು. ಅದು ಏನು ಚಳವಳಿ ಆಗಿರ್ಬೇಕಲ್ಲ, ದೊಡ್ಡ ಚಳವಳಿ ಆಗಿರ್ಬೇಕಲ್ಲ ಅದು. ಅದನ್ನು ಮಾಡಿದಂತ ಮಹಾನುಭಾವರು ಅಲ್ಲಿದ್ರು. ಆದ್ರೆ ಪ್ರಾಮಾಣಿಕವಾಗಿ ಹೇಳ್ತೇನೆ, ಆ ನಿಂತ ನೆಲ ರೋಮಾಂಚನ ಆಗ್ತದೆ. ಆದ್ರೆ ವ್ಯವಸ್ಥೆ ಮಾತ್ರ ಇನ್ನೂ ಅನುಭವ ಮಂಟಪದ ಕಲ್ಪನೆ ಬರಲೇ ಇಲ್ಲ ನನಗದು. ನೋಡಿದಾಗ ನಾನು ಅಲ್ಲಿ ಹೇಳಿದೆ, ಕಣ್ಣು ಕಾಣಬೇಕಪ್ಪ ಬಂದವರಿಗೆ, ಬಂದವರು ಹುಚ್ಚಿಡಿಬೇಕು. ಅಲ್ಲಮ್ಮ ಪ್ರಭುವನ್ ಬಗ್ಗೆ ಓದ್ಕೊಂಡು ಬಂದವರಿಗೆ ಬೇಡ, ಅಲ್ಲಿ ಕೂತಲ್ಲೇ ಆಶ್ಚರ್ಯ ಸಂತೋಷ ಆಗತ್ತೆ ಅವರಿಗೆ. ಅನುಭವ ಮಂಟಪಕ್ಕೆ ಬಂದಾಗ ಕಣ್ಣು ಮುಂದೆ ನಿಲ್ಲಿಸೋ ಹಾಗೆ ಒಂದೇನಾದ್ರೂ ಮಾಡ್ಬೇಕಲ್ಲ ಅಲ್ಲಿ ಅಂತ. ಆ ಜಾಗದಲ್ಲಿ ಶೂನ್ಯ ಸಿಂಹಾಸನದಲ್ಲಿ ಪ್ರತಿಷ್ಠಾಪಿನಾದಂತಹ ಅಲ್ಲಮ್ಮ ಪ್ರಭು, ಅದು ಏನು ಶಕ್ತಿ, ದೈತ್ಯ ಶಕ್ತಿ, ಅದು ಅಸಾಧ್ಯ ಶಕ್ತಿ. ಎಲ್ಲವನ್ನ ಸ್ವಾಹ ಮಾಡಿ ತಗೊಳ್ಳುವಂತಹ ಶಕ್ತಿ, ಮನುಷ್ಯರನ್ನ ಬದಲಾಯಿಸುವಂತಹ ಶಕ್ತಿ, ಆ ಭಾಷೆ ಮೇಲೆ ಪ್ರಭುತ್ವ, ದರ್ಶನದ ಆಳಕ್ಕೆ ಹೋಗುವಂತಹ ಶಕ್ತಿ, ಇದೆಲ್ಲವೂ ಆ ಕಂಡರಿಸಿದ್ದು ಆ ಮನುಷ್ಯನಲ್ಲಿ. ನೋಡಿ, ಬಸವಣ್ಣವರ ಹಿರಿಯ ಸಮಕಾಲೀನರು, ಹಿರಿಯರು ವಯಸ್ಸಿನಲ್ಲಿ, ಆ ವಚನಕಾರರಲ್ಲಿ ಅಲ್ಲಮ್ಮ ಪ್ರಭು ಅಗ್ರಣ್ಯರು ಅಂತ ಹೇಳಿದರು. ಆಗಿದ್ದವರು, ಅವ್ರ ಜೊತೆಗಿದ್ದವರು, ಅವ್ರ ವಯಸ್ಸಿನವರು ಅಂದ್ರೆ ಏಕಾಂತದ ರಾಮಯ್ಯ, ಸಕಲೇಶ್ ಮಾದರಸ, ಮಡಿವಾಳ ಮಾಚಯ್ಯ, ಈ ಮುಂತಾದವರು ಏನು ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ರು, ಧಾರ್ಮಿಕ ಕ್ಷೇತ್ರದಲ್ಲಿ, ಸಾಹಿತ್ಯ ಕ್ಷೇತ್ರದಲ್ಲಿ ದೊಡ್ಡ ಕೆಲಸವನ್ನು ಮಾಡಿದರು, ಅವರಿಗೆಲ್ಲ ಹಿಂದೆ ಶಕ್ತಿಯಾಗಿ ನಿಂತು ಅವರ ಕೃತಿಯನ್ನು ದೇದೀಪ್ಯಮಾನವಾಗಿ ಮಾಡಿದಂಥವ್ರು ಅಲ್ಲಮ್ಮ ಪ್ರಭು. ಅಲ್ಲಮ್ಮ ಪ್ರಭು ಬಗ್ಗೆ ನಮಗೆ ಹೆಚ್ಚು ವಿಷಯ ಗೊತ್ತಾಗೋದು ಕೆಲವೊಂದು ಮೂಲಗಳಿಂದ. ಮೊದಲನೇದು ಹರಿಹರನ ಪ್ರಭುದೇವರಗಳಿಂದ, ಈ ಪ್ರಭುದೇವರಗಳಿಂದ ನಮ್ಗೆ ಹೆಚ್ಚು ವಿಷಯ ಗೊತ್ತಾಗ್ತದೆ. ಅದ್ರ ಬಗ್ಗೆ ಸಾಕಷ್ಟು ಚರ್ಚೆ ಇದೆ. ಪುಸ್ತಕಗಳು ನೋಡಿದ್ರೆ ಒಬ್ಬರು ಇತಿಹಾಸಕಾರರು ಇನ್ನೊಬ್ಬರ ಜೊತೆಗೆ ಹೊಂದಾಣಿಕೆ ಆಗದೇನೆ ಯಾರು ಸರಿ ಯಾರು ತಪ್ಪು ಅಂದು ಅದು ಏನೇನೋ ಭಾವನೆಗಳೇ ಬರ್ತದೆ. ಅಷ್ಟು ಗೋಜಲಿಗೆ ಹೋಗೋದು ಬೇಡ. ಹರಿಹರ ಸರಿಸುಮಾರಾಗಿ ಅಲ್ಲಮ್ಮ ಪ್ರಭುವಿನ ಒಂದೇ ಕಾಲಕ್ಕೆ ಇದ್ದಂಥವನು ಅಥವಾ ಒಂದು ತಲೆಮಾರು ವ್ಯತ್ಯಾಸ ಇದ್ದವನು ಅಂತ ಹೇಳ್ತಾರೆ. ಒಂದು ತಲೆಮಾರು ವ್ಯತ್ಯಾಸ ಇದ್ದಿರಬೇಕು. ಅಂದ್ರೆ ಅಲ್ಲಮ್ಮ ಪ್ರಭುವಿನ ಜೀವನಕ್ಕೆ ತುಂಬಾ ಹತ್ತಿರದಲ್ಲಿದ್ದವನು ಹರಿಹರ. ಅವನು ಸುಮಾರು 12ನೇ ಶತಮಾನಕ್ಕೆ ಬರೆದಂಥವನು. ಒಟ್ಟಿನಲ್ಲಿ ಅಲ್ಲಮ್ಮ ಪ್ರಭುವನ್ನು ಹತ್ತಿರದಿಂದ ನೋಡಿದಂಥವನು, ಹತ್ತಿರದಿಂದ ಕಂಡವನು, ಅವ್ರ ಬಗ್ಗೆ ಕೇಳಿದಂಥವನು. ಅವನು ಸಾಮಾನ್ಯ ಕವಿಯೇನಲ್ಲ, ಅವನು ಭಕ್ತ ಕವಿನೇ. ಅಲ್ಲಮ್ಮನ ಬಗ್ಗೆ ಮತ್ತು ಅವನ ಆಧ್ಯಾತ್ಮಿಕ ಚಿಂತನೆ ಬಗ್ಗೆ ತುಂಬಾ ಗೌರವ ಒಲವು ಇತ್ತು ಅವನಿಗೆ, ಅವನು ಬರೆದಂಥದ್ದು. ಇನ್ನೂ ಕೆಲವು ವಿಷಯಗಳು ಅಲ್ಲಮ್ಮನ ಬಗ್ಗೆ ಬೇಕಾದಷ್ಟು ಬರ್ತದೆ. ಅವೆಲ್ಲ 15ನೇ ಶತಮಾನದಲ್ಲಿ ಶಿವಗಣಪ್ರಸಾದಿ ಮಹಾದೇವಯ್ಯನವರ ಪ್ರಭುದೇವರ ಶೂನ್ಯ ಸಂಪಾದನೆ ಮತ್ತು ಚಾಮರಸನ ಪ್ರಭುಲಿಂಗಲೀಲೆ ಇವೆಂದ ಪ್ರವರ್ತಿತವಾದಂತಹ ಬೇಕಾದಷ್ಟು ಕೃತಿಗಳು ಬರ್ತದೆ. ಒಂದು ಚರ್ಚೆ ನೋಡ್ತಾ ಇದ್ದೆ ನಾನು, ಅಲ್ಲಮ್ಮನ ಜೀವನ ಚರಿತ್ರೆಯನ್ನು ಯಾವುದರಿಂದ ನೋಡಬೇಕು ನಾವು, ಪ್ರಭುದೇವರ ರಗಳೆಯಿಂದ ನೋಡಬೇಕಾ ಅಥವಾ ಪ್ರಭುಲಿಂಗಲೀಲೆಯಿಂದ ನೋಡಬೇಕಾ, ಹರಿಹರ ಪ್ರಭುದೇವರ ರಗಳೆಯಿಂದನೋ ಅಥವಾ ಪ್ರಭುಲಿಂಗಲೀಲೆ ಚಾಮರಸ ಅಂತ 15ನೇ ಶತಮಾನದಲ್ಲೋ ಅಂತ ಬೇಕಾದಷ್ಟು ಚರ್ಚೆ ಬರ್ತದೆ. ಅದಕ್ಕೆ ಸಾಮಾನ್ಯವಾಗಿ ಹೇಳೋದು, ಈ ಶೂನ್ಯ ಸಂಪಾದನೆಕಾರರೆಲ್ಲ ಇದ್ದಾರಲ್ಲ, ಅಲ್ಲಮ್ಮ ಪ್ರಭುವಿನ ಜೀವನ ಸ್ವಲ್ಪ ದೂರ ಇದ್ದವರು, 200 ವರ್ಷ 300 ವರ್ಷ 400 ವರ್ಷ ದೂರ ಇದ್ದಂಥವ್ರು. ಇವರು ದೂರ ಇರೋದ್ರಿಂದ ನೋಡಿ, ಯಾವುದೇ ವಸ್ತು ಸ್ವಲ್ಪ ದೂರದಲ್ಲಿದ್ದರೆ ಸ್ವಲ್ಪ ಕಲ್ಪನೆಗಳು ಬರ್ತದೆ, ಸ್ವಕಪೋಲ ಕಲ್ಪಿತ ವಿಷಯಗಳು ಬರ್ತದೆ, ಜನಜನಿತವಾದ ಮಾತುಗಳು ಸೇರ್ಕೊಳ್ತವೆ, ಸ್ವಲ್ಪ ರೊಮ್ಯಾಂಟಿಕ್ ಆಗ್ತದೆ, ಅದು ಬದಲಾವಣೆ ಆಗ್ತದೆ, ಮೂಲದಿಂದ ಸ್ವಲ್ಪ ಬದಲಾವಣೆ ಆಗೋಕೆ ಸಾಧ್ಯ ಇದೆ. ದೂರ ಹೋದಷ್ಟು, ವಸ್ತುವಿನಿಂದ ದೂರ ಹೋದಷ್ಟು ಕಲ್ಪನೆಗೆ ಮುಖ್ಯತೆ ಬರ್ತದೆ. ಆದರೆ ಹರಿಹರ ಹತ್ತಿರವಾಗಿರೋದ್ರಿಂದ, ಆ ಮಾತನ್ನು ಹರಿಹರಿಗೂ ಹೇಳ್ಬೋದು, ಸ್ವಲ್ಪ ದೂರ ಇತ್ತಲ್ಲ ಅವನಿಗೂ ಒಂದು ತಲೆಮಾರಿನಷ್ಟು ವ್ಯತ್ಯಾಸ ಇತ್ತಲ್ಲ, ಅಲ್ಲೂ ಕೂಡ ಸ್ವಲ್ಪ ಸೇರ್ಕೊಂಡಿರ್ಬೋದೇನೋ, ಆದರೆ ಅಂತರ ಕಮ್ಮಿ ಇರೋದ್ರಿಂದ ಸೇರ್ಕೊಳ್ಳೋ ಅವಕಾಶ ಕಮ್ಮಿ. ಈಗ ಗಾಂಧೀಜಿ ಬಗ್ಗೆ ಯಾರಾದರೂ ಬರೀತಿದ್ರೆ, ಒಂದು 50 ವರ್ಷದ ಹಿಂದೆ ಬರೆದ್ರೆ ಅವರು ನೋಡಿದವರು, ದಾಖಲೆ ಮಾಡಿದ್ದಾರೆ, ಅದು ಹಿಸ್ಟರಿ ಆಗ್ತದೆ. ಈಗ ಯಾರಾದರೂ ಬರದೆ, ನೋಡದೇ ಇದ್ದವರು ಬರೆದ್ರೆ, ಅವರು ಏನು ಓದಿದ್ದಾರೋ ಅದಕ್ಕೆ ತಮ್ಮ ಕಲ್ಪನೆಗಳನ್ನು ಸೇರಿಸಿಕೊಂಡು, ತಮಗಿರೋ ಅವ್ರ ಬಗ್ಗೆ ಗೌರವ ಇದ್ರೆ ಅಥವಾ ಗೌರವ ಇಲ್ಲದೆ ಹೋದ್ರೆ ಅದನ್ನೆಲ್ಲ ಸೇರಿಸಿಕೊಂಡು ಒಂದು ವ್ಯಾಖ್ಯಾನ ಮಾಡ್ತಾರೆ. ಇನ್ನು 100 ವರ್ಷ ಹೋದ್ಮೇಲೆ ಅವ್ರು ನೋಡಿಲ್ಲದೆ ಇದ್ದಂಥವ್ರು, ನೋಡಿದವರು ಇರದೇ ಇರುವಂತಹ ಟೈಮ್, ನೋಡಿದವರು ಕೂಡ ಯಾರೂ ಇಲ್ಲ, ಆಗ ಬರೀ ನಾವು ಇರುವಂತಹ ದಾಖಲೆಗಳ ಮೇಲೆ ತಮ್ಮ ಕಲ್ಪನೆಯ ಹಂದರದ ಮೇಲೆ ಬೆಳೆಸಿ ಬರೀಬೇಕಾಗ್ತದೆ. ಎಲ್ಲಿ ಕಲ್ಪನೆ ಹೆಚ್ಚಾಗ್ತಾ ಹೋಗ್ತದೋ ಅಲ್ಲಿ ಮೂಲಕ್ಕೆ ಸ್ವಲ್ಪ ದೂರ ಹೋಗ್ತದೆ ಅಂತ. ಅದಕ್ಕೊಬ್ರು ಬಹಳ ಚೆನ್ನಾಗಿ ಹೇಳ್ತಾರೆ, ನೀವು ಅಲ್ಲಮ್ಮನ ಜೀವಿತ ವಿಚಾರವನ್ನ ಐತಿಹಾಸಿಕವಾಗಿ ಗ್ರಹಿಸಬೇಕು ಅಂದ್ರೆ ಹರಿಹರ ನಿರೂಪಣೆಯನ್ನು ಪ್ರಧಾನವಾಗಿ ಇಟ್ಕೊಳ್ಬೇಕು, ಉಳಿದವರು ಅದನ್ನ ಅಷ್ಟು ಪೂರಕವಾಗಿ ಇಟ್ಕೊಂಡ್ರೆ ಸಾಕು.

0: You're listening to Radio Sarang, 107.8 FM.
1: ಈ ಹರಿಹರನ ಬರೆದಂತ ಅವನ ವರ್ಗಳೆಯ ಮೂಲಕ ನಾವು ಅಲ್ಲಮ್ಮನ ಜೀವನವನ್ನು ಸ್ವಲ್ಪ ಗಮನಿಸೋಕೆ ಪ್ರಯತ್ನ ಮಾಡೋಣ. ಸ್ವಲ್ಪದರಲ್ಲಿ ಕೆಲವು ವಿಷಯಗಳನ್ನು ಮಾತ್ರ ಪ್ರಸ್ತಾಪ ಮಾಡಕ್ ಬರ್ತೇನೆ. ಅಲ್ಲಮ್ಮ ಬಂದದ್ದು ಬಳ್ಳಿಗಾವಿಯಲ್ಲಿ ಅಂತ, ಇವತ್ತಿನ ಶಿಕಾರಿಪುರ ಹತ್ರ ಬಳ್ಳಿಗಾವಿ ಅಂತ ಊರು. ಅದನ್ನ ಪ್ರಭುನಂಗಲಿಯಲ್ಲಿ ಅಲ್ಲಿ ಚಾಮರಸ ಬರೀತಾನೆ, ಬನವಸೆ ಬಳ್ಳಿಗಾವಿ ಅಂತ. ನೋಡಿ ಎಷ್ಟು ಚೆನ್ನಾಗಿದೆ ಅದು. ಬಳ್ಳಿಗಾವಿ ಊರು, ಅದನ್ನ ಬನವಸೆ ಬಳ್ಳಿಗಾವಿ ಅಂತ ಯಾಕೆ ಬರದ ಅಂತಂದ್ರೆ, ಬಹುಶಃ ಆ ಕಾಲಕ್ಕೆ ಬೇಕಾದಷ್ಟು ಬಳ್ಳಿಗಾವಿಗಳು ಬಂದಿದ್ದಾವು. 200-300 ವರ್ಷ ಆಗಿದೆ ಆಗಿನ ಕಾಲಕ್ಕೂ ಈಗಕ್ಕೂ, ಬೇಕಾದಷ್ಟು ಬಳ್ಳಿಗಾವಿ ಬಂದಿರೋದ್ರಿಂದ ಅದನ್ನು ಸ್ಪಷ್ಟತೆ ಮಾಡೋದಕ್ಕೆ ಈ ಬಳ್ಳಿಗಾವಿ ಬನವಾಸಿ ಹತ್ರ ಇರೋದ್ರಿಂದ ಗುರುತಿಡೋಕೆ ಈಸಿ. ನೋಡಿ, ಯಾವುದೋ ಬಳ್ಳಿಗಾವಿ ಅಂದ್ರೆ ಎಲ್ಲಿ ಏನು ಗೊತ್ತಾಗ್ಲಿಕ್ಕಿಲ್ಲ, ಅದಕ್ಕೆ ಬನವಸೆ ಬಳ್ಳಿಗಾವಿ ಅಂತ ಬರೆದಿದ್ದಾನೆ. ಅದರಿಂದ ಅದನ್ನು ಕರೆದಿದ್ದಾನೆ. ಈ ಬಳ್ಳಿಗಾವಿ ಹತ್ರ ಕರವೂರು ಅಂತ ಒಂದು ಗ್ರಾಮ ಇದೆ. ಈ ಅಲ್ಲಮ್ಮ ಹುಟ್ಟೋದಕ್ಕಿಂತ ಮೊದಲು ಅವನ ತಂದೆ ತಾಯಿಗಳು ನಿರಹಂಕಾರ ಸುಜ್ಞಾನಿಯರು ಅಂತ ಅವ್ರ ಹೆಸರು. ತಂದೆ ನಿರಹಂಕಾರ, ತಾಯಿ ಸುಜ್ಞಾನಿ ಅಂತ. ನಿರಹಂಕಾರ ಸುಜ್ಞಾನಿಯರು ತಪಸ್ ಮಾಡಿದ್ದು ಈ ಕರವೂರನ ಹತ್ರ ಇರುವಂತ ಪೆರ್ಮಲೆ ಅನ್ನುವಂಥ ಬೆಟ್ಟದಲ್ಲಿ ಅಂತ ದೇವರ ಕುರು ತಪಸ್ ಮಾಡಿದ್ರಂತೆ. ಅವರು ಪ್ರಾರ್ಥನೆ ಮಾಡಿಕೊಂಡು ಬೇಡ್ಕೊಂಡ್ರು. ಆ ನಂತರ ಬಂದು ಬೆಳ್ಳಗಾವಿಗೆ ಬಂದು ನೆಲೆಸಿದ್ರು. ಯಾಕಂದ್ರೆ ಅದು ಹಾಗಿದ್ದುದು ಕೂಡ ಹೇಳ್ತಾ ಇರೋದು, ಮೊದಲು ಇದ್ದದ್ದು ಬಸವಣ್ಣನ ಸವಕಾಲಿನಾದಂತಹ ಘಟ್ಟಿವಾಳಯ್ಯ ಒಂದು ವಚನದಲ್ಲಿ ಕೂಡ ಹೇಳ್ತಾನೆ, ಅಲ್ಲಿಂದ ಬಂದ್ರು ಅವರು ಅಂತ ಹೇಳ್ತಾರೆ. ಈ ಬಳ್ಳಿಗಾವಿಗೊಂದು ಇತಿಹಾಸ ಬೇರೆ ಇದೆ ಅಂತ ಹಿಂದೆ. ಇದು 4 ಯುಗಗಳಲ್ಲಿ ಏಕಚಕ್ರಪುರ, ದ್ವಿಚಕ್ರಪುರ, ಪಗರಟಗೆ ಮತ್ತು ಬಲಿಗ್ರಾಮ ಎಂದು ಹೆಸರಿತ್ತಂತೆ ಇದಕ್ಕೆ. ಇದನ್ನು ಹೇಳಿ ಸಿಂಗಿರಾಜ ತನ್ನ ಬಸವ ಪುರಾಣದಲ್ಲಿ ಬರೆದಿದ್ದಾನೆ. ಹೀಗೆ ಈ ಊರಿಗೆ ಅಷ್ಟು ದೊಡ್ಡ ಇತಿಹಾಸ ಇದೆ ಅಂತ ಅಂದ್ರೆ, ಬಹಳ ಪುರಾತನವಾದಂತಹ ಒಂದು ಊರು, ಅಷ್ಟು ಹೆಸರಿತ್ತು ಅದಕ್ಕೆ ಅಂತ. ಈ ಪ್ರಭುದೇವರ ಗುರಿಗಳಾದಂತಹ ಅನಿಮಿಷನಾಥ ಅಲ್ಲೇ ಇದ್ದವರು. ಅವ್ರ ಬಗ್ಗೆ ಮುಂದೆ ಸ್ವಲ್ಪ ನೋಡೋಣ, ಅನಿಮಿಷನಾಥರು ಬರುವಂತ ಪ್ರಸಂಗ. ಅದು ಊರು ದೊಡ್ಡ ಊರು, ಆಗಿನ ಕಾಲಕ್ಕೆ ಸುಮಾರು 20,000 ಜನ ಇದ್ರು ಅಂತ ಬರ್ಕೋತಾರೆ. ಅಚ್ಚುಕಟ್ಟಾದ ಊರು, ಸಾಕಷ್ಟು ದೇವಾಲಯಗಳಿತ್ತು, ತುಂಬಾ ಚೆನ್ನಾಗಿತ್ತು ಊರು. ಅಲ್ಲಮ್ಮನ ತಂದೆ ತಾಯಿಗಳ ಹೆಸರನ್ನ ಹರಿಹರ ಮೆನ್ಷನ್ ಮಾಡೋದಿಲ್ಲ, ಹೇಳೋದಿಲ್ಲ. ಆದ್ರೆ ಮುಂದೆ ಇವ್ರು ಬರೀತಾರೆ, ನಮ್ಮ ಚಾಮರಸ ಬರೀತಾನೆ ನಿರಹಂಕಾರ ಸುಜ್ಞಾನಿ ಅಂತ. ಅವ್ರ ಹೆಸರು ಬರೆದಿಲ್ಲ ಅಂತೇಳಿ ಚಾಮರಸ ತಾನು ಕಲ್ಪನೆಯಿಂದ ಸೇರಿಸಿದ ಅಂತ ಚಿಂತೆ ಮಾಡೋ ಕಾರಣ ಇಲ್ಲ. ಯಾಕಂದ್ರೆ ಇದಕ್ಕೆ ಬೇರೆ ಘಟ್ಟಿವಾಳೆ ಎನ್ನುವ ವಚನದಲ್ಲಿ ತಂದೆ ತಾಯಿಗಳ ಹೆಸರು ಕೂಡ ಬರ್ತದೆ ಅನ್ನೋ ಹೇಳ್ತಾರೆ. ಹರಿಹರ ಹೇಳೋದು ನಿರಹಂಕಾರನ್ನ ರಾಜ ಅಂತ ಹೇಳೋದಿಲ್ಲ, ಅವನು ಕರೆಯೋದು ನಾಗವಾಸಕ್ಕೆ ಅಧಿಪತಿ, ನಾಗವಾಸಾಧಿಪತಿ ಅಂತ ಕರೀತಾರೆ. ಈ ನಾಗವಾಸಾಧಿಪತಿ ಅಂದ್ರೆ ಏನು ಅಂತ, ನಾಗವಾಸಾಧಿಪತಿ ಅಂತಂದ್ರೆ ಆಗಿನ ಕಾಲದಲ್ಲಿ ಈ ನೃತ್ಯ ಮಾಡುವ ಜನ ನಟ್ಟುವ ಜಾತಿ ಅಂತ ಕರಿತಿದ್ರು. ನಟ್ಟುವ ಜಾತಿಯವರನ್ನ ನಾಗವಾಸಾಧಿಪತಿಗಳು ಅಂತ ಸೇರಿಸ್ಕೊತಿದ್ರು. ಈ ನೃತ್ಯ ಸಂಗೀತ ಶಾಲೆಗಳಲ್ಲಿ ಅಂತಃಪುರ ವಿಭಾಗಕ್ಕೆ ಈ ನಾಗವಾಸ ಅಂತ ಹೆಸರು, ಅಂತಃಪುರ ವಿಭಾಗಕ್ಕೆ ನಾಗವಾಸ ಅಂತ ಹೆಸರು. ಇವರೇನ್ ಮಾಡ್ತಿದ್ರು ಇವ್ರ ಕೆಲಸ ಅಂದ್ರೆ, ಇದಕ್ಕೆ ನೆರವಿಂದ ಬೋವಗಾರಿಕೆ ಅಂತ ಹೆಸರು ಅದಕ್ಕೆ. ಈ ಕೆಲಸ ಮಾಡೋದು ಏನ್ ಮಾಡೋದು, ಇವರು ಅಂತಃಪುರದವರಿಗೆ ನಾಟ್ಯ ಕಲಿಸ್ಕೊಡೋದು ಮತ್ತೆ ಬೇರೆ ಕಲೆಗಳನ್ನ ಕಲಿಸಿಕೊಡೋದಕ್ಕೆ ಇರುವಂತವ್ರು. ಆ ಕೆಲಸ ಅಲ್ಲಮ್ಮನ ತಂದೆ ಮಾಡ್ತಾ ಇದ್ರು. ಅಂತಃಪುರದಿಂದ ನೃತ್ಯ ಸಂಗೀತ ಸೇವೆ ಆಗಬೇಕಾದ್ರೆ ನಾಗವಾಸಾಧಿಪತಿ ಎಲ್ಲ ತಯಾರಿ ಮಾಡಬೇಕಾಗ್ತಿತ್ತು, ವ್ಯವಸ್ಥೆಗಳನ್ನ ಮಾಡಬೇಕಾಗ್ತಿತ್ತು. ಅಂತಃಪುರದ ನಾಟ್ಯಕ್ಕೆ ನಿಂತ್ಕೊಂಡಾಗ, ಡಾನ್ಸ್ ಮಾಡೋಕೆ ನಿಂತ್ಕೊಂಡಾಗ ಆತ ಮದ್ದಲೇ ಹಿಡಿದು ಗೀತ ಪ್ರಬಂಧಾದಿ ಜಾತಿಯನ್ನು ನುಡಿಸಬೇಕಾಗಿತ್ತು ಅಂತ ಹೇಳ್ತಾರೆ. ಮೃದಂಗ ನುಡಿಸಬೇಕು, ಮದ್ದಳೆ ನುಡಿಸಬೇಕು. ಹೀಗೆ ನಾಟ್ಯ ಮತ್ತು ಸಂಗೀತ ಶಾಸ್ತ್ರ ಎರಡು ಪ್ರಯೋಗದಲ್ಲಿ ಈ ನಾಗವಾಸಾಧಿಪತಿ ಎಷ್ಟೇ ಪರಿಣತಿಯನ್ನು ಪಡೆದಿದ್ರು ಕೂಡ, ಅಂದ್ರೆ ಆಗ ಕೂಡ ಹೇಗಿತ್ತು ನೋಡಿ, ಒಂದು ದೊಡ್ಡ ಸಾಧನೆ ಮಾಡಿದವನು ಸಂಗೀತ ನಾಟ್ಯದಲ್ಲಿ ಮದ್ದಳೆ ನುಡಿಸೋದ್ರೊಳಗೆ ಎಲ್ಲ ಚೆನ್ನಾಗಿದ್ರು ಕೂಡ ಜಾತಿಯಿಂದ ಅಷ್ಟು ದೊಡ್ಡವನಲ್ಲ ಅಂತೊಂದಿತ್ತಂತೆ. ಎಷ್ಟು ಚೆನ್ನಾಗಿ ಹೇಳ್ತಾರೆ ಒಬ್ಬರು ಲೇಖಕರು ಬರೀತಾರೆ, ಎಷ್ಟೇ ಪರಿಣತಿಯನ್ನು ಪಡೆದಿದ್ದರೂ ಅವನನ್ನು ಸಮಾಜ ಮೆಳ್ಳಗಣ್ಣಿನಿಂದ ನೋಡುತ್ತಿತ್ತು ಅಂತ. ಅವನು ತಪ್ಪಿಲ್ಲ, ಇವ್ರು ಮೆಳ್ಳಗಣ್ಣದು ಏನ್ ಮಾಡೋಕ್ಕಾಗ್ತದೆ, ಮೆಳ್ಳಗಣ್ಣಿಂದ ನೋಡುತ್ತಿತ್ತು ಅಂದ್ರೆ ಅಷ್ಟು ಒಳ್ಳೇದಲ್ಲ ಅದು ಅಂತ. ಡಾನ್ಸ್ ಮಾಡೋರು ಇವರು ಅಂತ, ಅದು ಬಹಳ ವರ್ಷ ಇತ್ತು ಆ ಸೇರಿದವನು ಅಂತ. ಆದ್ರೆ ಇಂಥ ನಾಗಾದಿವಾಸಪತಿಗೆ ಹುಟ್ಟಿದಂತ ಅಲ್ಲಮ ಶಿಶುವನ್ನ ಹೇಗೆ ವರ್ಣನೆ ಮಾಡ್ತಾನೆ ಅಂದ್ರೆ, ಮರ್ತ್ಯರ ನೆಲದಲ್ಲಿ ಹುಟ್ಟಿದ ಕಲ್ಪವೃಕ್ಷದ ಸಸಿ ಅಂತ ಹರಿಹರ ಕರೀತಾನೆ.

ಈ ಮಾತನ್ನು ಗಮನಿಸಬೇಕು. ಮರ್ತ್ಯರ ನೆಲದಲ್ಲಿ ಹುಟ್ಟಿದ ಕಲ್ಪವೃಕ್ಷದ ಸಸಿ ಎಂದು ಹರಿಹರ ಕರೆದಿದ್ದಾನೆ. ಅಂದ್ರೆ ಹುಟ್ಟಿನಿಂದ ಕೀಳಾದರೂ ಕೂಡ ಆಧ್ಯಾತ್ಮಿಕ ನೆಲೆಗಟ್ಟಿನಲ್ಲಿ ಅಲ್ಲಮ ಅದ್ಭುತ ಸಾಧನೆ ಮಾಡಿದವನು ಅನ್ನೋ ದೃಷ್ಟಿಯಿಂದ ಅದನ್ನು ಹೇಳಿದಂತ ಮಾತು. ಹುಟ್ಟಿದ ಕೂಡಲೇ ಆ ಶಿಶುವನ್ನ, ಅಲ್ಲಮ ಪ್ರಭು ಶಿಶುವನ್ನ ತಂದೆ ತಾಯಿಗಳು ಕರ್ಕೊಂಡು ಹೋಗಿ ಆ ಬಳ್ಳಿಗಾವಲಿರುವಂತಹ ಈಶ್ವರ ದೇವಸ್ಥಾನ, ಅದು ಗೊಗ್ಗೇಶ್ವರ ದೇವಸ್ಥಾನ ಅಂತ, ಗೊಗ್ಗೇಶ್ವರ ಅಲ್ಲಿರುವಂತಹ ದೇವರು, ಆ ಗೊಗ್ಗೇಶ್ವರನ ದರ್ಶನ ಮಾಡಿಸ್ತಾರಂತೆ. ಆ ಮಾತು ಎಷ್ಟು ಚೆನ್ನಾಗಿದೆ ಹೇಳಿದ, ಇಷ್ಟ ಆಗ್ತದೆ. ದರ್ಶನ ಮಾಡಿಸಿ ದೇವರ ಪ್ರಸಾದವನ್ನ ಬಾಯಿ ಬೆಣ್ಣೆಯಾಗಿ ಆಸ್ವಾದನ ಮಾಡಿಸಿದರು ಅಂತ. ದೇವರ ಪ್ರಸಾದವನ್ನೇ ಫಸ್ಟ್ ಆ ಮಗು ಕೊಟ್ಟರು ಅಂತ, ಈಶ್ವರ ಪ್ರಸಾದದಿಂದ ಬೆಳೆದವನು ಅಂತ. ಅದೇ ಗೋಗೇಶ್ವರ ಇದ್ದದ್ದು ಗೋಹೇಶ್ವರ ಆಗಿ ಗುಹೇಶ್ವರ ಆಗಿರ್ಬೇಕು ಅಂತ, ಗುಹೇಶ್ವರ ಅಂತ ನಮ್ಮ ಅಂಕಿತ ನಾಮ ಇಟ್ಕೊಂಡದಂತು ಅಲಮ ಪ್ರಭು ಗುಹೇಶ್ವರ ಅಂತ, ಅದೇ ಬಂದಿದೆ ಅಂತ. ಆ ಮಗು ಮುಂದೆ ದೃಷ್ಟಾರನಾಗಿ ಆದಾಗ ಬಹುಶಃ ಪ್ರಸಾದ ಬಲದಿಂದ ಆಯಿತು ಅಂತ ಜನ ನಂಬಿಕೊಂಡು ಹಂಗಾಯ್ತು. ಈ ಅಲ್ಲಮ ಬೆಳೆದ ಹಾಗೆ ಕುಮಾರನಾಗಿ ಬಾಲಕನಾಗಿ ಹೇಗೆ ಬೆಳೆದ ಅನ್ನೋದು ಜಾಸ್ತಿ ವಿಷಯ ಸಿಗೋದಿಲ್ಲ ನಮ್ಗೆ. ಆದ್ರೆ ಜೀವನ ಚರಿತ್ರಕಾರರು ಆ ಘಟನೆಗಳನ್ನ ಬೇಕಾದಷ್ಟು ಅತಿಶಯೋಕ್ತಿಗಳಿಂದ ಮಾಡಿದ್ರು ಕೂಡ ಅವರು ಇಂಗಿತ ಗುರುತಿಸಬಹುದು, ಹುಡುಗ ಬೆಳೆದ ಹಾಗೆ ಬುದ್ಧಿಯಿಂದ ತುಂಬಾ ಚುರುಕಾದ, ಬುದ್ಧಿಯ ಜೊತೆಗೆ ಮೃದಂಗ ಮಹಾವಿದ್ಯೆ ಸೇರ್ಕೊಂತು. ಇನ್ನೊಂದು ಬಹಳ ವಿಷಯ ಮುಖ್ಯವಾಗಿರುವಂತಹದ್ದು, ಹೇಳ್ತಾನೆ ನಾಗವಾಸಾಧಿಪತಿಯ ಮನೆಯಲ್ಲಿ ನಾದಮಯ ವಾತಾವರಣದಲ್ಲಿ ಬೆಳೆದಂತ ಅಲ್ಲಮ ಮೃದಂಗದ ಬಗ್ಗೆ ಆಸಕ್ತಿ ಪಟ್ಟು ದೊಡ್ಡದೇನಲ್ಲ, ಆಶ್ಚರ್ಯ ಏನಲ್ಲ. ವಾತಾವರಣ ಹಾಗಿತ್ತಲ್ಲ, ಮನೆಯಲ್ಲಿ ನಾದಮಯ ವಾತಾವರಣ ಇತ್ತು, ಅಪ್ಪ ಅದಿದ್ರು ನೋಡ್ಕೊಂಡು ಕಲ್ತಿರ್ಬೇಕು. ಆದ್ರೆ ವಿಶೇಷ ಆದದ್ದು ಏನಂದ್ರೆ ಆತ ಬರೀ ಲಲಿತ ಕಲೆಗಳು ಮಾತ್ರ ತನಿದೇನೆ, ಇದ್ರ ಬಗ್ಗೆ ಮಾತ್ರ ವಿಷಯ ಸಂಪಾದನೆ ಮಾಡಿಕೊಳ್ಳದೇನೆ ನೋಡಿ ವೇದ ಶಾಸ್ತ್ರಗಳ ಜ್ಞಾನ ವಿಜ್ಞಾನಗಳ ಅಪಾರವನ್ನು ಆಪೋಷಣ ತೆಗೆದುಕೊಂಡ ಅಂತ ಹೇಳ್ತಾರೆ. ಬೆಳಿಬೇಕಾದ್ರೆ ಸಾಮಾನ್ಯವಾಗಿ ನೋಡಿ ನಾವು ಪರಿಸರದಿಂದ ಪಡ್ಕೊಳ್ತೇವೆ ಬಹಳಷ್ಟನ್ನ. ಇವನ ಪರಿಸರ ಬರೀ ಸಂಗೀತ ಲಲಿತ ಕಲೆಗಳಿರುವಂತಹ ಪರಿಸರ, ಆದ್ರೆ ಅದನ್ನು ದಾಟಿ ಆ ಶಕ್ತಿ ಏನಿತ್ತು ಅಂದ್ರೆ ಇದನ್ನ ಪಡ್ಕೊಂತು, ಚೆನ್ನಾಗಿ ಪಡ್ಕೊಂತು. ಇದ್ರ ಜೊತೆಗೆ ಇದನ್ನು ದಾಟಿ ಜ್ಞಾನ ವಿಜ್ಞಾನಗಳ ಬಗ್ಗೆ, ದರ್ಶನಗಳ ಬಗ್ಗೆ ಆಳವಾಗಿ ಚಿಂತನೆ ಮಾಡಿಕೊಂಡದ ಅಲ್ಲಮ್ಮ ಅಂತ ಹೇಳ್ತಾರೆ. ನಮಸ್ಕಾರ.

ಇದಮುಟ್ಟದ ಕತೆ. ವಸಂತಿನ ಮದ್ಮೆನ ತಡಪರೆ ಗೋಪಿ ಬೊಕ್ಕ ಉಮೇಸೆ ಬಾರಿ ನಾಟಕ ಮಲ್ಪುವಿರು. ಆಂಡ ಹಿರಿಯರ್ನ ಊರುದ ಗುರ್ಕಾರನ ಸುಧಾರಿಕೆಡ್ ಮದಿಮೆ ಬಾರಿ ಎಡ್ಡೆಡೆ ನಡಪುಡು. ಇಡೀ ಊರುದ ಕುಲು ವಸಂತಿನ ಮದಿಮೆನ ಬಾರಿ ಕುಸಿತ್ತೆ ಸುಧಾರಿಕೆ ಮಲ್ಪುವಿರು. ವಸಂತಿ ಕಂಡನೆ ಆನಂದನೊಟ್ಟುಗು ಬೊಂಬಾಯಿಗ ಪಿದಳುವಲು. ಕತೆ ದುಂಬರಿಪುಡು. ಆನಿ ಕಣ್ಣೂರುದ ಜೈಲ್ಡ್ ಇಸೇಸ ದಿನ. ಗಾಂಧಿ ಅಜ್ಜರಿನ ಪುಟ್ಟು ದಿನ. ಜೈಲ್ಡಿತ್ತಿನ ಮಾತ ಕೈದಿನ ಕ್ಲೆಗ್ ಆನಿ ಬಾರಿ ಸಡಂಗ್ರು. ವರ್ಸಲ ಆನಿದಾನಿ ಕೆಲವೆರೆಗ್ ಶಿಕ್ಷೆರ್ದ ಮಾಪು ಕೊರ್ಪುನ ಕ್ರಮ ದುಂಬುಡ್ದಿಂಚಿ ನಡತದ್ ಬೈದನು. ಆನಿ ಒಂಜಿ ಪುಲ್ಯ ಕಾಲುಗೆ ಲಕ್ಕದು ಮೀದು ಒಂತೆ ಏರಾ ಮಲ್ತಿನ ತಪ್ಪು ಗಾತ್ರ ಮೂಲು ಶಿಕ್ಷೆ ಅನ್ಬೆಪುನ ಸಜ್ಜನಿರು. ಎದುಕೊನು ಪಾತೆರನು ಪಂಡಿ ಮಲ್ಲ ಪೊಲೀಸ್ದಾರ್ ಧ್ವಜ ಏರ್ಸಾಯಿರು. ಐರ್ದ ಬೊಕ್ಕ ಅರ್ನ ರಡ್ಡ ಎಡ್ಡೆಪ್ಪುದ ಪಾತೆರಲ ಆಂಡು. ಇತ್ತೆ ಜೈಲ್ದ ರಕ್ಕೋಲೆ ತೂಪುನ ಪೇದೆ ಕೈಟೊಂಜಿ ಚೀಟ್ ಪತೊಂದು ಬತ್ತಿರು. ಐನ್ ತೂನಗ ವರ ಮಾತೆರ್ನಲ ನಾಲಿ ಉದ್ದಾಂಡು. ವರ್ಸಲ ಇನಿತ್ತ ದಿನ ಕೆಲವು ಕೈದಿಲೆಗ ಮಾಪು ಕೊರ್ಪುನ ಕ್ರಮ ಉಂಡು. ಅಂಚೆನೆ ಈ ಸರ್ತಿಲ ಪತ್ತು ಜನಕ್ ಮಾಪು ಆವೊಂದುಂಡು. ಅಕಲ್ನ ಪುದರ್ನ ಇತ್ತೆ ಓದುದು ಪನ್ಪ. ಮಲ್ಲ ಪೊಲೀಸ್ದಾರ್ ಗಟ್ಟಿ ಸ್ವರಟ್ಟು ಪನ್ನಗ ಮಾತೆರ್ಲ ಕೆಬಿಕೊಂಡೆ ಮಲ್ತೆರು. ಪುದರ್ದ ಪಟ್ಟಿ ಓದರ ಸುರು ಮಂತೆರು. ಸುರೂತ ಐನಾಜಿ ಪುದರ್ ಶಿಕ್ಷದ ಅವಧಿ ಮುಗಿಯೊಂದು ಬೈದಿನ ಪರಬೆರ್ನ. ಅಕ್ಲನ ಕಣ್ಣುಡೊಂಜಿ ಉದಾಸೀನದ ಭಾವ. ನನ ಬುಡುಗಡೆ ಆದ ದಾದ ಮಲ್ಪರೆಂಡು. ಅಂಚಿ ನನ ಸುಲಿಗೆಲಾ ತೀರಂದು ಇಂಚಿ ನನ ಬೆನಿಯರ್ಲ ತೀರಂದು. ಬೊಕ್ಕ ಪಂಡಿನ ನಾಲ್ಪುದರ್ ಜೈಲ್ಡ್ ನಡತೊನು ನಡಕೆ ತೂದು ಕೊರ್ಪುನಿ ಪಂಡ್ದು ಪಂಡಿರು. ಆ ನಾಲ್ಪುದರ್ಡ್ ಕಡೇತ್ತ ಪುದರ್ ಶೀನನ. ಶೀನಗ ಆಯನ ಕೆಬಿಕ್ ಕೇಂಡಿನಿಟ್ಟು ದಾದನ ಯತ್ವಾಸಿ ಉಪ್ಪುಡು. ಜೂವಾವಧಿ ಶಿಕ್ಷೆ ಆಯನ ಎನನ್ ರಡ್ಡು ವರ್ಸುಡು ಮಾಪಿ ಮನ್ಪಿರಾ ಪಂಡ್ದು ಎನ್ನಿಂದುಪ್ಪುನಗ ಆಯನ ಪುಗೆಲ್ಗ ಒಂಜಿ ಕೈ ಬೂರ್ಂಡು. ವರಾನೆ ಅಲ್ಕು ಬೂರ್ನ ತೂದು ಶೀನ ನಿನ್ನನೆ ಪುದರ್ ಪಂಡಿನಿ ಅಕುಲು ತಾನೆ ಸಂತೋಷಾಯಿ ಜಾ ಜತಟ್ಟಿತ್ತಿನ ಬಾಲಕಿಸ್ನೆ ಪನ್ನಗ ಆಯನ ಮೋನಿನೇ ತೂದು ಬಾಕಿಯಾಯೇ ಶೀನಿ. ಶೀನನ ಮನಸ್ಸುಡ್ ಸಾರ ಬಗೆತ ಆಲೋಚನೆಲ್ ಎರ್ತೆದ ಕಡಲ್ದ ಲೆಕ ಮಗುರೊಂದುಂಡು. ಮಾಪಿಯಾದ ನನ ಊರುಗು ಪೋನಗ ಎನನ ಊರುದ ಕುಲು ಎಂಚ ತೂವೇರು. ಕರಿಯಜ್ಜರು ಎನನ ಬೇಲೆಗೆ ದೆತೊನೆರ ಕಡಲ ಬರಿತ ಎನ್ನ ವಯ್ಯಪ್ರೆ ಉಂಡ ಅತ್ತು ಮರಿಯಲದ ಗಾಲಿ ಬರ್ಸೋಗು ತೆಗೆದು ಪೋತುಂಡ. ವಸಂತಿನ ಮದ್ಮೆದ ಕಾಕಜಿ ಬೈದುಂಡ್ ಆಲಿತ್ತೆ ಓಲುಪ್ಪಲು ಈ ಪಲಯನ ನಿಂಪುಪ್ಪಾಲೆಗ್ ಇಂಚ ಪಾಕನ ಮುನೆದ ಎಕ್ಕಂದೆಲು. ಆ ತಾನಗ ಜೈಲ್ದ ಗಂಟೆ ಬೊಟ್ಟುಂಡು. ಮಾತೆರ್ಲ ಬಟ್ಟಲ್ಪತೊಂದು ವನಸುಗ ಸಾಲುಂತೀರು. ಆನಿ ಪಾಯಸದ ವನಸ್ಸು. ಶೀನಗ ಇನಿ ವನಸ್ಸು ಸೇರುಜಿ. ದಾದನ ಒಂಜಿ ನಮೂನೆ ಮನಸ್ಸುಗ ಸಲ್ಮಂತ ಇಜ್ಜಂದಿಲಕ ಉಲ್ಲೆ. ವನಸಾದು ಪಿದಡ್ನಗ ಪೇದೆ ಗಟ್ಟಿ ಸ್ವರಟ್ಟು ಪಂಡಿರು. ಎಲ್ಲೆ ಬೊಲ್ಪು ಆಜಿ ಗಂಟೆಗ್ ಕಾಸರಗೋಡುಗು ಪೋಪಿನ ರೈಲ್ದಡೆಗ್ ಮಾಪಿ ಆಯಿನಕ್ಲಿನು ಲೆತೊಂದು ಪೋಯರೆ ಜೀಪು ಬರ್ಪುಂಡು. ಅಲ್ತು ಬೊಕ್ಕ ನಿಕುಲು ನಿಕಲ್ ನಿಕಲ್ನ ಇಲ್ಲದ ಸಾದಿ ಪತ್ತೊಡು. ನನಪೋದು ಎಡ್ಡೆ ನರಮನಿಲಕ ಜೂವನ ಮಲ್ಪುಲೆ. ಕುಡ ಇಡೆ ಪಿರ ಬರ್ಪಿನ ಬೇಲೆ ಮನ್ಪಡೆ ಪಣದ ಪಂಡಿರು. ಪತ್ತು ಜನಲ ಆವು ಒಂದು ತರೆ ಆಡಾಯಿರು. ಬಾಕಿದ ಕೈದಿಲು ಬೇಜಾರ್ಡ್ ತರೆ ಕಂತಪಾಡಿರು. ಈತ ದಿನ ಒಟ್ಟಿಗೆ ಇತ್ತಿನ ಕುಲು ಅಗಪ್ಪುನಗ ಒಂಜಿ ನಮೂನೆದ ಬೇನೆ. ಬುಲ್ಪು ಆಯರೆ ದುಂಬೆ ಪೇದೆ ಬತ್ತದ ಬುಡುಗಡೆ ಆಯಿನ ಪತ್ತು ಜನನ್ಲ ಮೆಂತದ ಲೆತೊನ್ ಪೋಯರು. ಅರ್ನ ಬೂಟುಸುದ ಸ್ವರಕ್ಕು ಬೊಕ್ಕ ಅರ್ನ ಬೆತ್ತದ ಬೊಟ್ಟಾಟಿಗೆ ಮಾತೆರೆಗ್ಲ ಎಚ್ಚರಿಕೆ ಆಂಡು. ಒರಿಯೊರಿಯ ಲಕ್ಕದ ಪಿದಾಡು ನಕ್ಲೆನ ಕೈತಡೆ ಬತ್ತದ ಬೆರಿ ಪೂಜಿದ ಕಡಪುಡಿಯರು.

0: ಇತನಾಟ ಕುಶಾಲಾಕ್ಷಿ ವಿ ಕುಲಾಲ್ ಕಣ್ವತೀರ್ಥ ಮೇರೆನ ಕಡಲ ಮುತ್ತು ಕಾದಂಬರಿದ ಸೊರಸರಪೊಳಿ
1: ಸೆರೆ ವರುಂಬ ಕೇಂಡರು
0: ಇನಿತ ಸೆರೆಕ್ ಸೊರಕೊರಿನಾರು ಗಾಯತ್ರಿ ನಾನಿಲ್.

0: ಕೇಳ್ತಿರೋದು ರೇಡಿಯೋ ಸಾರಂಗ 107.8 FM. ಇದು ಬಣ್ಣ ಬಣ್ಣದ ಬದುಕು. ಈ ಹೊತ್ತಿನ ಕನ್ನಡ ಪ್ರಸಾರದಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ 27ನೇ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಮಾತನಾಡಿದ ಡಾಕ್ಟರ್ ವರದರಾಜ ಚಂದ್ರಗಿರಿ ಇವರ ಮಾತುಗಳನ್ನು ಕೇಳ್ತಾ ಬರೋಣ.
1: ಎಲ್ಲ ಸಾಹಿತ್ಯ ಬಂಧುಗಳಿಗೂ ನಮಸ್ಕಾರ. ಬಹುತ್ವ ಎನ್ನುವಂತಹ ಒಂದು ಆಶಯವನ್ನ ಸಾಹಿತ್ಯ ವಲಯದಲ್ಲಿ ಇತ್ತೀಚಿನ ವರ್ಷಗಳಲ್ಲಿ ಅನಿವಾರ್ಯವಾಗಿ ನಾವೆಲ್ಲ ಬಳಸ್ತಾ ಬಂದಿದ್ದೇವೆ. ಸಮ್ಮೇಳನಾಧ್ಯಕ್ಷರ ಭಾಷಣದಲ್ಲೂ ಈ ಬಹುತ್ವದ ವಿಚಾರಕ್ಕೆ ಸಂಬಂಧಪಟ್ಟ ಅನೇಕ ಸಂಗತಿಗಳು ಬೇರೆ ಬೇರೆ ರೂಪಗಳಲ್ಲಿ ಬಂದಿತ್ತು. ಸಮ್ಮೇಳನದ ಈ ಮೊದಲ ವೈಚಾರಿಕ ಗೋಷ್ಠಿಗೆ ಕೂಡ ಒಂದು ಪ್ರತ್ಯೇಕ ಶೀರ್ಷಿಕೆಯನ್ನು ಕೊಟ್ಟರು. ಆ ಶೀರ್ಷಿಕೆಗೆ ಕರಾವಳಿಯ ಲೋಕದೃಷ್ಟಿ ಅಂತ ಹೆಸರು ಕೊಟ್ಟರು. ಆ ಲೋಕದೃಷ್ಟಿ ಯಾವುದು? ಸಾಹಿತ್ಯದ ಮೂಲಕ ನಮ್ಮವರು ಕಂಡುಕೊಂಡಂತಹ ಲೋಕದೃಷ್ಟಿ ಯಾವುದು ಅಂತ ಹುಡುಕ್ತಾ ಹೋದಾಗ ಅದು ಕೂಡ ಅಂತಿಮವಾಗಿ ತಲುಪುವುದು ನಾವು ಹೇಳುವ ಬಹುತ್ವದ ಕಡೆಗೇನೆ. ಅನೇಕ ಹೊಸ ಹೊಸ ಈ ಕಾಲದ ಸವಾಲುಗಳಲ್ಲಿ ಬದುಕುತ್ತಾ ಇರುವ ನಮಗೆ ಸಾಹಿತ್ಯದ ಬಗ್ಗೆ, ಸಂಸ್ಕೃತಿಯ ಬಗ್ಗೆ ಮಾತನಾಡುವ, ಒಂದಷ್ಟು ಜಾಗೃತಿಯ ಕೆಲಸಗಳನ್ನು ಮಾಡುವ ನಮಗೆ ನಮ್ಮ ಹಿಂದಿನ ಸಾಹಿತ್ಯ ಪರಂಪರೆಯಿಂದ ಸ್ಫೂರ್ತಿ ಪಡೆಯುವ ಹಾಗಾಗಬೇಕೆನ್ನುವುದು ಸಮ್ಮೇಳನದ ಮಹಾ ಉದ್ದೇಶಗಳಲ್ಲಿ ಒಂದು. ಹಾಗೆ ನೋಡಿದರೆ ನಮ್ಮ ಜಿಲ್ಲೆಯ ಲೋಕದೃಷ್ಟಿ ಇದನ್ನ ಒಂದೋ ಎರಡೋ ವಾಕ್ಯಗಳಲ್ಲಿ, ಘಟಕಗಳಲ್ಲಿ ಹಿಡಿದಿಡ್ಲಿಕ್ಕೆ ಸಾಧ್ಯ ಅಂತಂದ್ರೆ ನಾನು ಹೀಗೆ ಪ್ರಯತ್ನ ಮಾಡ್ಲಿಕ್ಕೆ ನೋಡ್ತೇನೆ. ನನಗೆ ಎರಡು ಸಂಗತಿಗಳು ನಮ್ಮ ಜಿಲ್ಲೆಯ ಸಾಹಿತ್ಯ ಸಂದರ್ಭದಲ್ಲಿ ಬಹಳ ಬಹಳ ಮುಖ್ಯ ಆಗ್ತದೆ. ಒಂದು ಸಮನ್ವಯ ದೃಷ್ಟಿ. ನಾನದನ್ನು ವಿವರಿಸ್ತೇನೆ, ಯಾಕೆ ಇದನ್ನು ಆಯ್ಕೆ ಮಾಡಿಕೊಂಡೆ, ಎಲ್ಲಿಂದ ಸಿಕ್ತು ನನಗೆ ಇದು ಅಂತ. ಒಂದು ಸಮನ್ವಯ ದೃಷ್ಟಿ, ಇನ್ನೊಂದು ನಿರಂತರವಾಗಿ ಹೊಸತನಕ್ಕೆ ತುಡಿಯುವ ಮನಸ್ಸು. ಈ ಎರಡು ಸಂಗತಿಗಳನ್ನು ಇಟ್ಕೊಂಡು ಕಳೆದ ಒಂದು 500-600 ವರ್ಷದ ದಕ್ಷಿಣ ಕನ್ನಡದ ಸಾಹಿತ್ಯವನ್ನು ನಮಗೆ ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯ ಆದರೆ ಮುಂದಿನ ಒಂದಷ್ಟು ಕಾಲ ಹೊಸ ಹೊಸ ಸವಾಲುಗಳನ್ನು ಎದುರಿಸುವಾಗ ನಮಗೊಂದಷ್ಟು ಪ್ರಚೋದನೆ ಆಗ್ಬೋದು ಎನ್ನುವುದು ನನ್ನ ಆಸೆ. ಈ ಎರಡು ಘಟಕಗಳು ತುಂಬಾ ವಿಶಾಲವಾದ ಅರ್ಥದಲ್ಲಿ ಇದು ಕೇವಲ ದಕ್ಷಿಣ ಕನ್ನಡದ ಲೋಕದೃಷ್ಟಿಯೇ ಆಗಬೇಕಾಗಿಲ್ಲ, ಇದು ಕರ್ನಾಟಕದ ಲೋಕದೃಷ್ಟಿಯೂ ಹೌದು, ಇನ್ನಷ್ಟು ವಿಸ್ತರಿಸಿದ್ರೆ ಇದು ಭಾರತದ ಲೋಕದೃಷ್ಟಿಯೂ ಹೌದು. ಇದನ್ನ ಸ್ಪಷ್ಟಪಡಿಸಲಿಕ್ಕೆ ನಾನು ಒಂದು ಮೂರು ಕವಿಗಳ, ನನಗೆ ಸಾಹಿತ್ಯದ ಚೌಕಟ್ಟು ಕೊಟ್ಟಿರುವುದರಿಂದ ಮೂರು ಕವಿಗಳ ಉಲ್ಲೇಖದಿಂದ ಇದನ್ನ ಸ್ಪಷ್ಟಪಡಿಸಲಿಕ್ಕೆ ನೋಡ್ತೇನೆ, ಪ್ರಯತ್ನ ಮಾಡುತ್ತೇನೆ. ನಾನು ಈ ಮೂರು ಕವಿಗಳನ್ನ ದಕ್ಷಿಣ ಕನ್ನಡದ, ಮತ್ತೆ ಪುನಃ ಕೆಲವು ಜಸ್ಟಿಫಿಕೇಶನ್ಗಳನ್ನು ಕೊಡಬೇಕು ನಾನು. ದಕ್ಷಿಣ ಕನ್ನಡ ಅಂತಂದ್ರೆ ಇವತ್ತಿನ ದಕ್ಷಿಣ ಕನ್ನಡ ಅಂತ ತಿಳ್ಕೊಳ್ಬಾರದು. ಈಗಾಗಲೇ ಅನೇಕ ಸಂದರ್ಭದಲ್ಲಿ ನಾವು ಮಾತಾಡ್ತೇವೆ, ಅದರಲ್ಲಿ ಉಡುಪಿ ಮತ್ತು ಕಾಸರಗೋಡು ಅಂತರ್ಗತವಾದಂತಹ ಕರಾವಳಿ ಜಿಲ್ಲೆ ಶೀರ್ಷಿಕೆ ಕೊಡುವಾಗಲೂ ಕೂಡ ಕರಾವಳಿಯ ಲೋಕದೃಷ್ಟಿ ಅಂತ ಕೊಟ್ಟಿದ್ದಾರೆ, ದಕ್ಷಿಣ ಕನ್ನಡದ ಲೋಕದೃಷ್ಟಿ ಅಂತ ಕೊಡಲಿಲ್ಲ. ಹಾಗಾಗಿ ನಾನು ದಕ್ಷಿಣ ಕನ್ನಡ ಅಂತ ಹೇಳಿದ್ರೆ ಅದು ಮೂರು ಜಿಲ್ಲೆಗಳಿಗೆ, ಒಟ್ಟು ಕರಾವಳಿಗೆ ಅನ್ವಯವಾಗುವಂಥದ್ದು. ಕರಾವಳಿಯ ಮೂರು ಕವಿಗಳ ಹೆಸರನ್ನು ಇಲ್ಲಿ ಉಲ್ಲೇಖ ಮಾಡಿ ನನ್ನ ಮಾತುಗಳನ್ನು ಪ್ರಾರಂಭ ಮಾಡ್ತೇನೆ. ಇವರು ಈ ಭಾಗದ ಪರಂಪರೆಯ ನಿರ್ಮಾಪಕರು, ಈ ಭಾಗದ ಯುಗ ಪ್ರವರ್ತಕರು. ಅದರಲ್ಲಿ ಮೊದಲನೆಯವರು ಬಹಳ ಚಂದದ ಒಂದು ಪ್ರಾರ್ಥನೆಯ ಹಾಡನ್ನು ಇಲ್ಲಿ ನಾವು ಕೇಳಿದ್ದೆವು. ಆ ಹಾಡಿನ ಕರ್ತೃ ರತ್ನಾಕರ ವರ್ಣಿ. ರತ್ನಾಕರ ವರ್ಣಿ ಮೂಡುಬಿದಿರೆಯಲ್ಲಿದ್ದ ವ್ಯಕ್ತಿ, 15-16 ಶತಮಾನದಲ್ಲಿದ್ದಂಥ ವ್ಯಕ್ತಿ. ಬಹಳ ಸ್ಪಷ್ಟವಾದ ಒಂದು ಉದ್ದೇಶಕ್ಕೋಸ್ಕರ ವರ್ಣಿಯ ಹೆಸರಿನಲ್ಲಿ ಪ್ರಸ್ತಾಪ ಮಾಡ್ತಾ ಇದ್ದೇನೆ. ನಾನು ಮಾತಾಡ್ತಾ ಇರೋದು ಲೋಕದೃಷ್ಟಿಯ ಬಗ್ಗೆ. ನಾನು ಸಾಹಿತ್ಯದ ಚರಿತ್ರೆಯನ್ನ ಮಾತಾಡ್ತಾ ಇಲ್ಲ. ರತ್ನಾಕರ ವರ್ಣಿಗಿಂತ ಹಿಂದೆ ಕವಿಗಳಿರಲಿಲ್ವಾ ಅಂತ ಕೇಳಬೇಡಿ. ಕನ್ನಡ ಸಾಹಿತ್ಯ ಚರಿತ್ರೆಯನ್ನ ಪೂರ್ವದ ಹಳಗನ್ನಡ ಕಾಲಕ್ಕೆ, ದಕ್ಷಿಣ ಕನ್ನಡದ ಚರಿತ್ರೆಯನ್ನ ಪೂರ್ವದ ಹಳಗನ್ನಡ ಕಾಲಕ್ಕೆ ತಕ್ಕೊಂಡು ಹೋದವರಿದ್ದಾರೆ. ಕ್ರಿಸ್ತಶಕ 7ನೇ ಶತಮಾನದ ವಡ್ಡರ್ಸೆ ಶಾಸನದಿಂದ ಈ ಭಾಗದ ಶಾಸನದ ಅಧ್ಯಯನಗಳು ಪ್ರಾರಂಭ ಆದದ್ದಿದೆ. ಅಷ್ಟು ಹಿಂದಕ್ಕೆ ನಾನು ಹೋಗ್ತಾ ಇಲ್ಲ. ನಾನು ರತ್ನಾಕರ ವರ್ಣಿಯನ್ನ ಇಲ್ಲಿಂದ ಒಂದು 500 ವರ್ಷಗಳ ಹಿಂದಕ್ಕೆ ತಗೊಂಡು ಹೋದ್ರೆ ರತ್ನಾಕರ ವರ್ಣಿಯನ್ನ ಒಂದು ಮಾಡೆಲ್ ಅಂತ ತಗೊಳ್ತಾ ಇದ್ದೇನೆ. ಲೋಕದೃಷ್ಟಿಗೆ ಒಂದು ಮಾದರಿ ಲಕ್ಷಣ ರತ್ನಾಕರ ವರ್ಣಿ. ಎರಡನೆಯದ್ದು ಕುಂಬಳೆಯ ಪಾರ್ಥಿಸುಬ್ಬ. ಯಾಕೆ ಪಾರ್ಥಿಸುಬ್ಬನನ್ನು ಆಯ್ಕೆ ಮಾಡಿಕೊಂಡಿದ್ದೇನೆ ಅಂತ ಮತ್ತೆ ವಿವರಿಸುತ್ತೇನೆ. ಮೂರನೆಯದ್ದು ನಂದಳಿಕೆಯ ಮುದ್ದಣ ಲಕ್ಷ್ಮೀನಾರಾಯಣ, 19ನೇ ಶತಮಾನದವರು. ಈ ಮೂರು ಕವಿಗಳನ್ನ ಕರಾವಳಿಯ ಪ್ರಾತಿನಿಧಿಕ ಕವಿಗಳು ಅಂತ ಗುರುತಿಸಿಕೊಂಡು, ಈ ಮೂರು ಕವಿಗಳು ಕಂಡರಿಸಿದ ಲೋಕದೃಷ್ಟಿ 21ನೇ ಶತಮಾನದಲ್ಲಿ ಈ ಕಾಲಕ್ಕೂ ನಮ್ಗೆ ಎಷ್ಟು ಮುಖ್ಯ ಆಗ್ತದೆ, ಹೇಗ್ ಮುಖ್ಯ ಆಗ್ತದೆ ಅಂತ ಕೆಲವು ಮಾತುಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಭರತೇಶ ವೈಭವ ಅಂತ ಒಂದು ಕೃತಿಯನ್ನ ರತ್ನಾಕರ ವರ್ಣಿ ಬರೆದದ್ದು ನಮ್ಗೆಲ್ಲ ಗೊತ್ತಿದೆ. ರತ್ನಾಕರ ವರ್ಣಿ ಮೂಡುಬಿದ್ರೆ ಅವನು ಕಾರ್ಕಳದ ಭೈರರಸರ ಆಸ್ಥಾನ ವಿದ್ವಾಂಸ ಅಂತ ಕರೆಸಿಕೊಂಡವನು. ಆ ವಿಷಯಗಳೆಲ್ಲ ನಮ್ಗೆ ಗೊತ್ತಿದೆ. ರತ್ನಾಕರ ವರ್ಣಿ ಅದುವರೆಗೆ ಕನ್ನಡದಲ್ಲಿ ಇದ್ದಿಲ್ಲದ ಒಂದು ಹೊಸ ಛಂದಸ್ಸನ್ನ ಜನಪ್ರಿಯಗೊಳಿಸಿದವ, ಸಾಂಗತ್ಯ. ಇಲ್ಲಿ ಯಾರಾದರೂ ಸಾಹಿತ್ಯದ ವಿದ್ಯಾರ್ಥಿಗಳಿದ್ರೆ, ನಾವು ಪಂಪನಿಂದ ಪ್ರಾರಂಭ ಮಾಡಿ ಚಂಪು, ವಚನ, ರಗಳೆ, ಷಟ್ಪದಿ ಇಂತೆಲ್ಲ ಛಂದಸ್ಸನ್ನ ಕಲಿತೇವಲ್ವಾ, ಆ ಛಂದಸ್ನಲ್ಲಿ ಸಾಂಗತ್ಯ ಅಂತ ಒಂದು ಛಂದಸ್ಸಿದೆ. ಧೈರ್ಯವಾಗಿ ಹೇಳಬಹುದು, ಸಾಂಗತ್ಯ ಎನ್ನುವ ಛಂದಸ್ಸನ್ನ ಕನ್ನಡಕ್ಕೆ ಕೊಟ್ಟದ್ದು ದಕ್ಷಿಣ ಕನ್ನಡ ಜಿಲ್ಲೆ. ನಮ್ಮ ಈ ಊರಿನ ಒಂದು ಜಾನಪದ ಮಟ್ಟನ್ನ ಬೇಸ್ ಆಗಿ ಇಟ್ಟುಕೊಂಡು ಬೆಳೆಸಿದಂತಹ ಒಂದು ಹಾಡುಗಬ್ಬ ಸಾಂಗತ್ಯ. ಅದನ್ನ ರತ್ನಾಕರ ವರ್ಣಿಯೇ ಪ್ರಾರಂಭ ಮಾಡಿದ ಅಂತ ಹೇಳಲಿಕ್ಕಾಗುವುದಿಲ್ಲ. ರತ್ನಾಕರ ವರ್ಣಿಗಿಂತ ಸ್ವಲ್ಪ ಮೊದಲೇ ಇದ್ದ ಕಲ್ಯಾಣ ತೀರ್ಥಿಯ ಹೆಸರಿನಲ್ಲೇನೋ ಅದರ ಆ ಚರಿತ್ರೆ ಓದುವಾಗ ಸಿಗತ್ತೆ. ಆದ್ರೆ ಅದಕ್ಕೆ ಬಹಳ ವಿಶೇಷವಾದಂತ ಒಂದು ಶಕ್ತಿಯನ್ನು ತುಂಬಿದವ ರತ್ನಾಕರ ವರ್ಣಿ. ನಾನು ಹೇಳಿದೆ, ನಮ್ಮ ಜಿಲ್ಲೆಯ ಕರಾವಳಿಯ ಲೋಕದೃಷ್ಟಿಯ ಬಹಳ ಮುಖ್ಯವಾದ ಸಂಗತಿ ಏನು ಅಂತಂದ್ರೆ ಹೊಸತನಕ್ಕೆ ತೆರೆದುಕೊಳ್ಳುವುದು. ಛಂದಸ್ನಲ್ಲಿ ಕೂಡ ಒಂದು ಹೊಸತನಕ್ಕೆ ತೆರೆದುಕೊಂಡಂತಹ ಒಂದು ವಿಶೇಷವನ್ನ ರತ್ನಾಕರ ವರ್ಣಿಯಲ್ಲಿ ನಾವು ಕಾಣಬಹುದು ಎನ್ನುವುದು ಒಂದಂಶ. ಅದರ ಜೊತೆಗೆ ಈ ಮೂರೂ ಕವಿಗಳು ಮೂಲತಃ ತುಳುವರಾಗಿರಬಹುದು ಅಂತ ನನ್ನ ಊಹೆ. ನನ್ನ ಹತ್ರ ದಾಖಲೆಗಳಿಲ್ಲ. ರತ್ನಾಕರ ವರ್ಣಿ ಮೂಡುಬಿದ್ರೆ ಅವನ ಮಾತೃಭಾಷೆ ಖಂಡಿತವಾಗಿ ತುಳು ಆಗಿದ್ದಿರಬಹುದು. ಎಂಚ ಪೊರ್ಲಾಂಡು ಅಂತ ಹೇಳುವ ಒಂದು ಉಲ್ಲೇಖವನ್ನಾಗ ಹಾಡಿನಲ್ಲೂ ಬಂತು. ನಾವೆಲ್ಲ ಶಾಲೆಗೆ ಹೋಗುವಾಗ ರತ್ನಾಕರ ವರ್ಣಿ ಆ ಭಾಗ ಬಂದಾಗ ಥ್ರಿಲ್ ಆಗ್ತಿದ್ದೆವು, ರತ್ನಾಕರ ವರ್ಣಿ ತುಳುಮಲ್ಲಿ ಮಾತನಾಡಿದ್ದಾನೆ. ಸಹಜವಾಗಿ ಈ ಕಡೆಯ ದಕ್ಷಿಣ ಕನ್ನಡ ಜಿಲ್ಲೆಯ ಜೈನರು ತುಳುವರು, ರತ್ನಾಕರ ವರ್ಣಿ ತುಳುವ ಅಂತ ಇಟ್ಕೊಳ್ಳೋಣ. ಪಾರ್ಥಿಸುಬ್ಬ ಅಂತೂ 100% ತುಳುವ, ಅದರಲ್ಲಿ ಸಂಶಯವೇ ಬೇಡ. ನಂದಳಿಕೆ ಮುದ್ದಣನು ತುಳುವನೇ ಹೌದು. ಹಾಗಾಗಿ ಮೂರೂ ತುಳು ಹಿನ್ನೆಲೆಯ ವ್ಯಕ್ತಿಗಳು ಕನ್ನಡದ ಮಹತ್ವದ ಕಾವ್ಯಗಳನ್ನ ಕೊಟ್ಟರು ಅನ್ನೋದನ್ನ ಇನ್ನೊಂದು ದೃಷ್ಟಿಯಲ್ಲಿ ನೋಡಿದ್ರೆ ಒಂದು ಭಾಷಾ ಸಮನ್ವಯಕ್ಕೆ ಅವತ್ತಿನಿಂದಲೇ ಮಾದರಿಗಳಾಗಿ ನಮ್ಮ ಎದುರುಗಡೆ ಇರುತ್ತಾರೆ ಎನ್ನುವುದು ನಮಗೆ ಖುಷಿ ಕೊಡುವ ಮತ್ತೊಂದು ಅಂಶ. ಹೀಗೆ ಒಂದು ಕಡೆ ಧರ್ಮ ಸಮನ್ವಯ ಜೈನ ಎನ್ನುವ ಹಿನ್ನೆಲೆಯಲ್ಲಿ ಹೇಳ್ತಾ ಇದ್ದೇನೆ, ಮತ್ತೊಂದು ಕಡೆ ಭಾಷಾ ಸಮನ್ವಯ ಮತ್ತು ಹೊಸತನಕ್ಕೆ ತೆರೆದುಕೊಂಡಂತಹ ರತ್ನಾಕರ ವರ್ಣಿಯ ಇನ್ನೊಂದು ಮುಖ್ಯ ಅಂಶವನ್ನು ಕೂಡ 21ನೇ ಶತಮಾನದ ಹಿನ್ನೆಲೆಯಲ್ಲಿ ನಾನು ಹೇಳಬೇಕು ನಿಮ್ಮ ಗಮನಕ್ಕೆ. ನಾವು ರತ್ನಾಕರ ವರ್ಣಿಯ ಭರತೇಶ ವೈಭವವನ್ನು ಕುರಿತು ಮಾತನಾಡುವಾಗೆಲ್ಲ ಯೋಗ ಭೋಗ ಸಮನ್ವಯ ಅಂತ ಒಂದು ಸಂಗತಿಯನ್ನು ಹೇಳುತ್ತೇವೆ. ಯೋಗ ಭೋಗ ಸಮನ್ವಯ. ಅವನು ಜೈನ ಧರ್ಮಕ್ಕೆ ಜಿನ ಧರ್ಮಕ್ಕೆ ನಿಷ್ಠನೆ. ಆದರೆ ಗಮನಿಸಬೇಕಾದ ಅಂಶ ಅಂತಂದ್ರೆ ರತ್ನಾಕರ ವರ್ಣೀಯವರೆಗೆ ಯೋಗ ಭೋಗ ಸಮನ್ವಯದ ಸಂಗತಿಗಳನ್ನ ಜೈನ ಕವಿಗಳು ಪ್ರತಿಪಾದಿಸಿದ್ದಿಲ್ಲ. ನಮ್ಮಲ್ಲಿ ಅದುವರೆಗೆ ಇದ್ದಂತಹ ಪಂಪನ ಆದಿಪುರಾಣ, ರನ್ನ, ಚನ್ನ, ಪೊನ್ನ ಇವರೆಲ್ಲರೂ ಕೂಡ ತೀರ್ಥಂಕರರ ಕಥೆಯನ್ನು ಬರೆದದ್ದು. ಮೊದಲ ಬಾರಿಗೆ ತೀರ್ಥಂಕರರನ್ನು ಬದಿಗಿರಿಸಿ ಚಕ್ರವರ್ತಿಯನ್ನ ನಾಯಕನನ್ನಾಗಿ ಮಾಡಿದ್ದು ರತ್ನಾಕರ ವರ್ಣಿ. ಆ ಮೂರು ತೀರ್ಥಂಕರರಿಗೆ ಸಂಬಂಧಪಟ್ಟಂತೆ ಇರುವ ಕಾವ್ಯಗಳಲ್ಲೆಲ್ಲ ಅವರು ಅನಿವಾರ್ಯವಾಗಿ ಏನು ಮಾಡಬೇಕಾಗಿತ್ತು ಅಂತಂದ್ರೆ, ಅವರು ಭೋಗವನ್ನ ಎಷ್ಟೇ ವೈಭೋಗದಲ್ಲಿ ವಿವರಿಸಿದ್ರು ಕೂಡ ಅಂತಿಮವಾಗಿ ಆ ಭೋಗಕ್ಕಿಂತ ವೈರಾಗ್ಯ ಮುಖ್ಯ ಎನ್ನುವುದರ ಕಡೆಗೆ ಬರಬೇಕಾಗಿತ್ತು. ಹಾಗಾಗಿ ಪಂಪನಾಗಲಿ, ಪೊನ್ನನಾಗಲಿ, ರನ್ನನಾಗಲಿ, ಅವರು ವೈರಾಗ್ಯವನ್ನ ಕೇಂದ್ರ, ಅಲ್ಲಿ ಯೋಗ ಭೋಗ ಸಮನ್ವಯ ಇಲ್ಲ, ಭೋಗಕ್ಕಿಂತ ವೈರಾಗ್ಯ ಮುಖ್ಯ ಅಂತಿತ್ತು. ಆದರೆ ರತ್ನಾಕರ ವರ್ಣಿ ಮೊದಲ ಬಾರಿಗೆ ಅದನ್ನ ಯೋಗ ಭೋಗ ಸಮನ್ವಯ ಎನ್ನುವ ಹಾಗೆ ಅದನ್ನು ಬದಲಾವಣೆ ಮಾಡಿದ ಎನ್ನುವುದು. ರತ್ನಾಕರ ವರ್ಣಿಯ ಆಶಯ ಏನಿತ್ತು ಅಂತಂದ್ರೆ ಭೋಗದೊಳಗಿದ್ದುಕೊಂಡೇ ವೈರಾಗ್ಯವನ್ನು ಪ್ರತಿಪಾದಿಸಲಿಕ್ಕೆ ಸಾಧ್ಯ, ಯೋಗವನ್ನು ಪ್ರತಿಪಾದಿಸಲಿಕ್ಕೆ ಸಾಧ್ಯ ಎನ್ನುವ ಒಂದು ಟರ್ನಿಂಗ್ ಪಾಯಿಂಟ್ ಅನ್ನ ಮಾಡಿದ್ದು ರತ್ನಾಕರ ವರ್ಣಿ. ಇದು ಕೇವಲ ನಾನು ಹೇಳಿದ್ದು ಅಂತ ಅಲ್ಲ, ಈ ಬಗ್ಗೆ ಜಿ ಎಸ್ ಶಿವರುದ್ರಪ್ಪನಂತ ಹಿರಿಯವರು ಕೂಡ ಹಿಂದೆ ಪ್ರತಿಪಾದನೆ ಮಾಡಿದ್ದಿದೆ. ನನ್ನ ಪಾಯಿಂಟ್ ಏನು ಅಂತಂದ್ರೆ, ಯಾಕೆ ರತ್ನಾಕರ ವರ್ಣಿ ಈ ಬಗೆಯ ಬದಲಾವಣೆಯನ್ನು ಮಾಡಿದ ಅಂತಂದ್ರೆ, ರತ್ನಾಕರ ವರ್ಣಿ ಬರೆಯುವ ಕಾಲಕ್ಕಾಗಲೇ ವೀರಶೈವ ಧರ್ಮ ಕರಾವಳಿಯಲ್ಲಿ ಕೆಳದಿ ಅರಸರ ಮೂಲಕ ಜನಪ್ರಿಯ ಆಗಿತ್ತು. ಈ ಭಾಗದಲ್ಲಿ ಅನೇಕ ವೀರಶೈವ ಮಠಗಳಿತ್ತು, ಆ ಪ್ರಭಾವ ಅವನ ಮೇಲೆ ಆಗಿದ್ದಿರಬಹುದು. ಉಡುಪಿಯಲ್ಲಿ ಮಾಧ್ವ ಮಠದ ಈ ಪ್ರಭಾವ ಅವನಿಗೆ ಆಗಿದ್ದಿರಬಹುದು. ಅದುವರೆಗೆ ಜೈನ ಕೇಂದ್ರಿತವಾಗಿದ್ದಂತ ಮನಸ್ಸು ಜೈನೇತರ ಧರ್ಮಗಳ ಕಡೆಗೂ ಆತ ಸಂಚರಿಸಿದ್ರ ಫಲವಾಗಿ ಇಂಥ ಅನೇಕ ಸಂಗತಿಗಳನ್ನ ಶಿವರುದ್ರಪ್ಪನವರು ಅನೇಕ ದಾಖಲೆಗಳನ್ನು ಕೊಡ್ತಾರೆ. ಭರತೇಶ ವೈಭವದ ಒಳಗಡೆ ವೀರಶೈವ ಪ್ರಭಾವಗಳಿರುವುದರ ಬಗ್ಗೆ ಸಂಶೋಧನೆಗಳಾಗಿವೆ. ಈ ಎಲ್ಲ ಹಿನ್ನೆಲೆಗಳು ಅಂತಿಮವಾಗಿ ಏನು ಹೇಳುತ್ತದೆ ಅಂತಂದ್ರೆ, ಒಂದು ಧರ್ಮ ಸಮನ್ವಯದ ಈ ಮಣ್ಣಿನ ಗುಣ ಅಂತ ನಾವು ಹೇಳುವ ಒಂದು ಧರ್ಮ ಸಮನ್ವಯದ ಅಂಶವನ್ನ ರತ್ನಾಕರ ವರ್ಣಿ ಅವತ್ತೇ ಪ್ರತಿಪಾದನೆ ಮಾಡಿದ್ದಾನೆ. ಇಷ್ಟು ಸಾಕು, ಅದನ್ನು ಇನ್ನೂ ಮುಂದುವರಿಸ್ತಾ ಇಲ್ಲ ನಾನು. ಎರಡನೆಯ ವ್ಯಕ್ತಿ ಈಗಾಗಲೇ ಪ್ರಸ್ತಾಪ ಮಾಡಿದೆ, ಕುಂಬಳೆಯ ಪಾರ್ಥಿಸುಬ್ಬ. ಇವತ್ತು ದಕ್ಷಿಣ ಕನ್ನಡದ ಸಾಹಿತ್ಯದ ಬಗ್ಗೆ ಯಾರಾದರೂ ಮಾತಾಡ್ತಾರೆ ಅಂತ ಆದ್ರೆ, ಯಕ್ಷಗಾನ ಸಾಹಿತ್ಯವನ್ನು ಹೊರತುಪಡಿಸಿ ದಕ್ಷಿಣ ಕನ್ನಡದ ಸಾಹಿತ್ಯವನ್ನು ಮಾತನಾಡಲಿಕ್ಕೆ ಸಾಧ್ಯ ಇಲ್ಲ, ಮಾತಾಡಿದ್ರೆ ಅದು ಅಪೂರ್ಣ. ಒಂದು ಕಾಲ ಇತ್ತು ಕೆಲವು ವರ್ಷಗಳ ಹಿಂದಿನವರೆಗೆ ಯಕ್ಷಗಾನ ಪ್ರಸಂಗ ಸಾಹಿತ್ಯವನ್ನು ನಮ್ಮ ಮುಖ್ಯವಾಹಿನಿಯಲ್ಲಿ ತರ್ತಾನೆ ಇರಲಿಲ್ಲ. ಈಗಲೂ ಕೆಲವು ಗೆರೆಗಳೆಲ್ಲ ಇರಬಹುದು, ಇಲ್ಲ ಅಂತಲ್ಲ, ಆದ್ರೆ ಇವತ್ತು ಯಾರು ಕೂಡ ಪ್ರಸಂಗ ಸಾಹಿತ್ಯವನ್ನ ದೂರ ಮಾಡುವುದಿಲ್ಲ. ಸ್ನೇಹಿತರೆ, 400 ವರ್ಷಗಳ ಹಿಂದೆ ಕುಂಬೆಯ ಪಾರ್ಥಿಸುಬ್ಬ ಕೇರಳದ ಕಡೆಗೆ ಹೋಗಿ ರಾಮನಾಟ್ಯಂನಂತಹ ಕಥಕಳಿ ರೂಪವನ್ನ ಅಧ್ಯಯನ ಮಾಡಿ ತನ್ನ ಊರಿನಲ್ಲಿ ಪ್ರಸಂಗ ಸಾಹಿತ್ಯ ವೇದಿಕೆಯಲ್ಲಿ ಯಕ್ಷಗಾನವನ್ನು ಪ್ರದರ್ಶಿಸಲಿಕ್ಕೆ ಬೇಕಾದ ಒಂದು ಪ್ರಸಂಗ ಸಾಹಿತ್ಯವನ್ನ, ಅದಕ್ಕೆ ರಾಗ ತಾಳ ಲಯ ಇತ್ಯಾದಿಗಳನ್ನೆಲ್ಲ ಜೋಡಿಸಿ ಹೊಂದಿಸಿ ಮಾಡಿದ ಒಂದು ಒಂದು ಒಂದು ಒಂದು ವಿಶೇಷ ಇದೆಯಲ್ಲ, ಒಂದು ಸಾಧನೆ ಇದೆಯಲ್ಲ. ನಾವು ಸುಮ್ಮನೆ ಅಲ್ಲ ಪಾರ್ಥಿಸುಬ್ಬನನ್ನ ಯಕ್ಷಗಾನದ ಪಿತಾಮಹ ಅಂತ ಕರೆಯೋದು. ಇವತ್ತು ಯಕ್ಷಗಾನದಂತ ಒಂದು ಕಲೆ ಕರಾವಳಿಯನ್ನು ಪ್ರಭಾವಿಸಿದ ರೀತಿಯನ್ನ ಗಮನಿಸಿದ್ರೆ ನಾವು ಹೇಗೆ ಪಾರ್ಥಿಸುಬ್ಬನನ್ನ ಯುಗ ಪ್ರವರ್ತಕ ಅಂತ ಹೇಳದಿರ್ಲಿಕ್ಕಾಗ್ತದೆ? ಆ ಯಕ್ಷಗಾನದಲ್ಲಿ ಕೂಡ ಅವನು ಸಾಮಾಜಿಕ ಮೌಲ್ಯಗಳನ್ನು ತಂದಿದ್ದಾನೆ. ಇವತ್ತು ಕೂಡ ಯಕ್ಷಗಾನ ಅತ್ಯಂತ ಒಂದು ಪ್ರಮುಖವಾದ ವೇದಿಕೆ, ಅದರಲ್ಲಿ ಮೌಲ್ಯ ಪ್ರತಿಪಾದನೆ ಇದೆ, ಸಾಮಾಜಿಕ ಜಾಗೃತಿ ಇದೆ. ಜಾತಿ ಮತ ಪಂಥಗಳನ್ನು ಮೀರಿದ ಹಾಗೆ ಯಕ್ಷಗಾನ ಬೆಳೆದಿದೆ. ಜಬ್ಬರ ಸಮ ಇಲ್ಲಿ ನಮ್ಮ ಉದಾಹರಣೆಯಾಗಿ ಮಾದರಿಯಾಗಿ ವೇದಿಕೆಯಲ್ಲಿದ್ದಾರೆ. ಪ್ರಭಾಕರ ಶಿಶಿಲವರು ಅನೇಕ ಹೊಸ ಪ್ರಸಂಗಗಳನ್ನು ಪೌರಾಣಿಕವನ್ನು ಹೊರತುಪಡಿಸಿ ಸಾಮಾಜಿಕ ಪ್ರಸಂಗಗಳನ್ನು ಯಕ್ಷಗಾನದಲ್ಲಿ ಮಾಡಬಹುದು ಎನ್ನುವುದರಂತಹ ಪ್ರಯೋಗಗಳನ್ನು ಮಾಡಿದವರು. ಹಾಗಾಗಿ ಯಕ್ಷಗಾನ ಎನ್ನುವಂಥ ಒಂದು ಮಾಧ್ಯಮ ಇವತ್ತು ದಕ್ಷಿಣ ಕನ್ನಡದ ಸಾಹಿತ್ಯದಲ್ಲಿ ಒಂದು ಪ್ರಮುಖ ಬದಲಾವಣೆಯನ್ನು ಮಾಡಿದ. ಇವತ್ತು ಕೂಡ ನಮ್ಮ ತಾಳಮದ್ದಲೆ, ಅಲ್ಲಿ ಬರುವಂತಹ ಸಂವಾದ, ಅಲ್ಲಿ ಬರುವಂತಹ ಭಾಷಾ ಪ್ರಯೋಗ, ಇದರ ಬಗ್ಗೆ ಅನೇಕ ಕನ್ನಡೇತರರು ಕೂಡ ಆಶ್ಚರ್ಯ ಪಡುವ ಹಾಗಿದೆಯಲ್ಲ. ಇದು ಈ ಲೋಕದೃಷ್ಟಿ, ಈ ಹೊಸತನಕ್ಕೆ ತೆರೆದುಕೊಳ್ಳುವಂತಹ ಈ ಬಗೆ ನಾವು ಪಾರ್ಥಿಸುಬ್ಬನಿಂದಲೂ ಕಲಿಬೇಕಾದದ್ದಿದೆ. ಒಂದು ವಾದ ಇದೆ, ಪಾರ್ಥಿಸುಬ್ಬನಿಗಿಂತಲೂ ಮೊದಲೇ ಯಕ್ಷಗಾನ ಪ್ರಸಂಗ ಮಾಡಿದ್ದ ವಾರಂಬಳ್ಳಿ ವಿಷ್ಣು ಮುಂತಾದವರ ಬಗ್ಗೆ ಕಾರಂತರ ಉಲ್ಲೇಖ ಮಾಡಿದ್ದೆಲ್ಲ ಇದೆ. ಆದರೆ ಇವತ್ತು ಬಹುತೇಕ ಯಕ್ಷಗಾನದ ಪಿತಾಮಹ ಪಾರ್ಥಿಸುಬ್ಬ ಅಂತಲೇ ಒಪ್ತಾ ಇದ್ದೇವೆ. ನಾವು ಆ ಚರ್ಚೆಗೆ ನಾನು ಹೋಗ್ತಾ ಇಲ್ಲ. ಇನ್ನು ಮೂರನೆಯದು ಮುದ್ದಣ. ಎಂತ ಕ್ರಿಟಿಕಲ್ ಕಾಲದಲ್ಲಿದ್ದಂತಹ ವ್ಯಕ್ತಿ ಅವನು. ಹಲವು ವಿಷಯಗಳಿಗೆ ಮುದ್ದಣ ಒಂದು ಮಾಡೆಲ್. ನಾವು ಹೊಸಗನ್ನಡದ ಮುಂಗೋಳಿ ಅಂತ ಕರಿತೇವೆ. ಯಾವ ರಾಜಾಶ್ರಯವೂ ಇಲ್ಲದೆ ಒಬ್ಬ ಸಾಮಾನ್ಯ ಕವಿ ಕೂಡ ಅಸಾಮಾನ್ಯ ಸಾಧನೆಯನ್ನು ಮಾಡಬಲ್ಲ ಎನ್ನುವುದಕ್ಕೆ ನಂದಳಿಕೆ ಲಕ್ಷ್ಮೀನಾರಾಯಣ ಉದಾಹರಣೆ. ರಾಮಾಶ್ರಮೇದಾಗಲಿ, ಅದ್ಭುತ ರಾಮಾಯಣ ಆಗಲಿ, ಗದ್ಯ ಸಾಹಿತ್ಯಕ್ಕೆ ಒಂದು ದೇಸಿ ಹಿನ್ನೆಲೆಯ ಅಂಶವನ್ನು ಪ್ರತಿಪಾದಿಸಿ ಆತ ಕನ್ನಡವನ್ನು ಎತ್ತರಿಸಿದ ರೀತಿಯನ್ನ ಈ ಹೊಸತನ ಎಲ್ಲಿಂದ ಬಂತದ್ದು, ಯಾವುದು ಪ್ರೇರಣೆ ಆಯಿತು ಅವನಿಗೆ? ಅಷ್ಟರಲ್ಲೇ ನಮ್ಗೆ ಇಂಗ್ಲಿಷ್ ಭಾರತ ಈ ಭಾಗಕ್ಕೆ ಬಂದಿತ್ತು, ಇಂಗ್ಲಿಷ್ ಶಾಲೆಗಳು ಬಂದಿತ್ತು, ಹೊಸ ಶಿಕ್ಷಣ ಪದ್ಧತಿ ಬಂದಿತ್ತು. ಮುದ್ದಣನಿಗೆ ಗೊತ್ತಾಗಿತ್ತು ಮುಂದೆ ಕನ್ನಡದ ಸ್ವರೂಪಗಳು ಈ ರೀತಿಯಲ್ಲ ಆಗಬಹುದು ಅಂತ. ಹಾಗಾಗಿ ಆ ಹಳೆಗನ್ನಡ ಮತ್ತು ಹೊಸಗನ್ನಡ ಎರಡರ ಸಮನ್ವಯ ಎನ್ನುವಂತಹ, ಮತ್ತೆ ಸಮನ್ವಯದ ಪ್ರತಿಪಾದನೆಯನ್ನು ಮಾಡಿದಂತಹ ಮುದ್ದಣ ನಿಜಕ್ಕೂ ಒಂದು ಯುಗ ಪ್ರವರ್ತಕ ಅಂತ ನಾವು ಒಪ್ಪಲೇಬೇಕು. ಹಾಗಾಗಿ ಈ ಮೂರು ಕವಿಗಳನ್ನ ಇಟ್ಟುಕೊಂಡು ನಾನು ನಮ್ಮ ಲೋಕದೃಷ್ಟಿಯನ್ನು ಅಧ್ಯಯನ ಮಾಡ್ತಾ ಹೋದ್ರೆ ಅಲ್ಲಿಂದ ಪ್ರಾರಂಭವಾಗಿ ಇಲ್ಲಿಯವರೆಗೂ ಈ ಲೋಕದೃಷ್ಟಿಯ ಥ್ರಿಲ್ ಆಗುವಂತಹ ಅನೇಕ ಸಂಗತಿಗಳನ್ನ ನಾವು ಮತ್ತೆ ಮತ್ತೆ ನೆನಪು ಹಾಕಿಕೊಳ್ತಾ ಹೋದ್ರೆ ಇವತ್ತು 21ನೇ ಶತಮಾನದಲ್ಲಿ ಕೆಲಸ ಮಾಡ್ತಾ ಇರುವ ನಮಗೆ ಖುಷಿ ಆಗ್ಬೇಕು, ಅಭಿಮಾನ ಪಡಬೇಕು. ಒಂದು ಮೂರ್ನಾಲ್ಕು ಆಯುಷ್ಯ ಈ ಮೂರು ಕವಿಗಳಲ್ಲದೆ ಒಂದು ಮೂರ್ನಾಲ್ಕು ಸಂಗತಿಗಳನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಬಾಸೆಲ್ ಮಿಷನ್, ಹೆಚ್ಚು ವಿಸ್ತಾರ ಬೇಕು ಅಂತ ಇಲ್ಲ, ಎಲ್ರಿಗೂ ಗೊತ್ತಿರುವಂತ ಸಂಗತಿ ಇದು. 1841ರಲ್ಲಿ ಮಂಗಳೂರಿನಲ್ಲಿ ಜರ್ಮನಿಯಿಂದ ಬಂದ ಒಂದು ಮಿಷನರಿ ಸಂಸ್ಥೆ ಜರ್ಮನ್ ಇವಾಂಜಲಿಕಲ್ ಮಿಷನ್ ಪ್ರೆಸ್ ಅಂತ ಒಂದು ಪ್ರೆಸ್ ಅನ್ನ ಸ್ಥಾಪನೆ ಮಾಡ್ತದೆ. ಅವರ ಪ್ರೆಸ್ ನಲ್ಲಿ ಏನ್ ಮಾಡಿದ್ರು ಇತ್ಯಾದಿಗಳು, ಅಥವಾ ಅವರ ಪ್ರೆಸ್ ಮಾಡುವುದರ ಉದ್ದೇಶ ಇತ್ಯಾದಿಗಳು ನಮ್ಗೆ ಈಗ ಸೆಕೆಂಡರಿ. ಆದ್ರೆ ಸ್ನೇಹಿತರೆ, ಅದೇ ಪ್ರೆಸ್ ನಲ್ಲಿ ಮೊದಲ ಬಾರಿಗೆ ಕನ್ನಡದ ಜೈಮಿನಿ ಭಾರತ ಪ್ರಿಂಟ್ ಆದದ್ದು, ಅದೇ ಪ್ರೆಸ್ ನಲ್ಲಿ ಕನ್ನಡದ ಬಸವ ಪುರಾಣ ದಾಸರ ಪದಗಳು ಪ್ರಿಂಟ್ ಆಗಿ ನಮ್ಗೆ ಸಿಕ್ಕಿತ್ತು. 1843ರಲ್ಲಿ ಅದೇ ಪ್ರೆಸ್ ನಲ್ಲಿ ಹರ್ಮನ್ ಮೊಗ್ಲಿಂಗ್ ಎನ್ನುವವ ಕನ್ನಡದ ಮೊದಲ ಪತ್ರಿಕೆಯನ್ನು ಪ್ರಾರಂಭ ಮಾಡಿತ್ತು. ಯಾವ ಲೋಕದೃಷ್ಟಿ ಇತ್ತು ಅವರಿಗೆ? ಅವರು ಕಂಡ ಲೋಕದೃಷ್ಟಿ ಯಾವುದಾಗಿತ್ತು? ಆ ಹರ್ಮನ್ ಮೊಗ್ಲಿಂಗ್ ಮಂಗಳೂರು ಸಮಾಜ ಇವತ್ತು ಕೂಡ ಯಾವುದೇ ಕರ್ನಾಟಕದ ಯಾವುದೇ ಮೂಲೆಯಲ್ಲಿ ಯಾವುದೇ ರಸಪ್ರಶ್ನೆಯಲ್ಲಿ ಕ್ವಿಜ್ ಅಲ್ಲಿ ಕೇಳುವ ಪ್ರಶ್ನೆ, ಕನ್ನಡದ ಮೊದಲ ಪತ್ರಿಕೆ ಯಾವುದು? ನಾವು ಅಭಿಮಾನದಿಂದ ಹೇಳುತ್ತೇವೆ, ಅದು ಮಂಗಳೂರು ಸಮಾಚಾರ. ಮಂಗಳೂರಿನಲ್ಲಿ ಹುಟ್ಟಿದ್ದು ಸ್ವಾಮಿ, ಜರ್ಮನಿಯ ಒಬ್ಬ ಬಂದದ್ದು. ಏನ್ ಮೆಸೇಜ್ ಕೊಡ್ತಾನೆ ಜರ್ಮನಿಯ ಒಬ್ಬ ಮಂಗಳೂರಿಗೆ ಬಂದು ಪ್ರೆಸ್ ಮಾಡಿ ಕನ್ನಡದಲ್ಲಿ ಪ್ರಿಂಟ್ ಮಾಡಿ? ಯಾವ ಸಂದೇಶ ಇದು? ಇದು ಯಾವ ಲೋಕದೃಷ್ಟಿ? ಒಪ್ಪದಿರಲಿಕ್ಕೆ ಸಾಧ್ಯವಾಯ್ತಾನ ನಮಗೆ? ಇದು ಮಂಗಳೂರು ಯೂನಿವರ್ಸಿಟಿಯ ವೇದಿಕೆ. ಇದೇ ವೇದಿಕೆಯಲ್ಲಿ ಪ್ರತಿ ವರ್ಷ ಕಾನ್ವೋಕೇಶನ್ ಆದಾಗ PhDಗಳನ್ನು ಪ್ರದಾನ ಮಾಡ್ತಾರೆ, ಅನೇಕರಿಗೆ ಈಗಾಗಲೇ ಕೊಟ್ಟಿದೆ. ಸ್ನೇಹಿತರೆ, ಕನ್ನಡದಲ್ಲಿ ಕೆಲಸ ಮಾಡಿದ್ದಕ್ಕೋಸ್ಕರ ಮೊದಲ PhD ಕೊಟ್ಟದ್ದು ಹರ್ಮನ್ ಮೊಗ್ಲಿಂಗ್ ಅವನಿಗೆ ಟ್ಯೂಬಿಂಗನ್ ಯೂನಿವರ್ಸಿಟಿಯಲ್ಲಿ 1858ನೇ ಇಸವಿಯಲ್ಲಿ. ಕನ್ನಡದ ಕೆಲಸ ಮಾಡಿದ್ದಕ್ಕೆ ಮೊದಲ PhD. ಖುಷಿ ಪಡಬೇಕಲ್ಲ ನಾವು ವಿಷಯಕ್ಕೆ ಸಂಬಂಧಪಟ್ಟಂತೆ. ಅವನ ಹಿಂದೆ ಮತ್ತೊಬ್ಬ ಬಂದಿದ್ದಾನೆ, ಫರ್ಡಿನಾಂಡ್ ಕಿಟ್ಟೆಲ್. ಕನ್ನಡಕ್ಕೆ ಕೊಟ್ಟ ಕಾಂಟ್ರಿಬ್ಯೂಷನ್ ಎಷ್ಟು ದೊಡ್ಡದದು. ಕನ್ನಡ ಕಿಟ್ಟೆಲ್ ಡಿಕ್ಷನರಿ ಇವತ್ತು ಕೂಡ ಯಾರಾದರೂ ಡಿಕ್ಷನರಿಯ ಬಗ್ಗೆ ಮಾತಾಡ್ತಾರೆ ಅಂದ್ರೆ ಕಿಟ್ಟೆಲ್ಗೆ ಒಂದು ನಮಸ್ಕಾರ ಮಾಡಿ ಮುಂದಕ್ಕೆ ಹೋಗ್ಬೇಕು. ಅಷ್ಟು ಅದ್ಭುತವಾದ ಕೆಲಸವನ್ನ ಈ ವ್ಯಕ್ತಿಗಳು ಮಾಡಿದ್ರು ಅಂತಂದ್ರೆ ಇಟಲಿಗೂ ಕನ್ನಡದ ಕೆಲಸಕ್ಕೋಸ್ಕರ ಟ್ಯೂಬಿಂಗನ್ ಯೂನಿವರ್ಸಿಟಿ PhD ಅನ್ನು ಕೊಟ್ಟಿತ್ತು. ಅದುವರೆಗೂ ನಮಗೆ ಗೊತ್ತಿಲ್ಲದ ಅನೇಕ ಸಂಗತಿಗಳನ್ನ ಕುಮಾರವ್ಯಾಸ, ಪಂಪರಾಮಾಯಣ, ಜಗನ್ನಾಥ ವಿಜಯ, ಜೈಮಿನಿ ಭಾರತ ಇಂಥ ಕಾವ್ಯಗಳ ಕೆಲವು ಭಾಗಗಳನ್ನು ತೆಗೆದು ಸಂಕಲನ ಮಾಡಿ ಕಾವ್ಯ ಮಂಜರಿ ಅಂತ ಒಂದು ಪುಸ್ತಕ ಮಾಡಿ ತಗೊಳ್ಳಿ ಓದ್ಕೊಳ್ಳಿ ಅಂತ ಕಿಟಲ್ ಕೊಟ್ಟ ಅಲ್ಲ. ಇದ್ಯಾವ ಲೋಕದೃಷ್ಟಿ, ಯಾವ ಸಮನ್ವಯ ಇಲ್ಲಿರುವುದು? ಅಷ್ಟು ಮಾತ್ರ ಅಲ್ಲ, ಶಬ್ದಗಳು ನಿರೂಪಣ, ಛಂದಸ್ಸು, ಗ್ರಂಥ ಸಂಪಾದನೆ ಕಿಟಲ್ ಮುಟ್ಟದ ವಿಷಯಗಳಿಲ್ಲ. ಕನ್ನಡದ ಬೆಳವಣಿಗೆ ಈ ಜರ್ಮನ್ ಮಿಷನರಿಗಳು ಕೊಟ್ಟ ಕಾಂಟ್ರಿಬ್ಯೂಷನ್ ಅನ್ನ ನಾವು ಎಲ್ಲಿಡಬೇಕು? ಅದರಿಂದ ನಾವು ಸ್ಫೂರ್ತಿ ಪಡ್ಕೊಳ್ಬೇಡುವೆ. ಇದು ಈ ಮಣ್ಣು ಕೊಟ್ಟದ್ದು ಸ್ವಾಮಿ, ದಕ್ಷಿಣ ಕನ್ನಡ ಕೊಟ್ಟದ್ದು ಇದು. ಈ ಸಮನ್ವಯ, ಈ ಹೊಸ ಆಲೋಚನೆಗಳು ನಮಗೆ ಯಾವತ್ತೂ ಕೂಡ ಮೋಟಿವೇಶನ್ ಎನ್ನುವ ಕಾರಣಕ್ಕೋಸ್ಕರ ಇಲ್ಲಿ ಪ್ರಸ್ತಾಪ ಮಾಡಿತ್ತು. ಇನ್ನು ಮುಂದೆ ಹೋಗೋಣ. ಹೊಸಗನ್ನಡದ ಅರುಣೋದಯ ಬಂತು, ಮುಂಬೆಳಗು. ಬೇರೆ ಬೇರೆ ಹೆಸರುಗಳಲ್ಲಿ ಇದನ್ನು ಅಧ್ಯಯನ ಮಾಡಿದರು. ಬ್ರಿಟಿಷ್ ವಸಾಹತುಶಾಹಿ ಪ್ರಾರಂಭ ಆದ ನಂತರ, ವಸಾಹತುಶಾಹಿ ಎನ್ನುವ ಶಬ್ದ ಕ್ಲೀಶೆ ಆಗ್ತದೆ ಅಂತಂದ್ರೆ ಬ್ರಿಟಿಷ್ ಗವರ್ಮೆಂಟ್ ಅಂತ ಇಟ್ಕೊಳ್ಳಿ. ಅದು ಬಂದ ನಂತರ ನಮ್ಮಲ್ಲಿ ಅನೇಕ ಬದಲಾವಣೆಗಳು ನಮ್ಮಲ್ಲಿ ಆಯಿತು, ಒಪ್ಕೊಳ್ಬೇಕು ನಾವು ಅದನ್ನು. ಅನೇಕ ಸಾಮಾಜಿಕ ರಾಜಕೀಯ ಪಲ್ಲಟಗಳಾಗಿರುವುದು ನಮಗೆಲ್ಲ ಗೊತ್ತೇ ಇದೆ. ಇಂಗ್ಲಿಷ್ನ ಪ್ರವೇಶ ಆಯಿತು, ಆಧುನಿಕ ಶಿಕ್ಷಣ ಪದ್ಧತಿ ಪ್ರಾರಂಭ ಆಯಿತು, ನಮ್ಮೆಲ್ಲ ಸಾಹಿತ್ಯ ಪರಂಪರೆಗಳು ಒಂದು ಮಾರ್ಪಾಡಿಗೊಳಗಾದವು. ಹಳಗನ್ನಡ ಹೋಗಿ, ನಡುಗನ್ನಡ ಹೋಗಿ, ಹೊಸಗನ್ನಡ ಬಂತು. ಒಂದು ಕಡೆ ಬದಲಾವಣೆಗೆ ಒಪ್ಕೊಂಡೆವು, ಮತ್ತೊಂದು ಕಡೆ ನಮ್ಮ ದೇಸಿ ಅನನ್ಯತೆಯನ್ನು ಉಳಿಸ್ಕೊಳ್ಬೇಕು ಅಂತ ಪ್ರಯತ್ನ ಪಟ್ಟೆವು, ಮತ್ತೊಂದು ಕಡೆ ಆ ವಿದೇಶಿ ಆಕೃತಿಯ ಒಳಗಡೆ ನಮ್ಮ ಆಶಯವನ್ನ, ದೇಶಿ ಆಶಯವನ್ನ ತುಂಬಿಸುವಂತ ಕೆಲಸ ಮಾಡಿದೆವು. ಹೊಸ ಹೊಸ ಅಧ್ಯಯನ ವಿಧಾನಗಳು ಬಂತು, ಹೊಸ ತಿಳುವಳಿಕೆಗಳು ನಮ್ಮನ್ನು ಹೆಚ್ಚಿಸಿದವು, ಮೀಮಾಂಸೆಗಳು, ವಿಮರ್ಶೆಗಳು ಎಲ್ಲ ಬಂತು, ಸಾಹಿತ್ಯ ತತ್ವಗಳು ಬಂತು. ಇದರೆಲ್ಲದರ ಜೊತೆಗೆ ಒಂದಷ್ಟು ತಲ್ಲಣಗಳು ಬಂತು, ರಾಷ್ಟ್ರೀಯತೆ ಮತ್ತೆ ಉದ್ದೀಪನ ಆಯಿತು. ಎಲ್ಲದಕ್ಕೂ ಕೂಡ ಕರಾವಳಿ ನಿರಂತರವಾಗಿ ಸ್ಪಂದಿಸ್ತಾ ಬಂತು. ಕಾದಂಬರಿ ಅಂತ ಒಂದು ಫಾರ್ಮ್, ಇಂಗ್ಲಿಷ್ ಅಲ್ಲಿ ನಾವೆಲ್, ಅದು ಇಂಗ್ಲಿಷ್ನ ಮೂಲಕ ನಮಗೆ ಬಂದದ್ದು ಹೌದು. ಅದು ಬಂದು ಮೊದಲು ಅನುವಾದಗಳ ಮೂಲಕ ಬಂತು. ಅದೆಲ್ಲ ಬಂದಾದ ನಂತರ ಓ ಇದನ್ನು ನಾವು ಮಾಡಬಹುದು ಅಂತ ಪ್ರಯೋಗ ಮಾಡಿದವರಲ್ಲಿ ಮಂಗಳೂರಿನವರು ಕೂಡ ಇದ್ರು. 1899 ಗುಲ್ವಾಡಿ ವೆಂಕಟರಾಯರು ಇಂದಿರಾಬಾಯಿ ಅಂತ ಒಂದು ಕಾದಂಬರಿಯನ್ನ ಬರೆದ್ರು. ಇದು ಕನ್ನಡದ ಮೊದಲ ಸಾಮಾಜಿಕ ಕಾದಂಬರಿ ಅಂತ ಇವತ್ತು ಕೂಡ ದಾಖಲಾಗಿದೆ. ಈ ಹೊಸತನ, ಹೊಸತನಕ್ಕೆ ತೆರೆದುಕೊಳ್ಳುವಂತ ಈ ಪ್ರವೃತ್ತಿ. ಒಂದು 4 ವರ್ಷ ಕಳೆದ ಮೇಲೆ ಬೋಳಾರ ಬಾಬುರಾವ್ ಎನ್ನುವರು ವಾಗ್ದೇವಿ ಅಂತ ಮತ್ತೊಂದು ಕಾದಂಬರಿಯನ್ನು ಬರೆದ್ರು. ಇದು ಕೇವಲ ಕಾದಂಬರಿ ಎನ್ನುವ ಹೊಸ ಸಂಗತಿಯನ್ನು ತಂದ್ರು ಎನ್ನುವುದು ಮಾತ್ರ ಅಲ್ಲ, ಆ ಕಾದಂಬರಿಯ ಒಳಗಡೆ ತಂದ ಸಂಗತಿಗಳು ಕೂಡ, ಅದು ಬಾಲ್ಯ ವಿವಾಹವನ್ನು ನಿಷೇಧ ಮಾಡುವಂತದ್ದಿತ್ತು ಅಥವಾ ವಿಧವಾ ವಿವಾಹವನ್ನು ಪ್ರೋತ್ಸಾಹ ಮಾಡುವಂತಹ ಸಂಗತಿಗಳಿತ್ತು, ಇಲ್ಲಿ ಆಗ್ತಾ ಇದ್ದಂತಹ ಕೆಟ್ಟ ಆಚರಣೆಗಳನ್ನು ನಿಷೇಧ ಮಾಡುವುದಿತ್ತು. ಗಮನಿಸಿ, ಈ ಎಲ್ಲ ಹೊಸ ಆಲೋಚನೆಗಳು ಕನ್ನಡದ ಸಾಹಿತಿಗಳು ಸ್ಪಂದಿಸಿದ್ದು. ಅದರ ಹಿಂದೆನೆ ಸುವಾಸಿನಿ ಅಂತ ಒಂದು ಪತ್ರಿಕೆ ಮಂಗಳೂರಿನಲ್ಲಿ ಪ್ರಾರಂಭ ಆದಾಗ ಪಂಜೆ ಮಂಗೇಶ್ವರಾಯರು ಸಣ್ಣ ಕಥೆಗಳನ್ನು ಬರೀಲಿಕ್ಕೆ ಪ್ರಾರಂಭ ಮಾಡಿದರು. ಆ ಸಣ್ಣ ಕತೆ, ಶಾರ್ಟ್ ಸ್ಟೋರಿ ಎನ್ನುವಂಥದ್ದು ಈ ಭಾಗದಲ್ಲೇ ಜನಪ್ರಿಯ ಆಯಿತು. 1900 ನನ್ನ ಚಿಕ್ಕ ತಾಯಿ ಅಂತ ಒಂದು ಕಥೆಯನ್ನ ಪಂಜೆ ಮಂಗೇಶ್ವರಾಯರು ಬರೆದರು. ಆದರೆ ಸಾಹಿತ್ಯ ವಲಯ 1910 ನಂತರ ಮಾಸ್ತಿಯವರು ಬರೆದ ಕಥೆಯನ್ನೇ ಒಪ್ಪಿ ಸಣ್ಣ ಕಥೆಗಳ ಜನಕ ಅಂತ ಮಾಸ್ತಿಯನ್ನು ಕರೆದದ್ದಿದೆ. ಆಕೃತಿಯಲ್ಲಿ ಅದು ಪಂಜೆಯವರು ಬರೆದದ್ದು ಸಣ್ಣ ಕತೆ ಅಲ್ಲ ಎನ್ನುವಂಥ ಚರ್ಚೆ ಒಂದು ವಲಯದಲ್ಲಿ ಆಗ್ತಾ ಇದ್ದದ್ದು ಹೌದು. ಆದರೆ ಮಾಸ್ತಿಯವರೇ ಹೇಳಿದ್ದಾರೆ, ನನಗಿಂತ ಸ್ಪಷ್ಟವಾಗಿ ನನಗಿಂತ ಮೊದಲೇ ಪಂಜೆಯವರು ಬರೆದಿದ್ದಾರೆ. ಪಂಜೆಯವರಂತೂ ಮಾಡಿದಂತಹ ಈ ಕೆಲಸಗಳಿರಲಿ ಅಥವಾ ಇಂಗ್ಲಿಷ್ ಗೀತಗಳು ಬರುವುದಕ್ಕಿಂತ ಮೊದಲೇ ಹಟ್ಟಿಯಂಗಡಿ ನಾರಾಯಣರಾಯರು ಆಂಗ್ಲ ಕವಿತಾವಳಿ ಅಂತ ಇಂಗ್ಲಿಷ್ ಕವನಗಳನ್ನು ಕನ್ನಡಕ್ಕೆ ತಂದಿದ್ರು. ಹೀಗೆ ನವೋದಯದ ಆರಂಭ ಕಾಲದಲ್ಲಿ ಮಾಡಿದಂತಹ ಈ ಕೆಲಸಗಳು ಕೂಡ, ಹೊಸ್ತಕ್ಕೆ ತೆರೆದುಕೊಳ್ಳುವಂತಹ ಕೆಲಸಗಳು ಕೂಡ ಈ ಭಾಗದಲ್ಲಿ ಆಯಿತು. ನಮಗೆ ಮತ್ತೆ ಮತ್ತೆ ಪ್ರಚೋದನೆ ಕೊಡಬೇಕಾದ ಅಂಶ ಇದು. ಒಂದೋ ಎರಡು ವಿಚಾರ ಹೇಳಿ ಮುಗಿಸ್ತೇನೆ. ನಾನು ಎರಡು ವಾಹಿನಿಗಳನ್ನು ಉದ್ದೇಶಪೂರ್ವಕ ಉಲ್ಲೇಖ ಮಾಡ್ತೇನೆ. ಒಂದು ಅದಕ್ಕೆ ಪಂಜೆ ವಾಹಿನಿ ಅಂತ ಕೊಡ್ತೇನೆ, ಮತ್ತೊಂದಕ್ಕೆ ಗೋವಿಂದ ಪೈ ವಾಹಿನಿ ಅಂತ. ಪಂಜೆಯವರು ಏನ್ ಮಾಡಿದ್ರು ಅಂತಂದ್ರೆ, ಆರಂಭದ ಶಾಲೆಗಳಾದಾಗ ಅವರು ಶಾಲೆ ಇನ್ಸ್ಪೆಕ್ಟರ್ ಆಗಿದ್ರು. ಅಧ್ಯಾಪಕರಿಗೆ ಟ್ರೈನಿಂಗ್ ಕೊಡುವಂತಹ ಟ್ರೈನರ್ ಆಗಿದ್ದರು. ಅನೇಕ ಪಠ್ಯಪುಸ್ತಕಗಳನ್ನು ಶಾಲೆಯ ವಿದ್ಯಾರ್ಥಿಗಳಿಗೋಸ್ಕರವೇ ತಯಾರು ಮಾಡಿದ್ರು. ಸ್ನೇಹಿತರು ಅದರ ಬಗ್ಗೆ ಹೆಚ್ಚು ಮಾಹಿತಿ ಬೆಳಕು ಚೆಲ್ಲಬಹುದು ಅಗತ್ಯ ಬಂದ್ರೆ. ಅವರು ದೊಡ್ಡ ಒಂದು ಅಧ್ಯಾಪಕ ಪರಂಪರೆ ಇಲ್ಲಿ ಬೆಳಿಲಿಕ್ಕೆ ಕಾರಣರಾದರು. ಮತ್ತು ಆ ಅಧ್ಯಾಪಕರು ಶಾಲೆ ಶಾಲೆಗಳಲ್ಲಿ ಕನ್ನಡವನ್ನು ಬೋಧಿಸುವ ಹಾಗೆ ಬಾಲ ಸಾಹಿತ್ಯ ಮಂಡಳಿ ಅಂತ ಮಾಡಿ ಅನೇಕ ಪಠ್ಯಪುಸ್ತಕಗಳು ಬರುವ ಹಾಗೆ ಮಾಡಿದ್ದು ಪಂಜೆಯವರು. ಇನ್ನೊಂದು ಗೋವಿಂದಪ್ಪಯ್ಯವರು, ಅನೇಕರು ತಪ್ಪು ತಿಳ್ಕೊಂಡಿದ್ದಾರೆ, ಗೋವಿಂದಪ್ಪಯ್ಯವರು ಯಾವ ಶಾಲೆಯಲ್ಲಿ ಅಧ್ಯಾಪಕರಾಗಲಿಲ್ಲ. ಗೋವಿಂದಪ್ಪಯ್ಯವರು ಇನ್ನೊಂದು ರೀತಿಯಲ್ಲಿ ನಮಗೆ ಮಾಡೆಲ್, ಅವರು ಅಧ್ಯಾಪಕರೇ ಅಲ್ಲ, ಆದರೆ ಅವರು ಮಾಡಿದಂತಹ ಕೆಲಸ, ಅವರು ಮಾಡಿದಂತಹ ಸಂಶೋಧನೆ, ಇವತ್ತು ಯಾರಾದರೂ ಕನ್ನಡದ ಯಾವುದೇ ಸಂಶೋಧಕರು ಆಳವಾದ ಕನ್ನಡ ಸಂಶೋಧನೆಗೆ ಹೋದರೆ ಗೋವಿಂದಪ್ಪಯ್ಯಗೆ ನಮಸ್ಕಾರ ಮಾಡಿ ಹೊರಡಬೇಕು. ಅಷ್ಟು ಅದ್ಭುತವಾದಂತಹ ಸಂಗತಿಗಳನ್ನು, ತನ್ನ ಹೆಸರಿನ ಕೊನೆಯಲ್ಲಿ ಗೋವಿಂದ ಪೈ, ಪೈ ಎಲ್ಲಿಂದ ಬಂತು ಎನ್ನುವುದರಿಂದ ಪ್ರಾರಂಭ ಮಾಡಿ ಕಾರ್ಕಳದ ಗೊಮ್ಮಟನ ಎತ್ತರದವರೆಗೆ ಗೋವಿಂದ ಪೈ ಅವರ ಸಂಶೋಧನೆಯ ವ್ಯಾಪ್ತಿ ಸಮುದ್ರದಷ್ಟು ವಿಸ್ತಾರ, ಆಳ ಮತ್ತು ಅಗಲ. ಇಂಥ ಅದ್ಭುತವಾದ ಪ್ರಚೋದನೆ, ಅದು ಬೆಳೆದು ಬಂದಂತ ಒಂದು ಸ್ಟ್ರೀಮ್, ಇದು ಕರಾವಳಿ ಕಂಡಂತ ಲೋಕದೃಷ್ಟಿ. ಆಗ ಅವರಲ್ಲಿ ಏನ್ ಕಂಡಿದ್ರು ಅವರು? ಅದು ಅಲ್ಲದೆ ನಮ್ಮಲ್ಲಿ ಕಾವ್ಯ ಬರೆಯುವಾಗ ಪ್ರಾಸ ಇಟ್ಟು ಬರೀಬೇಕು ಅಂತಲೇ ನಿಯಮ ಇತ್ತು. ಮೊದಲ ಬಾರಿಗೆ ಪ್ರಾಸ ಮೀರಿದ್ದು ಗೋವಿಂದಪ್ಪಯ್ಯ, ಆಮೇಲೆ ಎಷ್ಟು ಜನಪ್ರಿಯ ಆಯ್ತದೆ. ದಕ್ಷಿಣ ಕನ್ನಡದ ಕವಿಗಳ ಈ ಸಾಧನೆ, ಒನ್ ಸ್ಟೆಪ್ ಅಹೆಡ್ ಎನ್ನುವಂತ ಈ ಸಾಧನೆ ಇದೆಯಲ್ಲ, ಇದು ಯಾವ ಕಾಲಕ್ಕೂ ಕೂಡ ನವನವೀನ ಮತ್ತು ನಮಗೆ ಪ್ರಚೋದನೆ ಕೊಡುವಂಥದ್ದು. ಗುದ್ಮಲ್ ರಂಗರಾಯರು ಮಾಡಿದಂತ ಕೆಲಸಗಳು ಇಂಡೈರೆಕ್ಟ್ ಆಗಿ ಅನೇಕ ಸಾಹಿತಿಗಳಿಗೆ ಕೂಡ ದೊಡ್ಡ ಪ್ರಚೋದನೆ ಕೊಟ್ಟಿತ್ತು. ಪಂಜೆಯವರು, ಅವರ ಜೊತೆಗಿದ್ದಂತಹ ಉಳ್ಳಾಲ ಮಂಗೇಶ್ವರಾಯರು, ಈ ತರದ ವ್ಯಕ್ತಿಗಳು, ಅವರು ಸಹಪಂಕ್ತಿ ಭೋಜನವನ್ನು ಶಾಲೆಯಲ್ಲಿಯೂ ಹಾಸ್ಟೆಲ್ನಲ್ಲೂ ಮಾಡುವ ಮೂಲಕ ಗುದ್ಮಲ್ ರಂಗರಾಯರಿಗೆ ಸಾಥಿ ನೀಡಿದ್ರು. ಆ ಒಂದು ಅವೇರ್ನೆಸ್ ಅಲ್ಲಿ ಕ್ರಿಯೇಟ್ ಆಯಿತು. ಹೊಲೆಯನು ಯಾರು ಎನ್ನುವ ಪದ್ಯವನ್ನು ಗೋವಿಂದಪ್ಪಯ್ಯ ಬರೆದ್ರೆ, ಹೊಲೆಯನ ಹಾಡು ಎನ್ನುವ ಇನ್ನೊಂದು ಪದ್ಯವನ್ನ ಪಂಜೆಯವರು ಬರೆದಿದ್ರು ಆ ಕಾಲಕ್ಕೆ. ಆಮೇಲೆ ಕಾರಂತರ ಚೋಮನ ದುಡಿಗೆ, ಕೈಯಾರ ಕಿಂಜನರಿಗಳ ಕೊರಗ ಎನ್ನುವಂತಹ ಪದ್ಯಗಳಿಗೆ ಈ ಸಂಗತಿಗಳು ಮುಂದೆ ಪ್ರಚೋದನೆ ಆಯಿತು. ಇದು ಯಾವ ದೃಷ್ಟಿ? ಈ ದೃಷ್ಟಿಯನ್ನು ನಾವು ಹೇಗೆ ಗೌರವಿಸಬೇಡ್ವೆ? ಅದೇ ಪಂಜೆಯವರು ಆಮೇಲೆ ಡೊಂಬರ ಚೆನ್ನೈ ಬಗ್ಗೆ ಪದ್ಯ ಬರೆದ್ರು, ಕೋಟಿ ಚೆನ್ನೈಯನ್ನ ಪಾಡ್ದನಗಳನ್ನು ಇಟ್ಟುಕೊಂಡು ಪದ್ಯ ಬರೆದ್ರು. ಈ ಬೆಳವಣಿಗೆ ಹೀಗೆ ಮುಂದುವರಿತಾ ಹೋಯಿತು. ಇದರ ಜೊತೆಗೆ ಮಹಿಳಾ ಸಾಹಿತ್ಯ, ಸರಸ್ವತಿಬಾಯಿ ರಾಜವಾಡೆಯವರ ಕೆಲಸ, ಪಡುಕೊಣೆ ವಾಸಂತಿಬಾಯಿಯವರ ಕೆಲಸ, ಈ ಥರದ್ದೆಲ್ಲ ಇದೆ, ಅದನ್ನು ಸದ್ಯಕ್ಕೆ ಮುಂದುವರಿಸ್ತೇನೆ. ಇನ್ನೊಂದು ಅಂಶ ಗಮನಿಸಬೇಕಾದದ್ದು, ಇವತ್ತೆಲ್ಲ ದಕ್ಷಿಣ ಕನ್ನಡದ ಕನ್ನಡವನ್ನು ಬೇರೆ ಜಿಲ್ಲೆಯವರು ಕೆಲವೊಮ್ಮೆ ತಮಾಷೆ ಮಾಡ್ತಾರೆ. ದಕ್ಷಿಣ ಕನ್ನಡದವರು ತುಂಬ ಕೃತಕವಾಗಿ ಮಾತಾಡ್ತಾರೆ, ಕೆಲವೊಮ್ಮೆ ಸಿನಿಮಾಗಳಲ್ಲೂ ಸೀರಿಯಲ್ಗಳಲ್ಲೂ ಕೋಡಂಗಿ ಪಾತ್ರಕ್ಕೋಸ್ಕರ ದಕ್ಷಿಣ ಕನ್ನಡದ ಲ್ಯಾಂಗ್ವೇಜ್ ತರುವಲ್ಲಿವರೆಗೆ ನಮ್ಮನ್ನು ತಮಾಷೆ ಮಾಡುತ್ತಿದೆ. ಹಾಗೆ ತಮಾಷೆ ಮಾಡಿದ ಅದೇ ವ್ಯಕ್ತಿಗಳು ದಕ್ಷಿಣ ಕನ್ನಡದ ಭಾಷಾ ಪ್ರೌಢಿಮೆಯನ್ನು ಮಾತ್ರ ಅಷ್ಟೇ ಗೌರವಿಸ್ತಾರೆ. ನನ್ನ ಅನುಭವ, ಎಲ್ಲಿಂದ ಬಂತು ನಮಗೆ ಈ ಭಾಷಾ ಪ್ರೌಢಿಮೆ? ಕಾರಣ ಕೊಡಬಹುದು, ನಮ್ಮ ಮಾತೃಭಾಷೆಗಳು ಬೇರೆ ಇತ್ತು, ನಾವು ಕನ್ನಡವನ್ನು ಕಲಿತು ಮಾತನಾಡಿದ್ದು ಇತ್ಯಾದಿಗಳು ಹೇಳಬಹುದು. ಆದರೆ ಅದರ ಹಿಂದೆ ಒಂದು ದೊಡ್ಡ ಪಂಡಿತ ಪರಂಪರೆಯ ಪ್ರಭಾವ ಈ ಜಿಲ್ಲೆಯಲ್ಲಿತ್ತು. ಆ ಪಂಡಿತರು ಏನು ಲೋಕದೃಷ್ಟಿಯನ್ನು ಕಂಡಿದ್ರು? ಶುದ್ಧಾಶುದ್ಧ ಕನ್ನಡ ಅಂತ ಪುಸ್ತಕ ಬರೆದವರಿದ್ದಾರೆ ಈ ಊರಿನಲ್ಲಿ. ನಮ್ಮ ಇವತ್ತು ಕೂಡ ಹಳ್ಳಿಗಳಲ್ಲಿ ಅನೇಕರನ್ನು ನಾನು ಕಂಡಿದ್ದೇನೆ. ಯಾವುದಾದ್ರೂ ವಿಷಯಗಳು ಬಂದಾಗ, ನಾನು ಕೆಲವೊಮ್ಮೆ ನನ್ನ ಕಾಲೇಜಿನಲ್ಲಿದ್ದಾಗ ಕೆಲವರು ಹಿಂದೆ ಫೋನ್ ಮಾಡ್ತಾ ಇದ್ರು, ಹಿರಿಯರು, 80 ವರ್ಷದ ಆಟಿದವರು. ವರದರಾಜ, ಈ ಶಬ್ದದ ಮೂಲ ರೂಪ ಈಗಲ್ಲ, ಹಾಗ ಆ ಶಬ್ದ ಹೇಗಾದ್ರೆ ಅವರಿಗೇನು? ಆದ್ರೆ 80 ದಾಟಿದವರು ಕೂಡ ಶಬ್ದದ ಬಗ್ಗೆ, ಭಾಷೆಯ ಬಗ್ಗೆ ಇಟ್ಕೊಂಡ ಕಾಳಜಿ ಈ ಮಣ್ಣಿನ ಗುಣ. ಅದು ಮುಳಿಯ ತಿಮ್ಮಪ್ಪಯ್ಯನಂತವರಿಂದ ಪ್ರಾರಂಭ ಆಗಿ ಸೇಡಿಯಾಪ ಕೃಷ್ಣಭಟ್ರು, ಪೆರಡಾಲ ಕೃಷ್ಣಯ್ಯನವರು, ಆ ಪಟ್ಟಿ ಇನ್ನೂ ತುಂಬಾ ಇದೆ. ಇದೆಲ್ಲಿಂದ ಬಂತಿದು? ನೀರ್ಚಾಲ್ನಲ್ಲಿ ಒಂದು ಶಾಲೆ ಇತ್ತು, ಪಂಡಿತರನ್ನೇ ಸೃಷ್ಟಿಸಿದ ಶಾಲೆ, ಕೈಯಾರರು ಕೂಡ ಅಲ್ಲಿನ ವಿದ್ಯಾರ್ಥಿಗಳು. ಒಬ್ಬ ವ್ಯಕ್ತಿಯನ್ನು ಉಲ್ಲೇಖ ಮಾಡಿ ನನ್ನ ಮಾತನ್ನು ಮುಗಿಸ್ತೇನೆ. ಇದರ ಜೊತೆಗೆ ಇನ್ನೂ ಸೇರಿಸುವಂತ ಸುಮಾರಿದೆ. ಉದಾಹರಣೆಗೆ ತುಳುವನ್ನ ಮುಟ್ಲಿಕ್ಕಿಲ್ಲ ನಾನು. ತುಳು ಸಾಹಿತ್ಯ ಬೇರೆನೇ ಇದೆ, ಅದರ ಬಗ್ಗೆ ಮಾತನಾಡಲಿಕ್ಕೆ ಹೋದ್ರೆ ಇನ್ನೊಂದಷ್ಟು ಸಮಯ ಬೇಕು. ಅಥವಾ ಅತ್ಯಂತ ಶ್ರೀಮಂತವಾದ ತುಳುನಾಡಿನ ಜಾನಪದ, ಎಂತ ಅದ್ಭುತವಾದ ಮೆಸೇಜ್ ಅನ್ನ ಜಾನಪದ ಕೊಟ್ಟಿದೆ, ಅದನ್ನೆಲ್ಲಿ ಮಾತನಾಡಲಿಕ್ಕೆ ಹೋದ್ರೆ ನನಗೆ ಸಮಯ ಸಾಕಾಗ್ಲಿಕ್ಕಿಲ್ಲ, ಬಿಡ್ತೇನೆ. ಈ ಕಾಲಕ್ಕೆ ಬರೋಣ. ಇವತ್ತು ನಿಮ್ಮ ಕೈಯಲ್ಲೆಲ್ಲ ಮೊಬೈಲ್ ಇದೆ, ನಿಮ್ಮ ಮನೆಯಲ್ಲಿ ಲ್ಯಾಪ್ಟಾಪ್ ಡೆಸ್ಕ್ಟಾಪ್ ಇದೆ, ನೀವು ಕನ್ನಡದಲ್ಲಿ ಆರಾಮವಾಗಿ ಟೈಪ್ ಮಾಡ್ತೀರಲ್ಲ, ಈ ಕನ್ನಡದ ಟೈಪ್ ಮಾಡುವ ಕೆ ಅಂತ ಒತ್ತಿದ್ರೆ ಮಾನಿಟರಲ್ಲಿ ಕಾ ಅಂತ ಬರುವ ಹಾಗೆ ಮಾಡಿದ್ದು ಕಿನ್ನಿಕಂಬಳ ಪದ್ಮನಾಭ ರಾವ್ ಅವರು, ಕೆ ಪಿ ರಾವ್ ಅವರು, ಪುನಃ ದಕ್ಷಿಣ ಕನ್ನಡವೇ. ಅಷ್ಟು ಮಾತ್ರ ಹೇಳಿದ್ರೆ ಸಾಕಾಗುವುದಿಲ್ಲ. ಕೆ ಪಿ ರಾಯರು ಕೆಲವು ಸಮ್ಮೇಳನಗಳ ಹಿಂದೆ ಪೊಳಲಿ ಸಮ್ಮೇಳನದಲ್ಲಿ ಅವರು ನಾವು ಸಮ್ಮೇಳನ ಅಧ್ಯಕ್ಷ ಮಾಡಿದ್ದೆವು. ಕೆ ಪಿ ರಾಯರು ಕಂಪ್ಯೂಟರ್ ಇಂಜಿನಿಯರ್, ಇದನ್ನೆಲ್ಲ ಮಾಡಿದ ಮೇಲೆ ಮೂರು ಸಿಡಿಯಲ್ಲಿ ಹಾಕಿ ಒಂದು ಸಿಡಿಯನ್ನ ಕರ್ನಾಟಕ ಗವರ್ಮೆಂಟ್ಗೆ, ಸಂಸ್ಕೃತಿ ಇಲಾಖೆ ಗಣಕ ಪರಿಷತ್ತಿಗೆ ಕೊಟ್ಟರು, ಮತ್ತೊಂದು ಸಿಡಿಯನ್ನು ಚಂದ್ರಶೇಖರ ಕಂಬಾರಿ ಕೊಟ್ಟರು, ತಾನು ಮಾತ್ರ ಸುಮ್ಮನಿದ್ರು. ಆ ಸಿಡಿಯನ್ನೇನಾದ್ರೂ ಅವರು ಕಾಪಿ ರೈಟ್ ಇಟ್ಟುಕೊಂಡಿರ್ತಿದ್ರೆ ಕೆ ಪಿ ರಾಯರ್ ಇವತ್ತು ಕೋಟ್ಯಾಧಿಪತಿ ಆಗ್ತಿದ್ರು. ಇವತ್ತು ಬರಿಗಾಲ ಸಂತನಾಗಿ ಮಣಿಪಾಲದಿಂದ ಪುತ್ತೂರಿಗೆ ಉಡುಪಿಗೆ ನಡ್ಕೊಂಡು ಹೋಗುವ ಆ ಖುಷಿಯನ್ನು ಅನುಭವಿಸ್ತಾ ಇದ್ದಾರೆ. ಯಾವ ದೃಷ್ಟಿ ಇದು! ಇಷ್ಟೆಲ್ಲ ಸಾಧನೆ ಮಾಡಿದಂತ ವ್ಯಕ್ತಿ ಕೂಡ ನಾನು ಮಾಡಿದ ಈ ಕನ್ನಡದ ಸಂಶೋಧನೆ ಸಮಾಜಕ್ಕಿರಲಿ ಅಂತ ಹೇಳಿದ ಈ ದೃಷ್ಟಿಯನ್ನು ನಾವು ಅಲ್ಲಗೆಳೆದಿರ್ಲಿಕ್ಕೆ ಸಾಧ್ಯವೇ? ಇದನ್ನು ಒಪ್ಪದಿರ್ಲಿಕ್ಕೆ ಸಾಧ್ಯವೇ? ಇವತ್ತು ದಕ್ಷಿಣ ಕನ್ನಡದವರ ಮಾತನಾಡುವಾಗ, ದಕ್ಷಿಣ ಕನ್ನಡದವರ ಬಗ್ಗೆ ಮಾತನಾಡುವಾಗ ಅನೇಕ ಋಣಾತ್ಮಕ ಅಂಶಗಳನ್ನ ಬೇರೆ ಬೇರೆ ಕಾರಣಗಳಿಗೋಸ್ಕರ ಹೇಳುವುದಿದೆ. ಅವರೆಲ್ಲರೂ ನೆನಪಿಕೊಳ್ಳಿಡಬೇಕಾದಂತ ಸಂಗತಿ, ಈ ಮಣ್ಣು ಕನ್ನಡಕ್ಕೆ ಕೊಟ್ಟ ಕೊಡುಗೆ ಅದನ್ನು ಯಾರೂ ಅಲ್ಲಗೆಳಿಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಎದುರುಗಡೆ ಉಳಿದ ಎಲ್ಲ ಸಂಗತಿಗಳು ನಗಣ್ಯ.

ನೀವು ಕೇಳ್ತಾ ಇದ್ದೀರಿ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು. ಈಗ ಯಕ್ಷಗಾನದ ಪ್ರಸಾರ. ಮಂಗಳೂರು ವಿಶ್ವವಿದ್ಯಾನಿಲಯ ಡಾಕ್ಟರ್ ದಯಾನಂದ ಪೈ ಸತೀಶ್ ಪೈ ಯಕ್ಷಗಾನ ಅಧ್ಯಯನ ಕೇಂದ್ರದ ಪ್ರಾಯೋಜಕತ್ವದಲ್ಲಿ ಯಕ್ಷಾಂಗಣ ಮಂಗಳೂರು, ಕರ್ನಾಟಕ ಯಕ್ಷಭಾರತಿ ಪುತ್ತೂರು, ಯಕ್ಷಗಾನ ಚಿಂತನ ಮಂಥನ ಪ್ರದರ್ಶನ ವೇದಿಕೆ ಇವರ ಸಹಯೋಗದಲ್ಲಿ ತಾಳಮದ್ದಲೆ ಸಪ್ತಾಹ 2025 ಈ ಕಾರ್ಯಕ್ರಮದಲ್ಲಿ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ಯಕ್ಷಗಾನ ಸಂಘ ಸೂಡ ಕಾರ್ಕಳ ಇವರು ನಡೆಸಿಕೊಟ್ಟ ಯಕ್ಷಗಾನ ತಾಳಮದ್ದಲೆ ನಚಿಕೇತ ಹಿಮ್ಮೇಳದಲ್ಲಿ ಭಾಗವತರು ಹರೀಶ ಶೆಟ್ಟಿ ಸೂಡ, ಚೆಂಡೆ ಶ್ರೀನಿಧಿ ಆಚಾರ್ಯ ಕಾರ್ಕಳ, ಮದ್ದಳೆ ಆನಂದ ಗುಡಿಗಾರ ಕೇರ್ವಾಸೆ, ಚಕ್ರತಾಳ ಕೀರ್ತನ್. ಅರ್ಥಧಾರಿಗಳು ಯಮ ವೇದಬ್ರಹ್ಮ ಸೂರಾಲು ದೇವಿಪ್ರಸಾದ್ ತಂತ್ರಿ, ನಚಿಕೇತ ಶ್ರೀರಮಣ ಆಚಾರ್ಯ ಕಾರ್ಕಳ, ವಾಜಶ್ರವಸ್ಸು ಡಾ ಮಹೇಶ್ ಸಾಣೂರು, ಚಿತ್ರಗುಪ್ತ ಸುಬ್ರಹ್ಮಣ್ಯ ಬೈಪಡಿತ್ತಾಯ ನಂದಳಿಕೆ. ಇದೀಗ ನಚಿಕೇತ ಯಕ್ಷಗಾನ ತಾಳಮದ್ದಲೆಯ ಕೊನೆಯ ಕಂತು.

0: ಮಗು.
1: ಸ್ವಾಮಿ,
0: ಶ್ರೇಷ್ಠ ಯಾಜ್ಞಿಕ ವರ್ಗ ನಿಮ್ಮದ್ದು. ಎಲ್ಲ ಯಾಜಿಗಳೇ ನೀವೆಲ್ಲ.
1: ಹೌದು,
0: ಶುದ್ಧ ಸನಾತನಿಗಳು ಹೌದು, ಶುದ್ಧ ವೈದಿಕರು ಹೌದು, ಆರ್ಯಾವರ್ತಕ್ಕೆ ಭೂಷಣರು ನೀವೆಲ್ಲ. ಯಾಕೆಂದ್ರೆ ನಿಮ್ಮಂಥ ಲಕ್ಷಾಂತರ ಮಂದಿಯಿಂದ ನಾವೆಲ್ಲ ಜೀವಂತವಾಗಿದ್ದೇವೆ ಮಗು. ಹಾಗಾಗಿ ಈ ಪಡೆದಂತಹ ಅಗ್ನಿ ರಹಸ್ಯ ಏನಿದೆ, ನಿನ್ನಲ್ಲಿ ಮಾತ್ರ ಅಡಕವಾಗಿ ಲೀನವಾಗಿ ಹೋಗಬಾರದು, ಇದೊಂದು ಸ್ಥಾಯಿ ಆಗಬೇಕು. ಇಷ್ಟಿಕಾ ಪ್ರಕರಣ ಅಂತ ಉಂಟು ಯಜ್ಞದಲ್ಲಿ. ನೀನು ಕೇಳಿರಬಹುದು ಮಗು, ನಿನ್ನ ತಂದೆ ಮಾಡಿದಂತಹ ವಿಶ್ವಜಿತ್ ಯಾಗದಿಂದಲೇ ಮೊದಲುಗೊಂಡ್ರೆ ಎಷ್ಟು ಯಜ್ಞಗಳಿದ್ದಾವೆ, ಆ ಯಜ್ಞಕ್ಕೆಲ್ಲ ಒಂದಿಷ್ಟು ಲೆಕ್ಕಾಚಾರ ಅಂತಿದೆ. ಆ ಲೆಕ್ಕಾಚಾರಗಳನ್ನೆಲ್ಲ ಯಾಜ್ಞಿಕರು ಲೆಕ್ಕ ಬರೆದಿರ್ತಾರೆ. ನನ್ನ ಆಸೆ ಏನು ಗೊತ್ತಾ, ಅಗಮ್ಯವಾದ ಆಸೆ, ಮುಂದೆ ಸಹಸ್ರಮಾನಗಳಷ್ಟು ಕಾಲದಲ್ಲೂ

0: ಈ ಇಷ್ಟಿಕಾ ಪ್ರಕರಣ ಮಾಡುವಂಥದ್ದು ಹೋತೃವಾಗಿಯೋ ಅಧ್ವರ್ಯಾಗೋ ಅವರವರ ಕರ್ತವ್ಯ ಮಾಡುವಂತಹ ಕಾಲಕ್ಕೆ ನಾಲ್ಕು ವೇದಗಳಲ್ಲೇ ಒಂದಾದಂತಹ ಯಜುರ್ವೇದದಲ್ಲಿ ನಿನ್ನ ಹೆಸರೇ ಬರಬೇಕು.
1: ನನ್ನ ಹೆಸರು
0: ನಿನ್ನೊಬ್ಬರದ್ದೇ ಆಗಿರತಕ್ಕಂತಹ ಹೆಸರು ಬರಬೇಕು. ಆ ಹೆಸರಿನಲ್ಲೇ ಅಗ್ನಿ ಅಡಕವಾಗಬೇಕು. ಆ ಅಗ್ನಿಯನ್ನೇ ಮರ್ತ್ಯದ ಮುಂದಿನ ಎಲ್ಲಾ ಋಷಿಮುನಿಗಳು ಆಚರಿಸಬೇಕು. ಸ್ವಯಂ ಸ್ಥಾಯಿಯಾಗಬೇಕು ಅಂಥ ವರವನ್ನು ಕೊಡುತ್ತಿದ್ದೇನೆ ಮಗು. ಮುಂದಿನ ಸಹಸ್ರ ಸಹಸ್ರ ಸಹಸ್ರ ಮಾನಗಳಷ್ಟು ಕಾಲ ಮರ್ತ್ಯದಲ್ಲಿ ಯಾವೊಬ್ಬ ಮುನಿ ಯಾವೊಬ್ಬ ಅಧ್ವರ್ಯು ಯಾವೊಬ್ಬ ಹೋತೃ ಉದ್ಗಾತ್ರಗಳೆಲ್ಲ ಸೇರಿ ಯಜ್ಞ ಮಾಡುತ್ತಾರೋ ಅಂಥ ಯಜ್ಞದಲ್ಲಿ ನಚಿಕೇತ ಬಾಲಕನ ಹೆಸರನ್ನೇ ಮುಂದಿಟ್ಟುಕೊಂಡು ಮಾಡುವಂಥ ನಾಚಿಕೇತ ಅಗ್ನಿ ಎನ್ನುವಂಥ ಅದ್ಭುತವಾದಂಥ ಪ್ರಕ್ರಿಯೆ ನಿನ್ನಿಂದ ಮೊದಲಾಗಲಿ, ಆ ಎಲ್ಲ ಶ್ರೇಯಸ್ಸು ನಿನಗಾಗಲಿ ಎನ್ನುವ ನಾಲ್ಕನೇ ವರ ಕೊಡುತ್ತಿದ್ದೇನೆ ಮಗು.
1: ಧನ್ಯೋಸ್ಮಿ ಧನ್ಯೋ
0: ಶುಭವಾಗಲಿ. ಕೇಳು ಮೂರನೇ
1: ಅಗ್ನಿ ರಹಸ್ಯವನ್ನು ತಿಳಿಸಿದೆ ದೇವ.

0: ಸ್ವಾಮಿ
1: ನಚಿಕೇತ
0: ಮೂರು ವರಗಳನ್ನ ಕೊಡ್ತೇನೆ ಅಂತ ಹೇಳಿದೆ. ಎರಡು ವರಗಳನ್ನ ಕೇಳುವ ಕ್ಷಣದಲ್ಲಿ ಪೂರಕವಾಗಿ ನಾಲ್ಕನೇ ವರವಾಗಿ ನಾಚಿಕೇತಾಜ್ಞೆಯ ಆ ಬಳುವಳಿಯನ್ನ ಅನುಗ್ರಹ ರೂಪದಿಂದ ಕೊಟ್ಟೆ, ಸಂತೋಷವಾಯಿತು. ಆದ್ರೆ ಕೇಳಬೇಕಾದ ಮೂರನೇ ವರ ನನ್ನದು ಹಾಗೆ ಉಂಟಲ್ಲ,
1: ಹೇಳಿ ಬಿಡ.
0: ಕೇಳುತ್ತೇನೆ, ಕೊಡ್ತೀಯೋ ಸ್ವಾಮಿ?
1: ಏನು ಸಂಶಯ ಉಂಟ?
0: ಸಂಶಯ ಅಂತಲ್ಲ, ಕೇಳಬಹುದಾದಂತಹ ಪ್ರಶ್ನೆ, ಪ್ರಶ್ನೆಗೆ ಸಂಬಂಧಿಸಿದ ವಿಷಯ ಅದಾದದ್ರಿಂದ, ಅದಕ್ಕೆ ಅಧಿಕಾರಿ ಆದದ್ರಿಂದ ಕೇಳಬಹುದು ಅಂತ ಕೊಡ್ತೀಯೋ ಅಂತ.
1: ಒಮ್ಮೆ ನಾನು ಹೇಳಿದ್ನಲ್ಲ, ಧರ್ಮಸ್ವಂ ವೃಷರೂಪಾಯಣ, ಮಹಿಷದ ಮೇಲೆ ಕೋಣದ ಮೇಲೆ ಕೂತವ, ಕೂತವ ಕೋಣ ಅಲ್ಲ, ಕೂತವ ಯಮ ಧರ್ಮ, ಕೊಟ್ಟ ಮಾತು ದತ್ತ ಆಯ್ತು ಅಂತ ತಿಳ್ಕೊ
0: ಸ್ವಾಮಿ. ಅಗ್ನಿಗೆ ಜನನ ಮರಣಗಳಿಲ್ಲ, ಆದರೆ ಕರ್ಮ ಪ್ರಪಂಚದಲ್ಲಿ ತನ್ನದಾದಂತಹ ಅಂಕೆಯಲ್ಲಿ ನೇರವಾಗಿಲ್ಲದೆ ಜನಿಸುವಂತಹ ವ್ಯಕ್ತಿಯೊಬ್ಬ ತನ್ನ ಜೀವನದಲ್ಲಿ ಮಾಡಬಹುದಾದಂತಹ ಪಾಪ ಪುಣ್ಯಗಳು ಸಂಚಯಿತಗಳು ಅಂತ್ಯವಾಗುವುದು ಹೇಗೆ? ಸಾಧನೆಗೆ ಪೂರಕವಾಗಿಯೋ ಮಾರಕವಾಗಿಯೋ ಮೃತ್ಯು ಎನ್ನುವುದು ಅವನ ಜೀವನವನ್ನು ಕುಂಠಿತಗೊಳಿಸುತ್ತದೆ, ಕೃಸುಗೊಳಿಸುತ್ತದೆ, ಅಥವಾ ನಿರಂತರವಾಗಿ ತಡೆಯಾಗುತ್ತದೆ. ಈ ಜೀವಿಗಳ ಮುನ್ನಡೆಗೆ ಆತಂಕವಾಗಿರುವಂತಹದ್ದು
1: ಮೃತ್ಯು.
0: ಎಲ್ಲ ಜೀವಿಗಳು ಕೂಡ ಎಷ್ಟೇ ಪ್ರಭೇದದಿಂದ ಯಾವ ಜಾತಿಯಲ್ಲಿ ಹೇಗೆ ಹುಟ್ಟಲಿ, ಮೃತ್ಯು ಎನ್ನುವುದರಲ್ಲಿ ಅಂತ್ಯವನ್ನು ಕಾಣುತ್ತಾ ಇದೆ. ಈ ಜೀವನದ ನಡೆಗೆ ಮೃತ್ಯು ಎನ್ನುವುದು ಪ್ರಶ್ನಾರ್ಥಕವಾಗಿರುವುದರಿಂದ ಈ ಮೃತ್ಯುವಿನ ರಹಸ್ಯವನ್ನು ನನಗೆ ಹೇಳುತ್ತೀಯೋ ತಂದೆ?
1: ತಡಿ ತಡಿ ತಡಿ ತಡಿ ತಡಿ ತಡಿ ಎಂತ ಈಗ ಮೃತ್ಯು ರಹಸ್ಯ? ನೀನು ಅಂದದ್ದೇನು, ಜೀವಿಗಳ ಅಂತ್ಯ ಅಂತ ಹೇಳೋದು ಮೃತ್ಯು ಅಂತ ತಿಳ್ಕೊಂಡಿದ್ದೀರ ನೀವು?
0: ತಡೆಯಾಗಿ ಒದಗಿ ಬಂದು ಬರುವಂತಹದ್ದು.
1: ಈ ರಗಳೇ ಬೇಡ, ಬಹಳ ಹೊತ್ತಾಯ್ತು ಈಗ. ಈಗ ಮಕ್ಕಳೊಟ್ಟಿಗೆ ಮಾತು ಎಷ್ಟು ಹೊತ್ತಾಡಬಹುದು ಮಗು? ಈ ಲಾಲನೆ ಪಾಲನೆ ಇತ್ಯಾದಿಗಳು ಒಂದಿಷ್ಟು ತಮಾಷೆಯೋ, ಇದಕ್ಕೂ ಒಂದಿಷ್ಟು ಕಾಲ. ನನಗೆ ಸಂಧ್ಯಾ ವಂದನೆಗೆ ಹೊತ್ತಾಯ್ತು, ಸ್ವಲ್ಪ ಗಡಿಬಡಿದ್ದೇನೆ. ನಿನಗೇನು ಬೇಕು? ಇದೆಲ್ಲ ಈ ಸಣ್ಣ ಮಕ್ಕಳಿಗೆಲ್ಲ ಹೇಳಿಸಿದ್ದು ವಿಚಾರ ಇದೆಲ್ಲ. ನಿನಗೆ ಇನ್ನೊಂದು 50 ವರ್ಷ ಕಳಿಬೇಕು, ಸ್ವಲ್ಪ ಕೂದಲೆಲ್ಲ ಉದುರಿ ಹೋಗಬೇಕು, ಸ್ವಲ್ಪ ಪ್ರಾಯ ಆಗಬೇಕು. ಆಮೇಲೆ ಮತ್ತೆ ಇದ್ರ ಬಗ್ಗೆ ತಿಳುವಳಿಕೆಗಾಗಿ ನೋಡುವ. ಈಗ ನಿನಗೇನು ಬೇಕು? ಒಂದು ಕೆಲಸ ಮಾಡುವ, ಇದ್ದಕ್ಕಿದ್ದಂತೆ ನಿನಗೆ ತಾರುಣ್ಯ ಕೊಡ್ತೇನೆ. ನಿಮ್ಮ ಭೂಲೋಕದಲ್ಲೆಲ್ಲ ಇದ್ದಾರಂತೆ ಮಗನ ತಾರುಣ್ಯ ಪಡೆದು ಭೋಗವನ್ನು ಆಚರಿಸುವರೆಲ್ಲ ಮಹನೀಯರೆಲ್ಲ ಇದ್ದಾರಂತೆ. ಹಾಗಿದ್ದೆಲ್ಲ ದುರ್ವಿಧಿ ಬೇಡ. ನಿನಗೆ ಈ ಕಾಲದಲ್ಲೇ ತಾರುಣ್ಯ ಒದಗಿಸಿಕೊಡ್ತಾ ಇಲ್ಲಿಂದಲೇ ತ್ರಿವಿಷ್ಟಪಕ್ಕೆ ಸ್ವರ್ಗಕ್ಕೆ ಕಳಿಸ್ತಾ ರಂಭಾದಿಗಳನ್ನು ಒದಗಿಸಿಕೊಡ್ತೇನೆ. ಒಂದಿಷ್ಟು ಭೋಗ ಜೀವನ ಆಗಲಿ, ಆಮೇಲೆ ಏನು ಬೇಕು ಕೇಳು. ಮುತ್ತು ಬೇಕು, ರತ್ನಗಳು ಬೇಕು, ಸಾಮ್ರಾಜ್ಯಕ್ಕೆ ಅಧಿಪತಿ ಮಾಡ್ಲೆ, ಅಥವಾ ಒಂದಿಷ್ಟು ಜನ ಋಷಿಗಳಿಗೆ ನಿನ್ನನ್ನು ಯೋಗ್ಯನಾಗಿರ್ತಕ್ಕಂಥ ಪೀಠಾಧಿಪತಿ ಮಾಡ್ಲೆ, 100,000 ಗೋವುಗಳನ್ನು ಕೊಡ್ಲೆ, ಏನು ಬೇಕು ಕೇಳಿ. ಈ ರಗ್ಳೆ ಎಲ್ಲ ಬೇಡ, ಕೇಳಿ ಪಡೆದುಕೊಂಡು ಮರಳಿ ಹೋಗಿ.
0: ಸ್ವಾಮಿ, ನಾನು ಕೇಳಿದಂತಹ ವರವನ್ನ ಹೊರತುಪಡಿಸಿ ವಿವಿಧವಾದಂತಹ ಅದನ್ನ ಕೊಡುಗೆಯಾಗಿ ಕೊಡ್ತೇನೆ ಅಂತ ಹೇಳ್ತೀರಿ?
1: ಖಂಡಿತ,
0: ಎಲ್ಲ ಕೊಡುಗೆಗಳು ಶ್ರೇಷ್ಠವಾದ ವರಕ್ಕೆ ಸದೃಶ ಅಂತ ನಾನು ತಿಳಿಯಲಿಲ್ಲ. ನಾನು ಯಾವುದನ್ನ ಅಪೇಕ್ಷಿಸಿದ್ದೇನೋ ಅದನ್ನೇ ಕೊಡಬೇಕು, ಬಿಟ್ರೆ ಮತ್ತುಳಿದದ್ದು ಯಾವುದೂ ಬೇಡ. ಮೃತ್ಯು ರಹಸ್ಯವನ್ನೇ ವರವಾಗಿ ಕೊಡಬೇಕು.
1: ಹಠ ಮಾಡ್ತಾ ಇದೆಯಲ್ಲ,
0: ಮೃತ್ಯು ರಹಸ್ಯವನ್ನು ತಿಳಿಸಿಕೊಡಬೇಕು, ಅದ ಜ್ಞಾನವನ್ನು ನನಗೆ ಒದಗಿಸಿಕೊಡಬೇಕು.
1: ಯಮೋನಿ ಹಂತಾಂ ಪಿತೃಧರ್ಮ ರಾಜೋ ವೈವಸ್ವತೋ ದಂಡಧರಶ್ಚ ಕಾಲ
0: ಪ್ರೇತಾಧಿಪೋ.
1: ಇದೇ ಹೇಳುದು ಭೂಮಿಯವರ ಬುದ್ಧಿ ಅಂತ. ಪ್ರಯಿತ ಪ್ರೇತ ಅಂದ್ರೆ ಎಂತ? ಪ್ರಯಿತ ಇಲ್ಲಿಂದ ಹೊರಟದ್ದು ಅಲ್ಲಿಗೆ ತಲುಪದ್ದು ಅಂತ ಅರ್ಥ ಅಷ್ಟೇ. ಏನು ಎರಡು ಹಲ್ಲು ಕಾಲು ತಿರುಗಿಸಿಕೊಂಡದ್ದು ಕೂದಲು ಬಿಟ್ಟದ್ದು ಅಂತ ಅರ್ಥ ಅಲ್ಲ. ಪಿತೃಧರ್ಮ ರಾಜೋ ದಂಡ, ಈ ಎಲ್ಲ ಗುಣವಿಶೇಷಗಳನ್ನ ಅರ್ಥೇ ಬಂದವಲ್ಲ ನೀನು. ಯಮನ ಸಿಟ್ಟು ಗೊತ್ತಿಲ್ವ ನಿನಗೆ? ಗೊತ್ತಿದ್ದು ಕೇಳ್ತಾ ಇದ್ದೀಯ, ಮತ್ತು ಅದೇ ಬೇಕು ಅಂತ ಹೇಳ್ತೀಯಲ್ಲ ಮಗು.
0: ಅದೇ ಬೇಕು ಸ್ವಾಮಿ.
1: ಮೆಚ್ಚಿದೆ ಮಗು, ಮೆಚ್ಚಿದ್ದೇನೆ. ಅನ್ಯಥಾ ಭಾವಿಸಬಾರದು. ನಿನ್ನ ಒಳಗಿನ ತಾದಾತ್ಮ್ಯ ಶಕ್ತಿ ಎಷ್ಟು, ಇಚ್ಛಾಶಕ್ತಿ ಎಷ್ಟು, ಧಿಯಹ ಯಹ ನಹ ಪ್ರಚೋದಯಾತ್ ಬರ್ದೆ ನೀನು ಮೂಗು ಹಿಡ್ಕೊಂಡು ಹೇಳಿದ್ದ, ಅಥವಾ ಆಂತರ್ಯದಲ್ಲಿ ಜಪ ಮಾಡಿದ್ಯಾ ಅಂತ ಹೇಳುವ ಸಣ್ಣ ಪರೀಕ್ಷೆ ಮಾಡಿದ್ದು.
0: ಹೇಗೆ
1: ಒಟ್ಟಿ ನೀನು ಬರೀ ಬಾಯಿ ಮಾತಿ ಕೇಳುದು, ಅಥವಾ ಈ ಎಲ್ಲ ಲಾಲಸೆಗಳನ್ನ ಭೋಗ ಉಪಭೋಗಗಳನ್ನ ಕಣ್ಣೆದುರಿಗಿಟ್ಟಾಗ ಈ ಸಂಯಮಿನ ಎಲ್ಲ ತೋರಿಸ್ತೇನೆ ಅಂತ ಹೇಳಿದೆ, ಸ್ವರ್ಗವನ್ನು ತೋರಿಸ್ತೇನೆ ಅಂತ ಹೇಳಿದೆ, ರಂಭಾದಿಗಳನ್ನು ತೋರಿಸ್ತೇನೆ ಅಂತ ಹೇಳಿದೆ, ತಾರುಣ್ಯ ಕೊಡ್ತೇನೆ ಅಂತ ಹೇಳಿದೆ.
0: ಯಾವುದು ಬೇಡ
1: ಬೇಡ. ಆ ಪರೀಕ್ಷೆಯಲ್ಲಿ ನೀನು ಗೆದ್ದಿ ಮಗು, ನಾನು ಸೋತಿದ್ದೇನೆ. ಒಟ್ಟಿನಲ್ಲಿ ನಿನಗೆ ಮೃತ್ಯು ರಹಸ್ಯ ಬೇಕು,
0: ಮೃತ್ಯು ರಹಸ್ಯ ಬೇಕು.
1: ಇಷ್ಟರ ತನಕ ಇದ್ದಾಗಲ್ಲ, ಈಗ ಈಗ ಪ್ರಸಂಗ ಬದಲಾಯ್ತು.
0: ಓಹೋ,
1: ಪದ್ಮಾಸನ ಹಾಕಿ ಕೂತ್ಕೋ.
0: ಕುಳಿತಿದ್ದೇನೆ ಸ್ವಾಮಿ.
1: ವಾಜಶ್ರವಸ್ಸಿನ ಮಗ, ನಿನ್ನ ಗೋತ್ರ
0: ಸಗೋತ್ರ
1: ಇತ್ಯಾದಿಗಳನ್ನು ಹೇಳುತ್ತಾ ಅಂಜಲಿ ಬದ್ಧನಾಗಿ ನನ್ನನ್ನ ಗುರು ಎನ್ನುವ ದೃಷ್ಟಿಕೋನದಲ್ಲಿ ಒಪ್ಪಿ ಅಪ್ಪಿ ಕಣ್ಣು ಮುಚ್ಚಿ ಕುಳಿತುಕೋ.
0: ದಿವ್ಯ ಜ್ಞಾನವನ್ನು ಪಡೆಯುವುದಕ್ಕಾಗಿ ನಿಮ್ಮ ನಿರ್ದೇಶನದಂತೆ ನಡೆದಿದ್ದೇನೆ. ಸಂಪೂರ್ಣವಾಗಿ ಗುರುಭಾವದಿಂದ ನಿಮ್ಮನ್ನು ನೋಡ್ತಾ ಇದ್ದೇನೆ. ಶಿಷ್ಯನಿಗೆ ಅನುಗ್ರಹಿಸಬೇಕು, ಅನುಗ್ರಹಿಸಬೇಕು.
1: ಮೃತ್ಯು ರಹಸ್ಯ ಮಗು, ಆ ರಹಸ್ಯ ನಿನಗೆಷ್ಟು ದಕ್ತದೋ, ನಿನಗೆಷ್ಟು ಪ್ರಾಪ್ತಿ ಇದೆಯೋ ಗೊತ್ತಿಲ್ಲ. ಯಾಕಂದ್ರೆ ಬ್ರಹ್ಮರ ಅಣತಿಯಂತೆ ನಮಗೆ ದಕ್ಕುವುದೇ ಒಂದಿಷ್ಟು ಕಾಲಮಾನದ ಮೃತ್ಯು ರಹಸ್ಯ. ಈ ಮೃತ್ಯು ರಹಸ್ಯ ಗೊತ್ತಿರುವಂತಹ ಯಮನಿಗೂ ಒಂದು ಮೃತ್ಯು ಇದೆ ಅಂತ ಅರಿತುಕೊಳ್ಳಬೇಕು ನೀನು. ಅದಲ್ಲದೆ ಇದ್ರೆ 21ನೇ ಯಮ ಆಗುದಿಲ್ಲ. ಈಗ
0: 20 ಇಲ್ಲ ಅಂತ ಆಗುತ್ತೆ.
1: ಹಾಗಾಗಿ ಮಗು, ನನ್ನ ಪ್ರಾಪ್ತಿ ಇದ್ದಷ್ಟು, ನಿನಗೆ ದಕ್ಕುವಷ್ಟು ಎಷ್ಟು ನಿನಗೆ ಪ್ರಾಪ್ತಿ ಇದೆಯೋ ಅಷ್ಟನ್ನು ನಾನು ಹೇಳ್ತಾ ಹೋಗ್ತೇನೆ. ಕಣ್ಣು ಮುಚ್ಚಿ ನನ್ನೊಟ್ಟಿಗೆ ಸಾಕ್ತಬ.
0: ಆದೀತು ಸ್ವಾಮಿ, ಆದೀತು.

0: ನಚಿಕೇತ
1: ಯಮಧರ್ಮರಾಯ.
0: ಒಂದು ಮಾತಿದೆ, ವಾತಾಸ್ತೇವಾತ್ತು ಪಥಿ ಪುಣ್ಯ ಗಂಧಾ. ವೈದಿಕವಾಗಿರ್ತಕ್ಕಂತಹ ಶ್ಲೋಕ ಅದು. ಅಂದ್ರೆ ಏನು, ಒಳಗಿರ್ತಕ್ಕಂಥ ಆತ್ಮರಹಸ್ಯವನ್ನು ಕೇಳ್ತಿ. ಆತ್ಮ ಸ್ವರೂಪ ಹೇಗಿದೆ ಮಗು, ಆತ್ಮ ಸ್ವರೂಪ ಹೇಗಿದೆ ಎನ್ನು ಬಲ್ಲೆಯ ನೀನು, ಹೇಗಿದೆ ಹೇಳು,
1: ತಿಳಿಸಿಕೊಡಬೇಕು.
0: ಗಾಳಿಯ ರೂಪ, ಕೇವಲ ಗಾಳಿಯ ರೂಪ. ಈ ಶರೀರ ಎಲ್ಲ ಹೇಳ್ತಾರೆ, ಸೂರ್ಯಂ ಚಕ್ಷರು ಗಚ್ಚದು ವಾತಮಾತ್ಮ, ವೈದಿಕತೆ ಅದು ಎಲ್ಲ ಹೇಳ್ತಾರೆ. ನಿನ್ನ ಈ ಪ್ರಾಣೋತ್ಕ್ರಮಣದ ಸ್ಥಿತಿಯಲ್ಲಿ ಭೌತಿಕವಾಗಿ ಮೃತನೊಬ್ಬನ ಶರೀರ ಮಣ್ಣ ಮೇಲೆ ಬಿದ್ದಾಗ ಅದಕ್ಕೆ ಪಾರ್ಥಿವ ಶರೀರ ಅಂತ ಹೇಳ್ತಾರಲ್ಲ, ಅದರಲ್ಲಿ ಯಾವ್ದಾವ್ದು ಎಲ್ಲೆಲ್ಲಿ ಹೋಗ್ತದೆ, ಕಣ್ಣುಗಳು ಸೂರ್ಯಚಂದ್ರರನ್ನು ಸೇರ್ತಾವೆ, ಹೀಗೆ ಅಂಗಾಂಗಗಳು ಎಲ್ಲ ಬೇರೆ ಬೇರೆ ಸೇರ್ತಾವೆ
1: ಪಂಚಭೂತಗಳು.
0: ಆದ್ರೆ ಒಳಗಿರ್ತಕ್ಕಂಥ ಪ್ರಾಣ, ಪ್ರಾಣವಾಯು ಅದು ಎಲ್ಲಿ ಸೇರ್ತದೆ,
1: ಎಲ್ಲಿ ಸೇರ್ತದೆ?
0: ಸಣ್ಣ ಯೋಚನೆ ಮಾಡು ಮಗು, ಒಂದು ಸಣ್ಣ ಕಥೆ ಹೇಳ್ತೇನೆ. ನಿನ್ನ ಮನೆ, ನಿನ್ನ ಮನೆಯ ಪರಿಸರ, ಆ ಪರಿಸರದಲ್ಲಿ ಋಷಿ ಕುಟೀರ, ಆ ಪರಿಸರದಲ್ಲಿ ಸುಂದರವಾಗಿರ್ತಕ್ಕಂಥ ಒಂದು ಉದ್ಯಾನವನ, ಅಲ್ಲಿ ಒಂದಿಷ್ಟು ಪಾರಿಜಾತ, ನಂದಿಬಟ್ಲು, ಮಂದಾರ, ಸಂಪಿಗೆ ಇತ್ಯಾದಿಗಳು, ಒಂದಿಷ್ಟು ಪುಷ್ಪರಾಜಿಗಳು. ಬೆಳಿಗ್ಗೆ ನಿನ್ನ ಆಸ್ವಾದನೆಗೆ ಯಾವ ರೀತಿಯ ಘಮ ಬರುತ್ತೆ, ಅದು ಹೋಗಿ ಸೇರುವುದು ನಿನ್ನ ಆಂತರ್ಯವನ್ನು. ಆ ಒಂದು ಸಂಯೋಜನೆಯ ಸ್ಥಳವನ್ನ ಬಿಡು, ತೀರ ಪರಿತ್ಯಕ್ತವಾದಂತಹ ಪ್ರದೇಶ ಸ್ಮಶಾನ ಅಂತ ಇಟ್ಕೋ. ಒಂದಿಷ್ಟು ಹೆಣಗಳ ರಾಶಿ ಉಂಟು, ಕೊಚ್ಚೆ ಕೊಳಚು ಉಂಟು, ಕೊಳತು ಹೋದಂತಹ ಒಂದಿಷ್ಟು ವ್ಯವಸ್ಥೆ ಉಂಟು. ಆ ಕೊಳತು ಹೋದಂತಹ ಪರಿಸರದಲ್ಲಿ ನೀನು ಕ್ರಮಿಸುವಾಗ ನಿನಗೆ ಯಾವ ಮೂಗಿಗೆ, ಯಾವ ನಾಸಿಕಾಗರಕ್ಕೆ ಯಾವ ಭಾವ ಬರುತ್ತೆ?
1: ಗಂಧ ದುರ್ವಾಸನೆಯಾಗಿ ಬರುತ್ತೆ.
0: ಹಾ, ಅಲ್ಲಿಯೂ ನಿನ್ನ ಅನುಭವಕ್ಕೆ ಬರುವುದು ಯಾವುದು? ನಿನ್ನ ಅನುಭವಕ್ಕೆ ಬರುವ ವಾಸನೆಯ ಸ್ವರೂಪ ಏನು?
1: ವಿಚಿತ್ರವಾಗಿರುತ್ತೆ,
0: ಗಾಳಿ.
1: ಗಾಳಿ
0: ಆ ವಾಸ ದುರ್ವಾಸನೆಯಂತ ನಿನ್ನ ಮನಸ್ಸು ಪ್ರಚೋದಿಸಿದರೂ ನಿನ್ನ ಅನುಭವಕ್ಕೆ ಮೂಗಿಗೆ ಅನುಭವ ಆಗುವುದು ಗಾಳಿಯಿಂದ,
1: ಮಾಧ್ಯಮ ಗಾಳಿ.
0: ಅದೇ ನಿನ್ನ ಉದ್ಯಾನವನದಲ್ಲಿ ಪುಷ್ಪರಾಜಿಯಿಂದ ಹೊರಟಂತ ಘಮ, ಅದನ್ನು ನೋಡಿದ್ಯ ನೀನು? ಇಲ್ಲ. ಆ ಪುಷ್ಪಗಳಿಂದ ಬರುವಂತಹ ಸುವಾಸನೆಯನ್ನ ನೀನು ಅನುಭವಿಸುವಲ್ಲಿಗೆ ಕಾರಣೀಭೂತವಾದದ್ದು ಗಾಳಿಯೇ.
1: ಗಾಳಿ
0: ಆಯ್ತಾ? ವಾತ ಮಾತ್ಮ, ಆತ್ಮ ಹೋಗಿ ಸೇರುದು ಗಾಳಿಯ. ನಿನ್ನ ಪ್ರಾಪ್ತಿ ಕೊಳಚೆ ಅಂತಾದ್ರೆ ಕೆಟ್ಟ ಗಾಳಿ ಹೋಗಿ ಕೆಟ್ಟ ಗಾಳಿಯನ್ನೇ ಸೇರಿ ಕೆಟ್ಟದ್ದೇ ಅನುಭವಿಸ್ತಿ. ನರತೀತಿ ನಯತೀತಿ ಪಾಪಿ ಲೋಕ, ಯಾವುದು ಇದು? ನೀವೇ ಕರೆದಂತ ನರಕ, ನಾವು ಕರೆದದ್ದಲ್ಲ ಇದನ್ನ. ಕರೆದದ್ದು ಮರ್ತೇರೆ, ನರಕ ಅಂತ ಕರೆದದ್ದು ಮನುಷ್ಯರೇ. ಒಬ್ಬ ವ್ಯಕ್ತಿ ಜೀವಿತಾವಧಿಯಲ್ಲಿ ಮಾಡಬಾರದದ್ದು ಮಾಡಿದರೆ, ಅಧರ್ಮಿಯಾಗಿ ನಡೆದರೆ ಅದು ದುರ್ವಾಸನಯುಕ್ತ ಗಾಳಿ. ಆ ಗಾಳಿಯಲ್ಲಿ ಸೇರಬೇಕು, ಆ ಗಾಳಿ ಏನು ಫಲವನ್ನು ಅನುಭವಿಸಬೇಕು ಅದು ಅನುಭವಿಸುತ್ತೆ. ನಿನ್ನ ಹಾಗೆ ಉದ್ಯಾನವನದ ಸುಗಂಧ ಘಮ ಅದು ಸೇರಬೇಕಾದದ್ದು ಎಲ್ಲಿಗೆ? ಸುವರ್ಗೇ ಲೋಕೆ. ಸ್ವರ್ಗ ಅಂದ್ರೆ ಏನ್ ತಿಳಿದಿ ಮಗು? ಸ್ವರ್ಗ ಅಂದ್ರೆ ಏನು?
1: ಏನು
0: ನಾವು ಅಂದುಕೊಂಡಂತ ರಂಭಾದಿಗಳೋ, ಕಲ್ಪವೃಕ್ಷ ಐರಾವತಾದಿಗಳೋ, ಇಂದ್ರ ಪದವಿಯೋ? ಮೊದಲೇ ಹೇಳಿದ್ದೇನೆ, ಕ್ಷೀಣೆ ಪುಣ್ಯ ಮರ್ತ್ಯ ಲೋಕೆ, ಅಲ್ಲಿ ಮುಗಿತದು. ಈ ಪುಣ್ಯದ ಫಲ ಎನ್ನುವುದು ಈ ಜೀವಿತಾವಧಿಯಲ್ಲಿ ಮರ್ತ್ಯ ಲೋಕದಲ್ಲಿ ಸಿಗದೇ ಇರುವಂತಹ ಕಾಲಕ್ಕೆ ಒಬ್ಬ ಧರ್ಮಿಯಾದವನಿಗೆ ಅಲ್ಲಿ ಒಂದಿಷ್ಟು ಫಲ ಉಣ್ಲಿಕ್ಕಿದೆ, ಇದು ಸತ್ಯ. ಅದು ಖಾಲಿ ಆಯ್ತೋ, ಅದು ಅಲ್ಲಿ ವಿಸ್ತಾರ ಆಗಿ ಶೂನ್ಯ ಆಯ್ತೋ, ಪುನರಪಿ ಇಲ್ಲೇ ಹುಟ್ಟಬೇಕು. ನೀನು ಹೇಳುವಂತ ನೀವರ್ತಂತಹ ಸ್ವರ್ಗ ಅಲ್ಲಿ ಆದ್ರೆ ಅಲ್ಲಿಕ್ಕಿಂತ ಮಿಗಿಲಾದಂತಹ ಸುವರ್ಗ, ವರ್ಗೋತ್ತಮ ವರ್ಗ, ಸುವರ್ಗ ಇದೆ. ಮನೋ ಪೃಥಿವಿಯ ತೇಜೋ ವಾಯುರಾಕಾಶಕ್ಕೆ ಸಂಭೂತವಾಗಿರ್ತಕ್ಕಂಥ ಮನೋ ಬುದ್ಧಿ ಚಿತ್ತ ಅಹಂಕಾರದಿಂದ ವ್ಯಾಪ್ತವಾಗಿರ್ತಕ್ಕಂಥ ಈ ಆತ್ಮ ಅಂತರಾತ್ಮ ಜೀವಾತ್ಮಕ್ಕೆ ಉಪಸರ್ಗವಾಗಿರ್ತಕ್ಕಂಥ ಪರಮಾತ್ಮನನ್ನ ಸೇರುವ ಬಗೆ. ಇಂಥ ಕಾಲಕ್ಕೆ ನೀನು ಯಾವುದನ್ನು ಆರಿಸಿಕೊಳ್ತೀ, ಸ್ವರ್ಗವೂ ನಿನ್ನ ಕೈಯಲ್ಲೇ, ನರಕವೂ ನಿನ್ನ ಕೈಯಲ್ಲೇ, ಕೇಳುವಂಥ ಮೃತ್ಯು ರಹಸ್ಯ, ಅದರಿಂದ ಆಚೆಗಿರುವಂಥ ಮೋಕ್ಷ, ತದ್ ವಿಷ್ಣೋ ಪರಮಂ ಪದಂ. ಯಾವುದದು ಪರಮಪದ? ಅಲ್ಲಿಗೆ ಹೋಗುವ ಬಗೆ ಹೇಗೆ? ಆ ಹೋಗುವಂಥ ಬಗೆಯಲ್ಲಿ ಇಲ್ಲಿ ನೀನು ಹೇಗಿರಬೇಕು? ಮಾಡಿದಂಥ ಕರ್ಮಕ್ಕೆ ಶ್ರೇಯಸ್ ಯಾವುದು, ಪ್ರೇಯಸ್ ಯಾವುದು?

0: ಎಲ್ಲರಿಗೂ ಒದಗಲಾಗದಂಥ ಒದಗಿ ಬಾರದಂಥ ಸ್ಥಿತಿ ಸಾಯುಜ್ಯ. ಆದರೆ ಶ್ರೇಯಸ್ಸು ಹಾಗಲ್ಲ, ಪ್ರೇಯಸ್ಸು ಹಾಗಲ್ಲ. ಜೀವಿತಾವಧಿಯಲ್ಲಿ ಮಾಡಿದಂಥ ಧರ್ಮಾಚರಣೆ ಸನ್ನಡತೆ ನಮ್ಮ ಇಹದ ಶ್ರೇಯಸ್ಸಿಗಾಗಿ. ತನ್ನಂತರದಲ್ಲಿ ನಿನ್ನಯ್ಯ ಮಾಡಿದಂಥ ವಿಶ್ವಜಿತ್ ಯಾಗ ಉಪಾಧಿಯಂಥ ಇನ್ನಷ್ಟು ಯಾಗಗಳು, ಒಂದಿಷ್ಟು ಗೋವುಗಳಿಗೆ ಆಹಾರಭೂತವಾಗಿರುವಂಥದ್ದು ಧರ್ಮಾಚರಣೆಯೋ ಇತ್ಯಾದಿ ಇತ್ಯಾದಿಗಳಿಂದ ಪರದಲ್ಲಿ ಪ್ರೇಯಸ್. ಆಯ್ತಾ, ಪ್ರೇಯಸ್ ಅಂತ ಹೇಳುವ ಬಗೆಗೆ ನಾನು ನಿನಗೆ ವ್ಯಾಖ್ಯಾನ ಕೊಟ್ಟಿದ್ದೇನೆ ಮಗು. ಯಾವುದು? ಸ್ವರ್ಗ, ತ್ರಿವಿಷ್ಟಪ, ಆ ಲೋಕ ಪ್ರಾಪ್ತಿ. ಸಾಯುಜ್ಯ ಎನ್ನುವ ಬಗೆ ಇದೆಯಲ್ಲ, ಇದಕ್ಕೆ ನಿನ್ನ ಈ ಯಾವ ಆಚರಣೆಗಳು ಬೇಡ. ಸುಮ್ಮನೆ ಕೂತ್ರ ಸಾಕು, ಸುಮ್ಮನೆ ಕೂತವ್ರಿಗೆ ಎಲ್ಲ ಸಾಹಿತ್ಯ ಸಿಗುವಂತಹದ್ದು. ಆದ್ರೆ ಹೇಗೆ ಕೂತ್ಕೊಳ್ಬೇಕು ಅಂತ ಉಂಟು. ಆಯ್ತಾ ಮಗು, ಒಂದು ಕಥೆ ಹೇಳ್ತೇನೆ. ನಿನ್ನ ಆತ್ಮ ಇದೆಯಲ್ಲ ಈ ಗಾಳಿ, ನಾನು ಹೇಳಿದೆ ಪ್ರಹಿತಃ ಅಂತ, ಅದು ಮೋಕ್ಷ ಪದವಿಯನ್ನ ಅಪೇಕ್ಷಿಸುವಂತಹ ದಿವ್ಯಾತ್ಮಕ್ಕೂ ಪ್ರೇತ ಅಂತ ಹೆಸರು. ಎಷ್ಟು ತಪ್ಪು ಕಲ್ಪನೆ ಇದೆ ನಿಮ್ಮ ಮರ್ತ್ಯದಲ್ಲಿ ಅಂತ ಹೇಳಿದ್ರೆ, ಆ ಪ್ರೇತ ಎನ್ನುವ ಶಬ್ದ ಉಚ್ಚಾರಣೆ ಆದರೆ ಅದಕ್ಕೆ ಎದುರಿರುವಂತಹ ವ್ಯಕ್ತಿ ಗ್ರಹಿಸುವ ರೂಪವೇ ಬೇರೆ.
1: ಗ್ರಹಚಾರ ಇದ್ದ ಹಾಗೆ
0: ಒಬ್ಬ ನಿಜವಾದ ಅವಧೂತ ಕೇವಲ ಮೋಕ್ಷವನ್ನೇ ಗಮನವಾಗಿಟ್ಟು ಸಾಧನೆ ಮಾಡ್ತಾನೆ ಅಂತಾದ್ರೆ, ಅವನ ಶರೀರ ಬಿಟ್ಟು ಮೋಕ್ಷ ಪದವಿ ಹೊಂದುವ ಒಳ್ಳೆ ಹೊರಗಿನ ಸ್ಥಿತಿಗೆ ಪ್ರೇತ ಅಂತ ಹೇಳಬೇಕು. ಅರ್ಥ ಆಯ್ತಾ? ಆದ್ರೆ ಈ ಮೋಕ್ಷ ಪದವಿಯಾಗಿ ನಿನಗೆ ಯಾರು ಸಹಾಯ ಮಾಡ್ತಾರೆ? ನಿನ್ನ ವಾಚ್, ಮಾತೋ, ದೃಷ್ಟಿಯೋ, ಮನಸ್ಸೋ, ಬುದ್ಧಿಯೋ, ಹೃದಯವೋ, ಅಥವಾ ನಿನ್ನ ಬಾಹ್ಯ ಪರಿಕರವಾಗಿರ್ತಕ್ಕಂಥ ನಿನ್ನ ಸ್ಥಾನ ಮಾನ ಕೀರ್ತಿ ಯಶಸ್ಸು ಕುಟುಂಬ ಕುಲಕೀರ್ತಿಗಳು ನಿನಗೆ ಮೋಕ್ಷಕ್ಕಾಗಿ ಸಹಾಯ ಮಾಡ್ತಾವೋ? ಅದಲ್ಲ. ಆತ್ಮಾನಂ ರಥಿಕಂ ಮನ್ಯೆ, ನಿನ್ನ ಆತ್ಮ ಏನಿದ್ದಾನೆ ಅದನ್ನು ಒಂದು ರಥ ಅಂತ ಕಲ್ಪನೆ ಮಾಡ್ಕೊ. ಕಣ್ಣು ಮುಚ್ಚಿ ಕೂತ್ಕೋ. ಒಂದು ಘೋರವಾಗಿರ್ತಕ್ಕಂಥ ಅಂಧಕಾರಯುತವಾಗಿರ್ತಕ್ಕಂಥ ಮಾರ್ಗದಲ್ಲಿ ಕೊಂಡೋಗ್ತೇನೆ. ಕೇಳಿದಿಲ್ಲ ಆಗ ತದ್ ವಿಷ್ಣೋ ಪರಮಂ ಪದಂ, ಒಂದು ಮಾತಿದೆ, ನತದ್ ಭಾಸಯತೆ ಸೂರ್ಯ
1: ನ ಶಶಾಂಕೋ
0: ನ ಶಶಾಂಕೋ ನ ಪಾವಕ. ಮುಂದೇನು? ಯತ್ ಗತ್ವಾನ ನಿವರ್ತಂತೆ
1: ತದ್ಧಾಮ ಪರಮ.
0: ಏನು ಹಾಗಾದ್ರೆ? ನಾನು ಈಗೇನು ಹೇಳಿದೆ, ಘೋರವಾಗಿರ್ತಕ್ಕಂಥ ಗಾಢಾಂಧಕಾರ ಇರುವಂತ ಒಂದು ಮಾರ್ಗದಲ್ಲಿ ಕೊಂಡೊಯ್ತೇನೆ, ಇಲ್ಲಿ ಬಂದ ಮಾತೇನು? ನತದ್ಭಾಸಯತೆ ಸೂರ್ಯ
1: ನ ಶಶಾಂಕ,
0: ಯಾವ ಸೂರ್ಯ ತಾರಿಕೆಯರು ಚಂದ್ರಮಾದಿಗಳು ಇಲ್ಲ ಅಲ್ಲಿ. ನ ಶಶಾಂಕೋ ನ ಅಗ್ನಿಯು, ನೀನು ಕೇಳಿದ ಅಗ್ನಿಯೂ ಇಲ್ಲ, ದೀಪವೂ ಇಲ್ಲ, ಬೆಳಕು ಇಲ್ಲ, ಚಂದ್ರನೂ ಇಲ್ಲ. ನೀನು ಒಮ್ಮೆ ಹೋಗ್ತಿ ಅಂತಾದ್ರೆ ಯದ್ ಗತ್ವ ನ ನಿವರ್ತಂತೆ,
1: ಹಿಂದಿರುಗಿ ಬಾರದ್ದು,
0: ಬರುವ ಪ್ರಶ್ನೆಯೇ ಇಲ್ಲ. ನನಿವರ್ತಂತೆ ತದ್ಧಾಮ ಪರಮಂ ಮಮ, ಅದು ಪರಮಪದ ಅಂತ ಹೇಳ್ತೇವೆ, ಅದು ಮೋಕ್ಷಕ್ಕೆ ಹೇತುವಾದ. ಹೋಗುವ ಬಗೆ ಹೇಗೆ ಗೊತ್ತಮ್ಮ ಮಗು? ನಿನ್ನ ಆತ್ಮವನ್ನ ಒಂದು ಸುದೃಢವಾದಂತಹ ರಥ ಅಂತ ಕಲ್ಪನೆ ಮಾಡ್ಕೋ. ನಿನ್ನ ಬುದ್ಧಿಯನ್ನ ಸಾರಥಿ ಅಂತ ಮಾಡ್ಕೋ. ನಿನ್ನ ಯಾವ ಯೋಚನೆಗಳಿದ್ದಾವೆ ಆ ಯೋಚನೆಗಳನ್ನ ಅಶ್ವಗಳು ಅಂತ ಇಟ್ಟುಕೊಂಡು, ವಾಘೆಯನ್ನು ಇಟ್ಟುಕೊಂಡು ಹೋಗುವಾಗ ನಿನಗೊಂದು ಒಂದು ಮಧ್ಯದಲ್ಲಿ ಒಂದು ಪ್ರಶ್ನೆ ಕೇಳ್ತೇನೆ. ಆಗ ಬರುವಾಗ ನಿನಗೆ ಯಾವೋ ಸಿಕ್ಕಿದ್ರಲ್ವಾ? ಯಾರು ಸಿಕ್ಕಿದ್ರು?
1: ಯಾರು ಸಿಕ್ಕಿದ್ರು ನೆನಪಿಲ್ಲ.
0: ಒಬ್ಬಳು ಸಿಕ್ಕಿದ್ಲು, ಅಕ್ಷರ ಸರಸ್ವತಿ ಅಂತ ಒಬ್ಬಳು ಸಿಕ್ಕಿ, ನೀನು ಹೀಗೆ ಹೋಗು, ನೀನು ಸಂಯಮಿನಿಯಲ್ಲಿ ಬೇರೆ ನಾಲ್ಕು ದ್ವಾರ ಉಂಟು, ಆ ನಾಲ್ಕು ದ್ವಾರದಲ್ಲಿ ಬೇರೆ ಯಾವ ದ್ವಾರಕ್ಕೆ ಹೋಗಬೇಡ, ನೀನು
1: ಪೂರ್ವದ್ವಾರದಲ್ಲೇ
0: ಹೋಗು, ಅಲ್ಲಿ ಕೇಳುತ್ತಾರೆ ನಿನ್ನನ್ನ.
1: ಅಕ್ಷರ ಸರಸ್ವತಿ,
0: ಹಾ, ಕೇಳಿದ್ರೆ ನನಗೆ ಯಮನೇ ಬೇಕು ಅಂತ ಹೇಳು ನೀನು. ಯಮ ಬಂದು ಕೂತು ನಿನಗೆ ಏನು ಬೇಕು ಕೇಳಿದಾಗ ನನಗೆ ವರ ಕೊಡು ಅಂತ ಕೇಳು. ಕೇಳಿದಾಗ ಈ ಎಲ್ಲ ವರ ಕೇಳು ಅಂತ ಯಾರೋ ನಿನಗೆ ತಲೆ ತಿಸಿದ್ರಲ್ಲ.
1: ಅವಳು ಅಕ್ಷರ ಸರಸ್ವತಿಯೋ?
0: ಹಾ, ಅರ್ಥ ಆಯ್ತು. ಈಗ ಪ್ರಕೃತಿ ನೋಡಿದ್ದೀನಿ, ಪುರುಷನನ್ನು ನಾನು ತೋರಿಸ್ತೇನೆ. ನಾದಕ್ಕೆ ಉಪಾಧಿಯಾಗಿ ಯಾವ ಶಬ್ದ? ಬ್ರಹ್ಮ. ನಾದ ಬ್ರಹ್ಮ. ಅಕ್ಷರಕ್ಕೆ ಉಪಾಧಿಯಾಗಿ ಯಾವ ಶಬ್ದ? ಬ್ರಹ್ಮ, ಅಕ್ಷರ ಬ್ರಹ್ಮ. ನಂತರದಲ್ಲಿ ಶಬ್ದಕ್ಕೆ ಉಪಾಧಿಯಾಗಿ ಯಾವ ಶಬ್ದ? ಬ್ರಹ್ಮ. ಶಬ್ದ ಬ್ರಹ್ಮ, ಅಕ್ಷರ ಬ್ರಹ್ಮ ಆಗಿ, ಶಬ್ದ ಬ್ರಹ್ಮ ಆಗಿ, ನಾದ ಬ್ರಹ್ಮ ಆಗಿ ಯಾವ್ದು ಹೇಳು? ಕಣ್ಣು ಮುಚ್ಚಿಕೊಂಡು ಉಪಾಸನೆ ಮಾಡಬೇಕು. ಯಾವುದು? ನನ್ನ ಆತ್ಮವೇ ರಥಿಕ ಎನ್ನುವ ಒಂದು ತಾದಾತ್ಮ ಭಾವದಿಂದ ಅಕ್ಷರ ಅ ಶಬ್ದ ಅ ಉ ಮ ಅ ಉ ಮ ಅ ಉ ಮ ಬಿಂದು ನಾದ ಇಲ್ಲಿ ಮೂರು ಬ್ರಹ್ಮರು ಬಂದರು. ಹೌದಾ? ಅಕ್ಷರ ಬ್ರಹ್ಮನು ಬಂದ, ಶಬ್ದ ಬ್ರಹ್ಮನು ಬಂದ, ನಾದ ಬ್ರಹ್ಮನು ಬಂದ. ಹೋಗಿ ಸೇರುವುದು ಎಲ್ಲಿಗೆ? ಮಾತೃಕಾ ಸರಸ್ವತಿಯಲ್ಲಿ. ಮಾತೃಕಾ ಸರಸ್ವತಿಯು ಅಕ್ಷರ ಬ್ರಹ್ಮನು ನಿನ್ನ ಮನೋವೇಗದಲ್ಲಿ ಹೃದಯಾಂತರಾಳದಲ್ಲಿ ಸೇರುವಾಗ ನಿನಗೆ ಪ್ರಾಪ್ತಿಯಾಗುವುದು ಮೋಕ್ಷ ಚಕ್ಷು. ಆ ಚಕ್ಷುವಿನಿಂದ ನೀನು ಉಪಾಸನೆ ಯೋಗ ಮಾರ್ಗದಲ್ಲೇ ಮಾಡಿದ್ದಿ ಅಂತಾದ್ರೆ, ಮಗು ಒಂದು ಕಥೆ ಹೇಳ್ತೇನೆ, ಇದನ್ನಿಲ್ಲಿಗೆ ಬಿಡುವ. ನಿಮ್ಮಲ್ಲಿ ಸಾಯ್ತಾರಲ್ಲ, ಸತ್ರ ಮೇಲೆ ಆ ಶವವನ್ನು ಸುಡ್ತಾರೆ. ಸುಟ್ಟ ಮೇಲೆ ಸಮೀಪದ ಮಹಾನದಿಗಳಿಗೆ ಅದರ ಅಸ್ಥಿಯನ್ನು ಭಸ್ಮವನ್ನು ತ್ಯಾಜ್ಯ ಮಾಡುವಂತ ಒಂದು ಕ್ರಮ ಉಂಟಲ್ಲ, ಅದಕ್ಕೊಂದಿಷ್ಟು ಮಂತ್ರ ವಿಭಾಗವೂ ಉಂಟು ಅಂತ ಕಾಣುತ್ತೆ. ಕೆಲವರು ಏನು ಮಾಡ್ತಾರೆ, ದೂರದ ನದಿ ಗಂಗಾ ನದಿ ಬಹಳ ದೂರ ಇದೆ, ಹೋದರೆ ಮತ್ತೆ ಮರಳಿ ಬರ್ತಾನೆ ಅಂತ ಖಚಿತತೆ ಇಲ್ಲ, ಏನ್ ಮಾಡ್ತಾರೆ, ಹತ್ತಿರದಲ್ಲಿರುವ ಸಣ್ಣ ತೊರೆ ಈ ಎಲ್ಲ ಬೂದಿ ಒಟ್ಟು ಮಾಡ್ತಾರೆ, ಮೂಳೆಗಳನ್ನೆಲ್ಲ ಹೆಕ್ತಾರೆ, ಒಂದು ಭಾಂಡಕ್ಕೆ ಹಾಕ್ತಾರೆ, ಈ ಬೂದಿಯನ್ನು ಒಂದು ಭಾಂಡಕ್ಕೆ ಹಾಕ್ತಾರೆ, ಆ ಸಣ್ಣ ತೊರೆ ಬದಿಗೆ ಹೋಗಿ ಒಂದು ಗುದ್ದಲಿ ಹಿಡ್ಕೊಂಡು ಸಣ್ಣ ಒಂದು ಹೊಂಡ ಮಾಡಿ ಆ ಹೊಂಡದಲ್ಲಿ ಆ ಮಡಕೆ ಇಟ್ಟು ಮಣ್ಣು ಮುಚ್ಚುತ್ತಾರೆ.
1: ಸರಿ,
0: ನಿಮ್ಮಲ್ಲಿ ಪ್ರಜ್ಞಾವಂತರಲ್ಲ ಹೇಳುವಾಗ ರಮೌಂಟ್ ತಲೆ ಸರಿ ಇಲ್ಲ ಅವಕ್ಕೆಲ್ಲ. ಯಾರೋ ಕೇಳಿದ್ರಂತೆ ಒಬ್ರು ಹಳೆಯವ್ರ ಹತ್ರ, ಅಜ್ಜ ಇದು ಯಾಕೆ ಹೀಗೆ, ಇದನ್ನೆಲ್ಲ ಈ ಎಲುಬು ಮತ್ತೆ ಭಸ್ಮ ಅಲ್ಲ ಮಗ, ಹಾಗಲ್ಲ, ಅದು ನಮಗೆ ಗಂಗಾ ನದಿಗೆ ಹೋಗಿ ವಿಸರ್ಜನೆ ಮಾಡಬೇಕು ಅಂತಿತ್ತು, ನಮಗೆ ಸಾಧ್ಯ ಇಲ್ಲ, ಹಾಗಾಗಿ ಇಲ್ಲೇ ಗಂಗಾ ನದಿಗೆ ಹೋಗಿ ವಿಸರ್ಜನೆ ಮಾಡಿದ್ರೆ ಏನು? ಅಲ್ಲ, ಪುನರ್ಜನ್ಮ ಅಂತ ಅವನಿಗಿದ್ರೆ ಒಳ್ಳೆ ಜನ್ಮ ಪ್ರಾಪ್ತಿಯಾಗಲಿ, ಇಲ್ದಿದ್ರೆ ಮೋಕ್ಷ ಬರಲಿ ಅಂತ ಕೇಳ್ಕೊಳ್ಳೋದು ಮಗು. ಅದಕ್ಕೆ ಯಾರೋ ಪ್ರಜ್ಞಾವಂತ ನಕ್ಕಂತೆ, ತಲೆ ಹಾಳಾಗಿದೆ ಇವಕ್ಕೆಲ್ಲ, ಆ ಎಲುಬು ಆ ಬೂದಿ ಎಲ್ಲ ಮಡಕೆ ಹಾಕಿ ಇಟ್ರೆ ಪುನಃ ಜನ್ಮ ಆಗ್ತದ, ಅದು ಅದರಲ್ಲೊಂದು ಜೀವಿ ಹುಡ್ತದ ಅಂತ ಒಬ್ಬ ಕೇಳಿದ ಅಂತ. ಯೋಚನೆ ಮಾಡು ಮಗು, ಅನ್ನ ಅನ್ನಕ್ಕೆ ಮಿಗಿಲಾದ ಒಬ್ಬ ಅನ್ನಾದ ಅಂತ ಇದ್ದಾನೆ. ಅನ್ನ ನಿನ್ನ ಪ್ರಾಪ್ತಿ ಆದ್ರೆ ಆ ಅನ್ನದ ಪ್ರಾಪ್ತಿಗೆ ಹೇತುಭೂತವಾದಂತ ಅನ್ನಾದ ಯಾರು ಅಂತ ಬೇಕು. ಆಯ್ತಾ? ನಿನ್ನ ಅನ್ನ ಯಾವ ಮಾರ್ಗದಲ್ಲಿ? ತಲೆ ಒಡೆದು ಬದುಕಿದ್ದ ನೀನು, ಮೈಮಾರಿ ಬದುಕಿದ್ದ, ಅದು ಅನ್ನ, ಅದು ಅನ್ನವೇ. ಅನ್ನ ಅಮೇಧ್ಯ ಅಂತ ಎರಡು ಉಂಟು. ನೀನು ತಿನ್ನುವ ಅನ್ನ ಅನ್ನವಾಗಿಯೇ ಇದೆಯೋ ಅಮೇಧ್ಯವಾಗಿದೆಯೋ ಅಂತ ಪ್ರಶ್ನೆ. ಹಾಗಾಗಿ ಈ ಹೊಳೆ ಬದಿಯಲ್ಲಿ ಹುಗಿದಂತ ಮಡಕೆ ಉಂಟಲ್ಲ ಮಗು, ಕಾಲಾಂತರದಲ್ಲಿ ಮಡಕೆ ಒಡೆದೋಯ್ತು, ಬೂದಿ ನೀರಿಗೆ ಸೇರ್ತು, ಎಲುಬು ನೀರಿಗೆ ಹೋಯ್ತು, ಕರಗಿತು ಅಂತಾಗ್ಲಿ, ಆ ನೀರು ಹೋಗಿ ಎಲ್ಲೋ ಮೆಕ್ಕಲು ಗದ್ದೆಯಲ್ಲಿ ನೆಲೆಯಾಯ್ತು ಅಂತಾಗ್ಲಿ, ಅಲ್ಲಿಂದ ಎಲ್ಲೋ ಒಂದು ಭತ್ತ ಬಂದು ಬಿತ್ತು ಅಂತಿಟ್ಟುಕೋ, ಆ ಭತ್ತದ ಮೇಲೆ ಈ ಶವದ ಬೂದಿ ಹೋಗಿ ಸೇರ್ತು ಅಂತಿಟ್ಟುಕೋ, ಆ ಒಂದು ಭತ್ತದಲ್ಲಿ ಹತ್ತು ಭತ್ತ ಆಯ್ತು ಅಂತ ತಿಳಿ, ಆ ಹತ್ತು ಭತ್ತ ನೂರಾಯ್ತು ಅಂತ ತಿಳಿ, ಆ ನೂರು ಭತ್ತನು ಒಬ್ಬಾತ ಸೇವನೆ ಮಾಡಿದೆ ಅಂತ ಬಗೆ. ಶುಕ್ರಕ್ಕೂ ಶೋಣಿತಕ್ಕೂ ಮೂಲಭೂತ ಯಾವ್ದು? ಯಾವ್ದು ಅನ್ನವೇ ಅಲ್ವೋ, ಅದೇ ಅನ್ನ ಇಲ್ಲಿ ಬಂತು ಅಂತಾದ್ರೆ ಪುನರ್ಜನ್ಮ ಆಯ್ತು ಅಂತ ಅರ್ಥ ಅಲ್ವ, ಅಷ್ಟು ಆಲೋಚನೆ ಮಾಡಬೇಕು. ಹಾಗಾಗಿ ಈ ಅಕ್ಷರ ಬ್ರಹ್ಮ ಈ ಮಾತೃಕಾ ಸರಸ್ವತಿಯನ್ನ ಸೇರಿದಂತಹ ಕಾಲಕ್ಕೆ ನಿನಗೆ ಮರಣ ಆದರೂ ಈ ನಾನು ಹೇಳಿದ್ನಲ್ಲ ಸುವರ್ಗೇ ಲೋಕೆ ವರ್ಗೋತ್ತಮನಾಗಿರ್ತಕ್ಕಂಥ ಯಾವ ಕಾಲಘಟ್ಟ ಅದು? ಗತ್ವಾ ನನಿ ವರ್ತಂತೆ. ಆ ಪರಮ ಪದ ಯಾವ್ದಿದೆ ಮಗು, ಅದು ಮರಣ ರಹಸ್ಯ. ಮರಣಾತ್ ನಂತರದ ಒಂದು ಕಾಲಘಟ್ಟ ಮಗು, ಅದೆಲ್ಲವೂ ನಿನಗೆ ಪ್ರಾಪ್ತಿಯಾಗಲಿ. ಸಶರೀರಿಯಾಗಿಯೇ ಮರಳಿ ಹೋಗು, ಜೀವಿತಾವಧಿಯನ್ನ ಅದ್ಭುತವಾಗಿ ಕಳಿ, ಶ್ರೇಷ್ಠ ಯಾಜ್ಞಿಕನಾಗಿ, ಶ್ರೇಷ್ಠ ಮಾರ್ಗದರ್ಶಕನಾಗಿ, ಸಾವಿರಾರು ಶಿಷ್ಯಂದರಿಗೆ ಈ ಎಲ್ಲ ಅದ್ಭುತವನ್ನ ಜ್ಞಾನವನ್ನ ಬೋಧಿಸ್ತಾ ಸಾರ್ಥಕವಾದಂತಹ ದಿನಮಾನವನ್ನ ಕಳೆಯುತ್ತಾ ನಿನ್ನ ಅಂತ್ಯಕಾಲಕ್ಕೆ ನಾನು ಹೇಳಿದಂತಹ ಮೃತ್ಯು ರಹಸ್ಯವೇ ಪ್ರಾಪ್ತಿಯಾಗಿ, ಪರಮ ಪದವೇ ಪ್ರಾಪ್ತಿಯಾಗಲಿ ಮಗು, ಶ್ರೇಯಸ್ಸಾಗಲಿ.
1: ಧನ್ಯೋಸ್ಮಿ ಧನ್ಯೋಸ್ಮಿ.

ಯಮಧರ್ಮರಾಯನಿಂದ ಅನುಗ್ರಹಿತನಾಗಿ ನಾಚಿಕೇತ ಅಗ್ನಿ ಎನ್ನುವಂತಹ ವಿಶೇಷ ಅಗ್ನಿಗೆ ನನ್ನ ಹೆಸರೇ ಬರುವಂತಹ ಅನುಗ್ರಹ ವಿಶೇಷವನ್ನು ಹೊಂದಿ ಯಜ್ಞ ಮಾಧ್ಯಮವಾದಂತಹ ಅಗ್ನಿಗೆ ನನ್ನ ಹೆಸರನ್ನೇ ತೊಡಗಿಸಿಕೊಳ್ಳುವಂತೆ ದೇವರಿಂದಲೇ ನಿರ್ದೇಶನವಾಗಿದೆ. ಮೃತ್ಯು ರಹಸ್ಯವನ್ನು ತಿಳಿದೆ. ಈ ಎಲ್ಲವೂ ಕೂಡ ಮುಂದೆ ಸಾಧಕರಿಗೆ ಕರ್ಮ ಪ್ರಪಂಚದಲ್ಲಿ ನೆರವಾಗಲಿ. ಈ ಮೂಲಕವಾಗಿ ಯಮಧರ್ಮನಿಂದ ಅನುಗ್ರಹಿತವಾದಂತಹ ಜ್ಞಾನವನ್ನ ಕರ್ಮ ಪ್ರಪಂಚವಾದಂತಹ ಮರ್ತ್ಯಲೋಕಕ್ಕೆ ಕೊಂಡೊಯ್ತೇನೆ. ಎಲ್ಲರಿಗೂ ಶುಭವಾಗಲಿ. ನಾಚಿಕೇತ ಉಪಾಖ್ಯಾನ ಉಳಿದವರಿಗೆ ಅನುಕೂಲವಾಗಿ ವರ್ತಿಸಲಿ ಅಂತ ಪ್ರಾರ್ಥಿಸ್ತಾ ಮುನ್ನಡೆಯುತ್ತೇನೆ.

ಇದುವರೆಗೆ ನಚಿಕೇತ ಯಕ್ಷಗಾನ ತಾಳಮದ್ದಲೆಯ ಕೊನೆಯ ಕಂತು ಕೇಳಿದಿರಿ. ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು.

0: ನಿನಗೆ ಅಸೂಯಿ ಪಂತ ಕೊನೆಗೆ ಪ್ರೀತಿ ಒಡಗು ತರಲು ಅದೇನು ಖುಷಿಯು ನಿನಗೆ ದುರಾದುರ
1: ರೇಡಿಯೋ ಸಾರಂಗ್ 107.8 FM.

ಹಲೋ, ಎಲ್ರೂ ಸ್ವಲ್ಪ ಈ ಕಡೆ ಕಿವಿಗೊಡಿ. ನಾನು ನಿಮ್ಮ ಪ್ರೀತಿಯ ಹಾಸ್ಯ ಕಲಾವಿದ ಅರವಿಂದ್ ಬೋಳಾರ್ ಮಾತಾಡ್ತಾ ಇದ್ದೀನಿ. ನೀವು ಸಾರಂಗ್ ಕೇಳ್ತಾ ಇದ್ದೀರಲ್ವಾ? ಸಾರಂಗ್ ರೇಡಿಯೋ 107.8 FM.

ಲೀಲಾಸ್ಯ ಮಾಡಿದೆ. ವಂದನೆ ವಂದನೆ ವಂದನೆ ನೂರು ವಂದನೆ ವಂದನೆ ವಂದನೆ ವಂದನೆ. ಹಾಡಿಗೊಂದು ತಾಳ ಸಿಕ್ಕಿದೆ, ಹಾಡಿಗೊಂದು ಅರ್ಥ ಸಿಕ್ಕಿದೆ.

ನನಗೆ ನನ್ನನ್ನು ನಗಿಸಿದೆ, ಈ ನನ್ನ ಗೆಲುವಿಗೆ ಆಧಾರವಾಗಿದೆ.

ವಿಷಾದ ವಿಯೋಗ ದುರಾಸೆ ನಿರಾಸೆ ಇಲ್ಲಿಲ್ಲ ಬನ್ನಿ ಬನ್ನಿ ಬನ್ನಿ ಬನ್ನಿ ಬನ್ನಿ ಬನ್ನಿ ಬಂದನೆ ಬಂದನೆ ಬಂದನೆ.

0: ಹೋಗಲೆಯನ್ನೇ ಕಡಲಿಗಾದರು ಆ ತೀರ ಹೊಂದಿದೆ, ಎಲ್ಲ ಕಷ್ಟಕ್ಕೂ ಆ ಅಂತ್ಯ ಹೊಂದಿದೆ.
1: ಮೇಲೆ ಹಾರು

ನಡಪದೆ ತಂದ ಎನ್ನ ಎದುರು ಮಾತಲ ತಂದ.

ನೆನಪು ಬರ್ತಿನ ಅಪ್ಪನ ರೂಪ ಇಲ್ಲತಿದ ಈ ಪಾಡೆರ ಕೂಪ ನೆನಪು ಬರ್ತಿನ ಅಪ್ಪನ ರೂಪ ಇಲ್ಲತಿದ ಈ ಪಾಡೆರ ಕೂಪ ವಿಷಯ ತೆರಿಂದ ಮನ್ಪಡ ಪಾಪ ವಿಷಯ ತೆರಿಂದ ವಿಧಿ ಕರುಣಿಕ ಶಾಪ ವಿಧಿ ಕರುಣಿಕ ಶಾಪ.

0: ಸುಣ್ಣ ಪೂಜರ ನೆನೆತ ಕಣ್ಣು ಕಟ್ಟದ ಕತೆ.
1: ರೇಡಿಯೋ ಸಾರಂಗ 107.8 FM.

Radio Sarang 107.8 FM.

0: ಕನ್ನಡ ಜನಪದರ ಮಾತುಗಳು ಸಾಹಿತ್ಯವಾದಾಗ, ಆ ಸಾಹಿತ್ಯಗಳೇ ಹಾಡಾದಾಗ, ಅಲ್ಲೊಂದು ಜಾನಪದ ಲೋಕದ ಅನಾವರಣ. ಕೇಳ್ತಾ ಬನ್ನಿ ರೇಡಿಯೋ ಸಾರಂಗ್ 107.8 FM, ಬ್ಯಾಕ್ ಟು ಬ್ಯಾಕ್ ಜನಪದ ಹಾಡುಗಳು. ಹಾಡು ಕೇಳುವ ಹೊತ್ತು ಹಾಡೊಂದು ಕಿವಿಗೆ ಬಿತ್ತು, ಊರೂರು ಸುತ್ತ ಹೊತ್ತು ಮತ್ತೆಲ್ಲ ಇಲ್ಲಿ ಮುತ್ತು.
1: ಆ ಹಾಡಲ್ಲಿದೆ ಏನೋ ಜನಪದ ಗಮ್ಮತ್ತು, ಸಾರಂಗದ ಈ ಹೊತ್ತು ಜನಪದ ಗಮ್ಮತ್ತು.

0: ಜನಪದ ಗಮ್ಮತ್ತು.
1: ಕನ್ನಡ ಜನಪದರ ಮಾತುಗಳು ಸಾಹಿತ್ಯವಾದಾಗ, ಆ ಸಾಹಿತ್ಯಗಳೇ ಹಾಡಾದಾಗ, ಅಲ್ಲೊಂದು ಜಾನಪದ ಲೋಕದ

0: ಅನಾವರಣ ಕೇಳ್ತಾ ಬನ್ನಿ ರೇಡಿಯೋ ಸಾರಂಗ್ 107.8 FM ಬ್ಯಾಕ್ ಟು ಬ್ಯಾಕ್ ಜನಪದ ಹಾಡುಗಳು
1: ಹಾಡು ಕೇಳುವ ಹೊತ್ತು

0: ಕೇಳ್ತಾ ಬನ್ನಿ ರೇಡಿಯೋ ಸಾರಂಗ್ 107.8 FM, ಬ್ಯಾಕ್ ಟು ಬ್ಯಾಕ್ ಜನಪದ ಹಾಡುಗಳು.
1: ಸಾರಂಗದ ಈ ಹೊತ್ತು ಜನಪದ ಗಮ್ಮತ್ತು

0: ಕನ್ನಡ ಜನಪದರ ಮಾತುಗಳು ಸಾಹಿತ್ಯವಾದಾಗ, ಆ ಸಾಹಿತ್ಯಗಳೇ ಹಾಡಾದಾಗ, ಅಲ್ಲೊಂದು ಜಾನಪದ ಲೋಕದ ಅನಾವರಣ. ಕೇಳ್ತಾ ಬನ್ನಿ ರೇಡಿಯೋ ಸಾರಂಗ್ 107.8 FM, ಬ್ಯಾಕ್ ಟು ಬ್ಯಾಕ್ ಜನಪದ ಹಾಡುಗಳು. ಹಾಡು ಕೇಳುವ ಹೊತ್ತು ಹಾಡೊಂದು ಕಿವಿಗೆ ಬಿತ್ತು, ಊರೂರು ಸುತ್ತ ಹೊತ್ತು ಮತ್ತೆಲ್ಲ ಇಲ್ಲಿ ಮುತ್ತು.
1: ಆ ಹಾಡಲ್ಲಿದೆ ಏನೋ ಜನಪದ ಗಮ್ಮತ್ತು, ಸಾರಂಗದ ಈ ಹೊತ್ತು ಜನಪದ ಗಮ್ಮತ್ತು.

ಈತನೇಟ ಕೆಲವು ತುಳು ಪದಕುಲನ್ನು ಕೇನೊಂದು ಬರ್ತಾರೆ ಇಡಗ ಇನ್ನತ ತುಳು ಪ್ರಸಾರ ಮುಗಿಂಡ ಮಾತರೆಗಳ ಸುಲ್ಮೇಲು ಕೇನೊಂದು ಪುಲೆ ರೇಡಿಯೋ ಸಾರಂಗ್ 107.8 FM ಒಂದು ರಂಗ ರಂಗದ ಬದುಕು.